0: ಕರ್ನಾಟಕ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ಈಗ ಹಾಡು ಕಭಿ ಕಭಿ ಮೇರೆ ದಿಲ್ ಮೆ, ಕೊಳಲ ಮೂಲಕ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ, ಗಂಗೊಳ್ಳಿ.

0: ಹಾಯ್ ಎಲ್ರಿಗೂ ಅಡ್ಬಿದ್ದಿ. ನೀವು ಕೇಂತ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನ್ ನಿಮ್ಮ ಸುಪ್ರೀತ ಪುರಾಣಿಕ. ಬದುಕಿನ ಸಂಗೀತವಿ ಸುಪ್ರೀತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಬನಿ ಬನಿ ಕೂಕಣಿಯಿಂದಲೇ ಸ್ವಾಗತಿಸ್ಕಂತಿದ್ದೆ. ದೊಡ್ಡವ್ರು ಹೇಳ್ತ್ರು, ನಾವು ಮೊದಲಿಗೆ ಹವ್ಯಾಸವನ್ನು ಬೆಳೆಸ್ಕೊಂಡ್ಕಂಬ್ರ, ಆಮೇಲೆ ಆ ಹವ್ಯಾಸವೇ ನಮ್ಮನ್ನು ಬೆಳೆಸುತ್ತಂಬ್ರ. ಹಂಗಾರೆ ನನ್ನ ಜೊತೆಗೆ ಇವತ್ತು ವಿಶೇಷವಾಗಿ ಒಬ್ಬರು ಅತಿಥಿ ಇದ್ರು. ಅವರ ಹವ್ಯಾಸವನ್ನು ಹ್ಯಾಂಗೆ ಬೆಳೆಸ್ಕೊಂಡ್ರೆ, ಆ ಹವ್ಯಾಸ ಅವ್ರನ್ನ ಹ್ಯಾಂಗೆ ಬೆಳೆಸ್ತ ಅಂಬುದನ್ನು ಅವರನ್ನು ಮಾತಾಡ್ಸ್ಕೊಂತ ಅವರ ಬಾಯಲ್ಲೇ ಆ ಮಾತನ್ನೆಲ್ಲ ಕೇಂತ ಹೋಪ ಅವರನ್ನು ಮೊದಲು ಮುಂಚೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಂಬ. ಅವರು ಯಾರೂ ಅಲ್ಲ, ನೀವೆಲ್ಲ ಕೇಂದಿಪ್ರಿ, ಇದೇ ನಮ್ಮ ಕುಂದಾಪುರದವರು ನಳಿನಿ ವೆಂಕಟರಮಣ ರಾವ್. ಅವರನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕಂತಿದ್ದೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ವಿದುಷಿ ನಳಿನಿ ವೆಂಕಟರಮಣ ರಾವ್ ಕುಂದಾಪುರದವರು. ಅವರು ಬರೀ ಶಾಸ್ತ್ರೀಯ ಸಂಗೀತ ಅಲ್ಲ, ಲಘು ಸಂಗೀತ, ಸುಗಮ ಸಂಗೀತ, ಜನಪದ ಸಂಗೀತ, ಹೀಗೆ ಬೇರೆ ಬೇರೆ ಸಂಗೀತದಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸ್ಕಂತ ಸಾಧನೆಯನ್ನು ಮಾಡಿದವರು. ಇವತ್ತು ಅವ್ರು ನಮ್ಮ ಜೊತೆಗಿದ್ರು. ಅವರನ್ನ ಮಾತಾಡ್ಸ್ಕಂತ ಹೋಪ, ಅವ್ರಿಗೆ ಈ ಸಂಗೀತದಲ್ಲಿ ಆಸಕ್ತಿ ಹ್ಯಾಂಗೆ ಬೆಳೀತು? ಬಾಲ್ಯದಲ್ಲಿ ಆ ಸಂಗೀತ ಆಸಕ್ತಿ ಇದ್ದಿತ್ತ ಮೇಡಮ್ ನಿಮಗಿದೆ?
1: ಹಾಂ ಹೌದು, ಬಾಲ್ಯದಿಂದ ನಾನು 3ನೇ ಕ್ಲಾಸಿಂದ ಹಾಡ್ತಾ ಇದ್ದೀನಿ.
0: ಸಂಗೀತ ಹಾಡ್ತಾ ಹಾಡ್ತಾ ಆವಾಗಲೇ ಕಲೀಲಿಕ್ಕೆ ಪ್ರಾರಂಭಿಸಿದ್ರೆ ಅಥವಾ ಮುಂದಿನ ದಿನದಲ್ಲೇ ನೀವು ಸಂಗೀತ ಕಲಕ್ಕೆ ಹೊರಟ್ರೆ?
1: ಸುಮ್ಮನೆ ಹೀಗೇ ಹಾಡೋದು. ಕೊನೆಗೆ ನಾನು ಮದುವೆ ಆದಮೇಲೆ ಶಾಸ್ತ್ರೀಯವಾಗಿ ಕರೆಕ್ಟಾಗಿ ಕಲಿತಿದ್ದು. ಅದ್ರ ಮೊದಲು ಸುಮ್ಮನೆ ಹೀಗೆ ಸಿನಿಮಾ ಸಾಂಗು, ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ ಹೀಗೆ ಹಾಡಿಕೊಂಡು ಬೆಳೆದವಳು.
0: ನೀವು ಮಾತಾಡುವಾಗಲೇ ನಮ್ಗೆ ಗೊತ್ತಾಗ್ತ ನೀವು ಕುಂದಾಪುರ ಬದಿಯವರು ಅಲ್ಲ ಅಂದೇಳಿ. ನಿಮ್ಮ ಬಾಲ್ಯ ಎಲ್ಲಿ, ನೀವು ಹುಟ್ಟು ಅಥವಾ ನಿಮ್ಮ ಶಿಕ್ಷಣ ಎಲ್ಲ ಎಲ್ಲಿ ನಡೀತು ಅಂದೇಳಿ ಕೇಳ್ತಾ?
1: ನಮ್ಮ ಬಾಲ್ಯ ಎಲ್ಲ ತೀರ್ಥಹಳ್ಳಿ ಹತ್ರ ಕೋಣಂದೂರು ಅಂತ, ಅಲ್ಲಿ 3ನೇ ಕ್ಲಾಸ್ವರೆಗೆ ಕಲಿತು. ನಂತರ ನಾನು ತೀರ್ಥಹಳ್ಳಿಯಲ್ಲಿ ನನ್ನ ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡಿ ಡಿಗ್ರಿ ಎಲ್ಲ ಶಿವಮೊಗ್ಗ DVS ಕಾಲೇಜಲ್ಲಿ ಡಿಗ್ರಿ ಮುಗಿಸಿದೆ. ಕೊನೆಗೆ ಹಾಗೆ 3 ವರ್ಷ ವಿಜಯ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೆ ಬೆಂಗಳೂರಲ್ಲಿ. ಕೊನೆಗೆ ಮದುವೆ ಆಯಿತು. ಮದುವೆ ಆದಮೇಲೆ ನನ್ನ ಪತಿ ವೆಂಕಟರಮಣ ರಾವ್ ಅಂತ, ಅವರು ಕರ್ನಾಟಕ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದರು ಕುಂದಾಪುರದಲ್ಲಿ ಆವಾಗ ಮಂಗಳೂರು ಬ್ರಾಂಚಲ್ಲಿ. ಅವರು ನನಗೆ ಸಂಗೀತ, ನಂದು ಕೆಲಸ ರಿಸೈನ್ ಮಾಡಬೇಕು ಅಂದರು. ಆವಾಗ ನಾನು ಕೆಲಸ ಬಿಟ್ಟೆ. ನಂತರ ನಾನು ಸಂಗೀತ ಕಲೀಲಿಕ್ಕೆ ಆವಾಗ ಅಲ್ಲಿಂದ ಶುರು ಮಾಡಿದೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾಲೇಜ್ ಲೆವೆಲಲ್ಲೆಲ್ಲ ತುಂಬ ಸ್ಟೇಟ್ ಲೆವೆಲ್ಲು, ಹೀಗೆ ಜಿಲ್ಲಾ ಮಟ್ಟ ಸ್ಟೇಟ್ ಲೆವೆಲಲ್ಲೆಲ್ಲ ಭಾವಗೀತೆ ಭಕ್ತಿಗೀತೆ ಹೀಗೆ ಹಾಡಿಕೊಂಡು ಪ್ರೈಸ್ ತಗೊಂಡು ಹೀಗೆ ಹಾಡ್ತಾ ಇದ್ದಿದ್ದು.
0: ಹೀಗೆ ಹವ್ಯಾಸ ಇದ್ದಿದ್ದು ಕಲಿಕೆ ಪ್ರಾರಂಭ ಆದ್ದು ಮದುವೆ ಆದಮೇಲೆ ಅಂತೇಳಿ ಹೇಳ್ತಿದ್ರಿ.
1: ನನ್ನ ಗಂಡನ ಪ್ರೋತ್ಸಾಹದಿಂದ ಸಂಗೀತಕ್ಕೆ ಮಂಗಳೂರಲ್ಲಿ ಕಲಾನಿಕೇತನ ಪ್ರಿನ್ಸಿಪಾಲ್ ಗೋಪಾಲಕೃಷ್ಣ ಅಯ್ಯರ್, ವಿದ್ವಾನ್ ಗೋಪಾಲಕೃಷ್ಣ ಅಯ್ಯರ್ ಅಂತ, ಅವರಲ್ಲಿ ನಾನು ಸಂಗೀತ ವಿದ್ವತ್ವರೆ ಪಾಠ ಮಾಡಿಕೊಂಡೆ. ಸುಮಾರು ಒಂದು 10-12 ವರ್ಷ ಕಲಿತು. ಅದರ ಮೊದಲು ನನಗೊಬ್ಬರು ಶ್ರೀನಿವಾಸ ಹುಡುಪರು ಅಂತ ಬೇಸಿಕ್ ಸುರಾಗಿದ್ದು ಅಲ್ಲಿಂದ ಶ್ರೀನಿವಾಸ ಹುಡುಪರು ಅಂತ. ಆಮೇಲೆ ನಂತರ ಇವರು ಗೋಪಾಲಕೃಷ್ಣ ಅಯ್ಯರ್ ಅಂತ, ಅವ್ರ ಹತ್ರ ವಿದ್ವತ್ ಪಾಠ ಎಲ್ಲ ಮುಗೀತು. ಕೊನೆಗೆ ನಾನು ವಿದ್ವತ್ತನ್ನು ಬೆಂಗಳೂರಲ್ಲಿ ಕಟ್ಟಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಯಿತು ವಿದ್ವತ್ತು. ಕೊನೆಗೆ ವಿದ್ವತ್ ನಂತರವೂ 3 ವರ್ಷ ಡಾಕ್ಟರ್ ನಾಗವಲ್ಲಿ ನಾಗರಾಜ್ ಅಂತ ಅವರಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕಲಿತೆ. ಅವರು ದೊಡ್ಡ ವಿದ್ವಾಂಸರು. ಹಾಗೆ ಅಂದರೆ ನನ್ನ ಗಂಡನಿಗೆ ಊರೂರಿಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು. ತುಮಕೂರಲ್ಲಿ 3 ವರ್ಷ, ದಾವಣಗೆರೆ 3 ವರ್ಷ. ಆಮೇಲೆ
0: ಅದ್ರ ಮಧ್ಯೆ ಕಲಿಕೆ ಹೇಗಾಯಿತು, ಹೇಗೆ ಸುಗಮ ಆಯಿತು?
1: ಸುಗಮ ಸಂಗೀತ ನಾನು ಮೊದಲಿಂದ ಹಾಡ್ಕೊಂಡಿದ್ದೆ. ಮಂಗಳೂರಿಗೆ ಬಂದ ಕೂಡಲೇ ನಾನು ರೇಡಿಯೋ BA ಗ್ರೇಡು ಇದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಹಾಡಿದೆ B ಗ್ರೇಡ್ ಆರ್ಟಿಸ್ಟ್ ಆಗಿ
0: ಮಂಗಳೂರು ಆಕಾಶವಾಣಿ.
1: ಸುಮಾರು ಒಂದು 18-20 ವರ್ಷದವರೆಗೆ ಮಂಗಳೂರು ಆಕಾಶವಾಣಿಯಲ್ಲಿ ಹಾಡಿದೆ. ಆಮೇಲೆ ಮಂಗಳೂರಲ್ಲಿ 10-12 ವರ್ಷ ಇದ್ವಿ. ಕೊನೆಗೆ ತುಮಕೂರಲ್ಲಿ 3 ವರ್ಷ, ದಾವಣಗೆರೆ 3 ವರ್ಷ, ಶಿವಮೊಗ್ಗದಲ್ಲಿ 3 ವರ್ಷ, ಹಾಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಅಲ್ಲೆಲ್ಲ ನಾನು ತುಂಬ ಪಬ್ಲಿಕ್ ಕಾನ್ಸರ್ಟ್, ಶಾರದೋತ್ಸವ, ರಾಮೋತ್ಸವ, ಗಣೇಶೋತ್ಸವ ಹೀಗೆ ಅಲ್ಲಿ ಎಲ್ಲ ತುಂಬ ಜಾಸ್ತಿ. ಅದು ಒಂದೊಂದು ತಿಂಗಳು ಇಡ್ತಾರೆ ಎಲ್ಲ ಗಣಪತಿ ಎಲ್ಲ, ಹಾಗೆ ಅಲ್ಲೆಲ್ಲ ಕ್ಲಾಸಿಕಲ್ ಕರ್ನಾಟಕ ಕ್ಲಾಸಿಕಲ್ ಅದು ನಾನು ಪ್ರೋಗ್ರಾಮ್ ಎಲ್ಲ ಕಾನ್ಸರ್ಟ್ ಎಲ್ಲ ಕೊಡ್ತಾ ಇದ್ದೆ ತುಂಬ. ಹಾಗೆ ಒಂದು 500 ಕಾನ್ಸರ್ಟ್ ಕೊಟ್ಟಿದ್ದೀನಿ ರಾಜ್ಯಾದ್ಯಂತ ಎಲ್ಲ ಕಡೆಯಲ್ಲೂ, ಕ್ಷೇತ್ರಗಳಲ್ಲಿ, ಶೃಂಗೇರಿ, ಧರ್ಮಸ್ಥಳ, ಹೊರನಾಡು, ಹೀಗೆ ಕೊಲ್ಲೂರು ಎಲ್ಲ ಕಡೆಯಲ್ಲೂ ನಾನು ಸಂಗೀತ ಶಾಸ್ತ್ರೀಯ ಕಾರ್ಯಕ್ರಮ ಕೊಟ್ಟಿದ್ದೀನಿ. ಆಮೇಲೆ ಹೈದರಾಬಾದಲ್ಲಿ ಸಂಗೀತ ಸಭೆಯಲ್ಲಿ, ಆಮೇಲೆ ಬಿರ್ಲಾ ಟೆಂಪಲಲ್ಲಿ ಹೀಗೆ ಕಾನ್ಸರ್ಟ್ ಕೊಟ್ಟು ಕೊನೆಗೆ ನಮ್ಮ ಮನೆಯವರಿಗೆ.
0: ನಿಮ್ಮ ಇಷ್ಟೆಲ್ಲ ಸಾಧನೆ ಕೇಳೋಗು ಒಂದು ಪ್ರಶ್ನೆ ನಂದು, ಮತ್ತೆಂತ ಇಲ್ಲ, ಈಗ ಮದಿ ಆದ್ಮೇಲೆ ಈಗ ಮಕ್ಳು ಮರಿ ಅಂತ ಜವಾಬ್ದಾರಿ ಇರುತ್ತೆ, ಅದೆಲ್ಲ ಇದ್ದು ಕೂಡ ಇಷ್ಟೆಲ್ಲ ಸಾಧಿಸೋಕೆ ಹೆಂಗೆ ಸಹಕಾರ ಹೆಂಗೆ ಸಿಕ್ತು ನಿಮಗೆ, ಅಥವಾ ನಿಮಗೆ ಹೇಗೆ ಅದು ಸಾಧ್ಯ ಆಯ್ತು ಅಂದೇಳಿ ಕೇಳ್ಬೋದು.
1: ಹಾಂ, ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ ಮೇಲೆ ನಾನು ಸಂಗೀತ ಕ್ಲಾಸಿಗೆ ಹೋಗಿ ಸಂಗೀತ ಕಲಿಸ್ಕೊಂಡು ಮಕ್ಕಳು ಬರೋದ್ರೊಳಗೆ ಮನೆಗೆ ಬರ್ತಿದ್ದೆ. ತುಮಕೂರಿಂದ ಬೆಂಗಳೂರಿಗೆ ವಿದ್ವತ್ ಆದಮೇಲೆ ತುಮಕೂರಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ ಹಿಡ್ಕೊಂಡು ಮಲ್ಲೇಶ್ವರಕ್ಕೆ ಹೋಗಿ ನಾಗವಲ್ಲಿ ನಾಗರಾಜರಲ್ಲಿ 3 ವರ್ಷ ಕಲಿತೆ. ಕೊನೆಗೆ ಇವರಿಗೆ ಟ್ರಾನ್ಸ್ಫರ್ ಆಯ್ತು ನಮ್ಮ ಮನೆಯವರಿಗೆ.
0: ಬಹುಶಃ ಆಸಕ್ತಿ ಇದ್ರೆ ಯಾವುದು ಕಷ್ಟ ಅಲ್ಲ ಅಂದೇಳಿ ನಿಮ್ಮನ್ನು ಕಂಡು ಕಲೀಲಕ್ಕಂತ ಹೇಳಕ್ಕೆ.
1: ನನಗೆ ತುಂಬ ಆಸಕ್ತಿ ಸಂಗೀತ ಅಂದರೆ, ಹಾಗೆ ನಾನು ಅದರೊಟ್ಟಿಗೆ ನನ್ನ ಗಂಡನೂ ತುಂಬ ಪ್ರೋತ್ಸಾಹ ಕೊಡ್ತಿದ್ರು. ನಾನು ಮಕ್ಕಳು ಸ್ಕೂಲಿಗೆ ಹೋದ ಕೂಡಲೇ ಬರೋದ್ರೊಳಗೆ ಮನೆ ಸೇರಿ ಕಲ್ತಿದ್ದೆ.
0: ಈಗ ಮಕ್ಕಳು ಯಾರಾದರೂ ಆ ದಾರಿಯಲ್ಲಿ ಮುಂದುವರಿದ್ರ ಸಂಗೀತ?
1: ನನಗೆ 2 ಹೆಣ್ಮಕ್ಕಳು, ದೊಡ್ಡವಳು ಅಶ್ವಿನಿ ಅಂಥೇಳಿ, 2ನೇವಳು ಅನ್ನದ ಅಂತ. ಅವರೆಲ್ಲ ಈಗ ಮದುವೆ ಆಗಿ ಅವರಿಗೆ ಮಕ್ಕಳಾಗಿ ಎಲ್ಲ ದೊಡ್ಡವರಾಗಿದ್ದಾರೆ. ನಂದು 2ನೇ ಮಗಳು ಸಂಗೀತ ವಿದ್ವತ್ ಎಲ್ಲ ಮಾಡಿ ಅವಳು ಅಮೇರಿಕಾದಲ್ಲಿ ಇದ್ಲು 1 ವರ್ಷ, ಅಲ್ಲಿ ಪಾಠ ಎಲ್ಲ ಮಾಡ್ತಿದ್ಲು, ಪ್ರೋಗ್ರಾಮ್ ಎಲ್ಲ ತುಂಬ ಕೊಟ್ಟಿದ್ದಾಳೆ ಅವಳು. ಈಗ ಬೆಂಗಳೂರಲ್ಲಿ ನೆಲೆಸಿದ್ದಾರೆ ಬಂದು.
0: ಅಂತೂ ಮಗಳು ಕೂಡ ಆ ದಾರಿಯಲ್ಲಿ ಮುಂದುವರಿತಾ ಇದ್ರು, ಆ ಒಂದು ಶಾಸ್ತ್ರೀಯ ಕಲೆಯನ್ನು ತಮ್ಮ ದಾಯಿ ಆಗಿಸಿಕೊಂಡಿದ್ರು. ಎಲ್ಲಕ್ಕೆ ಅಂತ ಖುಷಿ ಆತಿತ್ತು. ಹಾಗೆ ನಿಮ್ಮ ಬಾಯಿಯಲ್ಲಿ ಇನ್ನೊಂದು ಕೃತಿಯನ್ನು ಕೇಂಬಾಮಗಾತಿತ್ತು. ಹಂಗಾಗಿ ನಮಗೋಸ್ಕರ, ನಮ್ಮ ಎಲ್ಲ ಕೇಳೋರಿಗೋಸ್ಕರ ಒಂದು ಕೃತಿಯನ್ನು ನೀವು ಹಾಡಬಹುದಾ ಅಂತ ಕೇಳ್ಕೊತ ನಿಮ್ಮ ಸಮ್ಮತಿಯನ್ನು ಬೇಡ್ಕೊಂತಿದ್ದೆ. ಹಾಗೆ ಇದೀಗ ನಿಮಗಾಗಿ ನಳಿನಿ ವೆಂಕಟರಮಣ ರಾವ್ ಕುಂದಾಪುರ ಇವರು ಹಾಡ್ತಾ ಇದ್ದಾರೆ ಕಮಲಾಪ್ತ ಕುಲ ಎನ್ನುವಂತಹ ತ್ಯಾಗರಾಜರ ಕೃತಿ. ಕೀಬೋರ್ಡ್ನಲ್ಲಿ ರವೀಂದ್ರ ಐತಾಳ್ರು ಕೋಟೇಶ್ವರ, ಹಾಗೆ ತಬಲಾದಲ್ಲಿ ಶ್ರೀನಿವಾಸ್ ಶೇಟ್ ಕುಂದಾಪುರ ಇವರು ಸಹಕಾರವನ್ನು ನೀಡಲಿದ್ದಾರೆ.
1: ರಾಗ ಬೃಂದಾವನ ಸಾರಂಗ

0: ಸುಖ ಭಾವ ರಾಗದಲ್ಲಿ ಮೈಮರೆತು ಕವಿತೆಯೇನು, ಯಾರು ಹಾಡಿದರೇನು ಜೀವಸ್ಪಂದನೆಗೆ ಹೊನಲಂತೆ ಹರಿವ ಆ ಗೀತೆ ಎದೆ ತುಂಬುವುದು ಸಂಗೀತ ಸೌರಭೋ ಮುದ್ದುರಾಮ ಅಂಥೇಳಿ ಕೆ ಸಿ ಶಿವಪ್ಪನವರು ಹೇಳಿದರು. ಹಾಗೆ ಈ ಸಂಗೀತಕ್ಕೆ ಏಂತಿದ್ರೆ ನಮ್ಮನ್ನು ನಾವು ಮರಿತು ಸುತ್ತಲಿನ ವಾತಾವರಣನೂ ಒಂದು ರೀತಿ ಶಕ್ತಿ ತುಂಬತ್ತೆ ಅಂತ ಹೇಳಕ್ಕೆ ಈಗ ನಮ್ಮ ಮನಸ್ಸಿಗೂ ಅಷ್ಟೇ ಖುಷಿ ಕೊಟ್ಟಿದ್ರಿ ಅಂತ ಹೇಳ್ತಾ, ಈ ಸಂಗೀತ ನೀವು ಕಲಿಕೆ ಅಂತ ನಿಮ್ಗೆ ಯಾಕೆ ಅನಿಸ್ತು, ಅಥವಾ ಯಾರಾದರೂ ಇದಕ್ಕೆ ನಿಮ್ಗೆ ಪ್ರಭಾವ ಬೀರದಿತ್ತ, ಈ ಸಂಗೀತ ನಿಮಗೆ ಇಂಥವ್ರನ್ನು ಕಂಡೆ ನಾನು ಪ್ರೇರೇಪಿತೆ ಆದೆ ಅಂತೇಳಿ ಹೇಳುವಂಥದ್ದು ಏನಾದರೂ ಉದಾಹರಣೆಗಳಿತ್ತ?
1: ಅಂದರೆ ಸಣ್ಣದಿಂದ ತುಂಬ ಸಂಗೀತ ಕೇಳೋದು ನಾವು, ರೇಡಿಯೋ ಅವಾಗೆಲ್ಲ ಬರೀ ರೇಡಿಯೋ ನಮಗೆ, ರೇಡಿಯೋದಲ್ಲಿ ಒಳ್ಳೊಳ್ಳೆ ಹಾಡುಗಾರರೆಲ್ಲ ತುಂಬ ಹಾಡ್ತಿದ್ರು, ಅವಾಗ ಅದು ಕೇಳಿ ನಾನು ತುಂಬ ಕಲಿತಿದ್ದೆ. ಭಾವಗೀತೆ ಎಲ್ಲ ಹೆಚ್ ಆರ್ ಲೀಲಾವತಿ, ಪಿ ಸುಶೀಲ ಎಲ್ಲ ಹಾಡ್ತಿದ್ರು, ಅವರಿಂದ ತುಂಬ ಭಾವಗೀತೆ. ಸೊ ಅವಾಗ ತುಂಬ ಅಲ್ಲಿಗೆ ಘಟದ ಮೇಲೆ ನಾವು ಬೆಳೆದಿದ್ದಲ್ಲ, ಅಲ್ಲಿ ತುಂಬ ಭಾವಗೀತೆ ಜನಪದ ಗೀತೆ ಇದಕ್ಕೆಲ್ಲ ತುಂಬ ಪ್ರೋತ್ಸಾಹ. ಹಾಗೆ ಎಲ್ಲ ಕಾಂಪಿಟೇಷನಲ್ಲಿ ಹೈಸ್ಕೂಲು ಕಾಲೇಜು ಲೆವೆಲಲ್ಲಿ ಹೀಗೆ ತುಂಬ ನನಗೆ ಅಭಿರುಚಿ ಜಾಸ್ತಿ, ಎಲ್ಲ ಭಾಗವಹಿಸೋದು, ಕಾಂಪಿಟೇಷನ್ಗೆ ಹೋಗೋದು, ಹೀಗೆ ಎಲ್ಲ ಬಹುಮಾನ ತಗೊಂಡು ಬರೋದು ಹೀಗೆ. ಆಮೇಲೆ ನನಗೆ ಶಾಸ್ತ್ರೀಯ ಸಂಗೀತ, ಅದ್ರ ಮೊದಲು ನಾವು ಬೆಂಗಳೂರಲ್ಲಿ ವಿಜಯ ಬ್ಯಾಂಕಲ್ಲಿ ಕೆಲಸ ಮಾಡ್ತಿರುವಾಗ ವೀಣೆ ಕಲಿಬೇಕಂತ ಆಸೆ ಆಯಿತು. ಒಂದು ವೀಣೆ ಕಲಿತು 3 ವರ್ಷ ಜೂನಿಯರ್ ಮಾಡಿಕೊಂಡೆ. ಆಮೇಲೆ ಯಾಕೋ ವೋಕಲ್ಲೇ ಒಳ್ಳೆಯದು ಅಂತ ಅದರಲ್ಲಿ ಇಂಟ್ರೆಸ್ಟ್ ಬಂತು. ಮತ್ತೆ ಕೊನೆಗೆ ಮದುವೆ ಆಯಿತು. ಮದುವೆ ಆದಮೇಲೆ ಕೆಲಸ ರಿಸೈನ್ ಮಾಡಿದ್ಮೇಲೆ ಹಾಗೆ
0: ಸಂಗೀತ ಪಯಣ ಪ್ರಾರಂಭ ಆಯಿತು.
1: ಸಂಗೀತ ನೀಟಾಗಿ ಜೂನಿಯರ್ ಸೀನಿಯರ್ ವಿದ್ವತ್ತೆಲ್ಲ ಗೋಪಾಲಕೃಷ್ಣ ಅಯ್ಯರ್ ಅವರಲ್ಲಿ ಮಾಡಿದೆ. ನಂತರ ಮತ್ತು ಇವರಿಗೆ ಟ್ರಾನ್ಸ್ಫರ್ ಆಯ್ತಲ್ಲ, ಅಲ್ಲಿ ನಾನು ಬೆಂಗಳೂರಿಗೆ, ತುಮಕೂರಿಂದ ಬೆಂಗಳೂರಿಗೆ ಓಡಾಡಿ ಒಂದು 3 ವರ್ಷ ಮೇಡಮ್ ಹತ್ರ ಕಲಿತೆ. ಆಮೇಲೆ ನಮಗೆ ಹೀಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು ಬೇರೆ ಬೇರೆ, ದಾವಣಗೆರೆ, ಶಿವಮೊಗ್ಗ, ಕೊನೆಗೆ ನಾವು ಕುಂದಾಪುರಕ್ಕೆ ಬಂದ್ವಿ ನಮ್ಮ ಊರಿಗೆ.
0: ಅಂದರೆ ಸಂಗೀತ ಈಗ ನಾನು ಕಲಿಲೇಬೇಕು, ನೀವು ಹೇಳಿದ್ರೆ ವೋಕಲ್ ಬಗ್ಗೆ ನಂಗೆ ಇಂಟ್ರೆಸ್ಟ್ ಆಯ್ತು ಅಂತೇಳಿ ಹೇಳ್ರಿ. ಸಂಗೀತ ಕಲಿಕೆ ಅಂತ ಅನ್ಸೋಕೆ ಯಾರದ್ದಾದ್ರೂ ಹಾಡು ಕೇಳಿ ಇನ್ಸ್ಪೈರ್ ಆದ್ರೆ ನೀವು?
1: MS ಸುಬ್ಬಲಕ್ಷ್ಮಿ, ಬಾಲಮುರಳಿ ಕೃಷ್ಣ ಅವ್ರದ್ದೆಲ್ಲ ತುಂಬಾ ಕೇಳ್ತಿದ್ದೆ ನಾನು, ಶಾಸ್ತ್ರೀಯ ಸಂಗೀತ ತುಂಬಾ ಕೇಳ್ತಿದ್ದೆ. ಹಾಗೆ ಕಲಿಲೇಬೇಕು, ಕಲಿತ ಮೇಲೆ ಅದನ್ನ ಕಂಪ್ಲೀಟ್ ಮಾಡ್ಬೇಕು ಅಂತ ಹಠ ಕಟ್ಟಿ ಮಕ್ಕಳಿಗೆಲ್ಲ ಮಾಡಿ ಅವರು ಸ್ಕೂಲಿಗೆ ಹೋದ ನಂತರ ನಾನು ಸಂಗೀತ ಕಲೀಲಿಕ್ಕೆ ಹೋಗಿ ಸಾಧನೆ ಮಾಡಿ ವಿದ್ವತ್ ಮಾಡಿ.
0: ಖಂಡಿತ ಸಾಧನೆ ಅಂತ ಹೇಳಕ್ಕೆ, ಅಂತಕ್ಕಂದ್ರೆ ಸಣ್ಣ ಮಕ್ಕಳು ಹಿಡ್ಕೊಂಡು ಆ ಸಂಗೀತ ಅಷ್ಟು ಬೇಗ ಒಲಿಯುದಂತ ಅಲ್ಲ, ಅದು ಅಂಥದ್ದು ನಿಮಗೆ ಒಲಿತಂತಂದ್ರೆ ಅದು ಬಹುಶಃ ನೀವು ಹಠ ಕಟ್ಟಿ ಹಿಡಿದು ಸಾಧನೆ ಅಂತ ಹೇಳಕ್ಕೆ.
1: ಹೀಗೆ ಕಲಿತು
0: ಹೌದು, ಅದನ್ನ ಅದಕ್ಕೆ
1: ಕಟ್ಟಿ ಮಾಡಿದಕ್ಕೆ ಆಯ್ತು. ಇಲ್ಲದಿದ್ರೆ ಶಾಸ್ತ್ರೀಯ ಸಂಗೀತ ತುಂಬಾ
0: ಕಷ್ಟ ಕಲಿಯುವುದು, ಹೌದು ತಾಳ್ಮೆ ಬೇಕು, ಅಷ್ಟೇ ಅಭ್ಯಾಸ ಕೂಡ ಬೇಕು ಅದಕ್ಕೆ. ಅದು ಎರಡನ್ನ ಮೈಗೂಡಿಸಿಕೊಂಡು ಅದನ್ನು ತಮ್ಮದಾಗಿಸಿಕೊಂಡದಕ್ಕೆ ಅಭಿನಂದನೆ ತಿಳಿಸಿಕೊಳ್ತಾ, ಮತ್ತೆ ನಿಮಗೆ ಈಗ ಸಂಗೀತ ಕಲ್ತ್ರಿ ಅಲ್ಲ, ಸಂಗೀತದಲ್ಲಿ ನಿಮಗೆ ಯಾವ ರಾಗಗಳು ತುಂಬ ಇಷ್ಟ ಆಯ್ತು, ಈಗ ಇಂಥ ರಾಗ ನಂಗೆ ತುಂಬ ಇಷ್ಟ ಅಂತ ಹೇಳಿ ಹೇಳುವಂಥದ್ದು ಯಾವ್ದಾದ್ರು ರಾಗ?
1: ಈಗ ನಾನು ಹಾಡಿದ್ದೆ ಬೃಂದಾವನ ಸಾರಂಗ, ಆಮೇಲೆ ಪಂತುವರಾಳಿ, ಹೀಗೆ ಮತ್ತೆ ಹಿಂದೋಳ, ಹೀಗೆ ಎಲ್ಲ ಮೋಹನ ರಾಗ ಎಲ್ಲ ತುಂಬ ಇಷ್ಟ.
0: ಆ ರಾಗಗಳೆಲ್ಲ ಇಷ್ಟ ಆಗ್ತಾ ಹೋಗ್ತ. ಮೋಹನ ರಾಗ ಅದರದೊಂದು ಆರೋಹಣ ಆರೋಹಣ ಈಗ ಪರಿಚಯ ರಾಗದ ಪರಿಚಯ ಮಾಡೋದಾದ್ರೆ ಹೇಳ್ಬೋದ ನಮ್ಮ ಕೇಳುಗರಿಗೆ?
1: ಆಯ್ತಾಯ್ತು. ಸ ರಿ ಗ ಪ ದ ಸ ಸದ ಪ ಗ ರಿ ಸ
0: ಆ ರಾಗದ ಹಾಡು ಯಾವುದಾದ್ರೂ

0: ಸದಾಶಿವ ರಚಿಸಿದ್ದು ತುಂಬಾ ಫೇಮಸ್ ಕೃತಿ ಇದು.
1: ಸದಾಶಿವ ರಾಯರು ರಚಿಸಿದ್ದು ಅಂತ ಹೇಳಿದ್ರೆ, ಈಗ ಸದಾಶಿವ ರಾಯರು ಅಂತ ಹೇಳುವಾಗ ನಂಗೊಂದು ಶಿವನ ನೆನಪಾಯ್ತು. ಸದಾಶಿವ ಅಂದ್ರೆ ಶಿವ, ಆ ಶಿವನ ನೆನಪಾದಾಗ ನಂಗೊಂದು ಜನಪದ ಗೀತೆ, ಶಿವನ ಮೇಲೆ ಎಷ್ಟೆಷ್ಟು ಚಂದ ಜನಪದ ಗೀತೆ, ಹಾಗೆ ಒಂದು ಜನಪದ ಗೀತೆನ ನಮಗೋಸ್ಕರ ಪ್ರಸ್ತುತಿ ಪಡಿಸುಕಾತ ಅಂತ.
0: ಆಯ್ತು. ಮುಕ್ಕಣ್ಣನೆಲ್ಲರೂ ಕೊಂಡಾಡಿರೋ ಶರಣಿಕಿ ಸೋಮೇಶ್

0: ಒಂದು ಚಂದದ ಜನಪದ ಗೀತೆಯನ್ನು ಪ್ರಸ್ತುತಪಡಿಸಿದ್ರಿ. ಹಾಡಿದವರು ವಿದುಷಿ ನಳಿನಿ ವೆಂಕಟರಮಣರಾವ್ ಕುಂದಾಪುರ, ಕೀಬೋರ್ಡ್ನಲ್ಲಿ ರವೀಂದ್ರ ಐತಾಳ್ರು ಕೋಟೇಶ್ವರ, ತಬಲಾದಲ್ಲಿ ಶ್ರೀನಿವಾಸ್ ಶೇಟ್ ಕುಂದಾಪುರ. ಮೇಡಮ್, ಈ ಗೀತೆಗೇಂತ ಇದೊಂದು ಜನಪದ ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋದ್ರಿ ಅಂತ ಹೇಳಕ್ಕೆ ಚಂದದ ಒಂದು ಪ್ರಸ್ತುತಿ. ನೀವು ಹಿಂಗೆ ಕಾರ್ಯಕ್ರಮ ಜನಪದ ಅಥವಾ ಸುಗಮ ಸಂಗೀತ ಅಥವಾ ಶಾಸ್ತ್ರೀಯ ಸಂಗೀತದಲ್ಲಿ ಹಲವು ಕಡೆ ಕಾರ್ಯಕ್ರಮ ಕೊಟ್ಟಿದ್ರಿ, ಅದು ನೀವೀಗ ಕರ್ನಾಟಕ ಮಾತ್ರವಾದ ಹೊರ ರಾಜ್ಯದಲ್ಲೂ ಕೂಡ ಕಾರ್ಯಕ್ರಮ ನೀಡಿದ್ರಿಯ?
1: ಹೌದು, ಹೈದರಾಬಾದಲ್ಲಿ ಸಂಗೀತ ಸಭೆ ನಾಟ್ಯರಂಗ ಅಂತ, ಅಲ್ಲಿ ಕ್ಲಾಸಿಕಲ್ ಮ್ಯೂಸಿಕ್ ಕಾನ್ಸರ್ಟ್ ಕೊಟ್ಟಿದ್ದೀನಿ. ಆಮೇಲೆ ಅಲ್ಲಿ ಬಿರ್ಲಾ ಟೆಂಪಲ್ ಇದೆ ಹೈದರಾಬಾದಲ್ಲಿ, ಅಲ್ಲಿಯೇ ಒಂದು ಕಾನ್ಸರ್ಟ್ ದೇವರಿಗೆ ಸೇವೆ ಕೊಟ್ಟಿದ್ದೀನಿ.
0: ಹಾಗೆ ಮತ್ತೆ ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು,
1: ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರಲ್ಲಿ, ಕನ್ನಡ ಸಂಸ್ಕೃತಿ ಇಲಾಖೆ
0: ಇಲಾಖಾ ಕಾರ್ಯಕ್ರಮಗಳು
1: ಅಲ್ಲಿ ಸುಮಾರು, ಕಾವ್ಯ ಕಾವೇರಿ, ತುಮಕೂರಲ್ಲಿ ಕ್ಲಾಸಿಕಲ್ಲು, ಆಮೇಲೆ ಭಾವಗೀತೆ ಕಾರ್ಯಕ್ರಮ, ದಾವಣಗೆರೆಯಲ್ಲಿಯೂ ಹಾಗೆ ಕಾವ್ಯ ಕಾವೇರಿ ಅಂತ ಅಲ್ಲಿ ಕಾರ್ಯಕ್ರಮ ಮಾಡಿದ್ದೀನಿ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರಲ್ಲಿ.
0: ಎಲ್ಲೆಲ್ಲಿ ಹೋದ್ರೆ ಅಲ್ಲಲ್ಲಿ ಈ ಸಂಗೀತದ ಒಂದು ಕಂಪನ್ನ ಪಸರಿಸ್ತಾ ಬಂದ್ರಿ ಅಂತ ಹೇಳಕ್ಕೆ. ನಿಮ್ಮ ಈ ಎಲ್ಲ ಒಂದು ಪರಿಚಯ ಓದುವಾಗ ನಾನು ಕಂಡ್ಕೊಂಡದ ತುಂಬ ಕಡೆ, ಸುಮಾರು 500 ನೀವು ಹೇಳಿದಾಗ 500 ಹೆಚ್ಚು ಕಾರ್ಯಕ್ರಮ ನಡ್ತಾ ಬಂದಿದ್ರಿ. ಅದಕ್ಕೆ ನಿಮ್ಮನ್ನ ತುಂಬ ಪ್ರೀತಿಯಿಂದ ನಾವು ಅಭಿನಂದಿಸ್ಕೊಳಕ್ಕೆ, ಯಾಕಂತ ಹೇಳಿದ್ರೆ ಕಲಿತದ್ದೇ ಒಂದು ವಯಸ್ಸಲ್ಲಿ ಕಲಿಯುವಾಗಲೇ ಅದು ಒಂದು ಹಠ ಕಟ್ಟಿ ಗುರಿ ಮುಟ್ಲೇಬೇಕಂತ ಕಲಿತದ್ದು ಬೇರೆ, ಅದ್ರ ಮೇಲೆ ಒಂದಿಷ್ಟು ಕಾರ್ಯಕ್ರಮವನ್ನು ಕೂಡ ಅದೇ ಆಸಕ್ತಿಯಿಂದ ಕೊಡ್ತಾ ಬಂದ್ರಿ, ಅದಕ್ಕೆ ಅಭಿನಂದಿಸ್ತಾ. ಹಾಗೆ ಈಗ ಕುಂದಾಪುರದಲ್ಲಿ ಬಂದೆ ಅಂತ ಹೇಳಿದ್ರಿ, ಇಲ್ಲಿ ಕೂಡ ನೀವು ನಿಮ್ಮದೇ ಒಂದು ಸಂಗೀತ ತರಗತಿನ ಕೂಡ ನಡೆಸ್ತಾ ಇದ್ರಿ ಅಂತ ಹೇಳಿ ಕೇಳಲ್ಪಟ್ಟೆ. ಅದ್ರ ಬಗ್ಗೆ ಹೇಳುದಾದ್ರೆ ಎಷ್ಟು ವರ್ಷದಿಂದ ತರಗತಿ ನಡೀತಾ ಇತ್ತು?
1: ನಾನಿಲ್ಲಿ ಸಂಗೀತ, ನಾವು ಇಲ್ಲಿಗೆ ಬಂದು 25 ಆಯಿತು. 25 ಶ್ರುತಿಲಯ ಸಂಗೀತ ಶಾಲೆ ಅಂತ ಕುಂದಾಪುರದಲ್ಲಿ, ಕರ್ನಾಟಕ ಕ್ಲಾಸಿಕಲ್ಲು ಸುಗಮ ಸಂಗೀತ ಎಲ್ಲ ಮಕ್ಕಳಿಗೆ, ಸುಮಾರು 1,000 ಮಕ್ಕಳ ಜಾಸ್ತಿ ಆಗಿರ್ಬೋದು, ಎಲ್ಲ ಕಲಿಸಿ ಅವರೆಲ್ಲ ಈಗ ದೊಡ್ಡ ಡಾಕ್ಟ್ರು, ಇಂಜಿನಿಯರ್, ಎಲ್ಲ ಕಡೆ
0: ಬೇರೆ ಬೇರೆ ಕ್ಷೇತ್ರದಲ್ಲಿ
1: ಎಲ್ಲ ಕಡೆ ಇಲ್ಲಿ ಎಲ್ಲ ತುಂಬ ಕಡೆ ಕಾರ್ಯಕ್ರಮ ಮಾಡಿದ್ದೀವಿ. ಕುಂದೇಶ್ವರ ಟೆಂಪಲ್ಲು, ಆಮೇಲೆ ಸಾಲಿಗ್ರಾಮ.
0: 25 ವರ್ಷದ ಹಿಂದೆ ಕುಂದಾಪುರ ಅಂತ ಹೇಳಿದಾಗ ಈಗ ಎಲ್ಲಿ ಕಂಡ್ರು ಒಂದು ಸಂಗೀತ ತರಗತಿಗಳು ಸಿಕ್ಕತ್ತೆ ನಮ್ಗೆ?
1: ಅವಾಗ ಇರ್ಲಿಲ್ಲ,
0: ಅವಾಗ
1: ಕುಂದಾಪುರಕ್ಕೆ ಬರುವಾಗ ಕರ್ನಾಟಕ ಕ್ಲಾಸಿಕಲ್ಲಿಲ್ಲ, ಹಿಂದೂಸ್ತಾನಿಯೇ ಇದ್ದಿದ್ದು. ನಾನು ಬಂದು ಇಲ್ಲಿ ಕರ್ನಾಟಕ ಶುರು ಮಾಡಿದ್ದು. ಅವಾಗ ತುಂಬಾ ಎಲ್ಲ ಕಲಿಯೋರು, ತುಂಬಾ ಜನ, ತುಂಬಾ ಸ್ಟೂಡೆಂಟು, ಎಲ್ಲರಿಗೆ ಆಸಕ್ತಿ, ಎಲ್ಲ ತುಂಬಾ ಮಕ್ಕಳು ಬರ್ತಿದ್ರು. ಸುಮಾರು 50 ಮಕ್ಕಳು ಕ್ಲಾಸಿಗೆ ನಾನು ಹೇಳ್ಕೊಡ್ತಾ ಇದ್ದೆ,
0: ಹೇಳಿಕೊಡ್ತಾ ಇದ್ದೆ.
1: ಅವೆಲ್ಲ ಮಕ್ಕಳನ್ನು ಕರ್ಕೊಂಡೋಗಿ ಎಲ್ಲ ಕಡೆ ಹಾಡಿಸ್ತಿ.
0: ಎಲ್ಲಿ ಕುಂದಾಪುರದಲ್ಲಿ ಶ್ರುತಿ ಸಂಗೀತ ತರಗತಿ ನಿಮ್ಮದು ಎಲ್ಲಿ ಕುಂದಾಪುರದಲ್ಲಿ ಎಲ್ಲಿದೆ ಅದು?
1: ಅದು
0: ನಮ್ಮ ಕೇಳುಗರಿಗೋಸ್ಕರ,
1: ಮೊದಲು ಗೀತಾಂಜಲಿ ಟಾಕೀಸ್ ಅಂತ ಇತ್ತು, ಈಗ ಹೊಸ ಬಸ್ ಸ್ಟ್ಯಾಂಡ್ ಇದೆ ಅಲ್ಲ, ಅಲ್ಲಿ ಆಗುತ್ತೆ. ಪಣಂಬೂರ್ ಗಾರ್ಡನ್ ಅಂತ ನಮ್ಮ ಮನೆ ಹೆಸರು, UBMC ಸ್ಕೂಲ್ ಚರ್ಚ್ ರೋಡ್ ಅಲ್ಲಿ ಉಂಟು.
0: ಹಾ, ಅಲ್ಲಿ ತರಗತಿ ನಿರಂತರ ನಡೆಸ್ತಾ ಇದೆ,
1: ಅಲ್ಲೇ ನಡೆಯೋದು ಕುಂದಾಪುರದಲ್ಲಿ.
0: ಈಗ ಸಂಗೀತ ತರಗತಿಗೆ ಮಕ್ಕಳೆಲ್ಲ ಬರ್ತಾರಲ್ಲ, ಈಗ ಕಲಿತು ನೀವು ಹೇಳಿದ್ರೆ ಬೇರೆ ಬೇರೆ ಕಡೆ ಹೋದ್ರು ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ್ರು ಅಂತೇಳಿ, ಯಾವಾಗ್ಲೂ ಅವ್ರು ಸಿಕ್ಕಿದಾಗ ಅವ್ರು ಗುರುತಿಸಿ ಅಥವಾ ನಿಮ್ಮನ್ನ ಯಾವ ರೀತಿ ಅದನ್ನ ಅವರು ನಿಮ್ಮನ್ನ ಟ್ರೀಟ್ ಮಾಡ್ತಾರೆ, ಅಥವಾ ಆ ಸಂಗೀತ ಶಿಕ್ಷಕಿಯಾಗಿ ನಿಮ್ಮ ಅನುಭವ ಎಂತ ಇತ್ತಂತ?
1: ಅವ್ರ ಮಕ್ಕಳು ಎಲ್ಲ ಬೇರೆ ಬೇರೆ ಕಡೆ, ಬೆಂಗಳೂರು ಅಲ್ಲಿ ಇಲ್ಲಿ ಕೆಲ್ಸಕ್ಕೆಲ್ಲ ಹೋದ್ರಲ್ಲ, ಬಂದವಾಗ ಬಂದು ಮೀಟ್ ಮಾಡ್ತಾರೆ ಕೆಲವರು, ಕೆಲವರೆಲ್ಲ ಮದುವೆ ಆಗಿ ಬೇರೆ ಬೇರೆ ಕಡೆ ಗೋವಾ ದೂರ ಹೋದವರು, ಹೀಗೆ ಅಲ್ಲಿ ಯಾರ್ದು ಫಂಕ್ಷನ್ ಅಲ್ಲಿ ಅಲ್ಲಿ ಇಲ್ಲಿ
0: ಸಿಕ್ಕ. ಈಗಿನ ಶಿಕ್ಷಣ, ಈಗ ಸಂಗೀತ ನಿಮ್ಮಲ್ಲಿ ಕಲೀಲಿಕ್ಕೆ ಮಕ್ಕಳೆಲ್ಲ ಬತ್ತರಲ್ಲ, ಅವರನ್ನ ನೋಡುವಾಗ ನೀವು ಕಲಿಯುವಾಗಿದ್ದ ಆಸಕ್ತಿಗೂ ಈಗ ಮಕ್ಕಳಲ್ಲಿ ಇರುವ ಆಸಕ್ತಿಯನ್ನ ಕಂಡ್ರೆ ಹೇಗಿದೆ ಈಗ? ಒಂದು ತುಡಿತ ಇತ್ತ ಅಥವಾ ಕೆಲವರು ಈಗ ಕಲಿಬೇಕಂತ ಬತ್ತರು ಬಿಟ್ರೆ ಅದನ್ನ? ಹಾ, ಹಾಗೆ ಅಂದ್ರೆ ಆ ಒಂದು
1: ಮನೇಲಿ ತಂದೆ ತಾಯಿ ಒತ್ತೆ ಮಾಡಿ ಕಳಿಸ್ತಾರೆ, ಏನಾದ್ರು ಒಂದು ಹಾಬಿ ಇರ್ಲಿ ಮಕ್ಕಳಿಗೆ, ಸಂಸ್ಕಾರ ಸಂಗೀತ ಅಂದ್ರೆ ಬರ್ಲಿ ಅಂತ ತಂದೆ ತಾಯಿ ಒತ್ತಾಯಕ್ಕೆ ಬರ್ತಾರೆ. ಕೆಲವ್ರು ಇದ್ದಾರೆ ಚಂದ ಕಲಿತಾರೆ, ಸೀನಿಯರ್ ಆಗುವಾಗ ಅವರು ಕಲಿತಾಗತ್ತೆ ಇಲ್ಲಿ ಬೇರೆ ಕಡೆಗೆ ಹೋಗ್ತಾರೆ, ಅವಾಗ ಅವ್ರದಲ್ಲಿ ಕಟ್ ಆಗತ್ತೆ. ಹಾಗೆ
0: ಅಂದ್ರೆ ಒಂದು ಒಂದಿಷ್ಟು ಟೈಮ್ ಬರ್ತಾರೆ ಕಲಿಬೇಕಂತ.
1: ಮತ್ತೆ ನಾನು ಆ ಮಕ್ಕಳಿಗೆ ಎನ್ಕರೇಜ್ ಆಗ್ಲಿ, ಸ್ವಲ್ಪ ಇಂಟ್ರೆಸ್ಟ್ ಬರ್ಲಿ ಅಂತ ಎಲ್ಲಾ ಕಡೆ ಹಾಡಿಸ್ತೀನಿ, ಕರ್ಕೊಂಡೋಗಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹಾಡಿಸ್ತೀನಿ, ಅವರನ್ನೇ ಕೂರಿಸ್ತೀನಿ. ಮೊದಲು ನಾನು ಹಾಡ್ತಿದ್ದೆ, ಈಗ ಅವರೊಟ್ಟಿಗೆ ನಾನು ಸಹ ಹಾಡ್ತೀನಿ. ಮೊದಲು ಮಕ್ಕಳನ್ನೇ ಸ್ಟೇಜ್ ಅಲ್ಲಿ ಕೂರಿಸ್ತಿದ್ದೆ, ಅಷ್ಟು ಮಕ್ಕಳೆಲ್ಲ ಚಂದ ಚಂದ ಹಾಡ್ತಿದ್ರು.
0: ಮಕ್ಕಳಿಗೂ ಕೂಡ ವೇದಿಕೆ ಅಭ್ಯಾಸ ಆಯ್ಲಿ ಅಂತ
1: ಆಗಿದೆ. ಹೌದು, ಎಲ್ಲ ಮಕ್ಕಳಿಗೂ ಈಗಲೂ ಹಾಗೆ ಮಕ್ಕಳಿಗೆಲ್ಲ ವೇದಿಕೆ ಮೇಲೆ ಸ್ಟೇಜ್ ಫಿಯರ್ ಬರಬಾರ್ದು ಅಂತ ಅವರನ್ನು ನಾನು ಕರ್ಕೊಂಡು ಹೋಗಿ ತಯಾರು ಮಾಡ್ತೀನಿ, ಮತ್ತು ಮುಂದೆ ಬೆಳೆಸೋದು ಅವರಿಗೆ ಬಿಟ್ಟಿದ್ದು.
0: ಖಂಡಿತ, ಗುರುಗಳು ಒಂದು ಮಾರ್ಗ ದರ್ಶನ ಕೊಡುವಂಥದ್ದು ಅಥವಾ ಒಂದು ಮಾರ್ಗದಲ್ಲಿ ಅವ್ರನ್ನ ತೋರಿಸಿ ಬಿಡುವಂಥದ್ದು ಕೆಲಸ ಗುರುಗಳು ಮಾಡುವಂಥದ್ದು.
1: ಮತ್ತು ಬರೀ ಕಲಿತು ಸುಮ್ಮನೆ ಇದ್ರೆ ಏನು ಪ್ರಯೋಜನ ಆಗಲ್ಲ ಸಂಗೀತ ಅನ್ನೋದು.
0: ಹೌದು ಹೌದು ಹೌದು,
1: ಹೊರಗೆ ಬರ್ಬೇಕು
0: ಅಂದ್ರೆ ಬರುವಂತ ಶಿಷ್ಯಂದರಿಗೆ ನೀವು ಸಂಗೀತ ಹೇಳಿಕೊಡ್ತಾ ಜೊತೆ ಜೊತೆಗೆ ಒಂದಿಷ್ಟು ವೇದಿಕೆ ಕೂಡ ಅವ್ರಿಗೆ ಕಲ್ಪಿಸಿ ಕೊಡ್ತಾ ಹೋಗುದು, ಯಾಕಂದ್ರೆ ಧೈರ್ಯ ಬರಲಿ, ಹಾಡಿ ಹಾಡಿ ಧೈರ್ಯ ಬರಲಿ ಅಂತ.
1: ಮತ್ತೆ ಅಲ್ಲಿ ಇಲ್ಲಿ ಎಲ್ಲ ಕಾಂಪಿಟೇಷನ್ ಇದೆ, ಹೋಗಿ ಹಾಡ್ತಾರೆ ಎಲ್ಲ. ನಾನು ಸ್ಟೂಡೆಂಟು ಹೋದ್ಮೇಲೆ ಅವರು ಫಸ್ಟ್ ಪ್ರೈಜೆ ತಗೊಂಡು ಬರೋದು, ಹಾಗೆ ಅವ್ರಿಗೆ ಟ್ರೈನ್ ಅಪ್ ಮಾಡ್ತೀನಿ.
0: ಒಂದು ರೀತಿ ಅದು ಗುರುಗಳಿಗೆ ಒಂಥರ ಹೆಮ್ಮೆ ಅಲ್ಲ ಅದು. ಹೌದು,
1: ಸ್ಟೂಡೆಂಟ್ ಆ ರೀತಿ ಬಂದ್ರೆ ನಮ್ಗೆ ಹೇಳಿಕೊಟ್ಟಿದ್ದಕ್ಕೆ
0: ಸಾರ್ಥಕ
1: ಮನ್ಸಿಗೆ ಸಂತೋಷ,
0: ಖುಷಿ ಇದೆ. ಆ ಖುಷಿ ಎಲ್ಲವನ್ನ ಒಗ್ಗೂಡಿಸಿಕೊಂಡ್ರೆ ಅದೇ ಖುಷಿಯಲ್ಲಿ ನಮಗೋಸ್ಕರ ಒಂದು ವಚನವನ್ನ ಪ್ರಸ್ತುತಿ ಪಡಿಸುಕಾತ.
1: ಬಸವಣ್ಣನ ವಚನ ಹಾಡ್ತೇನೆ, ರಾಗ ವಾಸಂತಿ ಅದು.

0: ಹಾಡಿದವರು ವಿದುಷಿ ನಳಿನಿ ವೆಂಕಟರಮಣ ರಾವ್ ಕುಂದಾಪುರ, ಕೀಬೋರ್ಡ್ನಲ್ಲಿ ರವೀಂದ್ರ ಐತಾಳ್ರು ಕೋಟೇಶ್ವರ, ತಬಲಾದಲ್ಲಿ ಶ್ರೀನಿವಾಸ್ ಶೇಟ್ ಕುಂದಾಪುರ. ಮೇಡಮ್, ಈಗ ಆಕಾಶವಾಣಿ ಬಿ ಗ್ರೇಡ್ ಕಲಾವಿದೆ ಆದೆ ಅಂತ ಹೇಳಿದ್ರಿ, ಅಲ್ಲಿಯ ಪಯಣ ಹೆಂಗಾಯ್ತು, ಅಲ್ಲಿಗೆ ಹೆಂಗೆ ಅವಕಾಶ ನಿಮಗೆ ದೊರೀತು?
1: ಅಲ್ಲಿ ನಾನು 1986 ಅಲ್ಲಿ ಅಲ್ಲಿ ಆಡಿಷನ್ಗೆ ಅಪ್ಲೈ ಮಾಡಿದೆ. ಅವಾಗೆಲ್ಲ ಪೂರ ಮ್ಯಾನ್ಯಲ್, ಈಗೆಲ್ಲ ಆನ್ಲೈನಲ್ಲಿ ಮಾಡುವಂಥದ್ದು. ಅವಾಗ ನಾವು ಆವಾಗ ಆಫೀಸಿಗೆ ಹೋಗಿ ಅಪ್ಲಿಕೇಶನ್ ತಗೊಂಡು ಆಡಿಷನ್ಗೆ ಕರೀತಾರೆ ಅವ್ರು. ನಾವು ಜನವರಿಗೆ ಅಪ್ಲೈ ಮಾಡಿದರೆ ಜುಲೈ ಹಾಗೆ ಆಡಿಷನ್ ಆಗುತ್ತೆ. ಕೊನೆಗೆ ಸೆಲೆಕ್ಟ್ ಆದೆ ನಾನು. 3 ತಿಂಗಳಿಗೆ 2 ಸಿಟ್ಟಿಂಗ್ ಮಾಡ್ಕೊಂಡು ರೆಕಾರ್ಡ್ ಎಲ್ಲ ಮಾಡಿ, ಅದು ಹಾಗೆ ಸಾಮಾನ್ಯ ಒಂದು 20 ವರ್ಷ ಹಾಗೆ ನಾನು ಹಾಡ್ಕೊಂಡೇ ಇದ್ದೆ ಅಲ್ಲಿ. ಇವರಿಗೆಲ್ಲ ಟ್ರಾನ್ಸ್ಫರ್ ಆಗಿ ನಾವು ಮುಂದೆ ಹೋದ್ಮೇಲೆ ಮತ್ತೆ ಅಲ್ಲಿ ನಿಲ್ಲಿಸಿದೆ. ಬರ್ಲಿಕ್ಕೆ ಹೋಗ್ಲಿಕ್ಕೆ ಎಲ್ಲ ತಾಪ ಹಾಗೆ ಅದು ಅಲ್ಲಿ ಆಯ್ತು, ನಿಲ್ಲಿಸ್ತು.
0: ಅವಾಗಿನ ಅನುಭವನೆ ಹೇಳಿದ್ರಿ, ಅವಾಗ ಈಗ ತರ ಆನ್ಲೈನ್ ಏನಿರ್ಲಿಲ್ಲ ಅಂತ, ಅವಾಗ ರೆಕಾರ್ಡಿಂಗ್ ಅದ್ರ ಬಗ್ಗೆ ಎಲ್ಲ ಈಗ ನೀವೇ ಕೂತು ಮಾತಾಡ್ತಾ ಇದ್ರಿ, ಆಗ ನೀವೇ ಕೂತು ಹಾಡ್ತಾ ಇದ್ರಿ, ಆ ಅನುಭವ ಹೆಂಗಿತ್ತು ಅಂತ.
1: ಅಲ್ಲಿ ಹೀಗೆ ಇದೆ, ನಾವು ಸ್ಟುಡಿಯೋದೊಳಗೆ ನಾವು ಕೂತ್ಕೊಳ್ಳೋದು, ಪಕ್ಕದಲ್ಲಿ ಅವರು ಇನ್ಸ್ಟ್ರೂಮೆಂಟ್ ಎಲ್ಲ ನುಡಿಸ್ತಾರೆ. ಹೀಗೆ ಅಲ್ಲಿ ಎದುರಿಂದ ನಮಗೆ ಕಾಣ್ತಾ ಇರ್ತದೆ ಅವರು ರೆಕಾರ್ಡ್ ರೂಮ್ ಅಲ್ಲಿ ರೆಕಾರ್ಡ್ ಮಾಡ್ತಾ.
0: ಫಸ್ಟ್ ನಿಮ್ಮ ಹಾಡನ್ನ ರೇಡಿಯೋದಲ್ಲಿ ಕೇಳುವಾಗ ನಿಮ್ಗೆ ಹೆಂಗ್ ಅನ್ಸಿತ್ತು ಅಂತ?
1: ನಮಗೆ ಭಾರಿ ಖುಷಿ, ಅವಾಗ ಸಂತೋಷ, ರೇಡಿಯೋದಲ್ಲಿ ಬಂತು ಅಂತ. ನಮ್ಮ ಫ್ರೆಂಡ್ಸ್ ಅವರು ಇದು ಸುತ್ತಮುತ್ತಲಿನವರಿಗೆಲ್ಲ ಬರ್ತದೆ ಕೇಳಿ ಅಂತೆಲ್ಲ.
0: ಹೀಗೆ ಅವಾಗ ಈಗ ಅಂದ್ರೆ ಅದಾದ್ಮೇಲೆ ಪ್ರಸಾರ ಅಂದ್ರೆ ಯೂಟ್ಯೂಬ್ ಅಲ್ಲೋ ಅಥವಾ ಹೌದು, ಅವಾಗೆಲ್ಲ ಬರೋ ಹೊತ್ತಿನಲ್ಲೇ ಕೇಳ್ಬೇಕಿತ್ತು ಅವರಿಗೆಲ್ಲ. ಹೇಗೆ ಅದನ್ನ
1: ಬೆಳಿಗ್ಗೆ 8:20 ಬರೋದು ಗೀತಲಹರಿ ಅಂತ, 10 ನಿಮಿಷ ಬರೋದು ಅದು, 2 ಹಾಡು ಹೀಗೆ ಬರೋದು. 3 ತಿಂಗಳಿಗೆ ಒಂದ್ಸರಿ ಕರಿತಾ ಇದ್ರು. ಹಾಗೆ ನಾವು ನಮ್ಮ ಫ್ರೆಂಡ್ಸಿಗೆಲ್ಲ ಹೀಗೆ ಹೇಳೋದು ಖುಷಿ ಆಗ್ತಿತ್ತು ಅವಾಗೆಲ್ಲ. ಮತ್ತೆ ಮತ್ತೆ ಅದು ಅಭ್ಯಾಸ ಆಯ್ತು. ಮತ್ತೆ ಹಾಗೆ ಒಂದು 18-20 ವರ್ಷ ಮಾಡಿದೆ. ಮತ್ತೆ ನಾನು ಸ್ಕೂಲ್ ಎಲ್ಲ ಓಪನ್ ಮಾಡಿದೆ ಅಲ್ಲ,
0: ಅವಾಗ ಒಂದು ಆಕಾಶವಾಣಿ ಅಂದ್ರೆ ಅಷ್ಟು ಚಂದ ಇತ್ತು. ಈಗ ರೇಡಿಯೋ ಎಲ್ಲಿಯೋ ನಾವು ಎಫ್ ಎಂ ರೇಡಿಯೋಗಳನ್ನ ಕೇಳತ್ತ, ಆದ್ರೆ ಆಕಾಶವಾಣಿ ಆಗ ಒಂದು ಆಕಾಶವಾಣಿ ಅಂತ ಅಂದ್ರೆ ಅದೇನೋ ಒಂದು ಖುಷಿ ಇರ್ತಿತ್ತು ಅಲ್ಲಿ, ಒಂದು ಅವಕಾಶ. ಹೌದು ಹೌದು,
1: ಅವಾಗ ದೂರದರ್ಶನ ಎಲ್ಲ ಇರ್ಲಿಲ್ಲ. ಆಮೇಲೆ ನಾನು ಇದೇ ಬೆಂಗಳೂರಲ್ಲಿ ಸಿಟಿ ಇನ್ಸ್ಟಿಟ್ಯೂಟ್ ಅಂತ ತುಂಬಾ ಫೇಮಸ್ ಅದು ಚಾಮರಾಜಪೇಟೆಯಲ್ಲಿ, ಅಲ್ಲಿ 2 ರಾಮೋತ್ಸವ ಮಾಡ್ತಾರೆ. ಅಲ್ಲಿ ಹೀಗೆ ಅಪ್ಕಮಿಂಗ್ ಆರ್ಟಿಸ್ಟ್ಗಳಿಗೆ 5-6 ಕೊಡ್ತಾರೆ. ಆಮೇಲೆ 6:30 ದೊಡ್ಡ ದೊಡ್ಡ ಆರ್ಟಿಸ್ಟ್ ಎಲ್ಲ ಬಂದು ಹಾಡ್ತಾರೆ. ಅವಾಗ ನಮಗೂ ಅಲ್ಲಿ ಅವಕಾಶ ಕೊಡ್ತಾರೆ. ಕೊನೆ ಬೆಳಿಗ್ಗೆ 10:00-11 ಹೀಗೆ ನಾವು ಯಾರಿಗೂ ಒಂದು ಹೋಗಿ ನಮಗೆ ಒಂದು ಪ್ರೋಗ್ರಾಮ್ ಕೊಡಿ ಅಂದರೆ ಅವರು ಡಿಸಪಾಯಿಂಟ್ ಮಾಡ್ತಿರ್ಲಿಲ್ಲ, ಅಡ್ಜಸ್ಟ್ ಮಾಡಿ ಕೊಡ್ತಿದ್ರು. ಅದು ಎಲ್ಲ ದೊಡ್ಡ ಪ್ರಿಂಟ್ ಆಗಿ ಬರ್ತಿತ್ತು, ಎಲ್ಲವರಿಗೂ ಒಂದು ಅದು ತಿಳಿತಿತ್ತು ಇಂಥವ್ರದ್ದು ಪ್ರೋಗ್ರಾಮ್ ಇಂಥ ದಿನ.

0: ಅದನ್ನ ಹೇಗೆ ನಾವು
1: ಹೌದು
0: ಉಪಯೋಗಿಸ್ಕಂತ
1: ಉಪಯೋಗಿಸ್ಕೊಳ್ಳೋದೇ
0: ಅದು ಕೂಡ
1: ಅದು ಖುಷಿ ಕೊಡ್ತದೆ.
0: ಹೌದು
1: ತುಂಬಾ ಒಳ್ಳೇದದು ಸಂಗೀತ ಅನ್ನೋದು ಭಾರಿ ಒಳ್ಳೇದು. ನಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ.
0: ಹೌದು
1: ಹಾಡಿ ಸಂತೋಷ ಆಗುವಾಗ ಹೆಲ್ತ್ ಬರುತ್ತೆ.
0: ಹೌದು
1: ನಾಲ್ಕು ಜನ ಕೇಳಿ ಅವರಿಗೂ ಸಂತೋಷ ಆಗುತ್ತೆ
0: ಖಂಡಿತ.
1: ಹಾಗೆ ತುಂಬಾ ವೇದಿಕೆಯಲ್ಲಿ ಹಾಡಿದ್ದೀನಿ ನಾನು.
0: ಈ ಸಂಗೀತ ಎಲ್ಲ ಬಿಟ್ಟು ನೀವು ಹಿಂದಿ ವಿಶಾರದ ಕೂಡ ಮಾಡ್ಕೊಂಡ್ರಿ, ಅದು ಯಾವಾಗ?
1: ನಾನು ಹಿಂದಿ ವಿಶಾರದ ಮಾಡಿದ್ದು 8th standard ಇಂದ SLC ಒಳಗೆ ಎಲ್ಲ ವಿಶಾರದ ಡಿಗ್ರಿ ಸಮಾದು.
0: ಹೌದು,
1: ಒಬ್ರು ಸರ್ ಇದ್ರು ಅವಾಗ, ಅವರು ಪಾಪ ಬೆಳಿಗ್ಗೆ ನಮಗೆ ಸ್ಕೂಲ್ ಶುರುವಾಗೋ ಮೊದಲೇ 9 ಗಂಟೆಯಿಂದ 10 ಗಂಟೆವರೆಗೆ ಹಿಂದಿ ಪಾಠ ಮಾಡ್ತಿದ್ರು. ಹಾಗೆ ನಾವು ಪ್ರಥಮ, ಮಧ್ಯಮ, ರಾಷ್ಟ್ರಭಾಷೆ, ವಿಶಾರದ, ಅದರಲ್ಲಿ 2 parts ಉಂಟು, ಪೂರ್ವಾರ್ಧ ಉತ್ತರ. ಅದು ಡಿಗ್ರಿಗೆ, BA degree ಸಮ. ಅಷ್ಟು ಮಾಡಿಕೊಂಡೆ. ಕೊನೆಗೆ ನಾವು PUC ತೀರ್ಥಹಳ್ಳಿಗೆ ಹೋದ್ವಿ ಅಲ್ಲಿ ಕಲೀಲಿಕ್ಕೆ. ಕೊನೆಗೆ ಅದು ಅಲ್ಲೇ ನಿಲ್ತು, ಇಲ್ಲಿ ಪ್ರವೀಣ ಮಾಡ್ಬೋದಿತ್ತು.
0: ಅದು ಹಿಂದಿ ವಿಶಾರದ ಅದೆಲ್ಲ ಮಾಡ್ಕೊಂಡಿದ್ದು ಒಂದು ತರದಲ್ಲಿ ಆ ವಿದ್ಯೆಗಳನ್ನೆಲ್ಲ ಕಲಿತ ಆಮೇಲೆ ಎಲ್ಲವನ್ನ ಬಿಟ್ಟು ಇದ್ದು ಉದ್ಯೋಗ ಕೂಡ ಬಿಟ್ಟು ಎಳಕ ಹೆಚ್ಚ ಬಂದದಂತಂದ್ರೆ ಸಂಗೀತಕ್ಕೆ. ಸಂಗೀತ ನಿಮ್ಮನ್ನ ಎಳಕಂತು ಅಂತ ಹೇಳಕ್ ಅಲ್ಲಿಗೆ ಬಂದು ಅಲ್ಲಿ ಒಂದು ಎಲ್ಲವೂ ಆಸಕ್ತಿಯಿಂದ ಅದು ಕಲಿತಾ ಹೋದ್ರಿ. ಹಾಗೆ ಅದರಲ್ಲೇ ಒಂದು ಖುಷಿ ಕಂಡ್ಕಂತ ಒಂದಿಷ್ಟು ಮಕ್ಕಳಿಗೆ ದಾರಿದೀಪ ಆತ ಅದನ್ನೆಲ್ಲ ಮುಂದುವರ್ಸ್ಕಂತ ಹೋದ್ರಿ. ಇಷ್ಟೆಲ್ಲ ಮಾಡಿದವ್ರಿಗೆ ಖಂಡಿತ ಒಂದಿಷ್ಟು ಪ್ರಶಸ್ತಿ ಪುರಸ್ಕಾರಗಳು ಬಂದೇ ಬಂದಿರತ್ತೆ. ಅದು ಎಲ್ಲೆಲ್ಲ ಯಾವ್ಯಾವ ರೀತಿ ಪ್ರಶಸ್ತಿಗಳು ನಿಮ್ಗೆ ಬಂದಿತ್ತು ಅದನ್ನ ಹೇಳಕ್ಕ?
1: ಅದು
0: ಬೇರೆ ಬೇರೆ ಕಡೆಗಳಲ್ಲಿ ನೀವು ಹಲವು ಪ್ರಶಸ್ತಿಗಳನ್ನ ನಿಮ್ಮ ಮಡಿಲಿಗೆ ಹೈಕೊಂಡಿದ್ರಿ, ತುಮಕೂರಲ್ಲಿ ಆಗಿರ್ಬೋದು, ಅದು ಬೇರೆ ಬೇರೆ ತರ ಪ್ರಶಂಸೆ.
1: ಮನೆಯವರಿಗೆ 3 ವರ್ಷ ಒಂದೊಂದು ಊರಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಎಲ್ಲದಕ್ಕೂ ನಮಗೆ ನನಗೆ ಎನ್ಕರೇಜ್ ನನ್ನ ಗಂಡ.
0: ಎಲ್ಲಕ್ಕಿಂತ ಒಂದು ಅಪರೂಪದ ಪ್ರಶಸ್ತಿ ಅಥವಾ ವಿದುಷಿ ಗಂಗೂಬಾಯಿ ಹಾನಗಲ್ ಅವರಿಂದ ಪ್ರತಿಭಾ ಪುರಸ್ಕಾರ ಪಡ್ಕೊಂಡಿದ್ರು, ಅದೊಂದು ತುಂಬಾ ಖುಷಿ ಅಂತ ಹೇಳ್ಬೋದು ಅಥವಾ ಹೆಮ್ಮೆ ಪಡುವಂತ ವಿಷಯ ಅಂತ ಹೇಳ್ಬೋದು.
1: ತುಂಬಾ ದೊಡ್ಡ ವಿದ್ವಾಂಸರವರು, ಅವರಿಗೆ ಭಾರಿ ಸಂತೋಷ ಆಯ್ತು. ನಮ್ದು 1 ಗಂಟೆ ಕಾನ್ಸರ್ಟ್ ಅಲ್ಲಿ ದಾವಣಗೆರೆಯಲ್ಲಿ, SLC PUC ಮಕ್ಕಳಿಗೆಲ್ಲ ಪ್ರತಿಭಾ ಪುರಸ್ಕಾರ ಅಂತ 80% ಬಂದವರಿಗೆಲ್ಲ ಕೊಡುವಂತ ಒಂದು ಕಾರ್ಯಕ್ರಮ ಅದು. ಗಂಗೂಬಾಯಿ ಹಾನಗಲ್ ಬಂದಿದ್ರು ಅವಾಗ 1 ಗಂಟೆ ಅವರೆದ್ರು ಹಾಡಿದ್ದೆ. ಅವರು ತುಂಬಾ ಖುಷಿ ಆಯ್ತು. ಅವ್ರದ್ದು ಹಿಂದೂಸ್ತಾನಿ, ನಮ್ದು ಕರ್ನಾಟಕ ಮ್ಯೂಸಿಕ್. ಹಾಗೆ 1 ಗಂಟೆ ಹಾಡಿದ್ದೆ, ಅವರಿಂದ ನನಗೆ ಪ್ರಶಸ್ತಿ ಸಿಕ್ಕಿದ್ದು ತುಂಬಾ ಹೆಮ್ಮೆ. ನಾನು 8 ವರ್ಷ ಕಲ್ತದ
0: ಒಂದು ಸಾರ್ಥಕ್ಯ ಪಡೆದ ಕ್ಷಣ ಅಂತ ಹೇಳಕ್ಕ,
1: ಗುರುಗಳಿಂದ ಆಶೀರ್ವಾದ ಸಿಕ್ತು ಅಂತ ತುಂಬಾ ಸಂತೋಷ. ಹಾಗೆ ಅಲ್ಲಿ ನಾವು ಇದರಲ್ಲಿ ದಾವಣಗೆರೆಯಲ್ಲಿ ಕೃಷ್ಣ ಕಲಾಮಂದಿರ ಅಂತ ಇತ್ತು, ಅಲ್ಲಿ ನನಗೆ ಕಾನ್ಸರ್ಟ್ ಎಲ್ಲ ಮಾಡಿಸಿ ಅಲ್ಲಿ ಹಾನರ್ ಮಾಡಿದ್ದಾರೆ. ಶ್ರೀಕೃಷ್ಣ ಕಲಾ ಒಂದು ಪ್ರಶಸ್ತಿ. ಆಮೇಲೆ ಕನ್ನಡ ಹೈದರಾಬಾದ್ ಅಲ್ಲಿ
0: ಹೌದು
1: ಹಾಡಿದಾವಾಗ ಅಲ್ಲಿ ಅವರು ಹೀಗೆ ಗೌರವ ಕೊಟ್ಟಿದ್ದಾರೆ. ಈಗ ಮೈಸೂರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕಾವ್ಯ ಕಾವೇರಿ ಅಂತ ಸಂಗೀ ಅದು ಇತ್ತು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ, ಅಲ್ಲಿ ಒಂದೊಂದು ಗೌರವ ಸಿಕ್ಕಿದೆ. ಆಮೇಲೆ ನಾವು ಕುಂದಾಪುರಕ್ಕೆ ಬಂದ್ವಿ ಅಲ್ಲ, ಕುಂದಾಪುರದಲ್ಲಿ ದ್ರಾವಿಡ ಬ್ರಾಹ್ಮಣ ಪರಿಷತ್ನಿಂದ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಿ ಎಲ್ಲ
0: ಗೌರವ ಪುರಸ್ಕಾರಗಳು
1: ಸಾಲಿಗ್ರಾಮ ಗುರುನರಸಿಂಹದಲ್ಲಿ ನಮ್ಮ ಮನೆ ದೇವರದು ಗುರುನರಸಿಂಹ. ಹಾಗೆ ಅಲ್ಲಿ 2 ವರ್ಷದ ಕೆಳಗೆ ಸಾಲಿಗ್ರಾಮ ಹಬ್ಬದಲ್ಲಿ ನಾನು 1-2 ಗಂಟೆ ಪ್ರೋಗ್ರಾಮ್ ಕೊಟ್ಟಿದ್ದೆ ಕ್ಲಾಸಿಕಲ್. ಅಲ್ಲಿ ಸಹ
0: ಪ್ರತಿಭೆ ನಿಮ್ಮದು, ವೇದಿಕೆ ನಮ್ಮದು ಅಂತ ಹೇಳಿ. ಹಾ, ಅಲ್ಲಿ ಯಾವ ತರದಲ್ಲಿ ಅಲ್ಲಿ ಅವಕಾಶ ಹೇಗ್ ಬಂತು ಅಥವಾ ಅಲ್ಲಿ ಕೂಡ ನಿಮಗೆ ಗೌರವ ಪುರಸ್ಕಾರ ಸಿಕ್ಕಿ?
1: ನಮ್ಮ ಹತ್ರ ಹೀಗೆ ನೀವು ಹಾಡಬೇಕು ನಮ್ಮ ವೇದಿಕೆಯಲ್ಲಿ ಒಂದ್ಸರಿ ಕಾರ್ಯಕ್ರಮ ಕೊಡಬೇಕು ಅಂತ ಹೇಳಿದ್ರು. ಹಾಗೆ ನಾನು ಒಂದ್ಸರಿ ನಾನು ಹೀಗೆ ಒಂದು 1.5 ಗಂಟೆ ಹಾಡಿದೆ ಅಲ್ಲಿ. ಅಲ್ಲಿ ಅದು ಉಪ್ಪಿನ ಕೂದ್ರು ಗೊಂಬೆ ಮನೆ ಅಲ್ಲ, ಎಲ್ಲ ದಾಸರ ಪದ ಉಗ ಭೋಗ ಹೀಗೆ ಹಾಡಿ ಪ್ರೋಗ್ರಾಮ್ ಮಾಡಿದ್ದು. ಅಲ್ಲಿ 3-4 ಸರಿ ಕರೆದು ಮಾಡಿಸಿದ್ದಾರೆ. ಕೆಲವೊಂದ್ಸರಿ ಮಕ್ಕಳನ್ನು ಒಟ್ಟಿಗೆ ಕರ್ಕೊಂಡು ಹೋಗಿದ್ದೆ. ಹಾಗೆ
0: ಬೇರೆ ಬೇರೆ ಕಡೆಯಲ್ಲಿ ಹೀಗೆ ಪುರಸ್ಕಾರಗಳು ಇದೆಲ್ಲ ಬಂತು. ಸಂಗೀತದ ಪಯಣ ಈ ರೀತಿ ಆದ್ರೆ ಮತ್ತು ನಿಮ್ಗೆ ಇನ್ನೂ ಹಲವು ಆಸಕ್ತಿ ಇತ್ತು ಅಥವಾ ಕಲೆ ಕೈಗೂಡಿತ್ತು ಅಂತ ಹೇಳಕ್ಕ, ವಿಶೇಷ ಕಸೂತಿ ಒಂದಿಷ್ಟು ನೀವು ಕಲಿಯುವುದಲ್ಲದೆ ಬೇರೆ ಒಂದಿಷ್ಟು ಜನರಿಗೆ ಹೇಳಿಕೊಡುವಂತ ಅಭ್ಯಾಸ ಕೂಡ ಇಟ್ಕೊಂಡಿದ್ರಿ. ಬೇರೆ ಬೇರೆ ಈ ಕಸೂತಿ ಕಲೆ ಅಂದ್ರೆ ಯಾವ ರೀತಿಯಲ್ಲಿ? ಅದು
1: ಕಚ್ ವರ್ಕ್, ಆಮೇಲೆ ಕ್ರೋಶ, ಅದೆಲ್ಲ ಸೀರೆಗೆಲ್ಲ
0: ಮಾಡಿ
1: ಪೇಂಟಿಂಗ್, ಆಮೇಲೆ ಏಲಕ್ಕಿ ಸಿಪ್ಪೆಯಲ್ಲಿ ಅದು ಮೀರಾಬಾಯಿ

0: ಮತ್ತೆ ಹೀಗೆ ಬಳ್ಳಿಗಳು ಹೂವು ಹಾಗೆ ಮಾಡೋದು, ಮತ್ತೆ ತಂತಿಯಿಂದ ಅಲ್ಯೂಮಿನಿಯಂ ತಂತಿಯಿಂದ ಈಶ್ವರ ಪಾರ್ವತಿ ಮತ್ತೆ ಶಿಲಾಬಾಲಿಕೆ ಎಲ್ಲ ಗ್ಲಾಸ್ ಎಲ್ಲ ಇಟ್ಟು ಶಿಲಾಬಾಲಿಕೆ ಆ ಥರ ಎಲ್ಲ ತುಂಬ ಮಾಡೋ ಹುಚ್ಚು ಕ್ರಾಫ್ಟ್ ಅವಾಗ ತುಂಬಾ ಏಜ್.
1: ಇದು ನೀವಾಗಿ ಕಲ್ತದ ಅಂದ್ರೆ ಈಗೆಲ್ಲ ನಮ್ಗೆ ಇದೆ ಸೋರ್ಸ್ ಮಸ್ತ್ ಇದೆ, ಯೂಟ್ಯೂಬ್ ಅಲ್ಲಿ ಬೇಕಾದಂಗ ಹುಡುಕಿದ್ರೆ ನಮ್ಗೆ ಸಿಕ್ಕತ್ತೆ, ನಾವು ಕಲೀಲಕ್ಕ ಗುರುಗಳು ಬೇಕಂತಿಲ್ಲ. ಬಟ್ ಇದು ಹಿಂದೆ ಮೊದ್ಲು ಕಲಿಬೇಕಾದ್ರೆ ಯಾರು ಹೇಳ್ಕೊಡೋರು ಬೇಕ, ಇಲ್ಲ ಅದ್ರ ಬಗ್ಗೆ ನಮಗೊಂಚೂರು ಆಲೋಚನೆ ಬೇಕಾಗತ್ತ, ಕಂಡ ಕಲಿಯುವಂತ ಆಲೋಚನೆ ನಮ್ಗೆ ಬೇಕಾಗತ್ತ.
0: ಯಾರು ಹೇಳ್ಕೊಟ್ಟಿದ್ ಗುರುಗಳಿಲ್ಲ, ನಮ್ಗೆ ಹೀಗೆ ನಮ್ಮ ಫ್ರೆಂಡ್ ಒಬ್ರು ಮಾಡಿದ್ರು, ಅವ್ರದ್ ನೋಡಿ ನಾವು ಮಾಡ್ತಾ ಇದ್ದಿದ್ದೆ ಎಲ್ಲವೂ ಅಷ್ಟೇ. ಮತ್ತೆ ರಂಗೋಲಿ, ರಂಗೋಲಿದು ತುಂಬಾ ಹುಚ್ಚು ಸಣ್ಣದಿಂದ, 5ನೇ ಕ್ಲಾಸಿಂದನು ಅದು ಹುಚ್ಚು, ಅದು ಇವತ್ತಿಗೂ ಉಂಟು. ರಂಗೋಲಿ ಬಿಡಿಸೋದು, ತರವಾರಿ, ಚುಕ್ಕಿ ರಂಗೋಲಿ ಎಲ್ಲ ನೋಡಿ ಕಲಿಯ, ಪುಸ್ತಕಗಳೆಲ್ಲ ಸಿಕ್ತಿತ್ತು ಉಡುಪಿ ಬಾಯಿ ಅದರಲ್ಲಿ ಎಲ್ಲ ರಂಗೋಲಿ ನೋಡೋದು, ಪುಸ್ತಕದಲ್ಲಿ ಬರೆಯೋದು, ಮನೆ ಎದುರು ಹಾಕೋದು, ಅದು ಹಾಬಿ. ರಂಗೋಲಿ ಬಿಡಿಸೋದು ತುಂಬಾ ಇತ್ತು.
1: ಅದ್ರ ಜೊತೆ ಒಂದು ವಿಶೇಷವಾಯಿತ್ತು, ಸೋಪು ಶಾಂಪು ಎಲ್ಲ ಈಗ ನಾವೆಂತ ಕಷ್ಟ ಪಡೋದಿಲ್ಲ, ಸೀದಾ ಪ್ಯಾಟೆಗೆ ಹೊತ್ತು ಯಾವುದು ಕಂಪನಿ ಒಳ್ಳೇದಂತ ಕಂಡು ಹಿಡ್ಕೊಂಡು ಬರ್ತಾ ಇಕ್ಕಂತ. ಆದ್ರೆ ನೀವು ಅದು ಮಾಡಲಿ, ಇವತ್ತಿಗೂ ಸೋಪು ಶಾಂಪು ಎಲ್ಲ ಮನೆಗೆ ತಯಾರು ಮಾಡ್ತಿದ್ರಿ. ಆ ವಿದ್ಯೆ ಹ್ಯಾಂಗ್ ಕಲ್ತ್ರಿ?
0: ಅದು ನಾವು ಮಹಿಳಾ ಸಭೆಯಲ್ಲಿ ನಮ್ಮ ನನ್ನ ಗಂಡನ ಚಿಕ್ಕಮ್ಮ ಮಂಗಳೂರಲ್ಲಿ ಆನಂದಿ ಸದಾಶಿವರಾವ್ ಅಂತ ಪ್ರೆಸಿಡೆಂಟ್ ಆಗಿದ್ರು ಮಹಿಳಾ ಸಭೆದು, ಅಲ್ಲಿ ತುಂಬಾ ಲೇಡೀಸಿಗೆ ತುಂಬಾ ಕಲಿಯುವಂತದ್ದೆಲ್ಲ ಹೀಗೆ ಡೆಮಾನ್ಸ್ಟ್ರೇಷನ್ ಎಲ್ಲ ಇಟ್ಟಿದ್ದು. ಹಾಗೆ ಒಂದ್ಸರಿ ಸೋಪ್ ಮಾಡುದು ಡೆಮಾನ್ಸ್ಟ್ರೇಷನ್ ಇಟ್ರು ಮನೆಗೆ, ಬಟ್ಟೆ ಹಾಕೋ ಸೋಪು, ಆಮೇಲೆ ಸೋಪಿನ ಪೌಡ್ರು, ಹೀಗೆ ಅದೆಲ್ಲ ತುಂಬಾ ಮಾಡ್ತಿದ್ದೆ. ನಂಗೆ ತುಂಬಾ ಯೂಸ್ ಆಯ್ತು, ಸುಮಾರು 10 ವರ್ಷ ಮಾಡಿದೆ. ಈಗ ಅಗತ್ಯ ಇಲ್ಲ, ನಾನು ನನ್ನ ಗಂಡ ಇಬ್ಬರು ಮಕ್ಕಳೆಲ್ಲ ಮದುವೆ ಹೋದ್ರಲ್ಲ,
1: ಅಂತೂ ಅದನ್ನು ಕೂಡ ಮಾಡಿ
0: ಸುಮಾರು 10-12 ವರ್ಷ ಮಾಡಿದ್ವಿ
1: ಮನೇಲೇ ಮಾಡ್ತಿದ್ರಿ ಎಲ್ಲವನ್ನ ಕೂಡ. ಸಮಯಕ್ಕೆ ಸರಿಯಾಗಿ ಸಮಯ ಹೊಂದಾಣಿಕೆ ಮಾಡ್ಕೊಂಡು ಮಾಡ್ತಾ ಇದ್ರಿ. ಇದಕ್ಕೆಲ್ಲ ಒಂಥರ ದೇವರು ಕೂಡ ಬೆನ್ನೆಲು ಬಾಯಿ ನಿಂತಿದೆ ಅಂತ ಹೇಳಕ್ಕ.
0: ದೇವ್ರ ದಯೆ ಇಲ್ಲದೆ ಯಾವುದು
1: ಆಗುದಿಲ್ಲ ಅಲ್ಲ,
0: ದೇವ್ರ ಶಕ್ತಿ ಕೊಡ್ಬೇಕು, ಆಮೇಲೆ ಉಮೇದು ಕೊಡ್ಬೇಕು, ಎಲ್ಲ ದೇವ್ರ ದಯೆ
1: ಮಾಡೋದು ಕೂಡ ಎಲ್ಲದೂ ಕೂಡ ಪ್ರೇರೇಪಣೆ ಅವನು ಕೊಟ್ಟಾಗ ನಾವು ಮಾಡ್ಕೊಂಡು ಹೋಗ್ತೇನು ಅಂತ ಹೇಳಿ
0: ಎಲ್ಲಾ ಕಲೆಯೂ ದೇವ್ರ ದಯದಿಂದನೇ ಬಂದು.
1: ಹೌದು, ಅವ್ನು ನಾವೆಲ್ಲ ಪಾತ್ರಧಾರಿಗಳು, ಅವನೆಲ್ಲ ಸೂತ್ರಧಾರಿ ಅಲ್ವಾ. ಹಂಗೆ ಹೇಳ್ತಾ ನಿಮ್ ಬಾಯಲ್ಲೇ ಒಂದು
0: ಆಶೀರ್ವಾದ
1: ಎಲ್ಲವೂ ಕೂಡ ಬೇಕಂತ ಹೇಳ್ತಾ ಇದ್ರಿ. ಆ ದೇವರು ದೊಡ್ಡವರ ಆಶೀರ್ವಾದ ಎಲ್ಲವನ್ನ ನೆನ್ಪು ಮಾಡ್ಕೊಂತ ಒಂದು ದೇವ್ರ ಬಗ್ಗೆ ಇರುವಂತ ಭಾವಗೀತೆ. ಆ ದೇವ್ರ ಎಲ್ಲೆಲ್ಲಿದ್ದೆ ನಮ್ಗೆ ಗೊತ್ತಿಲ್ಲ, ಆ ದೇವರನ್ನ ಹುಡುಕುವಂತ ಒಂದು ಭಾವಗೀತೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಅದನ್ನ ನಮ್ಗಾಗಿ ಹಾಡ್ಬೋದಾ?

0: ಶಿವರುದ್ರಪ್ಪನವರ ರಚನೆಯ ಒಂದು ಭಾವಗೀತೆ. ಹಾಡಿದವರು ವಿದುಷಿ ನಳಿನಿ ವೆಂಕಟರಮಣ ರಾವ್ ಕುಂದಾಪುರ, ಕೀಬೋರ್ಡ್ನಲ್ಲಿ ರವೀಂದ್ರ ಐತಾಳ್ರು ಕೋಟೇಶ್ವರ, ತಬಲಾದಲ್ಲಿ ಶ್ರೀನಿವಾಸ ಶೇಟ್ ಕುಂದಾಪುರ. ಮೇಡಮ್, ಒಂದು ಚಂದದ ಭಾವಗೀತೆಯನ್ನು ಪ್ರಸ್ತುತಪಡಿಸಿದ್ರಿ, ಕೇಂದ್ರ ಖುಷಿ ಪಡ್ತು. ಅದ್ರ ಜೊತೆಗೆ ಸಂಗೀತ ಪಯಣ ಹಲವು ವರ್ಷದಿಂದ ಮಾಡ್ತಾ ಬಂದ್ರಿ, ಮಾಡ್ತಾ ಮಾಡ್ತಾ ಹಲವು ಮಕ್ಕಳಿಗೆ ಕೂಡ ನೀವು ಸಂಗೀತ ಶಿಕ್ಷಣವನ್ನು ಕೊಡ್ತಾ ಬಂದ್ರಿ, ಗುರುಗಳಾಗಿ ಗುರುತಿಸಿಕೊಂಡ್ರಿ. ಇದಲ್ಲದೆ ನೀವು ಸಂಗೀತ ಅಂತ ಹೊರಟಾಗ ಎಕ್ಸಾಮಿನರ್ ಆಗಿ ಕೂಡ ಒಂದಿಷ್ಟು ವರ್ಷ ಕೆಲಸ ಮಾಡಿದ್ರಿ ನೀವು, ಅದು ಹೇಗೆ, ಅದು ಅಲ್ಲಿ ಹೇಗೆ ನಿಮಗೆ ಅಲ್ಲಿಗೆ ಪಾದಾರ್ಪಣೆ ಮಾಡುವಂಗೆ ಆಯಿತು, ಅಥವಾ ಅದರ ಅನುಭವ ಹೇಗಿತ್ತು?
1: ಅದು ನಾನು ಸಂಗೀತ ನಾನು ಡಿಗ್ರಿ ಎಲ್ಲ ಆದಮೇಲೆ, ವಿದ್ವತ್ ಎಲ್ಲ ಆದಮೇಲೆ ನಾನು ಅದು ಆವಾಗ ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ಮಲ್ಲೇಶ್ವರದಲ್ಲಿ, ಅಲ್ಲಿ ನಾವು ಎಂ ಸೆಕ್ಷನ್ ಅಂತ ಇದೆ, ಮ್ಯೂಸಿಕ್ ಸೆಕ್ಷನ್, ಅಲ್ಲಿ ಹೋಗಿ ನಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿದೆ, ಎಲ್ಲ ಮ್ಯಾನ್ಯಲ್ ಆವಾಗ, ಹೋಗಿ ಹೆಸರು ಬರೆಸಿ ಬರಬೇಕು, ಹಾಗೆ ಅಷ್ಟೇ, ಅಲ್ಲಿ ಮತ್ತೇನಿಲ್ಲ, ಬರೆಸಿ ಬರೋದು. ಕೊನೆಗೆ ನಮ್ಗೆ ಅವರು ಯಾವಾಗಲೂ ಪ್ರತಿ ವರ್ಷ ಎಲ್ಲ ಪೋಸ್ಟಲ್ಲಿ ಬರೋದು, ಬರಬೇಕು ಎಕ್ಸಾಮಿನರ್ ಆಗಿ ಅಂತ. ಹಾಗೆ ಸುಮಾರು ಒಂದು 18-20 ವರ್ಷ ಎಲ್ಲ ಕಡೆಗೆ ಕರ್ನಾಟಕದ ಅನೇಕ ಜಿಲ್ಲೆಗಳಿಗೆ ಆವಾಗ ಹೋಗಿ ಜೂನಿಯರು ಸೀನಿಯರು ವಿದ್ವತ್ ಬೋರ್ಡಿಗೂ ಒಂದ್ಸರಿ ಎಕ್ಸಾಮಿನರ್ ಆಗಿ ಹೋಗಿದ್ದೆ. ಹಾಗೆ ಹಲವು ಕಡೆ ಮಂಗಳೂರು, ಶಿವಮೊಗ್ಗ,
0: ಬೇರೆ ಬೇರೆ ಜಿಲ್ಲೆಗಳಿಗೆ ಕೂಡ ಹೋಗ್ತಾ ಇದ್ದೆ.
1: ಉಡುಪಿಯಲ್ಲಿ ಸುಮಾರು ಒಂದು 10 ವರ್ಷ ಹೋಗಿದ್ದೆ.
0: ಅಲ್ಲಿ ಹೋಗಿ ಉಡುಪಿ ಆದ್ರೆ ನಿಮ್ಗೆ ಅಪ್ ಅಂಡ್ ಡೌನ್ ಮಾಡ್ಲಿಕ್ಕಾದ್ರೆ ಬೇರೆ ಕಡೆ ಅಂತಂದ್ರೆ,
1: ಹೌದು, ನಮ್ಗೆ ಎಲ್ಲಿ ಹತ್ರ ಇರ್ತದೋ ಅಲ್ಲಲ್ಲಿಗೆ ಅವರು ಪೋಸ್ಟ್ ಮಾಡ್ತಾರೆ.
0: ಈಗ ಸಂಗೀತ ಕಲಿಕಾರ, ಈಗ ಕೆಲವರು ಈಗ ಮಕ್ಕಳು ಹುಟ್ಟಿ ಕೂಡಲೇ ಒಂದು ಸಂಗೀತ ಕಲೀಲಿ, ಇದು ಕಲೀಲಿ, ಅದು ಕಲೀಲಿ, ನಮಗೆ ಈ ತಂದೆ ತಾಯಿಗಳಿಗೆ ಒಂದು ದಾವಂತೆ ಇರುತ್ತೆ. ನೀವು ಹೇಳಿದ್ರೆ ಸಂಗೀತ ಕಲಿಕಾರೆ ಮಕ್ಕಳಿಗೆ ಮಿನಿಮಮ್ ಎಷ್ಟು ವರ್ಷ ಆಯ್ಕೆ ಅಂದೇಳಿ ಹೇಳಿದ್ರಿ?
1: ಒಂದು ಎಲ್ಲ 6 ವರ್ಷಕ್ಕೆ ಒಳ್ಳೇದು, ಅಂದರೆ ಬರೀ ದೇವ್ರ ನಾಮ ಕಲಿಸ್ಲಿಕ್ಕೆ ಮಕ್ಕಳಿಗೆ, ಸಣ್ಣ ಸಣ್ಣ ಹಾಡು, ಸಣ್ಣ ಭಾವಗೀತೆ, ಸಣ್ಣ ದೇವ್ರ ನಾಮ ಎಲ್ಲ 6 ವರ್ಷಕ್ಕೆ, 6 ವರ್ಷದಿಂದ ಶುರು ಮಾಡಿದರೆ ಒಳ್ಳೇದು ಮಕ್ಕಳಿಗೆ. ಆಮೇಲೆ 8 ವರ್ಷ ಆಗುವಾಗ ಕ್ಲಾಸಿಕಲ್ ಸಂಗೀತ ಕಲಿ,
0: ಶಾಸ್ತ್ರೀಯಕ್ಕೆ
1: ಸ್ವಲ್ಪ ಇದು ಬರುತ್ತೆ, ಸ್ವಲ್ಪ ಸ್ವಲ್ಪ ಕಲಿಸ್ತಾ ಹೋಗುತ್ತೆ.
0: ಹೌದು, ಇಲ್ದಿದ್ರೆ ತೀರಾ ಕೆಲವು ಮಕ್ಕಳು ಹೋತ ಒಂದು 2 ತಿಂಗಳ ಬಾರಿ ಉಮೇದಲ್ಲಿ ಹೋಗೋದ್ ಕಾಣತ್ತ, ಕಡೆಗೆ ಅವ್ರಿಗೆ ಕ್ಲಾಸಿಕಲ್ ಶಾಸ್ತ್ರೀಯಕ್ಕೆ ಹೋದಾಗ ಸ್ವಲ್ಪ ಬೇಜಾರಾಪು ಶುರುವಾಯ್ತು.
1: ಇದು ಭಾವಗೀತೆ
0: ಇವನ್ನೆಲ್ಲ ಹಾಡಿನಲ್ಲಿ ಮೊದಲು ಅವರಿಗೊಂದು ರುಚಿ ಸಿಕ್ಕ, ಕಡೆಗೆ ಅವರು ಶಾಸ್ತ್ರೀಯ.
1: ಕೆಲವು ಮಕ್ಕಳು ತುಂಬಾ ಇಂಟೆಲಿಜೆಂಟ್, ಅವ್ರು ಕೇಳಿಯೇ ಕಲಿಯೋದು, ಅವ್ರು ಬರ್ದಿದ್ ಓದ್ಲಿಕ್ಕೆ ಓದ್ಲಿಕ್ಕೆ ಸುಮಾರು 2ನೇ ಕ್ಲಾಸ್ ಅವ್ರಿಗೂ ಬರ್ದಿದ್ದೆಲ್ಲ ಓದ್ಲಿಕ್ಕೆ ಬರಲ್ಲ, ಕೇಳಿಯೇ ಕಲಿಯೋದು. ಅಂತ ಮಕ್ಕಳು ತುಂಬಾ ಜನ ಟ್ರೈನ್ ಅಪ್ ಮಾಡಿದೀನಿ. ಒಬ್ಬ ಸಣ್ಣ ರಕ್ಷಣ್ ಅಂತ ಇದ್ದ ನನ್ನ ಸ್ಟೂಡೆಂಟ್, ಕೋಟೇಶ್ವರದಲ್ಲಿ ಇರೋದವರು, ಅಜ್ಜಿ ಕರ್ಕೊಂಡು ಬರ್ತಾ ಇದ್ದಿದ್ದು. ಆ ಮಗು 4 ವರ್ಷದಿಂದ ಬರ್ತಿತ್ತು, ಅದು ಕೇಳಿಯೇ ಕಲಿಯೋದು ಪೂರ. ಮತ್ತೆ ಹಾಗೆ ಅವನು ಸೀನಿಯರ್ ವರೆಗೂ ಆಯ್ತು ಅವನು. ಈಗ ಅವನು ವೆಲ್ಲೂರಿಗೆ ಹೋಗಿದ್ದಾನೆ ಇಂಜಿನಿಯರಿಂಗ್ ಮಾಡ್ಲಿಕ್ಕೆ.
0: ಓಹೋ ಹೋ,
1: ಸೀನಿಯರ್ ಕಲಿತು,
0: ಕೇಳಿ ಕೇಳಿಯೇ ಕಲಿತಾ ಹೋಗಿದ್ದು,
1: ಕೇಳಿ ಕೇಳಿಯೇ ಕಲಿಯೋದು. ಆ ಹುಡುಗ ಅಂತೂ ಪೂರ ಕೇಳಿ, ಅಷ್ಟು ಈ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ವಿ, ಮುಂದಿನ ಕ್ಲಾಸ್ ಅಲ್ಲಿ ರೆಡಿ. ಅವನು ಅವನು ತಬಲಾ ಎಲ್ಲ ನುಡಿಸ್ತಾ ಇದ್ದ, ಸಂಗೀತನೂ ಹಾಡ್ತಿದ್ದ, ನಾನು ತುಂಬಾ ಕಡೆ ಕರ್ಕೊಂಡು ಹೋಗ್ತಿದ್ದೆ ಹಾಡುವ, ಎಲ್ಲ ಕಡೆಯಲ್ಲೂ ಅವನಿಗೆ ಬರ್ತಿತ್ತು ಪ್ರೈಜ್.
0: ಅಂತ ಅಂತ ಮಕ್ಕಳು ಕೂಡ ಸಿಕ್ಕತ್ರು ಅಂತ,
1: ಈಗಲೂ ಬರ್ತಾ ಇದ್ದಾರೆ ಒಂದೆರಡು ಮಕ್ಕಳು. ಕೇಳಿಯೇ ಕಲಿಯೋದು ಪೂರ ಬೈ ಹಾರ್ಟ್, ದೊಡ್ಡವ್ರು ಕಲಿಯಲ್ಲ, ಆ ಮಕ್ಕಳು ಹಾಡ್ತಾವೆ, ಎಲ್ಲ ಹಾಡ್ತಾವೆ, ಎಲ್ಲ ದೇವ್ರ ನಾಮ ಭಾವಗೀತೆ ಕೇಳಿ.
0: ಹಾಗಾಗಿ ಹೇಳುದಲ್ಲ, ಮಕ್ಕಳಿದ್ದಾಗ ಬೇಗ ತಲೆಗೆ ಬತ್ತು, ತಲೆಗೆ ಹೊತ್ತು, ದೊಡ್ಡಾರಾದ್ಮೇಲೆ ಬೇಗ ಹೋತಿಲ್ಲ ಅಂತ ಹೇಳ್ತಾರೆ ಅಂತೇಳಿ, ಸ್ವಲ್ಪ ಅಭ್ಯಾಸ ಜಾಸ್ತಿ ಬೇಕಾಗ್ತದೆ,
1: ಸಂಸ್ಕಾರದಲ್ಲಿ ಬಂದಿರುತ್ತೆ.
0: ಅವೆಲ್ಲ ಇದ್ದಾಗ, ಹೌದು,
1: ಸಂಗೀತ ಅಂದ್ರೆ ಸಂಸ್ಕಾರದಲ್ಲಿ,
0: ಸಂಸ್ಕಾರದಲ್ಲೇ
1: ಬೇಗ ಬೇಗ ಬರುತ್ತೆ.
0: ಈಗ ನೀವು ಇಷ್ಟೆಲ್ಲ ನಿಮ್ಮ ಚಟುವಟಿಕೆಗಳೆಲ್ಲ ಗಮನಿಸಿ ಹಲವು ಸಂಘ ಸಂಸ್ಥೆ ಪುರಸ್ಕಾರವನ್ನು ಕೊಟ್ಟಿದ್ದು, ನಿಮ್ಮ ಹತ್ರ ಕೇಳಿದೆ ಹಾಗೆ ನಿಮ್ಮ ಇದರನ್ನು ಓದ್ತಾನು ಕೂಡ ನಾನು ಅದನ್ನು ಗೊತ್ತಾಯ್ತು, ಆ ವಿಚಾರಗಳು ಕೂಡ. ಅದಲ್ಲದೆ ಈಗ ಅಂದರೆ ನಾವು ಏನೋ ಆಯ್ತು, ಈಗ ಇವತ್ತು ಕರೀತಾ ರೇಡಿಯೋದಲ್ಲಿ ಇಂಟರ್ವ್ಯೂ ಮಾಡ್ತು, ಅಥವಾ ಇನ್ನೆಲ್ಲೋ ಒಂದು ಯೂಟ್ಯೂಬಲ್ಲಿ ಕರಿತು ಇಂಟರ್ವ್ಯೂ ಮಾಡ್ತು, ಏನೋ ಪ್ರತಿಭಿದ್ದವರಿಗೆ ಈಗ ಹಲವು ಕಡೆಯಲ್ಲಿ ಗುರುತಿಸ್ತರು, ಆದರೆ ಮೊದಲು ಅವಕಾಶಗಳು ಕಡಿಮೆ ಇತ್ತು. ಆದರೆ ನಿಮ್ಮ ಇದನ್ನು ನೋಡುವಾಗ ತುಂಬ ಹಲವು ಪತ್ರಿಕೆಗಳಲ್ಲಿ ನಿಮ್ಮ ಬಗ್ಗೆ ಬಂದಿತ್ತು, ಲೇಖನಗಳೆಲ್ಲ ಬಂದಿತ್ತು. ಯಾವ್ಯಾವ ಪತ್ರಿಕೆಗಳಾಗ್ಲಿಗೆ ಪತ್ರಿಕೆಗಳೇ ತುಂಬಾ
1: ಅವಾಗ
0: ಮೇರುಸ್ಥಾನದಲ್ಲಿ ಇದ್ದಿತ್ತು ಅಂತ ಹೇಳಕ್,
1: ಸಂಯುಕ್ತ ಕರ್ನಾಟಕ, ತರಂಗ, ಉದಯವಾಣಿ, ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್, ಇದೆ, ಇದರಲ್ಲೆಲ್ಲ ನಮ್ದು ಕಚೇರಿ ಎಲ್ಲ ಸಂಗೀತ ಕಾನ್ಸರ್ಟ್ ಎಲ್ಲ ಮಾಡ್ತಿದ್ದೆ ಅಲ್ಲ, ಅವಾಗ ರಿವ್ಯೂಗೆ ಬರ್ತಾ ಇದ್ರು, ಮೈಸೂರು ಸುಬ್ರಹ್ಮಣ್ಯ ಅಂತ ಇದ್ರು ಬೆಂಗಳೂರಲ್ಲಿ, ತುಂಬಾ ಫೇಮಸ್ ವೀಣೆ ವೀಣೆ ವಿದ್ವಾನ್ ಅವರು, ಅವರು ರಿವ್ಯೂ ಮಾಡಿದ ನಾನು ಸುಬ್ರಹ್ಮಣ್ಯದಲ್ಲಿ ಹಾಡಿದಾಗ ಸಂಗೀತ ಅಲ್ಲಿ ಸೇವೆ ಕೊಡ್ಲಿಕ್ಕೆ ಹೋಗಿದ್ದೆ ನಾನು. ಅವಾಗ ಅವ್ರು ಬಂದಿದ್ರು ಅಲ್ಲಿ ರಿವ್ಯೂ ಮಾಡ್ಲಿಕ್ಕೆ. ಅವರೆಲ್ಲ ಹಾಗೆ ತುಂಬಾ ದೊಡ್ಡ ಆರ್ಟಿಸ್ಟ್ ಅವರು, ಸಂಗೀತದ ಹಿನ್ನೆಲೆಯಿಂದ ಬಂದವರು ಅವರು. ಹಾಗೆ ಅವರು ಯಾರೋ ಸಂಗೀತ ಯಾವುದು ಮರಿ ಮಗ ಒಂದು ದೊಡ್ಡ ಸಂಗೀತ ನೆನಪಿಗೆ ಬರಲ್ಲ ನನಗೆ. ಅವರ ವೀಣೆ ಶೇಷಣ್ಣನ ಮರಿ ಮಗ ಅವರು, ಅವರು ಹಾಗೆ ರಿವ್ಯೂ ಮಾಡಿ ಸುಮಾರು ಪೇಪರಲ್ಲಿ ಮ್ಯಾಗಝಿನಲ್ಲೆಲ್ಲ ಬಂದಿತ್ತ ಅವಾಗ ಸುಮಾರು ವರ್ಷದಿಂದ.
0: ಇವತ್ತಿಗೂ ಅದನ್ನು ಹಾಗೆ ತೆಗೆದಿಟ್ಕೊಂಡಿದ್ರೆ ಲೈಕ್ ಮಾಡಿ.
1: ಕುಂದಾಪುರದಲ್ಲಿ ಶಿವಾನಂದ ಕಾರಂತ ಅವರು ಬರೆದಿದ್ದಾರೆ ಲೇಖನ. ದಾವಣಗೆರೆಯಲ್ಲಿಯೂ ಜ್ಯೋತಿ ಅಂತ ಹೇಳಿ ಒಬ್ರು ಮೇಡಮ್, ಅಲ್ಲಿಯೂ
0: ಅಂತೂ ಹಲವು ಪತ್ರಿಕೆಗಳಲ್ಲಿ ನಿಮ್ಮ ಬಗ್ಗೆ ಲೇಖನಗಳು, ರಿವ್ಯೂ, ಕಾರ್ಯಕ್ರಮದ ರಿವ್ಯೂ ಅಂತ ಹೇಳಿ ಬೇರೆ ಬೇರೆ ಬಂತು. ಇವೆಲ್ಲ ಒಂದು ಖುಷಿಯನ್ನ ಆ ಭಗವಂತ ನಿಮ್ಗೆಲ್ಲವನ್ನ ಕರುಣಿಸಿ ಕೊಟ್ಟಿದ್ದ ಹಾಗೆ ದೇವ್ರ ಮತ್ತೊಂದಿಷ್ಟು ಸಮಯ ನಿಮಗೆ ಆರೋಗ್ಯ ಆಯುಷ್ಯ ಎಲ್ಲ ಕೊಡ್ಲಿ. ಯಾಕಂದ್ರೆ ನಿಮ್ಮಿಂದ ಹಲವು ವಿದ್ಯಾರ್ಥಿಗಳು ಈ ಸಂಗೀತನ ಕಲ್ತ್ಕಂತ ಅದನ್ನ ಅವರ ಕಲೆಯನ್ನ ಬೆಳಗಿಸ್ಕೊಂಡ್ಲಿ ಅಂತ.
1: ಮಕ್ಕಳು ಏನು ಕಲಿತಾರ ಎಲ್ಲ ಹೇಳಿ ಕೊಡ್ತೀನಿ ನಾನು. ಮಕ್ಕಳು
0: ಕಲಿಬೇಕಷ್ಟೇ
1: ಅಷ್ಟೇ,
0: ಅಂತ ಗುರುಗಳು ಸಿಕ್ಕುದು ತೀರಾ. ಈಗ ಒಂಥರ ಓಟ ಶುರುವಾಗಿದೆ, ಇವತ್ತು ಬಂದ್ರೆ ನಾಳೆ ಕ್ಲಾಸಿಗೆ ಅವ್ರು ಪರ್ಫೆಕ್ಟ್ ಇರ್ಬೇಕು. ಈಗ ತಂದೆ ತಾಯಿಗಳಿಗೂ ದಾವಂತ ಇರುತ್ತ, ಹೇಳಿಕೊಡುವ ಗುರುಗಳಿಗೂ ಅಷ್ಟೇ. ಅದನ್ನೇ ಹೇಳಿಕೊಟ್ರೆ ಎಲ್ಲಿ ಅಪ್ಪ ಅಮ್ಮ ಬೈತ್ರಿ ಅಂತ ಗುರುಗಳಿಗೆ ಒಂದು ಟೆನ್ಷನ್ ಇರುತ್ತೆ. ಯಾಕಂದ್ರೆ ಅಪ್ಪ ಅಮ್ಮ ಇದೇ ಹೇಳಿಕೊಟ್ರೆ ನಾವೆಲ್ಲ ಹೋಗೋ ಒಂದೇ ಸಾಲನ್ನ ಇಡೀ ಒಂದು ತಿಂಗಳು ಕಲ್ತಿತ್ತು ನೆನ್ಪಿತ್ತು, ಇಡೀ ಒಂದು ತಿಂಗಳು ಒಂದೇ ಸಾಲ ಕಲ್ತದ್ದ.
1: ಒಂದು ಕ್ಲಾಸಿಗೆ ಒಂದು ಹೇಳ್ಕೊಡ್ಬೇಕು, ನೆಕ್ಸ್ಟ್ ಕ್ಲಾಸಿಗೆ ಬೇರೆ ಹೇಳ್ಕೊಡ್ಬೇಕು. ಅದೇ ಟ್ರೈನ್ ಅಪ್ ಮಾಡಿ ಮಾಡಿ ಕಲಿಯೋ ಮಕ್ಕಳಿಗೆ, ಕಲಿಯೋರು ಏನು ಕಲಿತಾರೆ ಎಲ್ಲ ನಂಗೆ ಏನು ಗೊತ್ತಿಲ್ಲ ಎಲ್ಲ
0: ಹೇಳಿಕೊಡು.
1: ಅವ್ರು ಕಲಿಬೇಕು, ಅವ್ರ ಮೇಲೆ ಬರಬೇಕು ಅಂತ.
0: ಬಹುಶಃ ಈ ಹೌದು, ಇದರಿಂದ ಬಂದ ಮಕ್ಳಿಗೆ ಖಂಡಿತ ಇದ್ರಿಂದ ಉಪಯೋಗ ಇತ್ತು ಅಥವಾ ಅನುಕೂಲ ಇರ್ತಿ. ಇಂಥ ಗುರುಗಳು ಸಿಕ್ಕಿದ್ರೆ ಆ ಮಕ್ಕಳು ಕೂಡ ಬೆಳೀತರು ಅಂತ ಹೇಳಿಕೊಳ್ತಾ ಎಲ್ಲದಕ್ಕೂ ಧನ್ಯವಾದ ತಿಳಿಸ್ತಾ, ಕೊನೆಯದಾಗಿ ನಮಗೋಸ್ಕರ ಒಂದು ರಾಮ ಗೋವಿಂದ ಸೀತಾ ರಾಮ ಗೋವಿಂದ ಅನ್ನುವಂತಹ ಒಂದು ಕೀರ್ತನೆಯನ್ನು ಹಾಡ್ತೀರಿ.
1: ರಾಮ ಗ

0: ಪುರಂದರದಾಸರ ಕೀರ್ತನೆ ಹಾಡಿದವರು ವಿದುಷಿ ನಳಿನಿ ವೆಂಕಟರಮಣರಾವ್ ಕುಂದಾಪುರ, ಕೀಬೋರ್ಡ್ನಲ್ಲಿ ರವೀಂದ್ರ ಐತಾಳ್ರ ಕೋಟೇಶ್ವರ, ತಬ್ಲಾದಲ್ಲಿ ಶ್ರೀನಿವಾಸ್ ಶೇಟ್ ಕುಂದಾಪುರ. ಮೇಡಮ್, ಕೊನೆಯದಾಗಿ ಒಂದು ರಾಮ ಸಂಕೀರ್ತನೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭ ಮಂಗಳವನ್ನು ಹಾಡ್ತಾ ಇಲ್ಲಿವರೆಗೆ ಬಂದು ನಿಮ್ಮೆಲ್ಲ ಒಂದು ಅನುಭವವನ್ನು ಅನಿಸಿಕೆಯನ್ನು ನಮ್ಮೊಂದಿಗೆ ಮುಕ್ತವಾಗಿ ಹಂಚಿಕೊಂಡು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ರಿ, ಅದಕ್ಕೆ ನಿಮಗೆ ರೇಡಿಯೋ ಕುಂದಾಪುರದ ಕಡೆಯಿಂದ ತುಂಬ ಪ್ರೀತಿಯ ಧನ್ಯವಾದಗಳು.
1: ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂಥ ನಿಮಗೂ ಸಹ, ರೇಡಿಯೋ ಕುಂದಾಪುರ ಅವರಿಗೂ ಸಹ ತುಂಬ ಧನ್ಯವಾದಗಳು.
0: ಧನ್ಯವಾದ. ಹಾಗೆ ಕೀಬೋರ್ಡ್ ಮತ್ತು ತಬಲಾದಲ್ಲಿ, ಕೀಬೋರ್ಡ್ನಲ್ಲಿ ರವೀಂದ್ರ ಐತಾಳ್ರ ಕೋಟೇಶ್ವರ, ಹಾಗೆ ತಬಲಾದಲ್ಲಿ ಶ್ರೀನಿವಾಸ್ ಶೇಟ್ ಕುಂದಾಪುರ, ಅವರಿಗೂ ಕೂಡ ಪ್ರೀತಿಯಿಂದ ಧನ್ಯವಾದವನ್ನು ತಿಳಿಸಿಕೊಳ್ತಾ ಈ ಕಾರ್ಯಕ್ರಮಕ್ಕೆ ಒಂದು ಶುಭ ಚುಕ್ಕಿಯನ್ನು ಇಡುವ. ನಮಸ್ಕಾರ. ನೀವು ಕೇಂತ ಇದ್ದೀರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಸುಪ್ರೀತ ಪುರಾಣಿಕ. ಬದುಕಿನ ಸಂಗೀತವಿ ಸುಪ್ರೀತ ಕಾರ್ಯಕ್ರಮಕ್ಕೆ ಶುಭ ಚುಕ್ಕಿಯನ್ನು, ಪೂರ್ಣ ಚುಕ್ಕಿಯನ್ನು ಇಡ್ತಾ ಇದ್ದೆ. ನಮಸ್ಕಾರ.

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಇವತ್ತಿನ ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋದಲ್ಲಿ ಮತ್ತೆ ಜಗ್ಮಗ್ ಜಗ್ಮಗ್ ಜಗ್ಮಗ್ ಲೈಟ್ ಆಕ್ಷನ್ ಅಂತೆಲ್ಲ ಕಾಣಿಸ್ತಾ ಇದೆ, ಕೇಳಿಸ್ತಾ ಇದೆ. ಯಾಕಂತ ಕೇಂದ್ರೆ ಮತ್ತೆ ಬಂದಿದ್ದಾರೆ ನಮ್ಮೂರಿನವರೇ, ನಮ್ಮೂರಿನ ಟೀಮ್, ನಮ್ಮ ಕುಂದಾಪುರದ ಪುಣಕ್ ಮಕ್ಕಳ ನಂಗೆ ಗೊತ್ತಿಲ್ಲ. ಆದ್ರೆ ಇವತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದು ನಾನು ಎಂತಾರು ಮಾಡ್ಕೆ ಅಂತ ಅಂದ್ಕೊಂಡಿರುವಂತಹ ಚಲದಂಕ ಮಲ್ಲರು. ಸೊ ಇವ್ರು ಯಾವ ಪಿಕ್ಚರ್ ಮಾಡ್ತಾ ಇದ್ರು? ಮಾಡಿ ಆಯ್ತು, ಪಿಕ್ಚರ್ ರೆಡಿ. ಈಗ ಇದೆ ಮೇ 22 ಶುಕ್ರವಾರ ಮೂವಿ ರಿಲೀಸ್ ಆಪ್ಗೆ ರೆಡಿ ಆಗಿ ಕಾಯ್ತಿತ್ತು. ಸೊ ಪಿಕ್ಚರ್ ಯಾವ್ದು ಮಾರತ್ತೆ ಹೇಳ ಮಾರತ್ತೆ, ಎಷ್ಟು ಕಾಯಿಸ್ತೆ ಅಂತ ಕೇಂದ್ರೆ ಅದು ನೀವು ಈಗಾಗಲೇ ಕಂಡಿಪ್ಕು ಸಾಕ. ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ಗಳಲ್ಲಿ ತುಂಬಾ ತುಂಬಾ ಸದ್ದು ಮಾಡ್ತಾ ಇದೆ, ಅಸುರನ ಕೈಯಲ್ಲಿ ಪಾರಿಜಾತ. ಈ ಹೆಸರು ಕೇಂದ್ರ ಕೂಳೆ ನಮ್ಮ ಆಟದ ಕೆಲವೊಂದು ಪ್ರಸಂಗಗಳು ನೆನಪತ್ತ. ಸೊ ಆದ್ರೆ ಈ ಪಿಕ್ಚರ್ ಅಲ್ಲಿ ಅಸುರನ ಕೈಯಲ್ಲಿ ಪಾರಿಜಾತ ಎಂತ ಕೊಟ್ರಪ್ಪ, ಒಳ್ಳೆ ಸುರನ ಕೈಯಲ್ಲಿ ಪಾರಿಜಾತ ಕೊಡು ಕೈಯಲ್ಲಿ ಇವರಿಗೆ ಅಂತೆಲ್ಲ ಪ್ರಶ್ನೆಗಳು ಉದ್ಭವಿಸಕ್ಕೂ ಸಾಕ. ಅದಕ್ಕೆಲ್ಲ ಉತ್ತರ ಹೇಳುಕೆ ನಮ್ಮೊಟ್ಟಿಗೆ ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋದಲ್ಲಿದ್ರ ನಮ್ಮ ಅಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ನಿರ್ಮಾಪಕರು ಮತ್ತು ನಟರು, ನಾಯಕ ನಟ ಆಗಿರುವ ಕಾರ್ತಿಕ್ ಅವರು, ಮಿಕ್ಷಾ ಪಿಕ್ಚರ್ಸ್ ನ ಕಾರ್ತಿಕ್ ಅವರಿಗೆ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ ಮೇಡಮ್.
1: ಹಾಗೆ ನಮ್ಮೊಟ್ಟಿಗಿದ್ರ ಈ ಪಿಕ್ಚರ್ ಅಸುರನ ಕೈಯಲ್ಲಿ ಪಾರಿಜಾತದ ನಿರ್ದೇಶಕರು, ಇವರು ಹೆಸರು ಭಾರಿ ಖುಷಿ ಆಯ್ತು. ನಾನು ಅದೇ ಕಂಡೆ, ಒಬ್ರಿಗೊಂದು ಎಷ್ಟು ಹೆಸರು ಇಡ್ತಾರಪ್ಪ ಅಂತ. ತೇಜಸ್ವಿ ಅಂತಿದೆ, ವಿಘ್ನೇಶ್ ಅಂತಿದೆ, ಊರ ಹೆಸರು ಕುಂದಾಪುರ ಅಂತ ಇದೆ. ಸೊ ತೇಜಸ್ವಿ ಯಾರಂತ ಕೇಂದ್ರೆ ಅವ್ರು ಹೇಳ್ರಿ, ನಮ್ಮ ಪೂರ್ಣ ಚಂದ್ರ ತೇಜಸ್ವಿ ಅವರಿಂದ ಇನ್ಸ್ಪೈರ್ ಆಗಿ ಫಸ್ಟ್ ಹೆಸರು ತೇಜಸ್ವಿ ಇಟ್ಕೊಂಡು ಮತ್ತವರ ನಿಜನಾಮಧೇಯ ಅದೆಂತ ಹೇಳಿ ವಿಘ್ನೇಶ್ ಅಂತ ಇಟ್ಕೊಂಡು ಊರ ಹೆಸರು ಕುಂದಾಪುರ ಅಂತ ಇಟ್ಕೊಂಡು ಈಗಾಗಲೇ ಒಂದು ಪಿಕ್ಚರ್ ಅವ್ರು ರಿಲೀಸ್ ಆಯತ್. ಇದು ಎರಡನೇ ಸಿನಿಮಾ ಅಸುರನ ಕೈಯಲ್ಲಿ ಪಾರಿಜಾತ. ತೇಜಸ್ವಿ ವಿಘ್ನೇಶ್ ಕುಂದಾಪುರ ಇವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಹಂಗೆಯೇ ನಮ್ಮೊಟ್ಟಿಗೆ ಇನ್ನೊಬ್ರು ಇದ್ರು ಕಾಣೆ, ಇವರು ಸಹ ನಿರ್ದೇಶಕರು. ಈ ಚಿತ್ರದ ಉಸ್ತುವಾರಿನ ನಮ್ಮ ಕುಂದಾಪುರ ಉಡುಪಿ ಮಂಗಳೂರು ಕಡೆ ಎಲ್ಲ ಸೂಪರ್ ಆಗಿ ಕಂಡ್ಕೊಂಡವರು ಇವರೇ, ಅವರೇ ನಮ್ಮ ಎಸ್ ಎನ್ ಭಟ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಂಗೆ ನಮ್ಮೊಟ್ಟಿಗೆ ಇನ್ನೊಬ್ರು ಇದ್ರ, ಧನ್ಯಾ ಹೆಬ್ಬಾರ್ ಅವರು. ಇವರು ಸಿನಿಮಾನ ಪ್ರಮೋಟ್ ಮಾಡ್ತಾ ಇದ್ರ, ಪ್ರಮೋಷನ್ ಟೀಮ್ ಅಲ್ಲಿ ಇದ್ರ. ಉತ್ತರ ಕನ್ನಡದಲ್ಲಿ ನಂಬದಿ ಸಿನಿಮಾ ಹೋಯ್ಕಲ್ಲ, ಅದಕ್ಕೆ ಭಯಂಕರ ಪ್ರಮೋಷನ್ ಮಾಡ್ತಿದ್ರ. ಧನ್ಯಾ ಹೆಬ್ಬಾರ್ ಅವರು, ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
1: ಎಲ್ರಿಗೂ ನಮಸ್ಕಾರ ಹೇಳಿ ಆಯ್ತು. ಅಸುರನ ಕೈಯಲ್ಲಿ ಪಾರಿಜಾತ ಎಂಬ ಈ ಒಂದು ಪಿಕ್ಚರ್ ಹೆಸರೇ ಸ್ವಲ್ಪ ಡಿಫ್ರೆಂಟ್ ಕಣ್ಣಗಳಿಕೆ. ಅಲ್ಲ, ವಿಲನ್ ಹೀರೋ ಅಥವಾ ಹೀರೋ ವಿಲನ್ನ ಇಲ್ಲ ಅನ್ನೋದೊಂದು ಕನ್ಫ್ಯೂಷನ್ ಆತದ್ ಒಟ್ಟಿಗೆ ಟ್ರೈಲರ್ ಕಮ್ಮತಿಗೆ. ಈ ಹೀರೋ ವಿಲನ್ನ ಹೀರೋ ಮಾರ್ರೆ ಅನ್ನೋ ಕನ್ಫ್ಯೂಷನ್ ಬತ್ತತ್ತ. ಸೊ ನಮ್ಮೊಟ್ಟಿಗೆ ತೇಜಸ್ವಿ ವಿಘ್ನೇಶ್ ಅವರು ಇದ್ರ ಡೈರೆಕ್ಟರ್. ಸರ್ ಅಲ್ಲ, ಫಸ್ಟ್ ಆಫ್ ಆಲ್ ನೀವು ಅಸುರನ ಕೈಯಲ್ಲಿ ಪಾರಿಜಾತ, ನಮ್ಗೆ ಪಾರಿಜಾತ ಅಂತ ಕೇಳಿದ್ರು ಕೂಡ ಯಕ್ಷಗಾನ ಆಟ ನೆನಪಾಪದಾಯ್ತಾ, ಅಂತದ್ರಲ್ಲಿ ನೀವು ಅದರಿಂದ ಇನ್ಸ್ಪೈರ್ ಆಗಿ ಹೆಸರಿಟ್ರೆ ಅಥವಾ ಹೆಂಗೆ ಅಂತ?
2: ಒಂದ್ ಲೆಕ್ಕಕ್ಕೆ ಅದೇ ರೀತಿ ಅನ್ಕೋಬಹುದು. ನಾನು ಕೂಡ ಇದೇ ಕುಂದಾಪುರದ ಹುಟ್ಟಿ ಬೆಳೆದವನು, ನಂಗೂ ಯಕ್ಷಗಾನ ಎಲ್ಲ ಕಣ್ಕಂಡೆ ಹೋಯ್ ಅಭ್ಯಾಸ. ಶಾಲೆಗೆ ಪೂರ್ತಿ ಸಾಯಂಕಾಲ 7:30 ಮೇಲೆ ಅಪ್ಪನೊಟ್ಟಿಗೆ ಯಕ್ಷಗಾನ ಹಾತಿದ್ದೆ. ಅವಾಗ ಕೇಳದಂತ ಕೆಲವು ಶಬ್ದಗಳು ನೆನಪುಗಳು ನನ್ನ ಮೋಸ್ಟ್ಲಿ ಬರುವತ್ತಿಗೆ ಇದನ್ನೆಲ್ಲ ಬರುವಂಗ್ ಮಾಡ್ತೇನೋ.
1: ನೀವೇ ಬರೆದದ್ದು ಚಿತ್ರಕಥೆ?
2: ಚಿತ್ರಕಥೆ ನಾನೇ ಬರೆದಿರೋದ್ರಿಂದ. ಸೊ ನಾನು ಬರೆಯೋ ಪ್ರತಿಯೊಂದು ಏನು ಕತೆ ಅಂತೀವೋ ಅದನ್ನು ವಾಸ್ತವದಿಂದ ಪೌರಾಣಿಕಕ್ಕೆ ಕನೆಕ್ಟ್ ತಗೊಂತಾ ಇದ್ದೆ. ಯಾಕಂದ್ರೆ ಯಾವ್ದಕ್ಕೂ ನಿಜ ಘಟನೆ ಸಿನಿಮಾ ಮಾಡ್ಬೇಕಂದ್ರೆ ಅದಕ್ಕೆ ತುಂಬಾ ಸಾಕ್ಷಿ ಆಧಾರಗಳ ಕೊರತೆ
1: ಇರುತ್ತೆ.
2: ಅದೇ ರೀತಿ ನಾವು ಪುರಾಣ ಅಂತ ಇಟ್ಕೊಂಡ್ರೆ ನಮ್ಮ ಹತ್ರ ಬಂಡ್ಲು ಬಂಡ್ಲು ಒಂದಿಷ್ಟು ಯಕ್ಷಗಾನ ಕಂಡ ನೆನಪುಗಳಿದೆ, ಅಥವಾ ಭಾಗವತರು ಹೇಳದಂತ ವರ್ಡ್ ಗಳು ಇನ್ನೂ ಹಂಗೆ ಕೂತಿತ್ತು ತಲೆಯೊಳಗೆ. ಸೊ ಅದನ್ನ ಇಟ್ಕೊಂಡು ನಾವ್ ಏನಾದ್ರು ಬರಿಬಹುದು ಅನ್ನೋದೊಂದಿತ್ತು. ನಾನು ಅನ್ಕೊಂಡಿದ್ದು ಪಾರಿಜಾತನ ಯಾವ ರೀತಿ ತೋರಿಸ್ಬೇಕು ಅಂತ ಅನ್ಕೊಂಡು ಅದೇ ಅಸುರ, ಅಸುರನ ಮೂಲಕ ಪಾರಿಜಾತ ತೋರಿಸೋಣ ಅನ್ನೋದು ಸಿನಿಮಾದ ಕತೆ.
1: ಸೊ ಪಾರಿಜಾತ ಅಸುರನ್ ಕೈಯಂಗಿಲ್ಲ,
2: ಕೈಯಾಗಿಲ್ಲ, ಅಸುರನ ಕೈ ಪಾರಿಜಾತ ಹೆಂಗ್ ಸಿಕ್ಕಂತಂದೇ ಕತೆ.
1: ಓ, ಅದೇ ಕತೆ ಅಲ್ಲ. ಸೊ ನೀವು ಒಂದು ಸಿನಿಮಾ ಈಗಾಗಲೇ ಮಾಡಿರಿ, ಇದು ನಿಮ್ಮ ಎರಡನೆಯ ಸಿನಿಮಾ. ಆ ಒಂದನೆಯ ಸಿನಿಮಾ ಇನ್ಸ್ಪೈರ್ ಮಾಡ್ತಾ ಎರಡನೇ ಸಿನಿಮಾ ಮಾಡೋಕೆ ಹೆಂಗೆ?
2: ಇಲ್ಲ, ಒಂದನೇ ಸಿನಿಮಾ ಅದೊಂದು ABCD ಕಲುಕೆ ಒಂದ್ ಗೆರೆ ಹಾಕಿ ಕೊಟ್ಟಂಗೆ. ಪಿಕ್ಚರ್ ಅಂದ್ರೆ ಹಿಂಗಿರುತ್ತೋ ಅಂದ್ರೆ 100 ಹತ್ರ ಹೋಗಿ ಕೆಲಸ ಮಾಡಿದ್ರು ಕೂಡಲೆ ಅವ್ರು ಮಾಡಿದ ಕೆಲಸ ಮಾತ್ರ ಕಂಡಿರುತ್ತೆ. ನಾವು ಕೆಲಸ ಮಾಡೋತ್ತಿಗೆ ಕೈಯಲ್ಲಿ ನಡಗತ್ತೋ ಕಾಲಲ್ಲಿ ನಡಗತ್ತೋ ಯಾವ್ದು ತಪ್ಪು ಯಾವ್ದು ಸರಿ ಗೊತ್ತಿಲ್ಲ. ಇನ್ಯಾರೋ ದುಡ್ಡಾಕೋರ ಹತ್ರ ಹೋಗಿ ಕೂತ್ಕೊಂಡು ನಾನು ಎಂತದೋ ಇಂಗ್ಲಿಷ್ ಮಾಡ್ತೆ ಅಂತ ಹೇಳಿದ್ರು ಕೂಡಲೆ ಅವ್ರು ಬಡ್ದು ಹೇಗೆ ಓಡಿಸ್ತಾರಲ್ಲ, ಅದಕ್ಕೆ ನಾವು ನನ್ನ ಹತ್ರ ಎಂತ ಪೊಟೆನ್ಶಿಯಲ್ ಕೆಪಾಸಿಟಿ ಇತ್ತು, ನಂತರ ನಮ್ಮ ನಾಯಕ ಅವರು ಏನ್ ಮಾಡ್ತಾರೆ ಅನ್ನೋದನ್ನ ಒಂದು ಪ್ರೂವ್ ಮಾಡ್ಕೋಬೇಕಾಗಿತ್ತು. ಅದಕ್ಕೋಸ್ಕರ ಒಂದ್ ಸಣ್ಣ ರೀತಿಯಲ್ಲಿ ಮಾಡಿದ್ವಿ, ಅದು ಸಕ್ಸಸ್ ಆಯ್ತು. ಎರಡನೇ ಸರಿ ದುಡ್ಡು ಹಾಕು ಅವರೇ ಮುಂದೆ ಬಂದ್ರು. ಆ ಪೊಟೆನ್ಶಿಯಲ್ ಎನರ್ಜಿ ನಿನ್ನ ಹತ್ರ ಇತ್ತು ವಿಘ್ನೇಶ್, ನೀವು ಮಾಡಿ ದುಡ್ಡು ನಾನು ರೆಡಿ ಮಾಡ್ತೆ ಅಂದ್ರು. ಸೊ ಇಬ್ರು ಖುಷಿಯಾಗಿ ಸಿನಿಮಾ ಶುರು ಮಾಡಿದ್ವಿ. ಈಗ ರಿಲೀಸಿಗೆ ಬಂದು ನಿಂತಿದ್ದೀವಿ. ಎಲ್ಲರೂ ಕೂಡ ಕುಂದಾಪುರದವರು ಸಿನಿಮಾ ಥಿಯೇಟರ್ಗೆ ಬಂದು ಭಾರತ್ ಮಾಲಲ್ಲಿ ಸಂಜೆ 7 ಗಂಟೆಗೆ ಸಿನಿಮಾ ನೋಡಿ, ನಿಮ್ಗೆ ಏನನ್ಸುತ್ತೋ ಅದನ್ನ ಓಪನ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಬರೀನಿ, ಎಲ್ಲರಿಗೂ ಶೇರ್ ಮಾಡಿ. ನಂಗೊಂದು ಕೂಡ ನಂಬಿಕೆ ಇದೆ, ನಾನು ಮಾಡಿರೋ ಸಿನಿಮಾ 100 ಡೇಸ್ ಆಗುವಂತ ಸಾಧ್ಯತೆ ಇದೆ. ಆದ್ರೆ ಆ ಲೆವೆಲ್ಗೆ ನೀವು ನನ್ನ ಕರ್ಕೊಂಡು ಹೋಗ್ತೀರಿ ಅನ್ನೋ ನಂಬಿಕೆ ಇದೆ ಅಂತ.
1: ಐ ಲೈಕ್ ದ ಕಾನ್ಫಿಡೆನ್ಸ್. ಇದು ಕುರುಡ ನಂಬಿಕೆ ಅಲ್ಲ, ಬಂಡ ಧೈರ್ಯ.
2: ಯಾಕಂದ್ರೆ ಒಂದು, ನಾನು ಇಷ್ಟೋ ತನಕ ಒಂದು 15 ಜನಕ್ಕೆ ಸಿನಿಮಾ ತೋರಿಸಿದೀವಿ. ನಮ್ಗೆ ಎಲ್ಲೂ ಕೂಡ ಕಟಿಂಗ್ ಅನ್ನೋ ಒಂದು ಆಪ್ಷನ್ ಇರಲಿಲ್ಲ. ನಾನು ಸೆನ್ಸರ್ ಮಾಡುವಾಗಲೂ ಅದೇ ಅನ್ಕೊಂಡ್ವಿ ನಂಗೆ ಕಟಿಂಗ್ ಸಿಗುತ್ತೆ ಅಂತ. ಕಟಿಂಗ್ ಸಿಗ್ಲಿಲ್ಲ, ಒಂದೇ ಒಂದು ವರ್ಡ್ ಕಟಿಂಗ್ ಕೂಡ ಸಿಕ್ಕಿರ್ಲಿಲ್ಲ ನಂಗೆ. ಒಂದು ಮ್ಯೂಟ್ ಅನ್ನೋ ಒಂದು ಆಪ್ಷನ್ ಇತ್ತು, ಅದು ಕೂಡ ಕಾಸ್ಟ್ ಅನ್ನೋ ಒಂದು ರೀಸನ್ಗೋಸ್ಕರ. ಅಲ್ಲೊಂದು ಡೈಲಾಗ್ ಬರುತ್ತೆ, ಅಲ್ಲಿ ಪೂಜಾರಿ ಅನ್ನೋ ಒಂದು ಡೈಲಾಗಿಗೆ ಅದನ್ನ ಹಾಕ್ಬೇಡಿ, ಪೂಜಾರಿ ಅನ್ನೋ ಕ್ಯಾರೆಕ್ಟರ್ಗೆ ಅವಮಾನ ಆಗುತ್ತೆ ಅನ್ನೋದಕ್ಕೋಸ್ಕರ ಆ ಕ್ಯಾರೆಕ್ಟರ್ ನ ಜಸ್ಟ್ ಅದನ್ನ ಪೂಜಾರಿ ಅನ್ನೋ ಮ್ಯೂಟ್ ಮಾಡಿದ್ರು. ಅದನ್ ಬಿಟ್ಟು ನೋ ಕಟಿಂಗ್, ಮತ್ತು ಗ್ಲಿಚ್ಚು ಗಿಚ್ಚು ಸಣ್ಣ ಪುಟ್ಟ ಟೆಕ್ನಿಕಲ್ ಇಶ್ಯೂಸ್ ಇದೆ, ಅದಕ್ಕೆ ನಾವು ಡಿಸ್ಕ್ಲೇಮರ್ ಕೊಡಬೇಕಾಗಿತ್ತು, ಕೊಟ್ಟಿದೀವಿ. ಕಟ್ ಅನ್ನೋ ಆಪ್ಷನ್ ಒಂದ್ 2 ಸಿನಿಮಾದಲ್ಲಿ ಇರಲಿಲ್ಲ. ಸೊ ವಿತೌಟ್ ಕಟ್ ಸಿನಿಮಾ ಮಾಡದಲ್ಲೇ ಅನ್ನೋದು ನಂಗೊಂದು ಖುಷಿ. ಅದಕ್ಕೆಲ್ಲ ಕಾರಣ ಇದೇ ಕುಂದಾಪುರ, ಇದೇ ಹಳೆ ನೆನಪುಗಳು.
1: ಬಂಡಾರ್ಕರ್ಸ್ ಕಾಲೇಜಿನ ಹಳೆ ವಿದ್ಯಾರ್ಥಿ ನೀವು
2: ಕೂಡ. ಬಂಡಾರ್ಕರ್ಸ್ ಕಾಲೇಜಲ್ಲಿ ಇದೇ ಪ್ಲಾಟ್ಫಾರ್ಮ್ ಅಲ್ಲಿ ನಾನೊಂದು 15 ನಾಟಕದ ಮೇಲ್ ಮಾಡಿದ್ದೆ. ಅದಾದ್ಮೇಲೆ ಇದೇ ಬಂಡಾರ್ಕರ್ಸ್ ಕಾಲೇಜಲ್ಲಿ ನಾನು ಸೈನ್ಸ್ ತಗೊಂಡಿದ್ದೆ, ಒಂದೇ ಒಂದು ಲ್ಯಾಬ್ಗೂ ಅಟೆಂಡ್ ಆಗ್ತಿರ್ಲಿಲ್ಲ. ಯಾಕಂತಂದ್ರೆ ಹಿಂದ್ಗಡೆ ನಮ್ಮ ಡ್ರಾಮಾ ಟೀಚರ್ ಇದ್ರು, ಅವ್ರ ಜೊತೆ ಕೂತ್ಕೊಂಡು ಡ್ರಾಮಾ ಓದೋದು, ಡ್ರಾಮಾ ಮಾಡೋದೇ ಮಾಡ್ತಿದ್ದೆ. ಇದೆಲ್ಲ ನಾನು ಮೋಸ್ಟ್ಲಿ ಇವತ್ತು ಸಿನಿಮಾ ರಂಗದಲ್ಲಿ ಕರ್ಕೊಂಡ್ ಬಂದಿದೆ ಅಂತ ಹೇಳಿದ್ರೆ ತಪ್ಪಿಲ್ಲ. ಸೊ ಇದೆಲ್ಲ ಏನು ಒಂದ್ ಸ್ಟೆಪ್ ಬೈ ಸ್ಟೆಪ್. ಎಲ್ಲರೂ ಕಾಲೇಜಿಗೆ ಬಂದು ನಾನು ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು ಅನ್ಕೊಂತಾರೆ. ಮೋಸ್ಟ್ಲಿ ನಾನು ಕಾಲೇಜಿಗೆ ಬರೋವಾಗ್ಲೇ ಅನ್ಕೊಂಡಿದ್ದೆ ಸಿನಿಮಾ ರಂಗದಲ್ಲಿ ಏನೋ ಮಾಡ್ಬೇಕು ಅಂತ.
1: ಆಗಲಿಕ್ಕೆ ಅನ್ಕೊಂಡಿದ್ದೀನಿ ನೀವು
2: SLC ಆದ ತಕ್ಷಣ ಅನ್ಕೊಂಡಿದ್ದೆ.
1: ಓ,
2: ಅದಕ್ಕೆ ಕಾಲೇಜಿಗೆ ಬಂದು ಎಲ್ಲರೂ ಲ್ಯಾಬಿಗೆ ಹೋದ್ರೆ ಅಥವಾ ಬುಕ್ ಓದಕ್ಕೆ ಲೈಬ್ರರಿಗೆ ಹೋದ್ರೆ ನಾನು ಹಿಂದ್ಗಡೆ ಇರೋ ಇದಕ್ಕೆ ಹೋಗ್ತಿದ್ದೆ,
1: ರಂಗ ಅಧ್ಯಯನ
2: ಕೇಂದ್ರಕ್ಕೆ ಹೋಗ್ತಿದ್ದೆ. ಯಾರು ಇರ್ತಿರ್ಲಿಲ್ಲ, ಒಂದಿಷ್ಟು ಟೀಚರ್ ಕೂತ್ಕೊಂಡು ಅದ ನಮ್ಮ ಮಾಸ್ಟರ್ ಕೂತ್ಕೊಂಡು ಒಂದಿಷ್ಟು ಓದ್ತಾ ಕೂತ್ಕೊಂಡಿರ್ತಿದ್ರು. ಅದನ್ನ ಬಿಟ್ಟರೆ ಒಂದಿಷ್ಟು ಪ್ರಾಪರ್ಟೀಸ್ ಇರ್ತಿತ್ತು, ಮುಖವಾಡಗಳು ಅದೆಲ್ಲ ಇರ್ತಿತ್ತು. ಮೋಸ್ಟ್ಲಿ ಮುಖವಾಡಗಳು ನನ್ನ ಜೊತೆ ಮಾತಾಡಿದಕ್ಕೆ ಇವತ್ತು ಬರೆಯೋದಕ್ಕೇನೋ ಕಲಿತೆ ಅಂತ ಹೇಳಿ.
1: ವೆರಿ ನೈಸ್, ಬ್ಯೂಟಿಫುಲ್. ತೇಜಸ್ವಿ ಅವರಿಂದ ನೀವು ತುಂಬಾ ಇನ್ಸ್ಪೈರ್ ಆದ್ರಿ ಅಂತ ಹೇಳಿದ್ರೆ.
2: ಯಾಕಂದ್ರೆ ನನಗೆ ಕತೆಗಳನ್ನ ಡಿಸ್ಕಸ್ ಮಾಡೋದಕ್ಕಿರ್ಬೋದು ಅಥವಾ ಕತೆಗಳನ್ನ ಕಲೀಲಿಕ್ಕಿರ್ಬೋದು ತುಂಬಾ ಪ್ಲಾಟ್ಫಾರ್ಮ್ಸ್ ಇದೆ. ನನ್ನನ್ನು ನಾನು ಕಲ್ತ್ಕೊಳ್ಳೋಕೆ ಯಾರು ಪ್ಲಾಟ್ಫಾರ್ಮ್ ಇಲ್ಲ. ಮೋಸ್ಟ್ಲಿ ಎಲ್ಲರಿಗೂ ಅನಿಸಿರ್ಬೋದು ಏನೋ ಗೊತ್ತಿಲ್ಲ, ನನಗೆ ಅನಿಸಿದ್ದು ನನ್ನನ್ನು ನಾನು ಕಲ್ತ್ಕೊಳ್ಳೋಕೆ ಯಾವ್ದು ಪ್ಲಾಟ್ಫಾರ್ಮು ಅಂತ. ಯಾರೊಬ್ಬರನ್ನ ಗುರು ಅಂತ ಎದುರುಗಡೆ ಇಡಿ, ಅವ್ರನ್ನ ಫಾಲೋ ಮಾಡಿ ಅಂತ ಹೇಳ್ತಾರೆ. ಸೊ ನಾನು ಡಾಕ್ಟರ್ ಆದ್ರೆ ಯಾರೊಬ್ಬ ಡಾಕ್ಟರ್ನ ಎದುರುಗಡೆ ಇಡ್ಬೋದು. ನಾನೊಬ್ಬ ಡೈರೆಕ್ಟರ್ ಅಂತ ಆಗ್ಬೇಕು ಅಂತಿದ್ರೆ ತುಂಬಾ ಜನ ಡೈರೆಕ್ಟರ್ ಇದಾರೆ. ಎಲ್ಲಾ ಡೈರೆಕ್ಟರ್ನು ಎದುರುಗಡೆ ಇಟ್ಕೊಂಡ್ರೆ ಅವ್ರು ತೆಗೆಯುವಂತ ಫ್ರೇಮ್ಸ್ ನ ನಾನು ತೆಗಿಬೇಕಾಗಿರುತ್ತೆ. ಸೊ ಅದು ಇನ್ಸ್ಪೈರ್ ಆಗಿದ್ದು ಅಂತ ಆಯ್ತು. ಸೊ ನಾನು ಹಂಗಾದ್ರೆ ಒಂದು ರೈಟರ್ನ ಇಟ್ಕೊಂಡ್ರೆ, ರೈಟರ್ 2 ವಿಷನ್ಗಳು ಕೆಲಸ ಮಾಡ್ತಾರೆ, ಒಂದು ಬರೆಯೋದು ಹೆಂಗೆ ಅಂತ, ಇನ್ನೊಂದು ಕನ್ಸು ಕಾಣೋದು ಹೆಂಗೆ ಅಂತ. ಅವ್ರ ಕನ್ಸು ಕಾಣದೆ ಬರೆಯಕ್ಕೆ ಆಗಲ್ಲ.
1: ಕರೆಕ್ಟ್.
2: ಅದಕ್ಕೋಸ್ಕರ ನಾನು ರೈಟರ್ನ ಎದುರುಗಡೆ ಇಟ್ಕೊಂಡಿದ್ದೆ. ಸೊ ಅದನ್ನ ನನಗೆ ದಾರಿ ತೋರಿಸಿದ್ದು, ನಾನು ಹುಡ್ಕೊಂಡು ಹೋಗಿದ್ದಲ್ಲ, ನನಗೆ ಎದುರಾಗಿ ದಾರಿ ತೋರಿಸಿದ್ದು ತೇಜಸ್ವಿ ಅವರ ಪುಸ್ತಕ. ಸೊ ನಮ್ಮ ಚಿತ್ರರಂಗ ಫಸ್ಟ್ ಬಂದಾಗ ಬೆಂಗಳೂರಲ್ಲಿ ನಾವು ಒಂದಿಷ್ಟು ಅಲ್ದಾಡಿದ್ವಿ, ಎಲ್ಲೂ ಕೂಡ ನಮ್ಗೆ ಪ್ಲಾಟ್ಫಾರ್ಮ್ ಸಿಗ್ಲಿಲ್ಲ ಲಿಟರಲಿ. ಸೊ ಫೈನಲಿ ಡಿಸೈಡ್ ಆಗಿದ್ದೆ ಅಂತಂದ್ರೆ ಒಂದು ನಾಟಕ ಜಾಯ್ನ್ ಆಗೋಣ ಅಂತ. ಒಂದಿಷ್ಟು ನಾಟಕ ಟೀಚರ್ಸ್ಗಳನ್ನ, ಆಮೇಲೆ ರಂಗಾಧ್ಯಯನ ಕೇಂದ್ರಗಳನ್ನ ಮೀಟ್ ಆದ್ವಿ. ಅವೆಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಮಾಡಿ ಅದಾದ್ಮೇಲೆ ನೀವು ಆಕ್ಟ್ ಮಾಡ್ಬೋದು, ಅಸ್ಟೆಂಟ್ ಡೈರೆಕ್ಟರ್ ಬೋದು ಎಲ್ಲ ಹೇಳಿದ್ರು. ಅದೆಲ್ಲ ಆಗಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಸಾಧಾರಣ ಒಂದು ಲೆಕ್ಕಾಚಾರ ಹಾಕಿದ್ವಿ, ಅದೊಂದು 3.5 ವರ್ಷ ತನಕ ಬಂತು. ಅಷ್ಟೆಲ್ಲ ಪೇಷನ್ಸು ಟೈಮು ನಂಗೆ ಇರಲಿಲ್ಲ. ಸೊ ಅದಕ್ಕೆ ನಾನು ಮಾಡ್ತೀವಿ, ಒಂದು 2 ತಿಂಗಳು ಓಡಾಡಿದ್ಮೇಲೆ ಗೊತ್ತಾಯ್ತು, ಬೇರೆಯವ್ರ ಹತ್ರ ಹೋಗಿ ನಾವು ಕೆಲಸ ಕೇಳೋದಕ್ಕಿಂತ ನಾವೇ ಓನ್ ಆಗಿ ಒಂದು ಸಣ್ಣದ ಕಟ್ಟಣ, ಅದು ಮೋಸ್ಟ್ಲಿ ನಾನು ಎಲ್ಲಿಗೆ ಕರ್ಕೊಂಡು ಹೋಗ್ಬೋದು ಅಂತ. ನಾವೊಂದು 12 ಜನ ಸೇರಿ ಒಂದು ಸಣ್ಣದು ರಂಗ ವಿಸ್ಮಯ ಅಂತ ಒಂದು ಸಣ್ಣ ಟೀಮ್ನ ಕಟ್ಟಿದ್ವಿ. ಪ್ರೆಸೆಂಟ್ ಇವಾಗ ರನ್ನಿಂಗ್ ಅಲ್ಲಿದೆ, ಬಟ್ ನಾವು ಅಲ್ಲಿ ಆಕ್ಟಿವ್ ಇಲ್ಲ. ಒಂದು ಪಾರ್ಕಲ್ಲಿ ಕೂತ್ಕೊಂಡು ಅದನ್ನ ಸ್ಟಡಿ ಮಾಡಿದ್ವಿ. ಅದಕ್ಕೆ ತೇಜಸ್ವಿ ಅವ್ರ ಪುಸ್ತಕ ಸಿಕ್ತು, ಅದನ್ನೇ ಇಟ್ಕೊಂಡು ಸ್ಟಡಿ ಮಾಡಿ ಫಸ್ಟ್ ಶೋ ಪ್ರೆಸ್ ಕ್ಲಬ್ ಅಲ್ಲಿ ಮಾಡಿದ್ವಿ. 2ನೇ ಶೋ ರಂಗಶಂಕರಕ್ಕೆ ನಮ್ಗೆ ಅಲರ್ಟ್ ಆಯ್ತು. ಸೊ ನಮ್ಗಲ್ಲೊಂದು ಕಾನ್ಫಿಡೆನ್ಸ್ ಬಂತು, ನಾವು ಹಿಡಿದಿರೋ ಪುಸ್ತಕ ನಮ್ ಕೈ ಬಿಡ್ಲಿಲ್ಲ, ಒಂದ್ ಕಡೆ ಕರ್ಕೊಂಡು ಹೋಗ್ತಾ ಇದೆ ಅಂತೆ. 3 ಶೋ ಮುಗಿಯುವಾಗ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಡೈರೆಕ್ಟರ್ ಅವ್ರ ಹೆಸರು ಹೇಳೋಕೆ ನಮ್ಗೆ ತುಂಬಾ ಖುಷಿ ಇದೆ. ಉಪೇಂದ್ರ ಅವ್ರ ಜೊತೆ ಸೇರ್ಕೊಂಡ್ರು ಒಂದಿಬ್ರು, ಮತ್ತೊಂದಿಬ್ರು ಹಿಂದಿ ಚಾನಲ್ಗೆ ಸೇರ್ಕೊಂಡ್ರು. ಸೊ ನಾನೇನ್ ಮಾಡಿದೆ, ಇಲ್ಲ ನಾನು ಡೈರೆಕ್ಟರ್ ಆಗ್ಬೇಕು, ಮುಂದಿರೋನು ಡೈರೆಕ್ಟರ್ ಆಗ್ತೀನಿ ಅಂತ ಕೂತ್ಕೊಂಡೆ. ಬಟ್ ಅವಕಾಶ ಇರಲಿಲ್ಲ. ಅದಾದ್ಮೇಲೆ ಮತ್ತೆ ಸೀರಿಯಲ್ ಹೋಗಿ ಜಾಯ್ನ್ ಆದೆ. ಒಂದು 9 ವರ್ಷ ಕಂಟಿನ್ಯೂ ಸೀರಿಯಲ್ ಮಾಡಿದೆ. ಸೊ ಸೀರಿಯಲ್ ಮಾಡಿದಾಗ ಒಂದಿಷ್ಟು ಮಿಡ್ ಕ್ಲೋಸು ಕಟ್ಟು ಅದು ಇದು ಟೆಕ್ನಿಕಲ್ ಇಶ್ಯೂಸು ಅದೆಲ್ಲ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡೆ, ಕಲ್ತಿದ್ದೀನಿ ಅಂತ ಹೇಳ್ತಲ್ಲ ಅರ್ಥ ಮಾಡ್ಕೊಂಡು ನಾನೇ ಒಂದು ಕ್ಯಾಮ್ರಾ ತುಂಬ ಒಂದು ಶಾರ್ಟ್ ಮೂವಿನೂ ಮಾಡಿದೆ, ಕ್ಯಾಂಡಲ್ ಅಂತ. ನಾನೇ ಕ್ಯಾಮ್ರಾಮ್ಯಾನು, ನಾನೇ ಡೈರೆಕ್ಟರ್, ನಾನೇ ಎಡಿಟರ್, ನಾನೇ ಮ್ಯೂಸಿಕ್ ಎಲ್ಲ ನಂದೇನೆ. ಓನ್
1: ಹೀರೋ
2: ಒಬ್ಬ ಆರ್ಟಿಸ್ಟ್ ಒಬ್ಬನೇ ಇಟ್ಕೊಂಡು ಅದಿಷ್ಟು ಮಾಡಿದೆ. 20 ನಿಮಿಷ ಶೂಟ್ ಮಾಡಿ ಅಂದ್ರೆ ಒಂದ್ ನೈಟ್ ಬೆಳಿಗ್ಗೆ ಸಂಜೆ 6 ಗಂಟೆಗೆ ಸ್ಟಾರ್ಟ್ ಮಾಡಿ ಬೆಳಿಗ್ಗೆ 6 ಗಂಟೆಗೆ ಶೂಟ್ ಮುಗಿಸಿದ್ದೆ. ಅದನ್ನೇ ಕೂತ್ಕೊಂಡು ಒಂದ್ 4 ದಿನ ಶೂಟ್ ಎಲ್ಲ ಮಾಡಿದ್ದನ್ನೆಲ್ಲ ಎಡಿಟ್ ಮಾಡಿದಾಗ ಎಡಿಟಿಂಗ್ ನಾಲೆಜ್ ನನ್ನ ತಲೆಯಲ್ಲಿ ಏನಿತ್ತು ಅದು ನನ್ನ ಕೈಗೆ ಬಂತು. ಓ ಎಡಿಟ್ ಅಂದ್ರೆ ಇದೆ, ಮ್ಯೂಸಿಕ್ ಏನ್ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಮಾಡಿಸ್ತಿದೆ, ಅದು ನಾನೇ ಮ್ಯೂಸಿಕ್ ಮಾಡಿದ ಗೊತ್ತಾಯ್ತು. ಇದು ಮ್ಯೂಸಿಕ್ ಡೈಲಾಗ್ ನಾ ರೈಟ್ ಮಾಡಿದ್ದೀನಿ, ಡಬ್ಬಿಂಗ್ ಮಾಡಿಸ್ಬೇಕಾದ್ರೆ ಗೊತ್ತಾಯ್ತು ಇದು ಡಬ್ಬಿಂಗ್. ಸೊ ಸೆಲ್ಫ್ ನಾನೇ ಎಲ್ಲವನ್ನು ಟ್ರಯಲ್ ಮಾಡಿದಾಗ ನಂಗೆ ನೀಟ್ ಆಗಿ ಗೊತ್ತಾಯ್ತು ನನ್ನ ಹ್ಯಾಂಡ್ ಓವರ್ ಅಲ್ಲಿ ಇದು ಇದೆ.
1: ಸೊ ತೇಜಸ್ವಿ ವಿಘ್ನೇಶ್ ಅವರು ಒಂದು ಡೈರೆಕ್ಟರು ಹೌದು, ಎಡಿಟರು ಹೌದು, ಕ್ಯಾಮ್ರಾಮನ್ ಆಗಿಯೂ ಗೊತ್ತು, ಅದ್ರ ಜೊತೆಗೆ ಪ್ರೊಡ್ಯೂಸ್ ಮಾಡಿಯೂ ಗೊತ್ತು. ಅಲ್ಲ ಮಾರ್ರೆ, ಊರ್ ಬದಂಗೆಲ್ಲ ಎಂತ ಹೇಳ್ತಾರೆ ಹೇಳಿ, ಪಿಕ್ಚರ್ ಅಂದ್ರೆ ಸಿನಿಮಾ ಮಾಡಾರ ಅಂದ್ರೆ ಕೆಲಸ ಇಲ್ಲೇ ಕಂದ್ಗಂಡಿಗೆ ಅದಕ್ಕೆ ಹೋಯ್ತು, ಆ ಕೆಲಸ ಇಲ್ಲದಕ್ಕೆ ಹೋದ್ದ, ಬೇರೆ ಎಲ್ಲೂ ಸಲ್ಲುದಿಲ್ಲ ಅದಕ್ಕೆ ಎಲ್ಲಿಗೆ ಹೋದ್ದ.
2: ಎಲ್ಲೂ ಸಲ್ಲದವನು ಮೋಸ್ಟ್ಲಿ ಇಲ್ಲಿ ಸಲ್ಲಬಹುದು ಅಂತ. ಯಾಕಂದ್ರೆ ಸಿಂಪಲ್, ಈಗ ನಾವು ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು, ಮನೆಯಲ್ಲಿ ಯಾವುದೇ ಕೆಲಸ ಮಾಡದೇ ಇದ್ರೆ ತಗೊಂಡು ಶಾಲೆ ಹಾಕು, ಶಾಲೆಯಲ್ಲಿ ಒಂದು 4 ಅಕ್ಷರ ಕಲಿತ್ರೆ ಬೇರೆ ಮೇಲೆ ಲೆಕ್ಕ ಬರ್ಕೊಂಡು ಹೋಗ್ತ. ಸೊ ನಾವೇನ್ ಮಾಡಿದ್ವಿ, ಲೆಕ್ಕ ಬರೆಯೋ ಕೆಲಸ ಬೇಡ ಓನಾಗಿ ಮಾಡೋಣ ಅಂತಾನೆ. ಅಂದ್ರೆ ಇದೇ ಪ್ಯಾಟರ್ನ್. ಈಗ ನೋಡಿ, ನಾವು ಹೋಗಿ ಒಬ್ಬ ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿ ಒಂದು 10 ವರ್ಷ ಅಪ್ರೋಚ್ ಮಾಡಿ, 10 ವರ್ಷ ವೇಸ್ಟ್ ಮಾಡೋ ಬದಲು 10 ವರ್ಷದ ದುಡಿಮೆ ಮೋಸ್ಟ್ಲಿ 1 ವರ್ಷಕ್ಕೆ 1.5 ಲಕ್ಷ ನಾನು ಉಳಿಸಿದ್ರೆ 10 ವರ್ಷಕ್ಕೆ ಎಷ್ಟಾಗ್ಬೋದು, ಅದನ್ನ ಫಸ್ಟಿಗೆ ಸಾಲ ಮಾಡಿ, ಫಸ್ಟಿಗೆ ಸಾಲ ಮಾಡಿ ಒಂದ್ ಸಿನಿಮಾ ಮಾಡಿ, ಸಿನಿಮಾ ಗೆದ್ರೆ 10 ವರ್ಷದ ಸಾಲನ್ನ ಒಂದೇ ಸರಿ ತೀರಿಸಿ, ಇಲ್ಲ ಅಂದ್ರೆ ರೆಗ್ಯುಲರ್ ಪ್ಯಾಟರ್ನ್ ಅಲ್ಲಿ ಹೆಂಗಿದ್ರು 10 ವರ್ಷ ನೀವು ತೀರಿಸಲೇಬೇಕಲ್ಲ, ಆರಾಮ್ಸೆ ಕೂತ್ಕೊಂಡು ತೀರಿಸಿ.
1: ಕಾಣಿ, ನೀವು ಲೆಕ್ಕಾಚಾರ ಹಾಕಿ ಈ ಲೆಕ್ಕ ತಕ್ಕಂದ್ರೆ ತಕ್ಕಣಿ ಅಂತೇಳಿ ಹೇಳಕ್ ಇಷ್ಟಪಡ್ತಾ. ಈಗ ಅಸುರನ ಕೈಯಲ್ಲಿ ಪಾರಿಜಾತ, ಇದ್ರ ತಾರಾಗಣದಲ್ಲಿ ಯಾರೆಲ್ಲ ಇದ್ರು, ಕ್ಯಾಮ್ರಾಮನ್ ಆಗಿ ಯಾರು ವರ್ಕ್ ಮಾಡಿದ್ರು, ಇದೆಲ್ಲ ಒಂಚೂರು ಡೀಟೇಲ್ಸ್ ಹೇಳ್ಕೊಂಬ.
2: ಮೇಜರ್ ಇದ್ರಲ್ಲಿ ಕಾಸ್ಟ್ ಅಂತ ತಗೊಂಡ್ರೆ ಯಶ್ ಶೆಟ್ಟಿ ಮತ್ತೆ ಕಾರ್ತಿಕ್ ಅವರು ಲೀಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಪ್ರಮೋದ್ ಶೆಟ್ಟಿ, ಪ್ರಮೋದಣ್ಣ ಕುಂದಾಪುರದವ್ರು ಎಲ್ಲರಿಗೂ ಗೊತ್ತಿರುವಂತವ್ರು, ಅವರು ಇದರಲ್ಲಿ ಒಂದು ಡಿಟೆಕ್ಟಿವ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅದಾದ್ಮೇಲೆ ರಜನಿ ಅಂತ ಅಮೃತೋಷಣಿ, ಅವರು ಹೀರೋಯಿನ್ ಆಗಿ ಮಾಡಿದ್ದಾರೆ. ಅದ್ರ ಜೊತೆ ನಿಶಾ ಅಂತ ಅವರು ಇದ್ದಾರೆ, ಅವರು ಕೂಡ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ ಸೆಕೆಂಡ್ ಹೀರೋಯಿನ್ ಆಗಿ. ಅದಾದ್ಮೇಲೆ ಇ ಟಿ ವಿ ಶ್ರೀಧರು, ಮಂಜುನಾಥ್ ಹೆಗಡೆ, ಮಮತಾ, ಉಗ್ರಂ ಪ್ರದೀಪ್ ಪೂಜಾರಿ, ಅವರು ವಿಲನ್ ಆಗಿ ಕಾಣಿಸ್ಕೊಂಡಿದ್ರು ಅಲ್ಲಿ, ಅಂದ್ರೆ ಸ್ಪೆಷಲ್ ಕ್ಯಾರೆಕ್ಟರ್ ಅದು ಪ್ರದೀಪ್ ಪೂಜಾರಿ. ಅಂದ್ರೆ ನೋಡೋಕ್ಕೂ ಒಂದು ಅಂಡರ್ ಪ್ಲೇ ಕ್ಯಾರೆಕ್ಟರ್ ಆದ್ರೂ ಕೂಡ ಅಷ್ಟು ಕ್ಯಾರೆಕ್ಟರ್ ನ ಬ್ಯಾಲೆನ್ಸ್ ಮಾಡುವಂತದ್ದು ಪ್ರದೀಪ್ ಪೂಜಾರಿ.
1: ಅಂಡರ್ ಪ್ಲೇ ಕ್ಯಾರೆಕ್ಟರ್ ಅಂದ್ರೆ ಎಂತ ಇವ್ರು?
2: ಅಂಡರ್ ಪ್ಲೇ ಅಂತ ನಿಮ್ಗೆ ಮೇಲ್ಗಡೆಯಿಂದ ಕಾಣಿಸ್ಬೇಕು, ಒಂದು ನಾರ್ಮಲ್ ಕ್ಯಾರೆಕ್ಟರ್ ತರನೇ ಕಾಣಿಸ್ತಾ ಇರುತ್ತೆ. ಸೊ ಅಂಡರ್ ಪ್ಲೇ ಅಂತಂದ್ರೆ ಎಲ್ಲದಕ್ಕೂ ಸೂತ್ರಧಾರ ಅವನೇ ಆಗಿರ್ತಾನೆ, ಪ್ರತಿಯೊಂದನ್ನು ಅವನೇ ಮಾಡಿಸ್ತಾ ಇರ್ತಾನೆ, ಬಟ್ ಕನೆಕ್ಟಿವಿಟಿ ಮಾತ್ರ ನಿಮ್ಗೆ ನಾರ್ಮಲ್ ಆಗಿ ಕಾಣಿಸ್ತಾ ಇರುತ್ತೆ.
1: ಓಕೆ,
2: ಆ ರೀತಿ ಇರುತ್ತೆ. ಮತ್ತೆ ಇಡೀ ಸಿನಿಮಾ ಕೂಡ ಅದೇ ಬೇಸ್ ನಾವು ರೈಟ್ ಮಾಡ್ಕೊಂಡಿದ್ವು, ಅಂದ್ರೆ ಅಂಡರ್ ಪ್ಲೇ ಸ್ಟೈಲ್ ಅಲ್ಲೇ ಹೋಗಿದೀವಿ. ನಾವು ಯಕ್ಷಗಾನ ಅಂತಂದ್ರೆ, ನೀವು ಯಕ್ಷಗಾನ ನೋಡೋರಿಗೆ ತಾಳಮದ್ದಳೆ ಕೇಳೋದಕ್ಕೂ ಯಕ್ಷಗಾನ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ, ಬಟ್ ಕತೆ ಎರಡರಲ್ಲೂ ಒಂದೇ ಇರುತ್ತೆ. ತಾಳಮದ್ದಳೆಯಲ್ಲಿ ಏನಾಗುತ್ತೆ, ಬರೀ ಕತೆ ಮಾತ್ರ ಕೇಳಿಸ್ತಿರುತ್ತೆ, ಆದ್ರೆ ಇದಿರಲ್ಲ, ವಿಷನ್ ಇರಲ್ಲ.
1: ಕರೆಕ್ಟ್.
2: ಬಟ್ ಯಕ್ಷಗಾನದಲ್ಲಿ ಏನಾಗುತ್ತೆ, ವಿಷನ್ನು ತಾಳಮದ್ದಳೆ ಅಂದ್ರೆ ಭಾಗವತಿಗೆ ಎರಡೂ ಇರುತ್ತೆ.
1: ಹೌದು.
2: ಸೊ ನಮ್ ಸಿನಿಮಾದಲ್ಲಿ ಏನಾಗುತ್ತೆ ಅಂದ್ರೆ, ವಿಷನ್ ಏನ್ ಓಡ್ತಾ ಇದೆ ಅದ್ರ ಹಿಂದ್ಗಡೆ ಇನ್ನೊಂದು ತಾಳಮದ್ದಳೆ ಇರುತ್ತೆ, ಅದು ಕೇಳಿಸಲ್ಲ. ಒಂದು ಸೀನ್ ಮುಗಿದು ಎರಡನೇ ಸೀನ್ ನೋಡ್ಬೇಕಾದ್ರೆ ಅದ ಅರ್ಥ ಮಾಡ್ಕೊಬೇಕು.
1: ಆತರ
2: ಅಂದ್ರೆ ಯಾವ ಕ್ಯಾರೆಕ್ಟರ್ ಕೂಡ ತನ್ನ ತಾನು ಎಲ್ಲೂ ಕೂಡ ಹೈಲೈಟ್ ಮಾಡ್ಕೊಳ್ಳಲ್ಲ, ನಾನು ಅನ್ನೋದನ್ನ ಎಲ್ಲೂ ಹೇಳ್ಕೊಳ್ಳಲ್ಲ. ಈಗ ನೀವು ಬೇರೆ ಸಿನಿಮಾಗಳನ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಹೀರೋ ಬಂದ ತಕ್ಷಣ ಒಂದಿಷ್ಟು ಡೈಲಾಗ್
1: ಎಂಟ್ರಿನೇ ಹಂಗಿರುತ್ತೆ.
2: ಹೌದು. ನಮ್ ಸಿನಿಮಾದಲ್ಲಿ ಹೀರೋ ಬಂದ ಅಂದ್ರೆ ಇಲ್ಲಿ ಎಂಟ್ರಿ ದೊಡ್ಡದಾಗೇನು ಹೇಳಲ್ಲ, ಅವ್ನ ಹೀರೋ ಅನ್ನೋದನ್ನ ತೋರ್ಸಕ್ ಏನ್ ಬೇಕು ಅಷ್ಟೇ ಹೇಳ್ತೀವಿ, ಬಟ್ ಅವ್ನ ಹಿಡನ್ ಕ್ಯಾರೆಕ್ಟರ್ ಏನು ಅನ್ನೋದನ್ನ ಸೆಕೆಂಡ್ ಹಾಫಲ್ಲಿ ಓಪನ್ ಆಗುತ್ತೆ.
1: ಅಂದ್ರೆ ನಿಮ್ ಸಿನಿಮಾದಲ್ಲಿ ಇಬ್ಬರಿಬ್ರು ಹೀರೋಸ್ ಇದ್ದಾರಾ ಅಥವಾ ಒಬ್ರು ಹೀರೋ ಒಬ್ರು ವಿಲನ್?
2: ಹೀರೋ,
1: ಯಾಕಂದ್ರೆ ಟ್ರೈಲರ್ ಕಂಡಾಗ ನಂಗೆ ಇದೊಂಚೂರು ಕನ್ಫ್ಯೂಷನ್ ಆಯ್ತು.
2: ಇಲ್ಲಿ ಹೀರೋ ಅನ್ನೋದಕ್ಕಿಂತ ಕತೆ ಹೀರೋ,
1: ಕತೆ
2: ಹೀರೋ. ಇಲ್ಲಿ ಏನಾಗುತ್ತೆ, ಹೀರೋ ಅಂತ ರಿಜಿಸ್ಟರ್ ಮಾಡೋದಕ್ಕಿಂತ ಹೆಚ್ಚಾಗಿ ಆ ಕಥೆಯಲ್ಲಿ ಆ ಪಾತ್ರಕ್ಕೆ ಏನಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ಫ್ರೆಂಡ್, ಒಬ್ಬ ಬಾಸ್, ಒಬ್ಬ ವಿಲನ್ ಅಂತ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಅದಕ್ಕೆ ಒಂದೊಂದು ಕ್ಯಾರೆಕ್ಟರೈಸೇಷನ್ ಗಳಿದೆ, ಆ ಕ್ಯಾರೆಕ್ಟರೈಸೇಷನ್ ಗಳ ಹೀರೋ. ಇಲ್ಲಿ ಬರುವಂತ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದರದೇ ಆದ ಜಸ್ಟಿಫಿಕೇಶನ್ ಇದೆ. ಒಂದು ಸೀನ್ಗೆ ಯಾವುದೋ ಒಂದು ಕ್ಯಾರೆಕ್ಟರ್ ಬಂದಿದೆ ಅಂತಂದ್ರೆ ಎಂಡಲ್ಲಿ ಅದಕ್ಕೆ ಜಸ್ಟಿಫಿಕೇಶನ್ ಇದೆ, ಇಲ್ಲೂ ಕೂಡ ಕಟ್ ಆಗಲ್ಲ. ಅದಕ್ಕೆ ನಾನು ಫಸ್ಟ್ ಆಲ್ ಹೇಳಿದೆ, ನನ್ನ ಸಿನಿಮಾದಲ್ಲಿ ನೋ ಕಟ್ಸ್ ಅಂತಂದೆ. ಅಂದ್ರೆ ರೈಟ್ ಆಗುವಾಗಲೇ ನಾವು ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ, 62 ಸೀನ್ ಮುಗಿಸ್ಬೇಕು ಅಂತ. ಆ 62 ಸೀನ್ಗೆ ಮುಗಿಸಿದ್ವಿ.
1: ಓಕೆ.
2: ನಮ್ಮ ಸಿನಿಮಾ ಶೂಟ್ ಮುಗ್ದಾಗ ನಮ್ಮ ಓವರ್ಆಲ್ ಫುಟೇಜ್ ಇಷ್ಟು ಬರಬೇಕು ಅಂತಿತ್ತು, ಅಷ್ಟೇ ಬಂದಿತ್ತು, ಅದಕ್ಕಿಂತ ಅಡಿಷನಲ್ ಆಗಿರಲಿಲ್ಲ, ಆಗಿದ್ರೆ ಕಟ್ ಆಗ.
1: ವೆರಿ ಗುಡ್, ತುಂಬಾ ಪ್ಲಾನ್ ಮಾಡಿ ಮಾಡಿದಿರಿ ಅಂತಾಯ್ತು.
2: ಅಂದ್ರೆ ನಮ್ಮ ನಿರ್ಮಾಪಕರು ಏನ್ ದುಡ್ಡು ಕೊಟ್ಟಿದಾರೋ ಅದನ್ನಷ್ಟು ಉಳಿಸಬೇಕಾದ ಜವಾಬ್ದಾರಿ ನಮ್ಮ ತಲೆ ಮೇಲೆ ಇರುತ್ತೆ. ಹಂಗಾಗಿ ಪ್ರತಿಯೊಬ್ಬ ನಿರ್ದೇಶಕನ ಕರ್ತವ್ಯ ಅದು. ಯಾಕಂದ್ರೆ ಯಾರೊಬ್ರು ಪ್ರೊಡ್ಯೂಸರ್ ದುಡ್ಡು ಕೊಡ್ತಾರೆ ಅಂದ್ರೆ ಬೇಕಾಬಿಟ್ಟಿ ಅದನ್ನ ಖರ್ಚು ಮಾಡಕ್ಕಾಗಲ್ಲ. ನಮ್ಮ ಪ್ಲಾನ್ ಅಲ್ಲಿ ಅಥವಾ ಅವರು ಎಷ್ಟು ಒಂದು ನನಗೆ ಇಷ್ಟು ಸಾಧ್ಯ ಇದೆ ಅಂತ ಹೇಳಿರ್ತಾರೆ, ಅದ್ರ ಒಳಗಡೆ ಮುಗಿಸ್ಬೇಕಾದ ಒಂದು ಜವಾಬ್ದಾರಿ ಇರುತ್ತೆ, ಅದಕ್ಕೆ ತಕ್ಕನಾಗಿ ಅದನ್ನ ಮುಗಿಸಿದೀವಿ.
1: ಓಕೆ. ಈಗ ನಿರ್ಮಾಪಕರು ಮತ್ತು ನಾಯಕ ನಟ ಕಾರ್ತಿಕ್ ಅವರು, ನಮಸ್ಕಾರ ಸರ್.
3: ನಮಸ್ಕಾರ.
1: ಈಗ ನೀವು ನಾಯಕ ನಟರು ಹೌದು, ಪ್ರೊಡ್ಯೂಸರು ಹೌದು. ನಿಮ್ಗೆ ನಾಯಕ ನಟನೂ ಆಗಿ ಸೇಮ್ ಟೈಮ್ ಪ್ರೊಡ್ಯೂಸರು ಆಗಿರುವಾಗ ಆ ಪ್ರೆಷರ್ ಒಂದಿರುತ್ತಲ್ಲ. ನೀವು ಬರೀ ನಾಯಕ ನಟ ಆದ್ರೆ ನೀವೇ ದುಡ್ತಕ್ಕಂದು ನೀವೇ ಹೀರೋ, ಯಸ್ ಐ ಆಮ್ ದ ಹೀರೋ ಅನ್ನೋ ಒಂದು ಫೀಲ್ ಇರುತ್ತ. ಈಗ ಖರ್ಚಾಪ್ ದುಡ್ಡು ಅನ್ಬೋದು ಲೆಕ್ಕಾಚಾರ, ಅದ್ರ ಜೊತೆಗೆ ಇಲ್ಲಿ ನೀವು ಹೀರೋಯಿಸಂ ಕೂಡ ತೋರಿಸ್ಬೇಕು. ಅದೆಲ್ಲಾದ್ರೂ ಒತ್ತಡ ನಿಮ್ಗೆ ಎಫೆಕ್ಟ್ ಆದದಿತ್ತ?
3: ಇಲ್ಲ, ಖಂಡಿತ ಒತ್ತಡ ಆಯ್ತದ. ಈಗ ಅಂದ್ರೆ ನಿರ್ಮಾಣ ಅಂದ್ರ ಮೇಲೆ ಈಚಿಂದ ಹಣ ಒಟ್ ಮಾಡಕ್ ಆತಿಂದ ಆಕ್ಟ್ ಮಾಡಕ್ ಇದೆಲ್ಲ ಫುಲ್ ಪ್ರಾಬ್ಲಮ್, ಫುಲ್ ಒತ್ತಡ ಆತ. ಆ ಒತ್ತಡಕ್ಕೆ ಏನ್ ಮಾಡುದು ಅಂದ್ರೆ ನಮ್ಗೆ ಹೆಂಗ್ ಏನ್ ಮಾಡಕಂತ ಗೊತ್ತಾಗ್ದಿದ್ದ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಹೆಲ್ಪ್ ಹಂಗಪ್ಪ. ಅಲ್ಲಿ ನಿರ್ಮಾಣದ್ದು ಒಂದ್ ಸ್ವಲ್ಪ ಫ್ರೆಂಡ್ಸ್ ಆಗ್ಲಿ ಫ್ಯಾಮಿಲಿ ಆಗ್ಲಿ ಎಲ್ಲರೂ ಹೆಲ್ಪ್ ಮಾಡ್ರು. ಹಂಗಪ್ಪ ಅಲ್ಲಿ ನಿರ್ಮಾಣದ್ದು ಸ್ವಲ್ಪ ನಮ್ಗೆ ಒತ್ತಡ ಕಮ್ಮಿ ಬಿತ್ತು, ಬಟ್ ಈಗ ಜಾಸ್ತಿ ಬಿದ್ದಿತ್ತು. ಅಷ್ಟು ಏನ್ ಮಾಡೋಕಾತಿಲ್ಲ. ಆ ಟೈಮಲ್ಲಿ ಸ್ವಲ್ಪ ಇದಾಯ್ತು,
1: ಕಷ್ಟ
3: ಅಂತ ಅನ್ಸಲ್ಲ. ಆ ಟೈಮಲ್ಲಿ ಬೇಗ ಬೇಗ ಆಗ ಈಸಿ ಆಯ್ತು. ಅಂದ್ರೆ ಅಮೌಂಟ್ ಒಂದು ಅಷ್ಟೊಂದು ಕಷ್ಟ ಆಗಿರಲ್ಲ ನಂಗೆ. ನಾನು ಅನ್ಕೊಂಡದ ಬಜೆಟ್ಗಿಂತ ಜಾಸ್ತಿ ಆದ್ರು, ನಾವು ಅನ್ಕೊಂಡಿಂತ ಇದು ಸ್ಟಾರ್ ಕಾಸ್ಟೆಲ್ಲ ಜಾಸ್ತಿ ಹಾಕೊಂಡಿತ್ತು ನಾವು. ಈಗ ನಾರ್ಮಲ್ ಯಾರು ಹೊಸಬ್ರಲ್ಲ, ಎಲ್ಲರೂ ಈಗ ಪ್ರಮೋದ್ ಶೆಟ್ಟಿ ಸರ್ ಇದ್ರ, ಆಮೇಲೆ ಎಸ್ ಶೆಟ್ಟಿ ಅವರಿದ್ರು, ಪ್ರದೀಪ್ ಪೂಜಾರಿ ಅವರಿದ್ರು, ಇ ಟಿ ವಿ ಶ್ರೀಧರ್ ಅವರಿದ್ರು, ಮಂಜುನಾಥ್ ಹೆಗ್ಡೆ, ನಿಶಾ ಅಂತ, ರಜನಿ ಅವರಿದ್ದಾರೆ, ಇವರೆಲ್ಲರೂ ಎಲ್ರಿಗೂ ಗೊತ್ತಿರೋರೆ. ಹಂಗಾಗಿ ಅಷ್ಟೊಂದು ಇದು ಬಜೆಟ್ ಹೋಯ ಹೊತ್ತು ಆ ಟೈಮ್ ಹಂಗಲ್ಲ. ನನ್ನ ಫ್ರೆಂಡ್ ಸರ್ಕಲ್ ಆಗಲಿ ಫ್ಯಾಮಿಲಿ ಅವರೆಲ್ಲ ಹೆಲ್ಪ್ ಮಾಡೋದಕ್ಕಾಗಿ ನಮ್ಗೆ ಅದ್ರ ಕಡೆ ಒಂಚು ಅಷ್ಟೊಂದು ಪ್ರಾಬ್ಲಮ್ ಆಗಿಲ್ಲ.
1: ನಿಮ್ಗೆ ನಾಯಕ ನಟ ಐಕಂತ ಮೊದ್ಲಿಂದನೂ ಆಸೆ ಇದ್ದ?
3: ಹೌದು, ಮೊದ್ಲಿಂದ ನಟ ಐಕಂತ ಆಸೆ ಇತ್ತು. ನಾಯಕ ನಟ ಅದಿದ ಎಂತ ಗೊತ್ತಿಲ್ಲ, ಒಂದು ಆಕ್ಟರ್ ಐಕಂತ ಬರೀ ಆಸೆ ಇತ್ತು. ಅದೇ ಫಸ್ಟ್ ಸಿನಿಮಾದಂಗೆ ಆಕ್ಚುಲಿ ನಾನು ಇವ್ರು ಫಸ್ಟ್ ಮಾಡದ್ದು, ಅಲ್ಲಿಂದ ಬಂದ್ ನಂಗೆ ನಾಯಕ ನಟ. ಆಕ್ಚುಲಿ ನಾನು ಅದ್ರಂಗ ಹೀರೋ ಅಲ್ಲ, ನಾನು ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡೋಕೆ ಹೋದಲ್ಲಿ
1: ಮೊದಲ ಸಿನಿಮಾದಲ್ಲಿ
3: ಮೊದಲು ಶಾಂತಿಯನ್ನು ಕಳೆದುಕೊಳ್ಳಬೇಡಿ. ಅದು ಅಚಾನಕ್ಕಾಗಿ ನಂಗೆ ಹೀರೋ ಆಯ್ತು.
1: ಅದ್ರಲ್ಲೂ ನೀವೇ ಹೀರೋ?
3: ಅದ್ರಲ್ಲೂ ನಾನೇ ಹೀರೋ.
1: ಓಕೆ,
3: ಆಕ್ಚುಲಿ ನಾನು ಅದು ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡೋಕೆ, ಹೀರೋ ಏನೋ ಎಂತ ಇದಾಯ್ತು ಅಂತ ಇದಾಯಿ, ಅಲ್ಲಿ ಕಡೆಗೆ ನಂಗೆ ಹೀರೋ ಬಂತು, ಅಲ್ಲಿಂದ ಕಂಟಿನ್ಯೂ ಆಯ್ತು ಹೀರೋ ಅಂತ.
1: ಅದು ನಾಕೆಂದು ಯೂಶ್ವಲಿ ನಮ್ದು ಹೀರೋ ಅಂತಂದ್ರೆ ಈಗ ಡಾಕ್ಟರ್ ರಾಜ್ಕುಮಾರ್ ಅವರು, ಈಗ ಒಂದ್ ವೆಲ್ ಬಿಲ್ಟ್ ಬಾಡಿ, ಅದೊಂದು ಪರ್ಸೋನಾ ಅಂತ ಇರುತ್ತೆ. ಹಿಂಗ್ ಕಂಡ್ರು ಕೂಡ ಅವ ಹೀರೋ ಕಣಂಗಿದ್ದ ಮಾರೆ ಅಂತ. ನಿಮ್ಗೆ ಈಗ ಈಗ ಅಥವಾ ನಮ್ಮ ಮಲಯಾಳಂ ಚಿತ್ರಗಳನ್ನ ತಗೊಂಡ್ರೆ ಆಕ್ಚುಲಿ ಹೀರೋ ಅನ್ನೋ ನಮ್ದೇನ್ ಸ್ಟೀರಿಯೋಟೈಪಿಕ್ ಕಾನ್ಸೆಪ್ಟ್ ಇದೆಯಲ್ಲ, ಅದೆಲ್ಲ ಇಲ್ಲ. ಒಬ್ಬ ಸಣಾಕಲ ಒಂದ್ ಲುಂಗಿ ಉಡ್ಕೊಂಡು ಹರಿದು ಬನಿಯನ್ ಹಾಕೊಂಡ್ ಆಕ್ಚುಲಿ ಅವ್ನು ಹೀರೋ. ಅಲ್ಲಿ ಹೀರೋ ಅನ್ನೋದು ಒಂದು ವ್ಯಕ್ತಿ ಅಲ್ಲ, ಹೆಚ್ಚಾಗಿ ಕಥೆ ಆಗಿರುತ್ತೆ. ಈಗ ನಿಮ್ಗೆ ಆ ಕಾನ್ಫಿಡೆನ್ಸ್ ಅಥವಾ ಇವ್ರು ಹೀರೋ ನೀನು ಮಾಡೋ ಮರೆ ಕಾರ್ತಿಕ್ ಅಂದ್ರೆ ನಿಮ್ಗೆ ಅಥವಾ ನಿಮ್ಗೆ ಅನ್ಸಿದ್ರು ಕೂಡ ಅಲ್ಲ ಕನ್ನಡಿ ಮುಂದೆ ನಿತ್ಕೊಂಡು ಒಂದು ಅನಲೈಸ್ ಮಾಡೋದಿತ್ತ? ಈಗ
3: ಅದು ಹೇಗಳು ಮಾಡುತ್ತೆ, ನಾವು ಹೇಗಳ್ಕೊಂಡ್ರೆ ಅಯ್ಯೋ ನಾನು ಈ ತರ ಆಯ್ಕ, ಇದು ಅತ್ತ ಹೀರೋ ಪರ್ಸನಾಲಿಟಿ ಇತ್ತ, ಈ ತರ ಎಲ್ಲ. ಈಗ ಆಕ್ಚುಲಿ ಹೀರೋಗೆ ಪರ್ಸನಾಲಿಟಿ ಬೇಡ ಎಂತದ್ದು ಬೇಡ, ಅವನ ಹತ್ರ ಆಕ್ಟಿಂಗ್ ಇದ್ರೆ ಸಾಕು, ಒಳ್ಳೆ ಕಲೆ ಇದ್ರೆ 100%. ಈಗ ಕಾಣಿ ನೀವು ಎಷ್ಟೋ ಜನ ಇದ್ರೆ ಮೊದ್ಲಿನ ತರ ಆತರ ಈಗ ಅಷ್ಟೇ ಹೈಟ್ ಬೇಕು, ಅಷ್ಟೇ ಜಿಮ್ ಬಾಡಿ ಬೇಕು, ಅದಂತ ಇಲ್ಲ. ಈಗ
1: ಈಗ ರಾಜ್ವಿ ಶೆಟ್ಟಿ ಕಾಣಂಗಿದ್ದಾರೆಲ್ಲ,
3: ಅವ್ರು ಎಂತ ಕತೆ ಹುಡ್ಕೊಂಡ್ರೆ, ಹೆಂಗ್ ಬಂದ್ರು, ಈಗ ಎಲ್ಲಿದ್ರು ಅವ್ರು ಆತರ.
1: ಸೊ ಹಾಗಾಗಿ ಇಂದಿನ ಯುಗದಲ್ಲಿ ಸಿನಿಮಾದಲ್ಲಿ ಪರ್ಸೋನ ಅಂದ್ರೆ ಅವ್ರ ಕಾಂಬತಿಗೆ ಹೆಂಗಿದ್ರು ಅಂಬುದು ಇಂಪಾರ್ಟೆಂಟ್ ಇಪ್ಪುದಿಲ್ಲ, ಅವ್ರಿಗೆ ಆಕ್ಟಿಂಗ್ ಸ್ಕಿಲ್ ಇದೆಯಾ, ಕತೆ ಗಟ್ಟಿಯಾಗಿದೆಯಾ, ಇದು ಇಂಪಾರ್ಟೆಂಟ್. ಆದ್ರೆ ನಂಗೆ ಒಂದು ಬೇಜಾರ ಅಂತ ಗೊತ್ತಾ, ನಿಮ್ ಗಂಡ್ಮಕ್ಳು ಹೀರೋಗಳಿಗೆಲ್ಲ ಈ ಕಾನ್ಸೆಪ್ಟ್ ಚೇಂಜ್ ಆತ, ನಮ್ ಹೆಣ್ಮಕ್ಳಿಗೆ ಮಾತ್ರ ಚೇಂಜ್ ಆತಿಲ್ಲ ಕಾಣಿ. ಹಂಗೆ ಒಂಚೂರು ಕೊಡಿ ಕಾಣಿ, ಕೊಡಿ ಕಮಾನ್
2: ಕಾಣಿ. ನೀವ್ ಹೇಳ್ರಿ ಹೆಣ್ಮಕ್ಳು ಚೇಂಜ್ ಆಗಿಲ್ಲ ಅಂದೇಳಿ, ನಮ್ಮ ಸಿನಿಮಾದ ಹೀರೋಯಿನ್ ಕಾಣಿ, ಅವರು ಮೋಸ್ಟ್ಲಿ ನಾನು ಇಂಡಸ್ಟ್ರಿಗೆ ಎಂಟ್ರಿ ಆಗೋತ್ತಿಗೆ ಅವರು ಇಂಡಸ್ಟ್ರಿಗೆ ಎಂಟ್ರಿ ಆಯ್ತು, ಅವ್ರ ಅಷ್ಟೊತ್ತಿಗೆ ಹೀರೋಯಿನ್ ಎಂಟ್ರಿ ಆದ್ದು, ನಾನು ಅಷ್ಟೊತ್ತಿಗೆ ಸ್ಟ್ಯಾಂಡರ್ಡ್ ಟ್ರೈ ಎಂಟ್ರಿ ಆದ್ದು. ನಾನು ಸ್ಟ್ಯಾಂಡರ್ಡ್ ಟ್ರೈ ಅಸೋಸಿಯೇಟ್ ಆಗಿ ಓನ್ ಪ್ರೊಡಕ್ಷನ್ ಮಾಡಿ ಸಿನಿಮಾ ಮಾಡೋ ಟೈಮಿಗೆ ಅವ್ರು ಒಂದು ಸಿನಿಮಾದಲ್ಲಿ ಹೀರೋಯಿನ್ ಅಂತ ಕಾಣಿಸ್ಕೊಂಡಿದ್ರು ಅಷ್ಟೇ, ಅದು ಹೆಸರು ಬೇಡ, ಒಂದು ಕಾಣಿಸ್ಕೊಂಡಿದ್ರು. ನಾನ್ ಕಾಸ್ಟ್ ಮಾಡುವಾಗ ಅವ್ರದ್ದು ಫೋಟೋ ಕೂಡ ನನ್ನ ಪ್ರೊಫೈಲ್ಗೆ ಬಂದು ಬಿದ್ದಿತ್ತು. ಯಾಕೆ ಬಿತ್ತು ಅಂತಂದ್ರೆ ನೋಡೋದಕ್ಕೆ ಆ ಮೇಂಟೆನೆನ್ಸ್ ಮಾಡಿದ್ರು ಅನ್ನೋ ಒಂದೇ ಒಂದು ರೀಸನ್.
1: ನೋಡಿ, ನಾವು ಮೇಂಟೆನೆನ್ಸ್ ಮಾಡಿದ್ರೆ ನೀವು ನಮ್ಮನ್ನ ಸೆಲೆಕ್ಟ್ ಮಾಡ್ತೀರಿ.
2: ಆಬ್ವಿಯಸ್ಲಿ ಏನ್ ಗೊತ್ತಾ, ಹುಡುಗರಿಗೆ ಏಜ್ ಆಗದ್ದು ಗೊತ್ತಾಗಲ್ಲ, ಹುಡುಗರಿಗೆ ಏಜ್ ಆಗಿದ್ದು ಇಮೇಟ್ ಆಗಿ ಗೊತ್ತಾಗತ್ತೆ. ಅದು ನ್ಯಾಚುರಲ್, ಅದ್ ನಾವು ಅದನ್ನ ಹೇಳ್ಬೇಕಂತಿಲ್ಲ.
1: ಇಲ್ಲ, ನೀವು ಹೆಣ್ಮಕ್ಳು ಅಂತ ಬಂದ್ರೆ ಅವ್ರ ಏಜ್ ಡೇಟ್ ಆಫ್ ಬರ್ತ್ ಕರೆಕ್ಟ್ ಚಾರ್ಟ್ ಇಟ್ಕೊಂಡ ಲೆಕ್ಕ ಮಾಡ್ತಿರ್ತೀರಿ?
2: ಇಲ್ಲ ಇಲ್ಲ ಇಲ್ಲ, ನಮ್ಮ ಸಿನಿಮಾದಲ್ಲಿ ಹೀರೋಗೆ ಹೀರೋಯಿನ್ಗೂ ಏಜ್ ಡಿಫ್ರೆನ್ಸ್ ಅಂತ ಎಲ್ಲೂ ನಾನು ಹೇಳೇ ಇಲ್ಲ. ಇಡೀ ಸಿನಿಮಾದಲ್ಲಿ ಏಜ್ ಡಿಫ್ರೆನ್ಸ್ ಕಾಣಿಸೋದೇ ಇಲ್ಲ, ಆದ್ರೆ ನೋಡೋರಿಗೆ ಕಾಣಿಸುತ್ತೆ. ಕೇಳಿದ್ರು ತುಂಬಾ ಜನ ಏಜ್ ಡಿಫ್ರೆನ್ಸ್ ಕಾಣಿಸ್ತಾ,
1: ನಿಮ್ಮ ಸಿನಿಮಾದಲ್ಲಿ ಅದು ಕಾಣಿಸಿತ್ತು?
2: ನಾನು ಹೇಳಿದೆ, ಹುಡುಗ ಅವನು ಒಂದು ಕಂಪನಿ ನಡೆಸ್ತಾ ಇರ್ತಾನೆ, ಅವನಿಗೊಂದು ಹುಡುಗಿ ಮೇಲೆ ಲವ್ ಆಗುತ್ತೆ, ಹುಡುಗಿ ಏಜ್ ನೋಡಿ ಲವ್ ಆಗಿಲ್ಲ ಅವನಿಗೆ, ಹುಡುಗಿ ಮೇಲೆ ಲವ್ ಆಗಿರುತ್ತೆ. ಹುಡುಗಿಗೆ ಇಷ್ಟು ಏಜ್ ಆದ್ಮೇಲೆ ಮದುವೆ ಆಗಬೇಕು ಅಂತ ಯಾವುದೇ ಕ್ರೈಟೀರಿಯಾ ಇಲ್ಲ, ಅದು ಯಾರು ಬರ್ದಿಟ್ಟಿಲ್ಲ. ಅದು ಅಲ್ಲದೆ ನಾವು ಈಗ ಸಿನಿಮಾ ಮಾಡ್ತಾ ಇರೋದು 2022 ಇವತ್ತಿನ ಮಾಡರ್ನ್ ಹುಡುಗಿರೆಲ್ಲರೂ ಮದುವೆ ಆಗೋದು 32 ನಂತರ,
1: ಕರೆಕ್ಟ್
2: ಅಲ್ವಾ? ನಾನು 17, 18, 19 ವರ್ಷದ ಹುಡುಗ ಅಂತ ತೋರಿಸಿದ್ದಿದ್ರೆ ಅವಳಿಗೆ ಒಂದು 16, 17 ವರ್ಷ ಅಂತ ತೋರಿಸ್ಬೋದಿತ್ತು. ನಮ್ಮ ಹೀರೋಗ್ ನಾ 32, 33 ಅಂತ ಆಲ್ರೆಡಿ ಹೇಳ್ತಿರ್ಬೇಕಾದ್ರೆ ಹೀರೋಗನ್ಗೆ 28, 27 ಅನ್ನೋ ತಪ್ಪೇ ಅಲ್ವಲ್ಲ? ಆ ಏಜ್ ಕಾಣಿಸ್ತಿದೆ ಆಬ್ವಿಯಸ್ಲಿ, ಅದೇ ಏಜ್ ಅಲ್ಲಿ.
1: ಯೆಸ್, ಅಂದ್ರೆ ನೀವು ಯಂಗ್ ಹುಡುಗಿನ ತೋರಿಸಿಲ್ಲ ಹೀರೋಯಿನ್ ಆಗಿ
2: ಅಂತ ನಾನು ಎಲ್ಲೂ ಹೇಳ್ತಿಲ್ಲ, ಹುಡುಗಿ ಅಂತ ಹೇಳ್ತಿದ್ದೀನಿ ಅಷ್ಟೇ.
1: ಅಲ್ಲ ಅಲ್ಲ, ನೀವು ಯಂಗ್ ಹುಡುಗಿನ ತೋರಿಸಿಲ್ಲ ಅಂತ ನಿಮ್ಮನ್ನ ಬೇರೆಯವ್ರು ಕೇಳಿದ್ರು?
2: ಕೇಳಿದ್ರು ಅಂದ್ರೆ ಹೀರೋಯಿನ್ ಅಂತ ಕ್ಯಾಟಗರಿ ಬಂದಾಗ ಕೇಳಿದ್ರು ನಂಗೆ, ಯಾಕೆ ಹೀರೋಯಿನ್ ಬೇರೆಯವ್ರನ್ನೆಲ್ಲ ತಗೋಬೋದಿತ್ತಲ್ಲ, ಇವ್ರು ಅಮೃತ ವರ್ಷಿಣಿಯಿಂದ ಇದಾರೆ, ನನ್ನ ಮಗ ಹುಡ್ದಾಗ ಅಮೃತ ವರ್ಷಿಣಿ ಟೆಲಿಕಾಸ್ಟ್ ಆಯ್ತು, ಈಗ ನನ್ ಮಗ 7ನೇ ಕ್ಲಾಸಿಗೆ ಹೋಯ್ತವನೆ, ಇನ್ನೂ ಅವ್ಳು ಫಾರ್ಮ್ ಅಲ್ಲಿ ಇದ್ದಾಳಲ್ಲ ಅಂತ ಹೇಳೋದು. ನಾನು ಹೇಳಿದೆ ನೋಡಿ, ಅವರು ಫಾರ್ಮ್ ಅಲ್ಲಿ ಇದಾರೆ ಅನ್ನೋದಕ್ಕೆ ಅವ್ರು ಮೇಂಟೈನ್ ಮಾಡಿದ್ದಾರೆ, ಅದು ಅವರು. ಅದು ನಾನು ಹೇಳ್ತೇವೆ, ನನಗೆ ಬೇಕಾಗಿದ್ದೇನಂದ್ರೆ ರಜನಿ ಅವರು ಆಲ್ರೆಡಿ ಎಲ್ಲರ ಮನೆ ಮನೆಗೆ ತಲುಪಿದಾರಲ್ವಾ ಅಮೃತ ವರ್ಷಿಣಿ ಮೂಲಕ. ಸೊ ನನಗೆ ಎಲ್ಲರ ಮನೆ ಮನೆಯಲ್ಲಿ ಇರುವ ಪಾರಿಜಾತಕ್ಕೆ ಅದು ಕಾಣಿಸ್ಬೇಕು ಅಸುರ.
1: ಓಕೆ,
2: ಎಲ್ಲರಿಗೂ ಅದು ಟಚ್ ಆಗಬೇಕು ಅಂತಂದ್ರೆ, ನಮ್ಮನೆ ಹುಡುಗಿಗೇನೋ ಅನಿಸ್ತಾ ಇದೆಯಲ್ಲ ಅನ್ನೋದು ಟಚ್ ಆಗಬೇಕು ಅಂತಂದ್ರೆ ಅವಾಗ ಅವ್ರ ಮನೆಗೆ ತುಂಬಾ ಹತ್ತಿರದವರು ಯಾರೋ ಇರಬೇಕು ಅಲ್ವಾ. ಸೊ ನಾನು ಹೇಳ್ತಾ ಇರೋದು, ಪ್ರತಿಯೊಬ್ಬ ಆರ್ಟಿಸ್ಟ್ಗಳನ್ನು ನಾನು ಫೆಮಿಲಿಯರ್ ಇರೋರ್ನೇ ತಗೊಂಡಿದ್ದು. ರೀಸನ್ ಏನಂತಂದ್ರೆ, ಯಾರಿಗೂ ಕೂಡ ಹೊಸಬರು ಅಂತ ಅನ್ನಿಸ್ಬಾರ್ದು. ಈಗ ಕಾರ್ತಿಕ್ ಹೊಸಬರು ಅಂತ ಅನ್ನಿಸ್ಬೋದು ಬೆಂಗಳೂರಿನವ್ರಿಗೆ ಅಥವಾ ಆ ಕಡೆಯವ್ರಿಗೆ, ಮೋಸ್ಟ್ಲಿ ನಮ್ಮ ದಕ್ಷಿಣ ಕನ್ನಡದವರಿಗೆ ಅವ್ರು ಹೊಸಬರು ಅಂತ ಅನ್ಸಲ್ಲ. ಆಲ್ರೆಡಿ ಒಂದು ಸಿನಿಮಾ ರಿಲೀಸ್ ಆಗಿದೆ, ಆಮೇಲೆ ಒಂದಿಷ್ಟು ಅವ್ರದ್ದು ಸಾಂಗ್ಗಳು ರಿಲೀಸ್ ಆಗಿದೆ, ಇದು ಸೇರಿದ್ರೆ 8 ಸಾಂಗ್ ಆಯಿತು ರಿಲೀಸ್ ಆಗಿದ್ದು. ಆಲ್ಮೋಸ್ಟ್ ಟ್ರೈಲರ್ ಅದು ಇದು ನೋಡಿರ್ತಾರೆ, ಹೆಸರು ಎಲ್ಲೂ ಕೂಡ ಅವ್ರ ಹೆಸರು ಗೊತ್ತಿಲ್ಲ ಅಂತ ಯಾರು ಹೇಳಲ್ಲ, ನೋಡಿದ್ದೀನಿ ಹೆಸರು ಗೊತ್ತಿಲ್ಲ ಅಂತ ಹೇಳ್ಬೋದು ಅಲ್ವಾ? ಹಂಗಿರುತ್ತೆ,
1: ಎಲ್ಲೋ ಕಂಡಿದ್ದೀವಿ ಮರೆಯ.
2: ಹೌದು
1: ಅಲ್ವಾ. ಯಶ್ ಶೆಟ್ಟಿ ಅವರು,
2: ಯಶ್ ಶೆಟ್ಟಿ ಅವರು ನನ್ಗೆ ಗೊತ್ತಿದ್ದಾಗೆ ಆಲ್ಮೋಸ್ಟ್ ಫೆಮಿಲಿಯರು, ಯಾಕಂತಂದ್ರೆ ಯಾವುದೇ ಸಿನಿಮಾ ರಿಲೀಸ್ ಆಗಲಿ ವಿಲನ್ ಅಂತ ಬಂದ್ರೆ ಅವ್ರು ಇರ್ತಾರಲ್ಲಿ, ಯಾವುದೇ ಸಿನಿಮಾ ಬರಲಿ ವಿಲನ್ ಅಂತ ಬಂದ್ರೆ ಯಶ್ ಶೆಟ್ಟಿ ಇರ್ತಾರೆ. ನಮ್ಮ ಸಿನಿಮಾದಲ್ಲೂ ಅವರು ಹೀರೋನ ವಿಲನ್ ಅನ್ನೋದನ್ನ ಸಿನಿಮಾದಲ್ಲಿ ನೋಡ್ಲಿ,
1: ಅದೇ ಹೀರೋನ ವಿಲನ್ ಅದನ್ನ ಪಿಕ್ಚರ್ ಕಂಡೆ ನೀವು ಹೇಳ್ಕ ಅಂತ ಹೇಳ್ಕ.
2: ಯಾಕಂತಂದ್ರೆ ಈಗ ನಾನು ನಾಯಕ ಅಥವಾ ನಾಯಕಿ ಅಥವಾ ಇಬ್ರು ನಾಯಕ ಅಂತ ಹೇಳಲ್ಲ, ಇಬ್ರು ಕೂಡ ಅಲ್ಲಿ ಕೆಟ್ಟವರೇ. ನನ್ನ ಸಿನಿಮಾದಲ್ಲಿ ಎಲ್ಲ ಕೆಟ್ಟವ್ರ ಮಧ್ಯದಲ್ಲಿ ಒಂದು ಪಾರಿಜಾತ ಅಂತ ಹೇಳಿದೀನಿ, ಕೈಯಲ್ಲಿ ಪಾರಿಜಾತ.
1: ಅಯ್ಯೋ,
2: ಹಸುರ ಕೆಟ್ಟವನ ಒಳ್ಳೆಯವನ ನನಗೆ ಗೊತ್ತಿಲ್ಲ,
1: ಅದು ಡಿಸೈಡ್ ಮಾಡೋ ಕಾತೆ
2: ಅಲ್ಲ. ಯಾಕಂದ್ರೆ ಥಿಯೇಟರ್ ಬಂದು ನೋಡಿ
1: ಅಲ್ಲ, ನೀವು ಅಸುರ ಅಂತ ಹೆಸರು ಕೊಟ್ಟರ ಮೇಲೆ ನಮ್ಮ ಲೆಕ್ಕದಲ್ಲಿ ಅಸುರ ಅಂದ್ರೆ ಹೀಸ್ ನಾಟ್ ಸುರ ಅಂದ್ರೆ ಒಳ್ಳೆಯವನಲ್ಲ, ಅವ್ನು ರಾಕ್ಷಸ. ಸೊ ಅದೊಂದು ಪಿಕ್ಚರ್, ನೀವು ಅಸುರದ ಆ ವರ್ಡ್ ಇದೆಯಲ್ಲ ಅದು ಆ ಪಿಕ್ಚರ್ ಕೊಟ್ಟಿದೆ ನಮ್ಗೆ. ಈಗ ಪಾರಿಜಾತ ಇಬ್ಬರಿಬ್ಬರನ್ನು ತೋರಿಸ್ತಿದ್ರಿ ನೀವು ಟ್ರೇಲರ್ ಗೆ, ಈಗ ಪಾರಿಜಾತ ಯಾರ ದಪ್ಪ, ಇದ್ರಲ್ಲಿ ಯಾರು ಸುರ ಯಾರು ಅಸುರ ಅನ್ನೋ ಒಂದು ಕನ್ಫ್ಯೂಷನ್.
2: ನಾನು ಹೇಳ್ತಿರೋದು ಅದನ್ನೇ ಸಿನಿಮಾದಲ್ಲಿ ನೋಡಿ,
1: ಅದೇ ಅದನ್ನ ಬಂದು ಸಿನಿಮಾದಲ್ಲೇ
4: ನೀವು
1: ಕಂಡಂತೆ ಹಂಗೆ. ಈಗ ನಮ್ಮ ಎಸ್ ಎನ್ ಭಟ್ರ ಸಹ ನಿರ್ದೇಶಕರು ಮತ್ತೆ ಉಸ್ತುವಾರಿ ಎಲ್ಲ ಈ ಬದಿದೆಲ್ಲ ಮ್ಯಾನೇಜ್ ಮಾಡೋದು ಇವರೇ ಅಮ್ರ ಅಲ್ದ ಸರ್?
5: ಹೌದು ಮೇಡಮ್, ಫಸ್ಟ್ ಹೇಳ್ರು ಪಣಕ ಮಕ್ಕಳಂತ, ಎಲ್ಲಾ ಮಕ್ಕಳು ಶಾಲೆಗೆ ಇಂಜಿನಿಯರ್ ಡಾಕ್ಟರ್ ಆದ್ರೆ ಪಿಕ್ಚರ್ ಮಾಡಿರ್ಬೇಕಲ್ಲ,
1: ಅದೇ
5: ಹಂಗೆ ಅಂತ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಬೇಕು. ಸೊ ನಾವೆಲ್ಲ MIT ಕಲಿತು ಒಂದು ವರ್ಷ ಸ್ವಲ್ಪ ಹೊರಗೋಯ್ ಚೆನ್ನೈ ಬೇಸಡ್ ಅಲ್ಲಿ ತಮಿಳ್ ಮೂವಿ ಅಲ್ಲೆಲ್ಲ ಆಕ್ಟ್ ಮಾಡಿ ಡೈರೆಕ್ಷನ್ ಮಾಡಿ ಈಚೆ ಬಂದವರು. ವಿಘ್ನೇಶದ ಅವ್ರದ್ದು ಅದೇ ಕತೆ, ಕಾರ್ತಿಕ್ ಅವ್ರದ್ದು ಅದೇ ಕತೆ. ಸೊ ಎಲ್ಲರದ್ದು ನೀವೊಂದು ಫಿಲ್ಮಿಗ್ರಾಫಿ ಒಬ್ಬನ್ ಬ್ಯಾಕ್ ಎಂಡ್ ಕಂಡ್ರೆ ಅವ್ನ ಏನೋ ಒಂದು ಟ್ರಾಜಡಿ ಇರುತ್ತೆ, ಆ ಟ್ರಾಜಡಿ ಅವನಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಅದು. ಸೊ ಎಲ್ಲರೂ ನಾವು ಹೇಳ್ದಂಗೆ ಶಾಲೆಗೆ ಹೋಗಿ ಡಾಕ್ಟರ್ ಇಂಜಿನಿಯರ್ ಆದ್ರೆ ಫಿಲಮ್ ಮಾಡೋರು ಯಾರು ಇಪ್ಪುದಿಲ್ಲ
1: ಅಲ್ಲ. ನಮಗೆ ಬೇಕಿರೋದು ಪಣಕ್ ಮಕ್ಕಳೇ.
5: ಹೌದು,
1: ಜೀವನದಲ್ಲಿ ಎಂತಾರು ಮಾಡದಿದ್ರೆ ಅದು ಯಾವತ್ತಿಗೂ ಪಣಕ್ ಮಕ್ಕಳು. ಹಂಗೆ ಆ ಪಣಕ್ ಮಕ್ಕಳನ್ನ ಕಂಡ್ರೆ ಎಲ್ಲರಿಗೂ ಇಷ್ಟ ಆಗೊಂಡು ಬರೀ ಪಣಕ್ ಅಂತರ. ಆ ಪಣಕ್ ಅಂಬುದ್ರಲ್ಲಿ ಒಂದು ತುಂಬಾ ಪ್ರೀತಿ ಇರುತ್ತೆ ಹಿಂದೆ. ನಮ್ಮ ರವಿ ಬಸ್ರೂರ್ ಅವ್ರ ಪಣಕ್ ಮಕ್ಕಳು ಅಂತ ಒಂದು ಆಲ್ಬಮ್ ಸಾಂಗ್ ಒಂದು ಇದೆ
5: ತಂದಿದ್ದಾರೆ.
1: ಸೊ ಅಂತದ್ದು ಆ ಪಣಕ್ ಅನ್ನೋ ಪದ ಇದೆಯಲ್ಲ, ನಾವು ತುಂಬಾ ಪ್ರೀತಿಯಿಂದ ಹೇಳುದು ಅದ ಪಣಕ್ ಅದು ಹಾಡಿ ಪೊಳದಿ ಈ ಪದಗಳಿದಾವಲ್ಲ ಅದು ಒಂಥರ ಕೊಂಗಾಟದ ಪದಗಳು ಕುಂದಾಪುರ ಕನ್ನಡದ. ಈಗ ನಿಮ್ಮ ವಿಷಯಕ್ಕೆ ಬಂದ್ರೆ ನೀವು ಈಗಲೇ ಹೇಳಿದ್ರಿ ಇದ್ರ ಮುಂಚೆನೆ ನೀವು ಸಿನಿಮಾದಲ್ಲೆಲ್ಲ ಕೆಲಸ ಮಾಡಿದ್ರಿ ಅಂತ ಒಂಚೂರು ಅದ್ರ ಬಗ್ಗೆ ಹೇಳಿದ್ರೆ ನಮ್ಗೆ ಒಳ್ಳೇದು.
5: ಹೈಸ್ಕೂಲ್ ಬೇಸ್ ಇಂದ ಆಕ್ಚುಲಿ ನನಗೆ ಇನ್ಸ್ಪೈರ್ ಆಗಿದ್ದು ವಿಘ್ನೇಶ್ ತರಣ. ಆಕ್ಚುಲಿ ನಂಗೆ ಥಿಯೇಟಿಕಲ್ ಆರ್ಟಿಸ್ಟ್ ಅಂದ್ರೆ ನಮ್ಗೆ, ಸೊ ಅಲ್ಲಿ ವೀರಣ್ಣ ಗೌಡ ಅಂತ ಇದ್ರು ತುಮಕೂರು ಗುಬ್ಬಿ ವೀರಣ್ಣದಲ್ಲಿ. ಸೊ ಅಲ್ಲಿ ನಾನು ಹೋಗ್ಬಿಟ್ಟು ಒಂದು ಥಿಯೇಟಿಕಲ್ ಅಲ್ಲಿ ರಂಗದಿಂದ ಸ್ಟಾರ್ಟ್ ಮಾಡಿ ಏನ್ ಆಕ್ಚುಲಿ ಆಕ್ಟಿಂಗ್ ಅಂದ್ರೆ ಏನು, ಲೈವ್ ಆಗಿ ಏನಿರುತ್ತೆ, ಯಾವುದು ಒಂದು ಆಫ್ ಸ್ಕ್ರೀನ್ ಏನು ವರ್ಕ್ ಇರುತ್ತೆ ಅದೇ ಇಂಪಾರ್ಟೆಂಟ್ ಇರುತ್ತೆ. ತುಂಬ ಜನ ಏನು ಮಾಡ್ತಾರಂದ್ರೆ ಆನ್ ಸ್ಕ್ರೀನಲ್ಲಿ ಹಿಂಗಾಗ್ಬಿಡ್ತು ಶಾರ್ಟು ಕಟ್ಟಿಂಗು ಆ್ಯಕ್ಟಿಂಗ್, ಬಟ್ ರಿಯಾಲಿಟಿಯಲ್ಲಿ ನೀವು ಆಫ್ ಸ್ಕ್ರೀನ್ ವರ್ಕ್ ಇದೆಯಲ್ಲ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇದನ್ನು ಯಾರು ಇವಾಗ ಗೆಸ್ ಮಾಡಲ್ಲ, ಬಂದರು ಇಲ್ಲ ನಾನು ಆ್ಯಂಕರಿಂಗ್ ಮಾಡ್ತೀನಿ ಸರ್ ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಸರ್ ಹಂಗೆ ಹಂಗೆ. ಒಂದು ಲೈಟ್ ಮ್ಯಾನಿಂದ ಹಿಡಿದು ಪೋಸ್ಟರ್ ಅನ್ಸೋ ತನಕ ಎಷ್ಟು ವರ್ಕ್ ಇದೆ ಟೆಕ್ನಿಕಲ್ ವರ್ಕ್ ಇರ್ಬೋದು ಅದು ಯಾರಿಗೂ ಗೊತ್ತಿರಲ್ಲ. ಹಾಗಾಗಿ ಸೊ ಬೇಸಿಕ್ ಇಂದ ಕಲಿಬೇಕಂದ್ರೆ ನನ್ನ ಪ್ರಕಾರ ಥಿಯೇಟಿಕಲ್ ಆರ್ಟಿಸ್ಟ್ ಎಲ್ಲರೂ ಕೂಡ ನೀವು ಇಷ್ಟೇ ನೋಡಿ, ಯಾರ್ದು ಇವಾಗ ಇದಾರೆ ಅನಂತ್ ನಾಗೇಂದ್ರ ಹಿಡಿದು ಪ್ರಮೋದ್ ಅಣ್ಣ ತನಕ ಅವರೆಲ್ಲ ಹಿಂದೆ ರಂಗಭೂಮಿಯಲ್ಲೇ ವರ್ಕ್ ಮಾಡಿದ್ರು.
1: ಹೌದು ಹೌದು, ಮತ್ತೆ ರಂಗಭೂಮಿಯ ನಟ ಅಥವಾ ನಟಿ ಅಂದ್ರೆ ಅವರಿಗಿರೋ ಕ್ಯಾಲಿಬರೇ ಬೇರೆ.
5: ಖಂಡಿತ
1: ಅವರ ನಟನೆಯಲ್ಲಿರೋ ಆ ಡಿಫ್ರೆನ್ಸ್ ಇದೆಯಲ್ಲ,
5: ನಾರ್ಮಲ್
1: ಅದು ಆಕ್ಚುಲಿ ಅದು ರಂಗಭೂಮಿ ಕೊಟ್ಟಿರೋದು, ಅದ್ರ ತಾಕತ್ತೆ ಅದು.
5: ಕರೆಕ್ಟ್.
1: ಹಾ ಹೇಳಿ. ಈಗ ನೀವು ಇದರ ಸಹ ನಿರ್ದೇಶಕರು, ಇದಕ್ಕಿಂತ ಮುಂಚೆಯೂ ಸಹ ನಿರ್ದೇಶಕರು
5: ಶಾಂತಿಯಲ್ಲಿ ನಾವು ಫಸ್ಟ್ ಫಿಲಮ್ ಅಲ್ಲಿ ಕೂಡ ಅದ್ರಲ್ಲಿ ವರ್ಕ್ ಮಾಡಿದ್ದೆ.
1: ಸೊ ಈ ಟೀಮ್ ಎಲ್ಲ ನಿಮ್ಮದೇ ಟೀಮ್?
5: ನಮ್ದೇ ಟೀಮ್ ಎಲ್ಲ,
1: ವರ್ಷಗಳಿಂದ
5: ಎಲ್ಲ ಊರ್ ಮನೆಯಾಗಿ ನಾವು ಕೂಡ ಹಿಂದೆ ವರ್ಕ್ ಮಾಡಿದವ್ರೆ. ಸೊ ಬೇರೆ ಬೇರೆ ರೋಲು, ಬೇರೆ ಬೇರೆ ಆಕ್ಟಿಂಗ್. ಒಂದ್ ಮನೆ ಅಂತ ಬಂದಾಗ ಬೇರೆ ಬೇರೆ ಜವಾಬ್ದಾರಿ ಇರುತ್ತೆ, ಆ ಜವಾಬ್ದಾರಿನ ಕ್ಲೀನ್ ಆಗಿ ನಮ್ಮ ಯಜಮಾನ್ ಜೊತೆ ನಿಭಾಯಿಸ್ಕೊಂಡು ಹೋಗ್ತಿದೀವಿ.
1: ಇದ್ರ ಶೂಟಿಂಗ್ ಎಲ್ಲ ಆಯ್ತಾ ಸುರನ ಕೈಯಲ್ಲಿ ಪಾರಿಜಾತ?
5: ಆಲ್ಮೋಸ್ಟ್ ನಾವು ಬೆಂಗಳೂರಲ್ಲಿ ಎಲ್ಲ ಮಾಡಿದ್ವಿ, ಸಣ್ಣ ಪುಟ್ಟದ್ದು ಮಂಗಳೂರು ಉಡುಪಿ ಕುಂದಾಪುರ ಭಾಗದಲ್ಲಿ ಕಂಪ್ಲೀಟ್ ಮಾಡಿದ್ವಿ.
1: ಈ ಬದಿಯಂಗೂ ಮಾಡ್ರಿ.
5: ಹೌದು,
1: ಬಟ್ ಮೇಜರ್ ಕನ್ನಡ ಇಪ್ಪುದು ನಾರ್ಮಲ್ ಕನ್ನಡ.
5: ಹೌದು, ನಾರ್ಮಲ್ ಕನ್ನಡ
1: ಅಲ್ಲ. ನೀವು ಬೇರೆ ಎಲ್ಲೂ ಮಂಗಳೂರು ಕನ್ನಡ ಅಥವಾ ಕುಂದಾಪುರ ಕನ್ನಡ ಬಳಕೆ ಇಲ್ಲ, ರಾಜ್ಯಾದ್ಯಂತ ಬಿಡುಗಡೆ ಆಗುವ ಚಿತ್ರ. ಸೊ ನಾರ್ಮಲ್ ಕನ್ನಡನೇ ಬಳಸಿರಿ ನೀವು ಅಂತ ಹೇಳ್ಕೊಂಡು. ನಿಮ್ದು ಎಷ್ಟು ಕಾನ್ಫಿಡೆನ್ಸ್ ಅವ್ರು 100% 100 ದಿನ ಓಡ್ತಂದ್ರೆ ಒಂದ್ ಧೈರ್ಯ ನಂಗೆ ಅಂತ ಹೇಳ್ರ ನಿಮ್ಗೆ ಎಸ್ ಎನ್ ಭಟ್ರಿಗೆ?
5: ಅದೇ ಮಾಡಿ ಮೇಡಮ್, ಆಕ್ಚುಲಿ ಆ ಕಾನ್ಫಿಡೆಂಟ್ ಇದ್ರೆ ಮಾತ್ರ ಆಕ್ಚುಲಿ ಕ್ಲಿಕ್ ಆಗುತ್ತೆ. 99 ಇದ್ರೂ ಕೂಡ ಆಗಲ್ಲ, 200 ಕ್ಕಿಂತ ಮೇಲಿದ್ರೆ ಮಾತ್ರ ನಮ್ಗೆ ವರ್ಕ್ ಆಗುತ್ತೆ ಸ್ಟ್ರಾಟಜಿ. ಇಲ್ದಿದ್ದೆ ನಮ್ ತುಂಬಾ ನರ್ವಸ್ ಆಗ್ಬಿಡ್ತೀವಿ. ಹಾಗಾಗಿ ಅವ್ರಕ್ಕಿಂತ ಒಂದು 100 ಇನ್ನೂ ಜಾಸ್ತಿನೇ ಇದೆ.
1: ಹೌದಾ?
5: ಹೌದು.
1: ಇದು ಪ್ರೀಮಿಯರ್ ಶೋ ಅಲ್ಲ ಆಯ್ತಾ?
2: ನಾನು ಇದಕ್ಕೆ ಪ್ರೀಮಿಯರ್ ಅಂತ ಮಾಡಿಲ್ಲ, ಇದಕ್ಕೆ ನಾವು ಪ್ರೀಮಿಯರ್ ಅನ್ನೋ ಕಾನ್ಸೆಪ್ಟ್ ಅನ್ನ ಇಟ್ಟಿಲ್ಲ. ಯಾಕಂದ್ರೆ ಅದು ಇತ್ತೀಚೆಗೆ ಹುಟ್ಕೊಂಡಿರುವಂತ ಒಂದು ಸಣ್ಣ ಬದಲಾವಣೆ, ಪ್ರೀಮಿಯರ್ ಶೋ ಅಂತ ಮಾಡಿದ್ರು. ನಾನು ಹೇಳ್ತಾ ಇರೋದು ಎಲ್ಲರೂ ಕೂಡ ಸಿನಿಮಾಗೆ ಅಂತ ಕಾಯ್ತಾ ಇದ್ದಿದ್ದು ಶುಕ್ರವಾರ, ನಾನು ಶುಕ್ರವಾರನೇ ಬರ್ತೀನಿ. ಸೊ ಬೆಳಿಗ್ಗೆ 10:00 ಬರಲ್ಲ, ಯಾಕಂದ್ರೆ ನಮ್ಮ ಕಡೆ ಎಲ್ಲ ಕೆಲಸಕ್ಕೆ ಹೋಗಿ ಎಲ್ಲ ಬರೋರು ಸ್ವಲ್ಪ ಲೇಟ್ ಆಗುತ್ತೆ. ಸಂಜೆ 7 ಗಂಟೆಗೆ ಬರ್ತೀನಿ ಅಂತ. ಯಾಕಂತಂದ್ರೆ ಪ್ರೀಮಿಯರ್ ಅಂತ ಮಾಡಿದ್ರೆ ಸರ್ಟೇನ್ ಕೆಲವೊಬ್ಬರನ್ನ ಮಾತ್ರ ಕರಿಬೇಕಾಗಿರುತ್ತೆ. ಎಲ್ಲರೂ ಬನ್ನಿ ಅಂತಂದ್ರೆ ಯಾರಿಗೂ ಪುರ್ಸೋತಿರಲ್ಲ, ಅವ್ರವ್ರ ಕೆಲಸದಲ್ಲಿ ಬಿಸಿ ಇರ್ತಾರೆ. ಪ್ರೀಮಿಯರ್ಗೆ ಅಂತ ನಾವು ಯಾರನ್ನ ಅಲರ್ಟ್ ಮಾಡ್ತೀವಿ ಅವ್ರು ಮಾತ್ರ ಬರ್ತಾರೆ. ಸೊ ಅವರಿಗೋಸ್ಕರ ಒಂದು ಶೋ ಮಾಡೋದಕ್ಕಿಂತ ನನಗೆ ಬೇಕಾಗಿರೋದು ನಮ್ಮವರು ಅನ್ನೋದು ಬೇಕಾಗಿದೆ. ನಂಗೆ ಎಲ್ಲರೂ ಬೇಕು, ಅವ್ರು ಇವರು ಅಂತ ಯಾರನ್ನು
1: ಡಿಫ್ರೆನ್ಶಿಯೇಟ್
2: ಮಾಡ್ತಾ ಇಲ್ಲ. ಹಂಗಾಗಿ ಎಲ್ಲರೂ ಕೂಡ ಸಂಜೆ 7 ಗಂಟೆಗೆ ಭಾರತ್ ಮಾಲಿಗೆ ಬಂದು
1: 22ನೇ ತಾರೀಕು
2: ಎಲ್ಲರೂ, ಹಾ ಮೇ ಇದೆ ನಾಳೆ ಅಲ್ಲ, ನಾಳೆ ಬಂದು ಸಿನಿಮಾ ನೋಡಿ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಓಪನ್ ಆಗಿ ಹೇಳಿ. ನಾನು ಅಲ್ಲೇ ನಿಂತಿರ್ತೆ, ಅಲ್ಲೇ ಬಂದು ಹೇಳ್ರೋಟಿಲ್ಲ ನೀವು ನಂಗೆ
1: ಡೈರೆಕ್ಟ್ ಮೇಲೆ ಹೇಳ್ರೋಟಿಲ್ಲ,
2: ಮುಖದ ಮೇಲೆ ಹೇಳಕ್ ಒಂದ್ಲ ಬೇಜಾರತ್ತೆ, ಬೇಡ ಗಂಡಿ ಬೇಜಾರತ್ತೇನೋ ಮಂಗಿದ್ರೆ ನಿಮ್ ಮೊಬೈಲ್ ತೆಗೆದು ಸೋಷಿಯಲ್ ಮೀಡಿಯಾದಾಗೆ ಎತ್ತಿ 2 ಫೋಟೋ ಹೊಡೆದು ಪಿಕ್ಚರ್ ಕಂಬ್ ಬಂದಿನ ಅಂತೇಳಿ ಹೇಳಿ ಪಿಕ್ಚರ್ ಬಗ್ಗೆ ನಿಮ್ಗೆ ಅನ್ಸತ್ತೋ ಅದನ್ನ ಹಾಕ್ರೆ ಅದು ಒಳ್ಳೆ ರೀತಿ ಪ್ರಮೋಷನ್ ಆಯ್ತು, ನಮ್ಗೆ ಒಂದು ಗೈಡ್ಲೈನ್ಸ್ ಕೊಟ್ಟಂಗೂ ಆಯ್ತು. ನೆಕ್ಸ್ಟ್ ನಾನು ಕತೆ ಬರೋ ಹೊತ್ತಿಗೆ ನೀವು ಹೇಳಿದಷ್ಟು ಏನು ಕಂಟೆಂಟ್ ಇತ್ತು ಅಥವಾ ನಿಮ್ಮ ಅನಿಸಿಕೆಗಳನ್ನಿತ್ತು ಅದನ್ನ ತಲೆಗೆ ಇಟ್ಕೊಂಡು ಇಂಪ್ರೂವೇಷನ್ ಮಾಡ್ಕಂತ ಹೇಳಕ್ಕೆ.
1: ವೆರಿ ನೈಸ್. ನಂಗೆ ಆಕ್ಚುಲಿ ನಿಮ್ಮ ಅಸುರನ ಕೈಯಲ್ಲಿ ಪಾರಿಜಾತದ ಹಾಡು ಇಷ್ಟ ಆಯ್ತು, ತುಂಬಾ ಲೈಕ್ ಇದ್ದಿತ್ತು. ಅದು ಕೇಂಬುಕು ಲಿರಿಕ್ಸ್ ಮ್ಯೂಸಿಕ್ ಎಲ್ಲ, ಮ್ಯೂಸಿಕ್ ಯಾರು ಮಾಡಿದ್ದು?
2: ಕ್ರಿಸ್ಟೋಫರ್ ಜಾಯ್ಸನ್ ಅಂತ. ಹಿಂದೆ ಹಿಂದಿ ಸಿನಿಮಾದಲ್ಲಿ ಅವರೊಂದು ವೈ ಅಂತ ಒಂದು ಸಿನಿಮಾ ಮಾಡಿದ್ರು, ಅದಾದ ಮೇಲ್ಗಡೆ ಕನ್ನಡ ಸಿನಿಮಾ ಮಾಡಿದ್ದಾರೆ. ಬಟ್ ಅವ್ರು ಅದನ್ನೇ ಹೇಳ್ಕೊಳ್ಳಕ್ ರೆಡಿ ಇಲ್ಲ. ವಿಘ್ನೇಶ್ ಅಸುರನ ಕೈಯಲ್ಲಿ ಪಾರಿಜಾತ ಹೇಳ್ಕೊತೀನಿ, ಅದನ್ನ ಬಿಟ್ಟು ಕನ್ನಡ ಬೇರೆ ಸಿನಿಮಾ ಹೇಳ್ಕೊಳ್ಳಲ್ಲ ಅಷ್ಟೊಂದು ಅಂದ್ರೆ ಏನ್ ಕೇಳ್ದೆ ಅಂದ್ರೆ ಪ್ರತಿಯೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಒಬ್ಬ ಡೈರೆಕ್ಟರ್ ಅಂತ ಹೇಳಿದ ತಕ್ಷಣ ಅವನಿಗೊಂದು ಏನೋ ತನ್ನ ಮಗು ಅನ್ನೋ ಒಂದು ಪ್ರೀತಿ ಇರುತ್ತೆ. ಸೊ ನಮ್ಮ ಸಿನಿಮಾದಲ್ಲಿ ಬರುವಂತ ಪ್ರತಿಯೊಂದು ಸಾಂಗ್ ಅನ್ನು ಸರ್ ಇವ್ರ ಹತ್ರನೇ ಹಾಡ್ಸೋಣ, ಸರ್ ಇವ್ರ ಹತ್ರನೇ ಬರ್ಸೋಣ, ಸರ್ ಇದು ಇಲ್ಲೇ ಮ್ಯೂಸಿಕ್ ಕಂಪೋಸ್ ಮಾಡೋಣ, ಯಾಕಂತಂದ್ರೆ ಇದಕ್ಕೆ ಇಲ್ಲೇ ರೆಕಾರ್ಡಿಂಗ್ ಹೋಗೋಣ, ಯಾಕೆ ಡೆಪ್ತ್ ಇದೆ ಅದಕ್ಕೆ. ನಾವು ಒಂದ್ 2 ರೂಪಾಯಿ ಕಮ್ಮಿ ಮಾಡಿಬಿಟ್ರೆ ಮೋಸ್ಟ್ಲಿ ಅದು 10 ರೂಪಾಯಿ ವ್ಯಾಲ್ಯೂ ಕಮ್ಮಿ ಆಗ್ಬಿಡುತ್ತೆ. ಸೊ ನಮ್ಮ ಅದಕ್ಕೆ ಅವರು ಕೇಳಿದಾಗ ನಾನಿಲ್ಲ ಅಂತ ಹೇಳಿಲ್ಲ, ನಮ್ಮ ಪ್ರೊಡ್ಯೂಸರ್ನ ಒಂದು ಮಾತು ಕೇಳೋಣ ಅಂತಂದೆ. ಪ್ರೊಡ್ಯೂಸರ್ ಅಯ್ಯೋ ಸಿನಿಮಾಗೆ ಬೇಕಾಗಿದ್ದೀನಿ, ಯಾವ್ದು ಕಮ್ಮಿ ಮಾಡಬೇಡಿ ಡೈರೆಕ್ಟ್ರೆ, ನಾನು ಬೇಕಾದ್ರೆ ಇನ್ನೊಂದು 2 ಲಕ್ಷ ಸಾಲ ಜಾಸ್ತಿ ಮಾಡ್ತೀನಿ ಅಂದ್ಬಿಟ್ಟು ತಂದು ಹಾಕಿದ್ರು. ಅಂದ್ರೆ ಇನ್ವಿಟೇಷನ್ ಒಂದು, ಇನ್ನೊಂದು ಅದು ಕಾದಂಬರಿ ತರ. ಒಂದು ಸಿನಿಮಾ ಅಂದ್ರೆ ಒಂದು ಕಾದಂಬರಿ. ಇವತ್ತು ರಿಲೀಸ್ ಆಯ್ತು ಅಂದ ತಕ್ಷಣ ಮುಗ್ದಿಲ್ಲ, ಮೋಸ್ಟ್ಲಿ ಇನ್ನೊಂದು 10 ವರ್ಷ ಬಿಟ್ಟು ಅವ್ರ ಮಗಳು ನನ್ನ ಮಗ ಜೊತೆಲಿ ಕೂತ ನನ್ನ ಅಪ್ಪ ನಿನ್ನಪ್ಪ ಸೇರ್ಕೊಂಡೇನು ಮಾಡಿದ್ರೆ ಅಂತ ನೋಡಿದಾಗ ಅವ್ರಿಗೆ ಅದು ಖುಷಿ ಕೊಡ್ಬೇಕು, ಇನ್ನ ದಟ್ ದರಿದ್ರವಾಗಿ ಮಾಡೋರೆ ಅಂತ ಎಲ್ಲೂ ಅನ್ನಿಸ್ಬಾರ್ದು.
1: ಕರೆಕ್ಟ್, ಕರೆಕ್ಟ್
2: ಅಲ್ವಾ? ಆಮೇಲೆ ಇನ್ನೊಂದು, ನಮ್ಮವ್ರಿಗೆ ಅದು ಎಷ್ಟು ಇಷ್ಟ ಆಗುತ್ತೆ ಅನ್ನೋದಕ್ಕಿಂತ ನೋಡಿದವ್ರು ಎಲ್ಲರಿಗೂ ಇಷ್ಟ ಆಗ್ಬೇಕು ಅನ್ನೋದು ವಾಸ್ತವ ಸತ್ಯ. ಈಗ ನಮ್ಮನೆ ಮಗು ಎಲ್ಲರಿಗೂ ಇಷ್ಟನೇ, ಊರವ್ರಿಗೆಲ್ಲ ಇಷ್ಟ ಬೇಕು ಅಂದ್ರೆ ಅದ್ರಲ್ಲಿ ಏನೋ ಒಂದು ಎಕ್ಸ್ಟ್ರಾ ಇರ್ಬೇಕು.
1: ಎಕ್ಸಾಕ್ಟ್ಲಿ ಕರೆಕ್ಟ್.
2: ನಮ್ಮ ಊರವ್ರಿಗೆ ಎಲ್ಲರಿಗೂ ಇಷ್ಟ ಆಗ್ಲಿ ಅನ್ನೋದಕ್ಕೋಸ್ಕರ ಎಲ್ಲರಿಗೂ ಲೈಕ್ ಆಗೋ ರೀತಿಯಲ್ಲೇ ಮ್ಯೂಸಿಕ್ ರೈಟ್ ಮಾಡೋರಿಂದ ಹಿಡಿದು ಸಾಹಿತ್ಯ ಬರೆದು ಮ್ಯೂಸಿಕ್ ಕಂಪೋಸ್ ಮಾಡಿಸಿ ಲೈವ್ ಮಾಡಿಸಿ ಹಾಡುವವ್ರನ್ನು ಕೂಡ ಆ ವೋಕಲ್ ಅವ್ರಿಗೆ ಆ ಕಂಠ ಇಂಥದ್ದಿದ್ರೇನೆ ಚಂದ ಅಂತ ಯಾವಾಗ ಮ್ಯೂಸಿಕ್ ಡೈರೆಕ್ಟರ್ ಜಡ್ಜ್ಮೆಂಟ್ ಕೊಟ್ಟಿದಾರೋ ಅವ್ರನ್ನೇ ಕಾಡ್ದು ಹಾಡ್ಸಿದೀವಿ. ನಾವ್ಯಾರೋ ಇವ್ರು ಇಷ್ಟು ಕಾಡ್ತಾರಂತೆ ಅವ್ರು ಅಷ್ಟು ಕಾಡ್ತಾರೆ ಇವ್ರನ್ನ ಚಿಕ್ಕಪ್ಪ
1: ದುಡ್ಡಿನ ವಿಷಯದಲ್ಲಿ ಕಾಂಪ್ರಮೈಸ್
2: ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಅದಕ್ಕೆ ಬೇಕು ಅನ್ಸಿದ್ ಕೊಟ್ಟಿದೀವಿ ಇಡೀ ಆ ಲೆಕ್ಕಕ್ಕೆ ಬಂದ್ರೆ ಇಡೀ ಸಿನಿಮಾಗೆ ಇನ್ಕ್ಲೂಡಿಂಗ್ ಪೋಸ್ಟರ್ ಡಿಸೈನಿಂಗ್ ಮಾಡಿ ಪೋಸ್ಟರ್ ಮೆತ್ತ ತನಕ ಅದಕ್ಕೆ ಏನ್ ಬೇಕೋ ಅದನ್ನ ಕೊಟ್ಟಿದೀವಿ. ಈ ಕೆಲವರು ಹೇಳಿರ್ಬೋದು ಅದು ಇಷ್ಟು ಕಮ್ಮಿಯಲ್ಲಿ ಮಾಡೋರಂತೆ, ಇಷ್ಟು ಕಮ್ಮಿಯಲ್ಲಿ ಮಾಡೋರಂತೆ, ಕಮ್ಮಿಯಲ್ಲಿ ಎಲ್ಲೂ ಮಾಡಿಲ್ಲ. ಅದಕ್ಕೆ ಏನು ಕೊಡಬೇಕಾಗಿದೆ ಅದೆಲ್ಲವನ್ನು ಕೊಟ್ಟಿದ್ದೀವಿ. ಈಗ ನನಗೆ ಭಟ್ರು ತುಂಬ ಪರಿಚಯ,
1: ಎಸ್ ಎನ್ ಭಟ್ರು,
2: ಎಸ್ ಎನ್ ಭಟ್ರು. ನಾನು ಭಟ್ರೆ ಈಗ ಒಂದು ಪ್ರಮೋಷನ್ ಮಾಡಬೇಕಲ್ಲ ಹಿಂಗಂದ್ರೆ, ವಿಘ್ನೇಶ್ ಅವರೇ ತಲೆ ಕೆಡಿಸ್ಕೊಂಡ್ಬಿಡಿ, ನಾನಿದ್ದೆ. ಅವ್ರ ಫ್ರೆಂಡ್ಶಿಪ್ಪಲ್ಲಿ ಅವ್ರು ಅದನ್ನು ಎಷ್ಟು ಕಮ್ಮಿ ಮಾಡ್ಬೋದು, ಅವ್ರ ಎನರ್ಜಿ ಅದು, ಅವ್ರು ಇದ್ರನ್ನ ಮಾಡಿರ್ತಾರೆ, ಅದನ್ನ ನೋಡಿದ್ರೆ ಯಾರೋ ಇನ್ನೊಂದು ಹೇಳ್ತಾರೆ ಅಂತಂದ್ರೆ ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ.
1: ರೈಟ್
2: ಅಲ್ವಾ?
1: 100% ಕರೆಕ್ಟ್. ನೀವೀಗ ನಿಮ್ಮದೊಂದು ಫ್ಯಾಮಿಲಿ, ಈಗ ಅಸುರನ ಕೈಯಲ್ಲಿ ಪಾರಿಜಾತ ಫ್ಯಾಮಿಲಿಯಲ್ಲಿ ಇದ್ದೀರಿ ನೀವು, ಎಲ್ಲ ಒಟ್ಟಾಗಿ ಒಂದು ಫುಲ್ ಪಿಕ್ಚರ್ ಅನ್ನ ಯಾವತ್ತು ಕಂಡ್ರಿ, ಹ್ಯಾಂಗ್ ಅನ್ನಿಸ್ ನಿಮ್ಗೆ ಕಂಡಾಗ?
2: ನಾನು ಹೆಚ್ಚು ಕಮ್ಮಿ ಇಡೀ ಸಿನಿಮಾನ ಒಂದು 25-30 ಸಾರಿ ಕಾಂತ. ರೀಸನ್ ಎಂದ್ರೆ ಟೆಕ್ನಿಕಲ್ ಟೀಮ್ ಕೂತ್ಕೊಂಡಾಗ ಪ್ರತಿ ಸಾರಿ ನೋಡಬೇಕು, ಡಿ ಸಿ ಪಿ ಮಾಡೋಕೆ ನೋಡಬೇಕು, ಡಿ ಪಿ ಎಕ್ಸ್ ಮಾಡೋಕೆ ನೋಡಬೇಕು, ಸೆನ್ಸರ್ಗೆ ನೋಡಬೇಕು, ಸೆನ್ಸರ್ ಸ್ಕ್ರಿಪ್ಟ್ಗೆ ನೋಡಬೇಕು, ಮ್ಯೂಸಿಕ್ ಆದ್ಮೇಲೆ ಮ್ಯೂಸಿಕ್ ಲೆಂತ್ ಸರಿ ಇದೆಯಾ ನೋಡಬೇಕು, ಮ್ಯೂಸಿಕ್ ಲೆಂತ್ ಸರಿ ಇದೆಯಾ ಅಂತ ನೋಡಿದ್ರೆ ಮತ್ತೆ ಓಕೆ ಎಫೆಕ್ಟ್ ಸರಿಯಾಗಿದೆಯಾ ನೋಡೋಕೆ ಇನ್ನೊಂದ್ಸರಿ ನೋಡಬೇಕು, ಎಲ್ಲ ಆದ್ಮೇಲೆ ಕರೆಕ್ಷನ್ ರಿಪೋರ್ಟ್ಗೆ ಅಂತ ಇನ್ನೊಂದ್ಸರಿ ಕೂತ್ಕೊಂಡು ನೋಡಬೇಕು. ಸೊ ಪ್ರತಿಯೊಂದು ಸ್ಟುಡಿಯೋದಲ್ಲೂ 4-4 ಸರಿ ಅಂತಂದ್ರೆ 6 ಸ್ಟುಡಿಯೋದಲ್ಲೂ 6-4 24 ಅಲ್ಲೇ ಆಯಿತು. ಲಾಸ್ಟಿಗೆ ಇನ್ನೊಂದ್ಸರಿ ಥಿಯೇಟ್ರಿಕಲ್ ಪ್ರಿವ್ಯೂ ನೋಡಬೇಕು, ಅಲ್ಲಿ 25 ಆಯಿತು, ಲೆಕ್ಕ ಹಿಡಿದಿರೋದು 25.
1: ಹೆಂಗ್ ಅನ್ಸ್ತು ನಿಮ್ಗೆ ಫಸ್ಟ್ ಟೈಮ್ ಕಂಡಾಗ 25ನೇ ಸಲ ಕಂಡಾಗ, ವಾಟ್ ಇಸ್ ದ ಡಿಫ್ರೆನ್ಸ್ ಯು ಹ್ಯಾವ್ ಸೀನ್ ದಟ್?
2: ಮೋಸ್ಟ್ಲಿ ನಾನು ಇಡೀ ಸಿನಿಮಾ ಏನ್ ಅನ್ಕೊಂಡ್ ಬಂದಿದ್ನಲ್ಲ ಅದರಲ್ಲಿ ರೀಚ್ ಮಾಡಕ್ ಟ್ರೈ ಮಾಡಿದೀನಿ, ಇನ್ನೂ ಒಂದಿಷ್ಟು ಮಾಡಬಹುದಿತ್ತು ದುಡ್ಡಿದ್ರೆ ಅಂತ ಅನ್ನಿಸ್ತು,
1: ಇನ್ನೂ ಒಂದಷ್ಟು ಮಾಡಬಹುದಿತ್ತು ಅನ್ನಿಸ್ತು.
2: ಮೋಸ್ಟ್ಲಿ ಅದು ಹುಚ್ಚುತನ ಅನ್ಸುತ್ತೆ, ನಮ್ಗೆ ಮುಗಿಯಲ್ಲ, ಬಣ್ಣ ಹೊಡೆದಷ್ಟು ಬಣ್ಣ ಖಾಲಿ ಆಗತ್ತಂಕೂ ಅದು ಬ್ರಷ್ ಏನು ಇಲ್ಲ
4: ಚುಕ್ಕಿ ಹಾಕ್ತಾ ಹಾಕ್ತಾ ಹೋಗ್ತೇವೆ.
2: ನಾನದಕ್ಕೆ ಕಾರ್ತಿಕ್ರಿ ಹೇಳಿದೆ, ಕಾರ್ತಿಕ್ರೆ ಈ ಸಾರಿ ಒಂದು ಚುಕ್ಕೆ ಇಟ್ಟಿದ್ವಿ, ಈಗ ಸುರಕ್ಕೆ 2 ಚುಕ್ಕೆ ಇಟ್ವಿ, ಮೂರನೇ ಸಾರಿ ಇನ್ನೊಂದು 2 ಚುಕ್ಕೆ ಜಾಸ್ತಿ ಇಡುವ ದುಡ್ಡು ಒಂದು ವ್ಯವಸ್ಥೆ ಇಲ್ಲಿ.
1: ಕಾರ್ತಿಕ್ ಅವ್ರಿಗೆ ಒಂಚೂರು ಕೊಡಿ. ಈಗ ಸಿನಿಮಾ ರಿಲೀಸ್ ಡೇಟ್ ಹತ್ರ ಬಂದಂಗು ಪುಕ್ಕು ಪುಕ್ಕು ಪುಕ್ಕು ಪುಕ್ಕು ಜಾಸ್ತಿ ಆಯ್ತು, ನಮ್ದು ಎಕ್ಸಾಮ್ ರಿಸಲ್ಟ್ ಬಂದಂಗೆ, ಎಷ್ಟು ಪರ್ಸೆಂಟ್ ಪಾಸ್ ಆ ಫೇಲ್ ಆ ಎಂತಾತ್ತೋ ಏನಾತ್ತೋ ಅಂತ ಜೀವ ಬಾಯಿಗೆ ಬಂದಂಗೆ ಇರುತ್ತೆ. ಈ ಪುಕ್ಕು ಪುಕ್ಕು ಅಂಬುದು ಡೈರೆಕ್ಟರ್ಗೆ ಜಾಸ್ತಿಯಾ ಪ್ರೊಡ್ಯೂಸರ್ಗೆ ಜಾಸ್ತಿಯಾ?
3: ಇಲ್ಲ, ಪುಕ್ಕು ಪುಕ್ಕು ಅಂದ್ರೆ ಇಬ್ಬರಿಗೂ ಜಾಸ್ತಿ ಇರುತ್ತೆ, ಯಾಕಂದ್ರೆ ಇಬ್ಬರ ಕೈಯಲ್ಲಿ ದುಡ್ಡಿಲ್ಲ, ಈಗ ದುಡ್ಡಿದ ಪ್ರಶ್ನೆ ಬರ್ತಿಲ್ಲ. ನಾನವರಿಗೆ ಹೇಗಳು, ನಾನವ್ರು ದಿನ ಇವತ್ತು ಬೆಳಿಗ್ಗೆ ಜಗಳ ಮಾಡ್ಕೊಂಡಿತ್ತು, ದಿನ ಜಗಳ ಮಾಡ್ಕೊಂತ ಇವ್ರಿಗೆ ಕಾಲ್ ಮಾಡಿ ಇವ್ರಿಗೆ ಕಾಲ್ ಮಾಡಿ ನಮ್ಮ ತಲೆ ತಿಮ್ದು, ಇಲ್ಲಿ ನಮ್ಮ ತಲೆ ತಿಮ್ಮಕ್ಕೆ ನಮ್ಗಲ್ಲಿ ದುಡ್ಡೇ ರೆಡಿ ಆಗಲ್ಲ, ನಾಳೆ ದುಡ್ಡು ಬೇಕಲ್ಲ, ನಾವು ದುಡ್ಡು ರೆಡಿ ಅಪ್ಪ ಮಂಡಿ ವಿಷಯ ಇರುತ್ತೆ. ಇವ್ರು ಇಲ್ಲಿ ಇದನ್ನ ನೀವು ಮಾಡ್ಕೊಂಡು ಅಂದ್ರೆ ಅದ ಆತ್ಲ ಅದು ಜಗಳ ಆತಿರತ್ತೆ, ಇಬ್ರು ಈ ವಿಷಯದಂಗೆ ಇಬ್ಬರಿಗೂ ಪುಕ್ಕು ಪುಕ್ಕು ಇರುತ್ತೆ. ಇಲ್ಲ ಅಂದ್ರೆ ಬೇರೆ ಇದ್ರಂಗ ಆದ್ರೆ ಡೈರೆಕ್ಟರ್ ಸ್ವಲ್ಪ ಜಾಸ್ತಿ ಇದಿರುತ್ತೆ, ಯಾಕಂದ್ರೆ ಅವ್ರೊಂದು ಕನ್ಸು ಕಟ್ಕೊಂಡು ಸಿನಿಮಾ ಮಾಡಿರ್ತಾರೆ. ಪ್ರೊಡ್ಯೂಸರ್ ಇದಕ್ಕೆ ಬಂದಾಗ ಅವ್ರಿಗೂ ಹೆದರಿಕೆ ಇರುತ್ತೆ, ಅವ್ರು ಹಾಕದ ಬಂಡವಾಳ ಹೆಂಗಪ್ಪ ಹಂಗಂತ. ಸೊ ಪುಕ್ಕು ಪುಕ್ಕು ಒಂದು ಇಬ್ರಿಗೆ ಇರುತ್ತೆ.
1: ಬಟ್ ನಿಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಆಸ್ ಅ ಪ್ರೊಡ್ಯೂಸರ್ ಅಂಡ್ ಆಸ್ ಅ ಹೀರೋ?
3: ನಂಗೆ ಇದೆ, ಪರವಾಗಿಲ್ಲ, 100% ಇದೆ. ನಾನು 100% ಹೇಳ್ತಾ ಇದ್ದೀನಿ, 100 ಡೇಸ್ ಹೇಳ್ತಾ ಇಲ್ಲ,
1: 100% ಇದೆ,
3: 100% ನಂಬಿಕೆ ಇದೆ ಅಂದ್ರೆ ಅಷ್ಟು ಮಾಡಿತ್ತು ನಾವು. ಇನ್ನೆಂತ ಹತ್ತು ಕಾಣಕ್ಕೆ ಇನ್ನೆಲ್ಲ ಜನಕ್ಕೆ ಬಿಟ್ಟದ್ದು. ನೀವು ಆಗ ಒಂದು ಮಾತ್ಕೊಂಡ್ರಿ ಇವರಿಗೆ, ನಾವು ಸಿನಿಮಾದವ್ರು ಕುತ್ಕೊಂಡು ಸಿನಿಮಾ ಕಂಡಾಗ ಹೆಂಗೆ ಅನಿಸ್ತು ಅಂದ್ರೆ, ಬಿಡಿ ನಾವು ಒಂದು 10-15-20 ಸಲ ಕಂಡಿತ್ತು. ಫಸ್ಟ್ ಸತಿ ಕಂಡಲ್ಲಿ 100% ಜನಕ್ಕೆ ಹೆಂಗೆ ಮನಸ್ಸಿಗೆ ತಲುಪಬೇಕು ಹಂಗೆ ತಲುಪತ್ತೆ. ನಾವು ಮತ್ತೆ 25 ಸಲ ಕಂಡಾಗ ನಮ್ಗೆ ಅದು ಅಯ್ಯೋ ಇಲ್ಲ ಅತ್ತಲ್ಲ, ನಾವು ತಪ್ಪುಗಳನ್ನ ಕಂಡಿಡಿತು ಬಿಟ್ರೆ, ಫಸ್ಟ್ ಆಡಿಯನ್ಸ್ಗೆ ಯುಎಫ್ಎ ಕ್ಯೂಬ್ ಅಂತ ಕಟ್ಟಿತ್ತು, ಅಲ್ಲಿ ಕ್ಯೂಬ್ ಕಟ್ಟಕ್ಕೆ ಹೋದಲ್ಲಿ ಅವ್ರು ಕಂಡ್ರು, ಅವ್ರು ಕಂಡಿರೋ ಒಂದು ಮಾತು ಹೇಳ್ರಿ ಎಂತ ಹೇಳ್ರಿ ಅಂದ್ರೆ, ನಾನು ಇವತ್ತಿಗೆ ಒಂದು 25 ಸಿನಿಮಾ ಅಪ್ಲೋಡ್ ಮಾಡಿದೆ ಈ ಇದ್ರಂಗೆ, ತುಂಬ ದಿ ಬೆಸ್ಟ್ ಸಿನಿಮಾ, ತುಂಬ ಚೆನ್ನಾಗಿ ಮಾಡಿರಿ, ಒಳ್ಳೆ ಪ್ರಮೋಷನ್ ಮಾಡಿ ಅಂತ ಹೇಳ್ರಿ. ಅವ್ರಿಗೆ ಇಷ್ಟ ಆಯ್ತು. ನಾನು ಅವ್ರು ಹೇಳ್ರ ಮೇಲೆ ನಾನು ಕೇಂದ್ರೆ ಕತೆ ಏನಾರು ಗೊತ್ತಾ ಅಂತ, ಇಲ್ಲ ಫಸ್ಟ್ ಎಲ್ಲ ಈಗ ಅವ್ರು ಈಗ ನಾನು ಹೇಳ್ರಿ ನಿಮ್ಗೆ ಕತೆ ರಿವಿಲತ್ ಅವ್ರು, ನಾವು ಏನು ಅನ್ಕೊಂಡಿತ್ತು ಅದೇ ಥರ ಅವ್ರು ಹೇಳ್ರಿ, ಹಿಂಗೆ ಡೌಟ್ ಬತ್ತು, ಹಿಂಗೆ ಆತ್ ಹಿಂಗೆ ಆತ್ ನಾನು ಹಂಗೆ ಅನ್ಕೊಂಡೆ ಅಂತ. ಸಾಕು ಇಷ್ಟ ಸಾಕಂದ್ ಮೋಸ್ಟ್ಲಿ ಜನಗಳಿಗೆ ಖುಷಿ ಆಗ್ಬಹುದು ಅಂತ ಅನ್ಸುತ್ತೆ.
5: ಜನರು ನೋಡಿದಾಗ ವ್ಯೂವರ್ಸ್ ಇಂದ ಬರುವಂತದ್ದು ಏನ್ ನಮ್ಗೆ ಫೀಡ್ಬ್ಯಾಕ್ ಇದೆ ತುಂಬಾ ಇನ್ಸ್ಪೈರ್ ಆಗುತ್ತೆ. ಕಾರ್ತಿಕ್ ಅವ್ರು ಹೇಳದಂಗೆ ಹಂಗೆ. ಸೊ ನಾನು ಒಂದು ಪಣಕ ಗಂಡ ಹೇಳುದಂದ್ರೆ, ನೀವು ಸಂಜೆ 7 ಗಂಟೆ ಕುಂದಪ್ಪ ಅವ್ರ ಪಾರಜಾತ ಹೆಂಗ ಚಾ ಕುಡಿತ್ರಿ, ಹಂಗೆ ನೀವು ಇದು ಹಸಿರು ಕಲ್ಲಿ ಪಾರಜಾತ ಬನ್ನಿ ಅದ್ಯಾ ಪಾರಜಾತ ಕಡೆ ಹೊಯ್ಲಕ್ಕ, ಹಂಗಾಗಿ ಎಲ್ಲ ಥಿಯೇಟ್ರಿಗೆ ಬನ್ನಿ ಅಂತ ನಾನು ಕೇಳ್ತೀನಿ.
1: ನೀವು ಪಾರಜಾತ ಹೋಟ್ಲಿಗೆ ಹೋಗಿ ಇದು ಪ್ರಮೋಷನ್ ಮಾಡಬಹುದು ಅನ್ಸುತ್ತೆ ನಂಗೆ.
5: ಪ್ರಮೋಷನ್ ಮೇಡಮ್ ನಾವೇನ್ ಗೊತ್ತಾ, ಇವಾಗ ತುಂಬಾ ವ್ಯೂವರ್ಸ್ ಇದೆ. ಸೊ ಈಗ ವ್ಯೂವರ್ಸ್ ಅಂದಾಗ ಪೋಸ್ಟರ್ಸ್ ಫ್ಲೆಕ್ಸ್ ಎಲ್ಲ ಮಾಡ್ತೀವಿ. ಸೋಶಿಯಲ್ ಮೀಡಿಯಾ ಸ್ವಲ್ಪ ನಮ್ಗೆ ತುಂಬಾ ಹೆಲ್ಪ್ ಆಯ್ತು, ಧನ್ಯ ಅವರು ಕೂಡ ನಮ್ಗೆ ಹೆಬ್ಬರು ತುಂಬಾ ಹೆಲ್ಪ್ ಮಾಡಿದಾರೆ ಅದರಿಂದ. ಹಂಗಾಗಿ ಯಾವ್ದಲ್ಲಿ ಯುಟಿಲೈಸ್ ಮಾಡ್ಕೊಳ್ಬಹುದು ನಮ್ಮ ಸರ್ಕಲ್ ಅಲ್ಲಿ ಏನೆಲ್ಲ ಆಗತ್ತೆ, ನಮ್ಗೆ ಪಬ್ಲಿಕ್ ಒಂಥರ ಪ್ರಮೋಟರ್ ಅನಿಸ್ತು ಆಕ್ಚುಲಿ. ಪೋಸ್ಟರ್ ಆಡ್ ಕಿಂತ ನಮ್ಮ ಸರೌಂಡಿಂಗ್ ಇರೋ ಪಬ್ಲಿಕ್ ಆಕ್ಚುಲಿ ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನಾನು ಯಾರಿಗೂ ಶೇರ್ ಮಾಡ್ತೀನಿ, ಅವ್ರು 4 ಜನ ಶೇರ್ ಮಾಡ್ತಾರೆ. ಹಾಗಾಗಿ ಸೊ ಒಬ್ಬರಿಂದ ಒಬ್ಬರಿಂದ ಅದು ಆಕ್ಚುಲಿ ಒಂದು ನೆಟ್ವರ್ಕಿಂಗ್ ಆಗಿದೆ
1: ಆಗಿದೆ. ಹೌದು, ಧನ್ಯ ಹೆಬ್ಬಾರ್ ಅವರ, ನೀವು ಪ್ರಮೋಟಿಂಗ್ ಟೀಮ್ ಹಂಗಿದ್ರಿ, ಈಗ ಉತ್ತರ ಕನ್ನಡ ಬದಿಯಂಗಲ್ಲ ನೀವು ಪ್ರಮೋಷನ್ ಮಾಡ್ತಾ ಇದ್ರಿ ಅಂತ ಹೇಳ್ರಿ. ಈಗ ನಮ್ ಬದಿ ಸಿನಿಮಾ ಅಂತಲ್ಲ, ನಮ್ ಬದಿಯರ್ ಸಿನಿಮಾ ಕತೆ ಕೂಡ ನಮ್ಮೂರಿದಂತಲ್ಲ, ನಾರ್ಮಲ್ ಕತೆ ನಂಗೆ ಎಂತಂದು ಗೊತ್ತಾಯಿಲ್ಲ, ಈಗ ಇನ್ ಪಿಕ್ಚರ್ ಹೋಯೇ ಕಂಡು ಗೊತ್ತಾಯ್ಕ. ಸೊ ಯಾವ ತರ ನೀವು ಪ್ರಮೋಷನ್ ಮಾಡ್ತಾ ಇದ್ರಿ?
6: ಒಂದು ಎಸ್ ಎನ್ ಭಟ್ ಸರ್ ಹೇಳಿದ ಹಾಗೆ ಸೋಷಿಯಲ್ ಮೀಡಿಯಾನ ತುಂಬಾ ಇನ್ಫ್ಲೂಯೆನ್ಸರ್ ಆಗಿ ಆಕ್ಟ್ ಮಾಡ್ತು. ಒಂದು ಯಾರಾದ್ರೂ ಹಾಕದ್ ಕೂಡಲೇ ಯಾವತ್ತು ರಿಲೀಸ್, ಯಾವ ಫಿಲ್ಮ್ ಹೆಂಗಿತ್ತು, ಯಾರು ಹೀರೋಸ್, ಯಾರು ಹೀರೋ, ನಮ್ದೇ ಟೀಮ್, ನಮ್ದೇ ಲೋಕಲ್ ಟೀಮ್ ಅಂತ ಹೇಳಿದಾಗ ಅದು ಇನ್ನೂ ಹೆಮ್ಮೆಯಿಂದ ನಾವು ಪ್ರಮೋಟ್ ಮಾಡಬಹುದು. ಓ ನಮ್ಮೋರ ಯಾರಿದ್ರೆ ಯಾರಿದ್ರ ಆವದ್ದು ಕ್ಯೂರಿಯಾಸಿಟಿಯಲ್ಲಿ ಜನ ಬಂದ್ ರೀಚ್ ಹತ್ರ. ನನ್ನದೇ ಆದಂತ ಒಂದು ಶಹರಿ ಸ್ಟುಡಿಯೋಸ್, ಅದರಲ್ಲಿ ಕೂಡ ನಾನು ಹಾಕಿದೆ. ಸೊ ಅದರಲ್ಲಿ ಕೂಡ ಒಳ್ಳೆ ರೆಸ್ಪಾನ್ಸಸ್ ಬಂತು ಜನರಿಂದ, ಏನಿದು ಕುಂದಾಪುರದವ್ರ ಮೂವಿ ಅಂತ ಹೇಳ್ತಿದ್ದೆ ಮಾರೇತಿ, ನಮ್ದೇ ಪಕ್ಕದವ್ರ, ಎಂತ ಮಾಡ್ತಿದ್ರ, ಯಾವತ್ತು ರಿಲೀಸ್ ಬತ್ತೋ ಹಂಗಾದ್ರೆ, ನಾವು ಮತ್ತೊಂದಷ್ಟು ಜನರಿಗೆ ಹೇಳ್ತೋ. ಸೊ ಆಡಿಯೋ ಕನ್ವರ್ಸೇಷನ್ ಅಲ್ಲಿ ಹೇಳ್ದಾಗೆ ಪಬ್ಲಿಕ್ ನಮಗೆ ತುಂಬಾ ಸಪೋರ್ಟ್ ಮಾಡ್ತಾ. ಮತ್ತೆ ನಾನು ಓದ್ತಾ ಇದ್ದಂತ ಕಾಲೇಜಸ್, ನಾನು ಸ್ಟೂಡೆಂಟ್ ಆಗಿರೋದ್ರಿಂದ ಒಂದ್ ಕಡೆ, ಸೊ ನಾನು ಓದ್ತಾ ಇದ್ದ ಕಾಲೇಜಸ್ ಆಗಿರ್ಬೋದು, ಪ್ರತಿಯೊಂದು ಕಡೆ ಮತ್ತೊಂದು ಫಿಲ್ಮ್ ಇದು ಹೈಲೈಟ್ ಪಾಯಿಂಟ್ ಆಗಿರುವಂತ ಕರೆಂಟ್ ಸಿಚುವೇಶನ್ ಅನ್ನು ತಗೊಂಡು ಅವ್ರು ಮಾಡ್ತಾ ಇರೋ ಕಾರಣದಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಜನರಿಗೆ ಆದಷ್ಟು ಬೇಗ ರೀಚ್ ಆಗುತ್ತೆ. ಮತ್ತೆ ಸೈಕಾಲಜಿಕಲಿ ಕೂಡ ಅದಿರೋದ್ರಿಂದ ಏನಾಗುತ್ತೆ, ಮೇನ್ ಆಗಿ ಈಗ ಜನರಿಗೆ ಬೇಕಾಗಿರೋದೇ ಸೈಕಾಲಜಿಕಲಿ, ಮತ್ತೆ ಅದ್ರ ಮೇಲೆ ತುಂಬಾ ಇಂಪ್ಯಾಕ್ಟ್ ಆಗುವ ಕಾರಣ ತುಂಬಾ ಜನರಿಗೆ ಇದು ರೀಚ್ ಆಗುತ್ತೆ. ಸೊ ಸೋಷಿಯಲ್ ಮೀಡಿಯಾ ಒಂದು ಮೇನ್ ಆಯಿತು, ಮತ್ತೆ ಆಬ್ವಿಯಸ್ಲಿ ನ್ಯೂಸ್ ಪೇಪರ್ ಜನರ ಬಾಯಿಂದ ಜನರ ಬಾಯಿಗೆ ಹೋಗಿದ್ದು. ಸೊ ಇದೆಲ್ಲದೂ ನಮಗೆ ಮೇನ್ ಆಕ್ಟ್ ಆಗಿ ಮಾಡ್ತು.
1: ಅಡ್ಡಿಲ್ಲ, ಹಂಗಾದ್ರೆ ನೀವೀಗ ಬಾರಿ ಪ್ರಚಾರ ಕೊಡ್ತಿದ್ರಿ ಈಗ.
6: ಹೌದು,
1: ಬಟ್ ಸೋಷಿಯಲ್ ಮೀಡಿಯಾ ಇವತ್ತಿನ ದಿನದಲ್ಲಿ ಯಾವುದೇ ಪ್ರಚಾರಕ್ಕೆ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಮತ್ತೆ ಧರ್ಮಕ್ಕೆ.
6: ಹೌದು
1: ಅಲ್ದ?
6: ಖಂಡಿತ.
1: ಹಾಂಗಾಯಿ ಅದನ್ನ ಆದಷ್ಟು ಬಳಸ್ಕೊಂಡ್ರೆ ಎಲ್ಲರೂ ಇಪ್ಪುದು ಮೊಬೈಲ್ ಹಂಗೆ ಸೋಷಿಯಲ್ ಮೀಡಿಯಾದಲ್ಲೇ. ಸೊ ಆದಷ್ಟು ರೀಚ್ ಆಗ್ತಾ ಅಂತ
6: ಹೇಳ್ತೀನಿ.
1: ಓಕೆ ಹೇಳಿ ಡೈರೆಕ್ಟರ್ ಎಂದು ಹೇಳ್ಕೊಂಡಿದ್ರಿ.
2: ಹೌದು, ನೀವ್ ಹೇಳ್ದಂಗೆ ಧರ್ಮಕ್ಕೆ ಒಳ್ಳೆ ಪ್ರಚಾರ ಮಾಡ್ಲಿ ಅಂತ ಹೇಳುದು.
1: ನಾನು ಅದೇ ಹೇಳುದು, ಎಷ್ಟು ನೆಗೆಟಿವ್ ಪ್ರಚಾರಗಳಾಗ್ತಲ್ಲ, ಸಿ ಒಳ್ಳೇದಿರೋದು ಪ್ರಚಾರ ಆಯ್ಕ, ಒಳ್ಳೆ ರೀತಿಯಲ್ಲೇ ಹೋಯ್ಕ ಅಂತ
2: ನಾನು ಹೇಳುದು. ಈಗ ಪಿಕ್ಚರ್ ಕಣಕ ಪತ್ರಿಕ, ಈಗ ಇನ್ ಕೇಂತಿಪ್ಪವರು ಒಂದು 15 ಜನ ಯಾರು ಈಗ ಪಿಕ್ಚರ್ ಕಂಡ್ರೆ ಅನ್ಸ್ಕೊಂಬ, ಮೊಬೈಲ್ ಜೇಬಾಗೆ ಇರುತ್ತೆ. ಪಿಕ್ಚರ್ ಇಂಟರ್ವಲ್ ಬಿಟ್ಟರು ಕೂಡ ರಪ್ಪ ಮೊಬೈಲ್ ತೆಗೆದು ಒಂದು ಸೆಲ್ಫಿ ಹಾಕಿ ಪಿಕ್ಚರ್ ಕಾಣಿ ಊರ್ ಮನೆಯವ್ರದಲ್ಲಿ ಒಂದು ಬರ್ದು ಹಾಕ್ರೆ, ಅವ್ರು ಬರ್ದು ಸುಮ್ಮನೆ ಹೈಕಂಬಂದಾರೆ, ಬರ್ದು 100 ಜನಕ್ಕೆ ಕಳಿಸ್ರೆ,

0: ನೀವು ಡೆಲ್ಲಿ ತನಕ ಹೋಗಿ ಬೇಕಾರೆ ಕುಂದಾಪುರದವ್ರ ಬ್ಯಾಗ್ ಒಂದು ಚೂರಿ ಒಂದು ಲುಂಗಿ ಇದ್ರೆ ಅವ್ರು ಜೀವನ ಮಾಡ್ತಾರೆ. ಹಂಗ ಎಲ್ಲಾ ಬಿಸ್ನೆಸ್ ಅಲ್ಲೂ ಕುಂದಾಪುರದವ್ರು ಇದ್ರು. ಸಿನಿಮಾ ರಂಗದಾಗ ಇಲ್ಲ ಅಂದ್ರೆ ಹೇಳ್ತಿದ್ದೀರ, ಕೇಂದ್ರ ಬೇಕರಿ ಹೋಟ್ಲ ಎರಡೇ ಅಂತಿದ್ರು. ತಪ್ಪು, ಒಂದ್ಸರಿ ಬೆಂಗಳೂರು ಬದಿ ಕರೆಕ್ಟೇ ಮಂಡಿ ನೀಕಿ ಕಂಡ್ರೆ ಈ ಸಿನಿಮಾ ಎಂಬು ಇಂಡಸ್ಟ್ರಿಗೆ ಲೈಟ್ ಹೊರುದು ಮತ್ತೊಂದು ಈ ಕಷ್ಟ ಕಷ್ಟ ಹೊರ ಕೆಲಸ ಎಲ್ಲ ಬೇರೆಯವ್ರು ಮಾಡ್ತಾ ಇದ್ರು. ಟೆಕ್ನಿಕಲಿ ಕ್ರಿಯೇಟಿವ್ ವರ್ಕ್ ಮಾಡ್ತಿಪ್ಪ ಪೂರ್ತಿ ಉಡುಪಿ ಮಂಗಳೂರಿನವರು ಕುಂದಾಪುರದವರು ಅಂತ ಹೇಳಕ್ ನಂಗೆ ತುಂಬ ಖುಷಿ ಆಗುತ್ತೆ. ಯಾಕಂದ್ರೆ ನಾನು 15 ವರ್ಷದಿಂದ ಅಲ್ಲೇ ಇದ್ದೀನಿ, 15 ವರ್ಷದಿಂದ ನನ್ನ ಜೊತೆ ವರ್ಕ್ ಮಾಡ್ತಿರೋ ಪ್ರತಿಯೊಬ್ಬರು ಕೂಡ ಉಡುಪಿ ಕುಂದಾಪುರದವರು ಮಂಗಳೂರಿನವರು ಆಗಿದ್ದಾರೆ. ಅವ್ರು ಹೇಳ್ಕತ್ತಿಲ್ಲ ಯಾಕಂತಂದ್ರೆ ಇಲ್ಲಿನವ್ರಿಗೆ ಹೋಟ್ಲು ಮತ್ತೆ ಬೇಕರಿ ಅಂದ್ರೆ ತುಂಬಾ ಪ್ರೀತಿ ಜಾಸ್ತಿ. ಅದನ್ನ ನಾನು ತಪ್ಪು ಅಂತ ಹೇಳಲ್ಲ, ನಾನು ಅದೇ ಫೀಲ್ಡ್ ಇಂದ ಬಂದಿರೋನು. ಆದ್ರೆ ಅಲ್ಲಿ ಹೋಗಿ ಪ್ರೂವ್ ಮಾಡ್ಕೊಳ್ಳಕ್ಕೆ ಸಿನಿಮಾ ರಂಗದಲ್ಲಿ ಯಾರು ಇಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ, ಸುಳ್ಳು. ಬ್ಯಾಕ್ಗ್ರೌಂಡ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ, ತಲೆಯಲ್ಲಿ ಏನಾದರೂ ಕನ್ಸಿಲ್ಲ ಅಂದ್ರೆ ಮಾತ್ರ ಏನು ಮಾಡೋಕ್ಕಾಗಲ್ಲ, ಕನ್ಸು ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ನೈಜ ಉದಾಹರಣೆ ಕಾರ್ತಿಕ್, ಅವರು ಕೂಡ ಬೇಕರಿ ಇಟ್ಕೊಂಡೇ ಇರೋದು ಬೆಂಗಳೂರಲ್ಲಿ.
1: ಹೌದಾ?
0: ಈಗ ಪ್ರೊಡ್ಯೂಸರ್ ಆಗಿದ್ದಾರೆ.
1: ಓಕೆ ಓಕೆ.
0: ಸೊ ಬೇಕರಿಯಿಂದ ಪ್ರೊಡ್ಯೂಸರ್ ಆಗಿದ್ದಾರೆ ಅಂತಂದ್ರೆ ಬೇಕರಿಯಿಂದ ಇನ್ಕಮ್ ಸೋರ್ಸ್ ಎಷ್ಟಿದೆ ಅಂತ ನೋಡ್ಬೇಡಿ, ತಲೆ ಒಳಗಡೆ ಇರೋ ಕನಸು ಎಷ್ಟು ದೊಡ್ಡದಿದೆ ಅಂತ ನೋಡ್ಬೇಕು.
1: ಸೊ ಕನಸುಗಳ ಬೆನ್ ಹತ್ತಿರೋ ನೀವೆಲ್ಲರೂ
0: ಅಸುರರು.
1: ಅಸುರರು
2: ಕೇಳಿದ್ರೆ ಮೇಡಮ್, ಆಕ್ಚುಲಿ ಉಡುಪಿಯಿಂದ ನೀವು ಮಂಗಳೂರು ತನಕ ಹೋದ್ರೆ ಒಂದು 100 ಜನ ಸರ್ವೆ ಮಾಡಿ 10-20 ಜನ ಸಿನಿಮಾ ಬಿಟ್ಟಿಗೆ ಫ್ಯಾಷನ್ ಇದ್ದೇ ಇರ್ತಾರೆ. ಕೆಲವು ಕಮೆಂಟ್ ಗಂಟಿಂದ ಲಾಕ್ ಆಗಿದ್ದಾರೆ ಬಿಟ್ರೆ, ಆಕ್ಚುಲಿ ಅವ್ರ ತರ ಎಲ್ಲ ಇವತ್ತು ಫ್ಯಾಷನ್ ಸಿನಿಮಾ ಬೇರೆ ಬೇರೆ ರೀಸನ್ ಇಂದ ಅಲ್ಲೇ ಲಾಕ್ ಆಗಿರ್ತಾರೆ ಅಷ್ಟೇ. ಅದು ಹೊರಗೆ ಬಂದ್ರೆ ಅವ್ನು ಖಂಡಿತ ಸಕ್ಸಸ್ ಆಗ.
1: ನಾನು ಈ ಮಾತು ಒಪ್ಪುತ್ತೇನೆ.
2: ಕಂಫರ್ಟ್ ಝೋನ್ ಬಿಟ್ಟು ಬನ್ನಿ, ನಾನು ಹೇಳ್ತೀನಲ್ಲ, ಕಂಫರ್ಟ್ ಝೋನ್ ಬಿಟ್ಟು ಬನ್ನಿ. ವಿಘ್ನೇಶ್ ಹೇಳ್ದಾಗೆ 10 ವರ್ಷ ನೆಕ್ಸ್ಟ್ಗಿಂತ ಸಾಲ ಮಾಡೋಕ್ಕಿಂತ ಈಗಲೇ ಸಾಲ ಮಾಡಿ 10 ವರ್ಷ ತೀರ್ಸು.
1: ಓಕೆ. ಅಸುರನ ಕೈಯಲ್ಲಿ ಪಾರಿಜಾತ ತಂಡ ಇಷ್ಟೋ ತನಕ ಅವರ ಮನಸ್ಸಿನಲ್ಲಿರುವ ಮಾತು, ಅವರ ಚಿತ್ರದ ಬಗೆಗಿನ ಮಾತನ್ನ ಎಲ್ಲ ಹೇಳ್ರ. ನಾವೆಲ್ಲ ಕೇಂದ್ರಾಯ್ತು. ಈಗ ನಾವೆಂತ ಮಾಡ್ಕೊಂಡ್ರೆ May 22 ನಮ್ಮ ಭಾರತ್ ಸಿನಿಮಾಸ್ ಕೋಟೇಶ್ವರದಲ್ಲಿ ರಿಲೀಸ್ 7 ಗಂಟೆ. ಒಟ್ಟು ನೀವು ಎಷ್ಟು ಕರ್ನಾಟಕದಾದ್ಯಂತ ಥಿಯೇಟರ್?
2: 27 ಥಿಯೇಟರ್.
1: 27 ಥಿಯೇಟರ್.
2: ಎಲ್ಲ ಮಲ್ಟಿಪ್ಲೆಕ್ಸ್,
1: ಎಲ್ಲ ಮಲ್ಟಿಪ್ಲೆಕ್ಸ್ ಗಳು. ಸೊ ನಮಗೀಗ ಹತ್ತಿರದಲ್ಲಿ ಇಪ್ಪದು ಭಾರತ್ ಸಿನಿಮಾಸ್ ಕೋಟೇಶ್ವರ. ಸೊ ಒಂದ್ ಗಳಿಗೆ 7 ಗಂಟೆಗೆ ಸಾಯಂಕಾಲ ನಿಮ್ಮ ಮನೆ ಮಂದಿ ಎಲ್ಲ ಹೋಗಿ ಅಸುರನ ಕೈಯಲ್ಲಿ ಪಾರಿಜಾತ ಹೆಂಗಿತ್ತು ನೋಡಿ, ಕಣ್ಕಂಡು ಖಂಡಿತ ಬರ್ಲಕ್ಕ. ಹಾಗೆ ಪಾಪ ನಮ್ಮ ವಿಘ್ನೇಶ್ ಅವ್ರು ಆಗಿಂದ ಹೇಳ್ತಾ ಇದ್ರು, ಕಾಮದ್ ಮಾತ್ರ ಅಲ್ಲ, ಕಮೆಂಟ್ ಹಾಕಿ, ಫೋಟೋ ಹಾಕಿ, ಪೋಸ್ಟ್ ಮಾಡಿ ಅಂತ ಹೇಳಿ. ಖಂಡಿತವಾಗ್ಲೂ ಇದು ಮಾಡ್ಕ ನಾವು, ಯಾಕಂದ್ರೆ ನಂಬದಿ ಟೀಮ್, ನಮ್ಮ ಕುಂದಾಪುರದವ್ರ ಟೀಮ್. ಹಾಂಗಾಯ್ ಅವರನ್ನ ಸಪೋರ್ಟ್ ಮಾಡೋದು ನಮ್ಮ ಮೇನ್ ಅಂತ ಜವಾಬ್ದಾರಿ ಆಗಿರುತ್ತೆ. ಅದರೊಟ್ಟಿಗೆ ಅವರೆಲ್ಲ ಬಹಳಷ್ಟು ವರ್ಷಗಳಿಂದ ಸಿನಿಮಾ ರಂಗದಲ್ಲಿ ಎಂತಾರು ಮಾಡ್ಕೆ ಅಂತ ಕನಸನ್ನ ಕಟ್ಕೊಂಡು, ಕನಸನ್ನ ಹೊತ್ಕೊಂಡು 15-20 ವರ್ಷದಿಂದ ಸೈಕಲ್ ಹೊಡಿತಾ ಈಗ ನೆಕ್ಸ್ಟ್ ಪ್ರಮೋಷನ್ ನಲ್ಲಿ ಇರೋರು. ಸೊ ಇವರ ಚಿತ್ರ 100 ದಿನ ಓಡ್ಲಿ, ಯಾರಿಗೆ ಗೊತ್ತು ಎಲ್ಲಿ ಯಾವ್ದು ಅದೃಷ್ಟ ಕಾದಿದೆಯೋ ಅಂತ ಹೇಳ್ಕೊಂಡ ಆಮೇಲೆ 100 ದಿನ ಆದ್ಮೇಲೆ ಇನ್ನೊಂದ್ಸಲ ರೇಡಿಯೋ ಕುಂದಾಪುರಕ್ಕೆ ಬರ್ತಾರವ್ರು. ಅಷ್ಟೊತ್ತಿಗೆ ಗ್ರ್ಯಾಂಡ್ ಆಗಿ ನಾವು ಇನ್ನೊಂದು ಇಂಟರ್ವ್ಯೂನ ಮಾಡ್ಲಕ್ಕ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಅಸುರನ ಕೈಯಲ್ಲಿ ಪಾರಿಜಾತ.
2: ಥ್ಯಾಂಕ್ ಯು ಮೇಡಮ್.
1: ಎಲ್ರಿಗೂ ಒಳ್ಳೇದಾಗ್ಲಿ, ತುಂಬಾ ಸಕ್ಸಸ್ ಸಿಗ್ಲಿ, ಇನ್ನಷ್ಟು ಒಳ್ಳೊಳ್ಳೆ ಒಳ್ಳೊಳ್ಳೆ ಒಳ್ಳೊಳ್ಳೆ ಸದಭಿರುಚಿಯ ಚಿತ್ರಗಳು ನಿಮ್ಮ ಚಿತ್ರ ತಂಡದಿಂದ ನಿಮ್ಮೆಲ್ಲರ ಕೈಯಲ್ಲಿ, ಪ್ರೊಡ್ಯೂಸರು, ಡೈರೆಕ್ಟರು, ಸಹ ನಿರ್ದೇಶಕರು ಎಲ್ಲ ಇದ್ರು, ಪ್ರಮೋಟರ್ ಕೂಡ ಇದ್ರೆ ನಿಮ್ಮಿಂದ ಬರ್ಲಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಅಸುರನ ಕೈಯಲ್ಲಿ ಪಾರಿಜಾತ.
2: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಜ್ಯೋತಿ ಮೇಡಮ್.
1: ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಸಿಕ್ವಕ ಪ್ರಿಯ ಕೇಳುಗ್ರೆ, ಈಗ ಕೇಳಿ ತೇಜಸ್ವಿ ವಿಘ್ನೇಶ್ ಕುಂದಾಪುರ ಇವರ ನಿರ್ದೇಶನದ ಚಿತ್ರ ಅಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ಕಣ್ಣಂಚಿನಲ್ಲಿ ಹಾಡು. ಸಂಗೀತ ನಿರ್ದೇಶನ ನೀಡಿದವರು ಕ್ರಿಸ್ಟೋಫರ್ ಜೈಸನ್, ಹಾಡಿದವರು ವಿಶಾಖ್ ನಾಗಲಪುರ ಮತ್ತು ಸಾಹಿತ್ಯ ನೀಡಿದವರು ಗೌತಮ್ ಎಂಕೆ.

ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸುತ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ಕೇಳುಗ್ರೆ, ಈಗ ಅಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ಇನ್ನೊಂದು ಹಾಡು ನಿಮ್ಮ ಮುಂದೆ. ಸುಕ್ರಿತ್ ಶೆಟ್ಟಿ ಅವರು ಸಾಹಿತ್ಯ ರಚಿಸಿರುವ, ಕ್ರಿಸ್ಟೋಫರ್ ಜೈಸನ್ ಅವರು ಸಂಗೀತ ನೀಡಿರುವಂತಹ, ಐಶ್ವರ್ಯ ರಂಗರಾಜನ್ ಮತ್ತು ಬಸವಂತ್ ರಾವ್ ಅವರು ಹಾಡಿರುವ ಈ ಹಾಡು ನಮ್ಮ ಊರಿನ ಪ್ರತಿಭೆ ತೇಜಸ್ವಿ ವಿಘ್ನೇಶ್ ಅವರ ನಿರ್ದೇಶನದ ಚಿತ್ರ ಅಸುರನ ಕೈಯಲ್ಲಿ ಪಾರಿಜಾತದ ಹಾಡು.

ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ನಾಗಮಂಡಲ ಚಿತ್ರದ ಹಸಿರು ಸೀರೆಯಲ್ಲಿ ಹಾಡು ಕೊಳಲಿನಲ್ಲಿ ನುಡಿಸುತ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ಕೇಳುಗ್ರೆ, ರೇಡಿಯೋ ಕುಂದಾಪುರದಲ್ಲೀಗ ಹಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ಹೊಚ್ಚ ಹೊಸ ಹಾಡು. ಆ ಹಾಡಿನ ಹೆಸರು ಹೃದಯ ಹೆದರಿದೆ ಎಂದು. ಈ ಚಿತ್ರ ನಿರ್ದೇಶನ ಮಾಡಿದವರು ತೇಜಸ್ವಿ ವಿಘ್ನೇಶ್ ಕುಂದಾಪುರ. ಈ ಹಾಡಿಗೆ ಸಂಗೀತ ನಿರ್ದೇಶನ ಮಾಡಿದವರು ಕ್ರಿಸ್ಟೋಫರ್ ಜೈಸನ್, ಸಾಹಿತ್ಯ ಶ್ವೇತಾ ಮಂಜುನಾಥ್, ಹಾಡಿದವರು KS ಹರಿಶಂಕರ್. ಬನ್ನಿ ಕೇಳೋಣ ಹೃದಯ ಹೆದರಿದೆ ಇಂದು.

0: ಐಶನ್ ನಿನ್ನ ಅಕ್ಕು ಒಂದ್ ಕಾಲೇಜ್ ಅಡ್ಮಿಷನ್ ತಕೊಂಡಳ.
1: ಯಾವ ಕಾಲೇಜ್?
0: ಇನ್ಯಾವ್ದಪ್ಪ ಅಂಡರ್ ಕರ್ಸ್ ಕಾಲೇಜ್?
1: ನೀ ದೊಡ್ಡಾದ್ಮೇಲೆ ಯಾವ ಕಾಲೇಜಿಗೆ ಸೇರ್ಕೊಂಬೋದ?
0: ಇನ್ಯಾವ್ದ ಬಂಡರ್ಕರ್ಸ್ ಕಾಲೇಜಿಗೆ ಸೇರುದು.
1: ನೀನ್ ಈಗಲೇ ಡಿಸೈಡ್ ಮಾಡ್ಬಿಟ್ಟಿಯಾ?
0: ಹೌದು, ಇಟ್ಸ್ ಮೈ ಡ್ರೀಮ್ ಕಾಲೇಜ್.
2: Admissions open for BA, BSc, BCA, BCom ಮತ್ತು BBA. Visit ಬಂಡರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.

0: ಕರ್ನಾಟಕ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಭಾಗ್ಯಲಕ್ಷ್ಮಿ ವೈದ್ಯ ಅಂತೇಳಿ ನಾ ಇವತ್ತು ರೇಡಿಯೋ ಕುಂದಾಪುರದಲ್ಲಿ ನಿಮ್ ಜೊತೆಗೆ ಒಂದು ಗಳಿಗೆ ಟೈಮ್ ಸ್ಪೆಂಡ್ ಮಾಡುವ ಅಂತೇಳಿ ಬಂದಿದ್ದೆ. ನಮ್ಗೆ ಪುರುಸೋತಾಗದಾಗಲಿಕ್ಕೆಲ್ಲ ಏನಾದ್ರೂ ಒಂದು ಬರೆಯುವ ಅಭ್ಯಾಸ, ಅದನ್ನೇ ಇವತ್ತು ನಿಮ್ ಜೊತೆ ಹಂಚ್ಕೊಂಬ ಅಂತೇಳಿ ನಾನು ಬಂದಿದ್ದೆ. ನನ್ನ ಬರವಣಿಗೆಯಲ್ಲಿ ಹೆಣ್ಣಿನ ಬಗ್ಗೆನೇ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ನಾನು ಹೆಣ್ಣಲ್ದ, ನಾನು ಕಂಡದ್ದ, ಕೇಂಡದ್ದ, ನಾನು ಅನುಭವಿಸಿದ್ದ, ಬೇರೆಯವರು ಅನುಭವಿಸಿದ್ದನ್ನ ನಾನು ಕಂಡದ್ದ, ಇದನ್ನೆಲ್ಲ ನೋಡಿ ನೋಡಿ ಏನೋ ಒಂದು ಬರ್ದಿರುವಂಥದ್ದು. ಹಂಗಾರೆ ಶುರು ಮಾಡುವಲ್ಲ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ಹೆಣ್ಣು ಪೂಜಿಸಲ್ಪಡುತ್ತಾಳೋ, ಗೌರವಿಸಲ್ಪಡುತ್ತಾಳೋ, ಅಲ್ಲಿ ದೇವತೆಗಳು ವಾಸಿಸ್ತಾರೆ ಅಂಥೇಳಿ. ಮಹಿಳೆ, ಇಲ್ಲಿ ಮಹಿ ಅಂತೇಳಿದರೆ ಭೂಮಿ, ಇಳೆ ಅಂತೇಳಿದ್ರೆ ಕೂಡ ಭೂಮಿ, ಭೂಮಿ ಪ್ಲಸ್ ಭೂಮಿ ಅಂತೇಳಿದ್ರೆ ಮಹಿಳೆ. ಅಂದರೆ ಎರಡು ಭೂಮಿ ತೂಕದ ಶಕ್ತಿ, ಸಹನೆ, ಸಾಮರ್ಥ್ಯ ಇವೆಲ್ಲವನ್ನ ಹೊಂದಿರುವವಳೆ ಮಹಿಳೆ ಅಂಥೇಳಿ. ಈಗ ಹೆಣ್ಣಿನ ಮನಸ್ಸು ಮೀನಿನ ಹೆಜ್ಜೆ ಇದ್ದ ಹಾಗೆ ಅಂಥೇಳಿ. ಮೀನಿನ ಹೆಜ್ಜೆ ಯಾರಿಗೂ ಕಾಣಿಸೋದಿಲ್ಲ, ಅದೇ ರೀತಿ ಹೆಣ್ಣಿನ ಮನಸ್ಸು ಕೂಡ ಯಾರಿಗೂ ಅದನ್ನು ರೀಡ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಈಗ ಹೆಣ್ಣಿನ ಮನಸ್ಸು ಹೆಂಗೆಲ್ಲ ಇರುತ್ತೆ ಅಂಥೇಳಿ ಕಾಂಬ. ಹೆಣ್ಣಿನ ಪುಟ್ಟ ಮನಸ್ಸು ಬಯಸೋದು ಒಂದೇ ಆಸೆ, ಅವಳು ಪ್ರೀತಿಸೋ ವ್ಯಕ್ತಿ ಅವಳ ಭಾವನೆಗಳಿಗೆ ಸ್ಪಂದಿಸುತ್ತಾ ಅವಳ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾ ನಿನ್ನ ಜೊತೆಯಲ್ಲಿ ನಾನಿರುವೆ ಎಂದು ಧೈರ್ಯ ತುಂಬುವ ಮನಸ್ಸಿದ್ರೆ ಸಾಕು. ಇಲ್ಲಿ ನೋಡಿ, ಹೆಣ್ಣಿಗೆ ಏನು ಅಗತ್ಯವಾಗಿ ಏನು ಬೇಕಾಗ್ತದೆ ಅಂಥೇಳಿ, ಅವಳು ತನ್ನ ಭಾವನೆಗಳಿಗೆ ಸ್ಪಂದಿಸಬೇಕು, ಇನ್ನೊಂದು ತನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು. ತನಗೇನೋ ಕಷ್ಟ ಆಗಲಿ, ನಾನಿದ್ದೆ ನಿನ್ನ ಜೊತೆಗೆ, ನಾನು ನಿಂಗೆ ಬೆಂಬಲವಾಗಿ ಇರ್ತೆ ಅಂತ ಹೇಳುವಂಥ ಒಂದು ಮನಸ್ಸು ಬೇಕು ಅಂಥೇಳಿ ಆ ಹೆಣ್ಣಾದವಳು ಬಯಸ್ತಾಳೆ. ಮತ್ತೆ ಅದೇ ಅವಳಿಗೆ ಕೋಟಿ ಕೊಟ್ಟರು ಸಿಗದೇ ಇರುವಷ್ಟು ಪ್ರೀತಿ ಸಾಕಾಗ್ತದೆ, ಇದಿಷ್ಟು ಇದ್ರೆ ಸಾಕಾಗ್ತದೆ ಅವಳಿಗೆ, ಮತ್ತೆ ಇನ್ನು ಸ್ಪೆಷಲ್ ಆಗಿ ಪ್ರೀತಿಯ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬೋದು, ಅದೇ ಪ್ರೀತಿ ಅಂತ ಹೇಳಿ. ಮತ್ತೆ ಈಗ ಪ್ರೀತಿ ಹ್ಯಾಂಗೆಲ್ಲ ಇರ್ಕ ಅಂತ ಹೇಳಿ, ಈಗ ಗೌರವವಿಲ್ಲದ ಪ್ರೀತಿ ಕಳೆದು ಹೋಗ್ತದೆ, ಮತ್ತು ಕಾಳಜಿ ಇಲ್ಲದ ಪ್ರೀತಿ ಬೇಸರ ತರಿಸ್ತದೆ, ಪ್ರಾಮಾಣಿಕತೆ ಇಲ್ಲದ ಪ್ರೀತಿ ಅಸಂತೋಷವನ್ನು ನೀಡುತ್ತದೆ, ನಂಬಿಕೆ ಇಲ್ಲದ ಪ್ರೀತಿ ಅಸ್ಥಿರ, ಅದು ಸ್ಥಿರವಾಗಿ ನಿಲ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಇಲ್ಲಿ ನೋಡಿ, ಗೌರವವಿಲ್ಲದ ಪ್ರೀತಿ ಕಳೆದು ಹೋಗ್ತದೆ, ಅದು ನಮ್ಮೊಟ್ಟಿಗೆ ಜಾಸ್ತಿ ಸಮಯ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಹೆಣ್ಣು ತನ್ನನ್ನು ಗೌರವಿಸಬೇಕು ಅಂತ ಹೇಳಿ ಬಯಸ್ತಾಳೆ. ಮತ್ತೆ ಕಾಳಜಿ ಮಾಡಬೇಕು, ಏನೇ ಕಷ್ಟ ಬರಲಿ ಸುಖ ಬರಲಿ ನಿನ್ನೊಟ್ಟಿಗೆ ನಾನಿದ್ದೆ ಅಂತ ಹೇಳಿ ಧೈರ್ಯ ಹೇಳುವವರು ಬೇಕು ಅಂತ ಹೇಳಿ, ಅದೇ ಇಲ್ಲಿ ಕಾಳಜಿ ಅಂತ ಕಾಣಿಸ್ತದೆ. ಅದಿಲ್ಲದೆ ಇದ್ರೆ ಅಲ್ಲಿರುವಂತಹ ಪ್ರೀತಿ ಬೇಸರವನ್ನ ತಂದುಕೊಡ್ತದೆ ಅಂತ ಹೇಳಿ. ಮುಂದೆ ಪ್ರಾಮಾಣಿಕತೆ ಇಲ್ಲದ ಪ್ರೀತಿ ಅಸಂತೋಷ, ಪ್ರಾಂಪ್ಟ್ ಆಗಿ ಇಲ್ಲದೆ ಇರುವಾಗ ಅದು ನಮಗೆ ಖುಷಿಯನ್ನ ಕೊಡುವುದಿಲ್ಲ ಅಂಥೇಳಿ. ಮತ್ತು ನಂಬಿಕೆ ಮುಖ್ಯ, ನಂಬಿಕೆ ಇಲ್ಲ ಅಂತಾದರೆ ಆ ಪ್ರೀತಿ ಸ್ಥಿರವಾಗಿರಲಿಕ್ಕೆ ತುಂಬ ದಿನಗಳ ಕಾಲ ಉಳಿಲಿಕ್ಕೆ ಅದು ಸಾಧ್ಯ ಇಲ್ಲ ಅಂಥೇಳಿ, ಅದು ಅಸ್ಥಿರ ಅಂಥೇಳಿ. ಯಾವುದು ಸ್ಥಿರವಾಗಿ ಇರುವುದಿಲ್ಲವೋ ಅದೇ ಅಸ್ಥಿರ ಅಂತ. ಆಮೇಲೆ ಈಗ ಹೆಣ್ಣು ಮಕ್ಕಳು ಯಾಕೆಲ್ಲ ಹೆದರ್ತಾರೆ ಅಂಥೇಳಿ, ಒಂದು ಹಂತದ ನಂತರ ಈಗ ಮದುವೆ ಆಗಿ ಗಂಡನ ಮನೆಗೆ ಹೋದಾಗ ಒಂದು ಹೆಣ್ಣು ಮಕ್ಕಳು ಅವಾಗ ಅವ್ರಿಗೆ ನಿಜವಾಗಿ ಅವರಿಗೆ ಹೆದರಿಕೆ ಆಗುದು ಯಾವಾಗ ಅಂತ ಹೇಳಿದ್ರು. ಹೆಣ್ಣು ಮಕ್ಕಳು ಯಾವತ್ತೂ ಮನೆ ಕೆಲಸ ಮಾಡಲಿಕ್ಕೆ ಹೆದರುವುದಿಲ್ಲ ಅಂತ. ಅವ್ರು ಯಾವುದಕ್ಕೆ ಹೆದರ್ತಾರೆ ಅಂತ ಹೇಳಿದ್ರೆ, ಈ ಗಂಡನ ಕೆಟ್ಟ ಬೈಗುಳಕ್ಕೆ ಅವಳು ಹೆದರ್ತಾಳೆ, ಗಂಡನ ಮನೆಯವರ ನಿಂದನೆಯ ನುಡಿಗಳಿಗೆ ಅವಳು ಹೆದರ್ತಾಳೆ. ಏನಾದರೂ ಗಂಡನ ಮನೆಯವರು ಅವಳ ಬಗ್ಗೆ ಹೇಳಿದರೆ, ಆದರೆ ಬೇಡದೇ ಇರುವುದನ್ನು ಹೇಳಿದರೆ, ಇಲ್ಲ ಸಲ್ಲದ್ದನ್ನು ಹೇಳಿದಾಗ ಅವಳ ಮನಸ್ಸಿಗೆ ಆಗ ಹೆದರಿಕೆ ಆಗ್ತದೆ. ಮತ್ತೆ ತವರು ಮನೆಯ ಅವಮಾನ, ಯಾವಾಗ ಗಂಡನ ಮನೆಯಲ್ಲಿ ತವರು ಮನೆಯನ್ನು ಅವಮಾನಕ್ಕೆ ಈಡು ಮಾಡ್ತಾರೆ ಆವಾಗ ಅವಳಿಗೆ ಒಂದು ರೀತಿಯ ಮನಸ್ಸಿನಲ್ಲಿ ಹೆದರಿಕೆ, ಅಧೈರ್ಯವನ್ನು ಅವಳು ತಾಳ್ತಾಳೆ ಅಂತ ಹೇಳಿ. ಈಗ ಗಂಡನಿಗೆ ತುಂಬಾ ಸಿಟ್ಟು ಬಂತು ಅಂತ ಆದಾಗ ಅವನ ಹೆಂಡತಿ ಮೇಲೆ ಕೈ ಮಾಡ್ತಾರೆ. ಯಾಕೆ? ಹೆಂಡತಿ ಕೂಡ ನಿಮ್ಮ ಮನೆಯ ಸದಸ್ಯ ಅಲ್ವಾ? ಅದೇ ಕೈ ನಿಮ್ಮ ಅಕ್ಕ ತಂಗಿಯರನ್ನ ಹೊಡಿಲಿಕ್ಕೆ ನಿಮ್ಗೆ ಮುಂದೆ ಬರ್ತದ? ಹೆತ್ತ ಕರುಳು ಬೇರೆ ಇರಬಹುದು, ಆದ್ರೆ ಯಾರೋ ಹೆತ್ತ ಮಗಳೇ ಆಗಿರ್ತಾಳೆ ಆ ಹೆಣ್ಣು ಸಹ. ಆ ಕರುಳನ್ನ ಕಿತ್ತು ನಿಮ್ಮ ಕೈ ಕೊಟ್ಟಿರ್ತಾರೆ. ಇನ್ನು ಜೋಪಾನ ಮಾಡಿ, ನೀವು ನೋಡ್ಕೊಳ್ಳಿ, ಇನ್ನು ಜವಾಬ್ದಾರಿ ನಿಮ್ಮದು ಅನ್ನೋ ಲೆಕ್ಕದಲ್ಲಿ ಮದುವೆ ಮಾಡುವಾಗ ಎಲ್ಲ ಸಂಪ್ರದಾಯಗಳ ಪ್ರಕಾರ ಧಾರೆ ಎರೆದು ಕೊಟ್ಟಿರ್ತಾರೆ. ಆ ಕರುಳನ್ನ ಕಾಯುವಂತಹ ಜವಾಬ್ದಾರಿ ಗಂಡನ ಮನೆಯರದಾಗಿರ್ತದಲ್ವಾ? ಅದವರ ಕರ್ತವ್ಯ ಆಗಿರ್ತದಲ್ವಾ? ಈಗ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದು ಒಂದು ಉರಿಯ ಕತೆ. ಉರಿ ಎಲ್ಲದಕ್ಕೂ ಬೇಕಲ್ಲ ಮಾರ್ರೆ. ಉರಿ ಯಾವ್ದಕ್ ಬೇಡ ಹೇಳಿ? ಹೊಟ್ಟೆಯೊಳಗ್ ತಿಂದ ಜೀರ್ಣಾಯಕ ಆದ್ರೂ ಒಂದು ಉರಿ ಬೇಕು. ಆದ್ರೆ ಈಗ ನಾನ್ ಹೇಳ್ತಾ ಇಪ್ಪುದು ಹೆಣ್ಣಿನ ಉರಿಯ ವ್ಯಥೆಯ ಕಥೆ. ಇಲ್ಲಿ ಒಂದು ಹೆಣ್ಣಿಗೆ ತನ್ನ ಜೀವನವನ್ನ ಸಂಪೂರ್ಣವಾಗಿ ಮುಗಿಸಿಕೊಂಡು ಅವಳನ್ನ ಸುಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕ್ವಿಂಟಾಲ್ ಗಟ್ಲೆ ಕಟ್ಟಿಗೆಯನ್ನೆಲ್ಲ ಇಟ್ಟು ಸುಡುವಂತಹ ಸಂದರ್ಭ. ಆದ್ರೆ ಆ ಹೆಣ್ಣಿನ ಆತ್ಮಕ್ಕೆ ಅಲ್ಲಿ ಯಾವುದೇ ಉರಿಯ ಅನುಭವವೇ ಆಗ್ತಾ ಇಲ್ಲ. ಅಂದ್ರೆ ಅವಳು ತನ್ನ ಬದುಕಿನಲ್ಲಿ ಇರುವಾಗ ಏನೆಲ್ಲ ನೋವುಗಳನ್ನ ಉರಿಗಳನ್ನೆಲ್ಲ ಕಂಡಿದ್ದಾಳೆ, ಆ ಉರಿಗಳಿಗೆ ಹೋಲಿಸಿದ್ರೆ ಈಗ ಕ್ವಿಂಟಾಲ್ ಗಟ್ಲೆ ಸೌದೆ ಹಾಕಿ ಉರಿತಾ ಇರುವಂತಹ ಉರಿ ಏನೂ ಅಲ್ಲ. ಅವಳಿಗೆ ಅದು ಉರಿಯನ್ನ ಆ ಒಂದು ಅನುಭವವನ್ನ ಕೊಡ್ತಾನೆ ಇಲ್ಲ ಅನ್ನುವಂತಹ ಒಂದು ಸನ್ನಿವೇಶ. ಅಯ್ಯೋ ಇದೇನಿದು, ಕ್ವಿಂಟಾಲ್ ಗಟ್ಟಲೆ ಕಟ್ಟಿಗೆಯ ರಾಶಿಯಲ್ಲಿ ದೇಹ ದಹಿಸುತ್ತಿದ್ದರೂ ಯಾವುದೇ ರೀತಿಯ ಉರಿ ಇಲ್ಲ. ನಾನೊಂದು ಅಮ್ಮನ ಮಡಿಲ ಹಸುಗೂಸು. ಅಮ್ಮಮ್ಮ ಉಪ್ಪು ಮೆಣಸು ಸಾಸಿವೆ ಒಟ್ಟು ಹಾಕಿ ಕಾಳಿದೃಷ್ಟಿ ಬೋಳಿದೃಷ್ಟಿ ಎಂದೆಲ್ಲ ಸುಳಿದು ಬೆಂಕಿಗೆ ಹಾಕುತ್ತಿರುವಾಗ ಸಾಸಿವೆಯ ಒಂದು ಸಣ್ಣ ಕಾಳು ನನ್ನ ಕಾಲಿಗೆ ತಾಗಿದ್ದು ಆ ಉರಿಗೆ ನಾನು ಅಳುವ ಮೊದಲೇ ನನ್ನ ಅಮ್ಮನ ಕಣ್ಣು ಹೊಳೆಯಾಗಿತ್ತು. ಶಾಲೆಯಲ್ಲಿ ಭೂತ ಕನ್ನಡಿಯನ್ನ ಸೂರ್ಯನಿಗೆ ಎದುರಾಗಿ ಹಿಡಿದಾಗ ಬಿಸಿಲಿನ ಉರಿಗೆ ಕಾಗದ ಒಂದು ಸುಟ್ಟು ಹೋದ ಮಾಯಾಜಾಲವನ್ನ ಕಂಡು ಕೈತಟ್ಟಿ ಕುಣಿದು ಕುಪ್ಪಳಿಸಿದ್ದರೂ ಮನಸ್ಸನ್ನ ಕೇಂದ್ರೀಕರಿಸುವ ಪಾಠವನ್ನ ಕಲಿತದ್ದು ನೆನಪಿದೆ. ಅಜ್ಜಯ್ಯನ ಮನೆಗೆ ಹೋದಾಗ ಕೊತಗುಟ್ಟುವ ಚೆರಿಗೆಯ ನೀರಿನ ಬಾಯಲ್ಲಿಟ್ಟ ತಟ್ಟೆಗೆ ಹೊಯ್ದ ಅಕ್ಕಿ ಹಿಟ್ಟು ಪೌರ್ಣಿಮೆಯ ಚಂದ್ರನಂತಾಗುವುದನ್ನು ಕಂಡಾಗ ನನ್ನ ಮಗುವೋ ಹುರಿದ ಅಕ್ಕಿ ಹಪ್ಪಳದಂತೆ ಅರಳುತ್ತಿತ್ತು. ಚೆರಿಗೆಯ ಬುಡಕ್ಕಿಟ್ಟ ಉರಿ ಕೊರೆಯುವ ಚಳಿಯನ್ನ ಮರೆಸಿತ್ತು. ಅಂದು ಗಣಿತದ ಮೇಷ್ಟ್ರು ಕೈ ಮೇಲೆ ಕೊಡುತ್ತಿದ್ದ ಬೆತ್ತದ ಉರಿಯ ಬರೆ ಕಲೆಯಾಗಿ ಉಳಿದಿತ್ತು. ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಯ ಉರಿಗೆ ತಲೆಯಲ್ಲಿ ಅಳಿದುಳಿದ ಉತ್ತರವೆಲ್ಲ ಆವಿಯಾಗಿತ್ತು. ದೇವಿ ದೇವಸ್ಥಾನಕ್ಕೆ ಉರಿ ಕೆಂಡ ನೋಡಲು ಮನೆಯವರ ಕಣ್ತಪ್ಪಿಸಿ ಹೋದದ್ದು. ಕೆಂಡದುರಿಯನ್ನು ಲೆಕ್ಕಿಸದೆ ಅದನ್ನು ಹಾರಿಸಿ ಬಾಯೊಳಗೆ ಹಾಕಿಕೊಳ್ಳುವ ಪಾತ್ರಿಯ ಕೋಲವನ್ನು ಕಣ್ತುಂಬಿಸಿಕೊಂಡದ್ದು. ಮತ್ತೆ ಮನೆಗೆ ಬಂದು ಬಚ್ಚಲ ಮನೆಯಲ್ಲಿರುವ ಉರಿ ಕೆಂಡವನ್ನ ಬಾಯೊಳಗೆ ಹಾಕಿಕೊಂಡು ಉರಿಗೆ ಅಂಗಳವೆಲ್ಲ ಓಡಾಡಿ ಊರೊಂದು ಮಾಡಿದ್ದು ಮತ್ತೆ ಅಮ್ಮ ಕೊಟ್ಟ ಬಾಸುಂಡೆಯ ಉರಿ. ಹಳೆ ನೋವಾಗಿ ಬೇರೂರಿದ್ದು ಹಾಗೇ ಇದೆ. ಕಾಲ ಉರುಳಿತು. ಅವನ ಮೊದಲ ನೋಟದುರಿಗೆ ಕಂಗೆಟ್ಟು ಮೇಣವಾಗಿದ್ದೆ. ಅವನ ಒಲುಮೆ ಉರಿಗೆ ಕೆನ್ನೆ ಮೇಲೆಲ್ಲ ಬೊಕ್ಕೆಗಳು. ಅವನಿರದ ರಾತ್ರಿಯ ವಿರಹಾಗ್ನಿಯ ಉರಿಗೆ ಅದಿತಪ್ತಳಾದೆ. ಅವನ ಪ್ರೇಮದ ಬಿಸುಪಿ ನುರಿಯ ಕಾವಿಗೆ ಹಸಿರು ಮೊಳೆಯಿತು. ಸೀಮಂತದ ದಿನವಂತೂ ಅವನ ಕಾಳಜಿಯ ಉರಿ ಬಸಿರನ್ನು ಬೆಚ್ಚಗೆ ಇರಿಸಿತ್ತು. ಈರುಳ್ಳಿಯ ಉರಿಗೆ ಕಣ್ಣೀರು ಬಾರದಂತಹ ಮನೆಗೆ ದಾರೆ ಎರೆದರೇನೋ ಹೌದು. ಆದರೆ ತವರಿನ ವಾತ್ಸಲ್ಯದ ಉರಿ ನೆನಪಾದಾಗಲೆಲ್ಲ ಕಾವೇರಿ ಕಾವೇರಿಯಾಗುತ್ತಿದ್ದಳು. ಉರಿ ಬಿಡಲಿಲ್ಲ. ಕೊಂಕು ಕುಹಕ ಅವಮಾನ ಅನುಮಾನ ಮೌನ ಒಮ್ಮೊಮ್ಮೆ ಮನಸ್ಸು ಉರಿಯುವ ಕುಲುಮೆಯಾಗುತ್ತಿತ್ತು. ಹೊಟ್ಟೆಯುರಿ ಕಾಮದುರಿ ತಿಂಗಳುರಿ ಹೆರಿಗೆಯುರಿ ಜಗಳದುರಿ ಮಕ್ಕಳ ಫೀಸಿನುರಿ ಮನೆಯ ಬಾಡಿಗೆಯುರಿ ದಿನಸಿ ರೇಷನ್ ಸಾಲ ಸಾಲ ಕೊಟ್ಟವರ ವಸೂಲಿಯ ಉರಿ ಬಡ್ಡಿಯುರಿ ಅಯ್ಯಯ್ಯೋ ಕತ್ತೆ ಪಾಡಿನ ಉರಿ. ಈ ತನ್ಮಧ್ಯೆ ದಿನ ಬೆಳಗಾದರೆ ಮೈ ಸೋಕುವ ಕುಕ್ಕರಿನ ಬಾಣಲೆಯ ಕಾವಲೆಯ ಇಸ್ತ್ರಿ ಪೆಟ್ಟಿಗೆಯ ಕಾದ ಪಾತ್ರೆಗಳ ಕಾವಿನ ಉರಿಯಿಂದಾಗಿ ಬೊಬ್ಬೆಗಳು ತಮ್ಮ ಪಾಡಿಗೆ ತಾವು ಹುಟ್ಟುತ್ತಾ ಬದುಕುತ್ತಾ ಮಾಯವಾಗುತ್ತಿದ್ದವು. ಉಪಚಾರ ಬೇಡದ ಬಡಪಾಯಿ ಇವಳು. ಆದರ್ಶ ಸೊಸೆಯಾಗುವ ಹೊತ್ತಿಗೆ ನಾನೂ ಅತ್ತೆಯಾಗಿದ್ದೆ. ನಾನೀಗ ಭೂಮಿ, ಬಾಣಲೆಯಿಂದ ಬೆಂಕಿಯುರಿಗೆ. ನನ್ನಂತೆ ಅವಳಿಗೂ ಜ್ವರ. ಅವಳೋ ಶಾಂತ ಸ್ವರೂಪಿ, ಸಹನಾಮಯಿ, ಮೌನಿ. ನಾನೋ ಉರಿದುರಿವ ವಡಬ. ಮಗ ಸೊಸೆಯ ಮಾತಿನುರಿಗೆ ಮನೆಯೆಲ್ಲ ಕಾಳ್ಗಿಚ್ಚು. ಮನದೊಳಗೆ ನೋವಿನುರಿಯ ಭಾರ ಲವಾರಸದಂತೆ ಕಣ್ಣಿನಿಂದ ಜಿನುಗುತ್ತಿತ್ತು. ಜೀವಂತ ಜ್ವಾಲಾಮುಖಿ ನಾನು, ಅಗ್ನಿಶಿಖರ. ಸಾಯಬೇಕೆಂದುಕೊಂಡಾಗಲೆಲ್ಲ ಸತ್ತೆ, ಅಳಬೇಕೆಂದಾಗಲೆಲ್ಲ ಅತ್ತೆ. ಅತ್ತೆಯಾದರೂ ಕತ್ತೆಯಂತೆ ದುಡಿದೆ, ಶವದಂತೆ ನಡೆದೆ. ಮಗನ, ಮಗಳ, ಸೊಸೆ, ನಾದಿನಿ, ಅಳಿಯ, ಅಕ್ಕ, ತಮ್ಮ, ತಂಗಿ, ಮೈದುನ, ಸ್ನೇಹಿತೆ, ವಾರಗಿತ್ತಿ, ನೆರೆಹೊರೆ, ನೂರಾರು ಸಂಬಂಧಗಳು. ಸುರುಸುರು ಎನ್ನುತ್ತಾ ಇಟ್ಟ ಕೊಳ್ಳಿಗಳೆಲ್ಲ ನಿಗಿನಿಗೀ ಕೆಂಡವಾಗಿತ್ತು. ಯಾರೇನೇ ಅನ್ನಲಿ, ನನ್ನ ಪ್ರೇಮದರ ಮನೆಯಲ್ಲಿ ಪ್ರೀತಿಯುರಿಯಲ್ಲಿ ಪೊರೆದ ನನ್ನವನ ನಡುಗುವ ಕೈಯಲ್ಲಿ ಉರಿಯುವ ಕೊಳ್ಳಿಯ ಬೆಳಕಿಗೆ ಹಣೆಯ ಸಿಂಧೂರ ಹೊಳೆದಿತ್ತು. ಉರಿಯುವ ಕಟ್ಟಿಗೆಯ ನಡುವೆ ಮಲಗಿದ್ದ ನನ್ನನ್ನು ಎಷ್ಟು ಸಾಧ್ಯವೋ ಅಷ್ಟು ಕಣ್ಣು ತುಂಬಿಸಿಕೊಂಡರು. ನನ್ನ ಕಕ್ಕುಲತೆಯ ಓಲೈಕೆಯ ಮಾತುಗಳು ಅವರಿಗೆ ಪ್ರಾಯಶಃ ಕೇಳುತ್ತಿರಲಿಲ್ಲ. ಬದುಕಿದ್ದಾಗ ಅನುಭವಿಸಿದ ಉರಿಗಳಷ್ಟು ಈಗಿನ ಉರಿ ಉರಿಸಲಿಲ್ಲ. ತಂಪಾಗಿತ್ತು. ಎಲ್ಲ ಮರೆತು ಸುಮ್ಮನೆ ಮಲಗಿದ್ದೆ, ಶವಾಸನ. ಅಯ್ಯೋ ಅಜ್ಜಿ, ಬೆಂಕಿ ಉರಿ ಸುಟ್ಟು ಹೋಗ್ತೀಯ, ಈಚೆಗೆ ಬಾ ಎಂದು ಮೊಮ್ಮಗ ಕರೆಯುತ್ತಿದ್ದ. ಬೂದಿ ಮುಚ್ಚಿದ ಕೆಂಡದಂತೆ ಅಣ್ಣ ತಮ್ಮಂದಿರು ಆಸ್ತಿಯ ಪಾಲಿನುರಿಯಲ್ಲಿ ಮಗ್ನ. ನಾನೋ ಉರಿದುರಿದು ಅಸ್ಥಿಯಾಗಿ ಹೋದೆ, ಬೂದಿಯಾಗಿ ಹೋದೆ. ಇಲ್ಲೀಗ ಯಾವುದೇ ಉರಿಯಿಲ್ಲ, ಮೌನ, ಬರೀ ಮೌನ. ಇಲ್ಲೀಗ ಹೆಣ್ಣು ಆತ್ಮವಿಶ್ವಾಸವನ್ನು ತನ್ನಲ್ಲಿ ತುಂಬಿಸಿಕೊಳ್ಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಅವಳೇನು, ಅವಳೆಷ್ಟು ಶಕ್ತಳು, ಎಷ್ಟು ತ್ಯಾಗಮಯಿ, ಅವಳಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಅನ್ನೋದನ್ನು ತೋರಿಸುವಂತಹ ಒಂದು ಸಂದರ್ಭ. ಮಗಳೇ, ನೀನು ಬಳುಕುವ ಬಳ್ಳಿಯಲ್ಲ, ಬೆಡಗಿನ ಭಿನ್ನಾಣಗಿತ್ತಿಯೂ ಅಲ್ಲ, ಸುಕೋಮಲ ಸುಮಲತೆಯಲ್ಲ. ಹಂಸತೂಲಿಕಾ ತಲ್ಪದಲ್ಲಿ ಮಲಗಿ ವಿರಹ ವ್ಯತೆಯಲ್ಲಿ ಸೊರಗಿ ಚಂದನದೊಂದಾಗಿ ಕರಗಿ ಮರೆಯಾದವಳಲ್ಲ. ಯಾರೇ ಮುಟ್ಟಿದರೂ, ತಟ್ಟಿದರೂ, ಕುಟ್ಟಿದರೂ, ಮೆಟ್ಟಿದರೂ, ಚಚ್ಚಿ ಚೆಂಡಾಡಿದರೂ ಭೂಮಿಯ ಬಾಯಿ ಬಿಡಿಸಿ ಬಿದ್ದು ಹೋಗುವವಳಲ್ಲ. ಹೆದರಿ ಹಿಮ್ಮೆಟ್ಟುವ ಉತ್ತರನೂ ಅಲ್ಲ. ಸೋತಾಗ ಒರಗಿಕೊಳ್ಳಲು ಪುರುಷ ಭುಜವೇ ಬೇಕೆಂದೇನೂ ಇಲ್ಲ. ಎದ್ದು ನಿಲ್ಲು, ಹೋಗು, ಜಗ್ಗದೆ ಕುಗ್ಗದೆ ಮುನ್ನಡೆದು ಸಾಗು. ಕಲ್ಲೊತ್ತಿದರೆ ಒತ್ತಲಿ, ರಕ್ತ ಬಂದರೆ ಬರಲಿ, ಬಿಸಿಲೇರಿದರೆ ಏರಲಿ, ಬಿರುಗಾಳಿ ಬೀಸಿದರೆ ಬೀಸಲಿ. ಧೈರ್ಯಗೆಡಬೇಡ, ಬಗ್ಗಿ ಬರಡಾಗಬೇಡ, ಸೋತು ಬೆಂಡಾಗಬೇಡ. ಆತ್ಮಬಲವೇ ಬಲ, ಬೆಳೆಸಿಕೋ. ಆತ್ಮಬಲವೇ ಬಲ, ಬೆಳೆಸಿಕೋ, ಬೆಳೆಸಿಕೋ ಬದುಕಿ ಬಾಳುವ ಛಲ. ಅತ್ತು ಕರೆದದ್ದು ಸಾಕು, ಉಳಿಸಿಕೋ ನಿನ್ನತನ. ಅಬಲೆಯಾಗಿದ್ದು ಸಾಕು, ನೀ ಆಗು ಕಾಳಿ. ಅಷ್ಟ ಭುಜಬಲೆ ನೀನು, ಖಡ್ಗಧಾರಿಣಿ ನೀನು, ತುಂಡರಿಸು ಬಂಧಗಳ ಚಾಚು ನೀ ನಾಲಿಗೆಯ. ನುಂಗು ನುಂಗು ಚಿತೆಯ ಮೇಲಿನ ಸತಿಯ ಸುತ್ತಲ ಸುಡುಗಾಡು ಜ್ವಾಲೆಗಳ ನೆನಪಿಡು. ನೀ ಕಾಳಿ, ನೀ ದುರ್ಗೆ, ಶಕ್ತಿ ಸಾಮ್ರಾಜ್ಞೆ ಅಶಕ್ತೆಯಲ್ಲ. ದುಃಖ ಹಾರಿಣಿ ದೇವಿ, ದುಃಖಿ ನೀನಲ್ಲ. ನೀ ಬೆಳಕೇ ಹೊರತು ಕತ್ತಲಲ್ಲ. ನಿನ್ನ ಪಟಿಪರ ಪೊರೆವ ಗಾಯತ್ರಿ ನೀನು, ಯಮನನ್ನೇ ಗೆದ್ದಂತಹ ಸಾವಿತ್ರಿ ನೀನು, ಭಸ್ಮಾಸುರನನ್ನೇ ಭಸ್ಮೀಕರಿಸಿದ ಮೋಹಿನಿಯು ನೀನು, ಜನಕನ ಸಭೆಯಲ್ಲಿ ಯಾಜ್ಞಾವಂಕ್ಯನನ್ನ ಎದುರಿಸಿದ ಗಾರ್ಗಿ ನೀನು, ಸತ್ತ ಜನರ ನೆತ್ತ ಬಂದ ಪಾವನೆ ಗಂಗೆ ನೀನು, ವೀರ ವಿವೇಕಾನಂದದಲ್ಲಿ ಮಿಂದ ಶಕ್ತಿಯ ಶರಧಿ ನೀನು. ಇಲ್ಲಿ ಹೆಣ್ಣು ಕೇವಲ ಸೌಂದರ್ಯದ ವಸ್ತು ಅಲ್ಲ, ಮತ್ತೆ ಭೋಗದ ವಸ್ತು ಅಲ್ಲ ಅಂತೇಳಿ, ಅವಳಲ್ಲಿ ಕೂಡ ಆತ್ಮಸ್ಥೈರ್ಯ, ಧೈರ್ಯ ಇವೆಲ್ಲ ಇರಬೇಕು ಅನ್ನುವುದನ್ನು ತೋರಿಸುವಂತಹ ಒಂದು ವಾಕ್ಯಗಳು ಆಗಿವೆ. ಅವಳ ಆತ್ಮಬಲವೇ ಜಾಸ್ತಿಯಾಗಿ ಇರಬೇಕು ಅವಳ ಹತ್ರ, ಅವಳದನ್ನು ಬೆಳೆಸಿಕೊಳ್ಬೇಕು. ಮತ್ತು ಅವಳು ತುಂಬ ಶಕ್ತಿವಂತೆ. ಈಗ ನಮ್ಮ ಕಾಳಿ ದೇವಿ ಹೇಗೆ ಶಕ್ತಿವಂತಳು, ಅದೇ ರೀತಿ ಅಷ್ಟಭುಜವನ್ನು ಹೊಂದಿರುವಂತಹ ಕಾಳಿ ಮಾತೆಯಂತೆ, ಖಡ್ಗಧಾರಿಣಿಯಂತೆ ಹೆಣ್ಣು ಕೂಡ ತುಂಬ ಸಾಮರ್ಥ್ಯವನ್ನು ಹೊಂದಿದವಳು. ಅದನ್ನೆಲ್ಲ ತನ್ನೊಳಗಿಂದ ಹೊರಗೆ ತೆಗಿಬೇಕು ಅನ್ನೋದನ್ನು ತೋರಿಸಿಕೊಡುವಂಥದ್ದಾಗಿದೆ. ಮತ್ತೆ ಅವಳು ಶಕ್ತಿಯ ಸಾಮ್ರಾಜ್ಞಿ ಆಗಿದ್ದಾಳೆ. ಸಾಕಷ್ಟು ಶಕ್ತಿ ಅವಳಲ್ಲಿ ಇದೆ. ದುಃಖ ಹಾರಿಣಿ ಆಗಿದ್ದಾಳೆ. ದುಃಖವನ್ನ ಕಡಿಮೆಗೊಳಿಸುವವಳು ಅಥವಾ ದುಃಖ ಬಾರದೇ ಇರುವ ಹಾಗೆ ನೋಡಿಕೊಳ್ಳುವವಳಾಗಿದ್ದಾಳೆ. ದೇವಿಯ ಸ್ವರೂಪಿ ಅಂತೇಳಿ ಹೇಳುವಂತದ್ದಾಗಿದೆ. ಯಮನನ್ನೇ ಗೆದ್ದಂತಹ ಸಾವಿತ್ರಿ ನೀನು ಅಂತ ಹೇಳಿದರೆ, ಹೆಣ್ಣು ಸಾಕಷ್ಟು ಶಕ್ತಿವಂತೆ, ಧೈರ್ಯವಂತೆ, ಸಾಮರ್ಥ್ಯವನ್ನು ಹೊಂದಿದವಳು. ಅವಳು ಮನಸ್ಸು ಮಾಡಿದ್ಲು ಅಂತಾದರೆ ಎಂತಹ ಶಕ್ತಿವಂತನನ್ನಾದರೂ ಕೂಡ ಸೋಲಿಸಬಲ್ಲಳು ಎನ್ನುವುದು ಭಸ್ಮಾಸುರನ ಕಥೆಯು ನಮಗೆ ತೋರಿಸಿಕೊಡುತ್ತದೆ. ಜನಕನ ಸಭೆಯಲ್ಲಿ ಯಜ್ಞಾವಾಂಖ್ಯವನ್ನು ಎದುರಿಸಿದ ಗಾರ್ಗಿ ಅಂತ ಹೇಳಿದರೆ, ಅಲ್ಲಿ ಗಾರ್ಗಿ ಅನ್ನುವಳು ಹೆಣ್ಣು. ಸೊ ಒಬ್ಬ ಹೆಣ್ಣಾದವಳು ಒಬ್ಬ ಪುರುಷನಲ್ಲಿ ಯಾವ ರೀತಿಯಲ್ಲಿ ಗೆದ್ದು ಬಂದ್ಲು ಅನ್ನುವುದನ್ನು ತೋರಿಸುವಂಥದ್ದಾಗಿದೆ. ಮತ್ತು ಗಂಗೆಯಷ್ಟು ಪಾವನಳು ಹೆಣ್ಣು, ಗಂಗೆಯಷ್ಟು ಶುದ್ಧಳು, ಪರಿಶುದ್ಧಳು. ಇದಿಷ್ಟನ್ನು ನನ್ನ ಮನಸ್ಸಿನ ಭಾವನೆಗಳನ್ನು ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ಮಾತನ್ನು ಕೇಳಿಸ್ಕೊಂಡದಕ್ಕೆ ಧನ್ಯವಾದಗಳು. ಮತ್ತೆ ಸಿಕ್ಕುವ ರೇಡಿಯೋ ಕುಂದಾಪುರದಂಗೆ. ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM.
3: ಹೇ ಐಶಾ, ನಿನ್ನ ನಕ್ಕು ಒಂದು ಕಾಲೇಜ್ ಅಡ್ಮಿಷನ್ ತಕೊಂಡಳ.
4: ಯಾವ ಕಾಲೇಜ್?
3: ಇನ್ಯಾವ್ದು ಬಂಡರ್ ಕರ್ಸ್ ಕಾಲೇಜ್.
4: ನೀ ದೊಡ್ಡಾದ್ಮೇಲೆ ಯಾವ ಕಾಲೇಜ್ ಸೇರ್ಕೊಂಬೋದು?
3: ಇನ್ಯಾವ್ದು ಬಂಡರ್ ಕರ್ಸ್ ಕಾಲೇಜಿಗೆ ಸೇರುದು?
4: ನೀನ್ ಈಗಲೇ ಡಿಸೈಡ್ ಮಾಡ್ಬಿಟ್ಟಿಯಾ?
3: ಹೌದು, ಇಟ್ಸ್ ಮೈ ಡ್ರೀಮ್ ಕಾಲೇಜ್.
5: ಅಡ್ಮಿಷನ್ಸ್ ಓಪನ್ ಫಾರ್ BA, BSc, BCA, BCom ಮತ್ತು BBA. ವಿಸಿಟ್ ಬಂಡರ್ ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ. ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

0: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಆರೋಗ್ಯವೇ ಭಾಗ್ಯದಲ್ಲಿ ಇವತ್ತು ನಾವು ಅಬ್ಬಬ್ಬಾ, ಬಿಸಿ ಅಂದ್ರೆ ಬಿಸಿಲಂದ್ರೆ ಸೆಕೆ ಅಂದ್ರೆ ಉರಿ ಅಂದ್ರೆ ಅಯ್ಯಬ್ಯಾ ತಡ್ಕಂದಲ್ಲಪ್ಪ ಇದು ಏಗಳಿಕಬ್ಯ ದೇವ್ರೆ, ಒಂದ್ ಮಳಿ ಬರಲಿ, ಎಂತ ಬಿಸಿಲು ಮಾರ್ರೆ, ಒಂದ್ ಊಟಕ್ಕೆ ಹಾರ ಉಂಬಕತ್ತೆ ಬೆವ್ರೇ ಅತ್ತ ಅಬ್ಬ ಆಪದಲ್ಲ, ದಿನಕ್ಕೊಂದ್ 4-5 ಸಲ ಮಿಂದ್ರು ಮಾರ್ರೆ, ಈ ಬಿಸಿಲು ಈ ಸೆಕೆ ಈ ಉರಿ ಹಂಗ ಆಪದಲ್ದೆ ಯಬ್ಬ ಯಾವ್ದು ಬಟ್ಟೆ ಬೇಡ ಹಂಗ ಅನ್ಸುತ್ತೆ ಈಗ, ಆ ತರ ಬಿಸಿಲು ಆ ತರ ಉರಿ, ಹೆರ್ಗು ಹಾಪದಂದ್ರೆ ಹಾಪದೆ ಬೇಡ, ಯಾರು ಫಂಕ್ಷನ್ ಗೆ ಮದಿಗೆ ಮನೆ ಒಕ್ಕಲಿಗೆಲ್ಲ ಎಂತ ಹೇಳ್ತ್ರ ಮಗ ಅತ್ತ, ಖಂಡಿತ ಅದು ಹಾಪ ಸ್ಥಿತಿಂಗೆ ಇಲ್ಲ ಯಪ್ಪ, ಈ ಊಟ ಬೇಡ, ಮನ್ಸರು ಬೇಡ, ಮದಿಯೂ ಬೇಡ, ಎಂತದು ಬೇಡ, ಮನೆ ಒಳಗಿಪ್ಪ ಅಂದ್ರೆ ಮನೆ ಒಳಗಿಪ್ಪು ಕಾತಲ್ಲ ಬೆಂಕಿಗೆ ಹಾಕ್ದಂಗಿತ್ತೆ. ಇದು ಇವತ್ತು ಪ್ರತಿಯೊಬ್ರು ಹೇಳ್ತಾ ಇರೋ ಡೈಲಾಗ್ ನನ್ನನ್ನು ಸೇರಿಸಿ. ಆಕ್ಚುಲಿ ಎಂತಕ್ಕೆ ಬೇಸಿಗೆ ಹೌದು ಈ ಪಾಟಿ ಊರಿ ಓ ಎಂತಕ್ಕಂತ ಹೇಳುದಕ್ಕಿಂತ ಇದಕ್ಕೆ ಕೊಟ್ಟಿರುವ ಹೆಸರೀಗ ಬಿಸಿಲಾಘಾತ ಅಂತ ಹೇಳ್ಕೊಂಡ. ನಿಮ್ ಮೊಬೈಲ್ ಹಂಗ ಟೆಂಪರೇಚರ್ ತೋರಿಸ್ತಾ ಇರ್ಬೋದು, ಈಗ ಕುಂದಾಪುರದಲ್ಲಿ ಇಷ್ಟು ಟೆಂಪರೇಚರ್ ಅಂತ ಹೇಳ್ಕೊಂಡ, ಆ ಟೆಂಪರೇಚರ್ ಜಾಸ್ತಿ ಆತೈತಿ, ಕಮ್ಮಿ ಆತಾ ಇಲ್ಲ ಈಗ. ಸೊ ಬಿಸಿಲಾಘಾತದ ಬಗ್ಗೆ ಇವತ್ತಿನ ಆರೋಗ್ಯವೇ ಭಾಗ್ಯದಲ್ಲಿ ಮಾತಾಡೋಕೆ ನಮ್ಮೊಟ್ಟಿಗೆ ಡಾಕ್ಟರ್ ಶಿಲ್ಪಾ ಕೆ ಅವರು ಇದ್ದಾರೆ, ವೈದ್ಯಾಧಿಕಾರಿ ತಾಲೂಕು ಆಯುಷ್ ಆಸ್ಪತ್ರೆ ಕುಂದಾಪುರ ಆಯುಷ್ ಇಲಾಖೆ. ಶಿಲ್ಪಾ ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ.
0: ಹೆಂಗಿದ್ರಿ ಡಾಕ್ಟರ್?
1: ಆರಾಮ.
0: ಡಾಕ್ಟರ್ ಅಂತ ಗೊತ್ತಿತ್ತು, ಸೆಕೆನಲ್ಲಿ ಖಾದಿ ಬಟ್ಟೆಗಳನ್ನೆಲ್ಲ ಹಾಕು ಶುರು ಮಾಡಿರು, ಹಂಗಾಗಿ ಸ್ವಲ್ಪ ಕೂಲ್ ಹಂಗೆ ಇದ್ರ ಅಂತ ಅಲ್ದ. ಖಾದಿ ಬಟ್ಟೆ ಎಷ್ಟು ಹೆಲ್ಪ್ ಆತ್ ನಮ್ಗೆ ಸೆಕೆನ ಬೀಟ್ ದ ಹೀಟ್ ಮಾಡೋಕೆ?
1: ನಾವು ಈ ಬಿಸಿಲಾಘಾತದ ಸಮಯದಲ್ಲಿ ಅದಷ್ಟು ಖಾದಿ ಬಟ್ಟೆಗಳು, ತೆಳುವಾದ ಹಗುರವಾದ ಹತ್ತಿ ಬಟ್ಟೆಗಳನ್ನ ಧರಿಸಿದ್ರೆ ಉತ್ತಮ. ಅದ್ರ ಬಗ್ಗೆ ನಾವು ಮಾಹಿತಿಗಳನ್ನ ನೆಕ್ಸ್ಟ್ ಕೊಡ್ತಾ ಹೋಗ್ತೇವೆ. ಬಟ್ ಹೌದು, ಖಾದಿ ಬಟ್ಟೆಯನ್ನ ಧರಿಸಿದ್ರೆ ಖಂಡಿತವಾಗಿಯೂ ಚರ್ಮದ ಆರೋಗ್ಯಕ್ಕೆ ಕೂಡ ಒಳ್ಳೇದು, ತ್ವಚೆಯ ಆರೋಗ್ಯಕ್ಕೆ ಕೂಡ ಒಳ್ಳೇದು, ಹಾಗೆ ಈ ಬಿಸಿಲಿನಿಂದ ನಾವು ಖಂಡಿತವಾಗಿ ರಕ್ಷಣೆಯನ್ನ ಪಡೆದುಕೊಳ್ತೇವೆ.
0: ಓಕೆ ಡಾಕ್ಟ್ರೆ, ಈಗ ನಾವು ಮಾತಾಡ್ತೀವಿ ಈ ಹೊತ್ತಲ್ಲಿ ನನ್ನ ಮೊಬೈಲಲ್ಲಿ 35 ಡಿಗ್ರಿ ಸೆಲ್ಸಿಯಸ್ ಅಂತ ತೋರಿಸ್ತಾ ಇದೆ. ಆಕ್ಚುಲಿ ಎಷ್ಟಿರುತ್ತೆ ಒಂದು ಭೂಮಿಯ ತಾಪಮಾನ ಬೇಸಿಗೆಯಲ್ಲಿ ಎಷ್ಟಿರುತ್ತೆ, ಇದ್ರ ಬಗ್ಗೆ ಎಲ್ಲ ಒಂಚೂರು ಹೇಳಿಕಾಂಬ.
1: ಖಂಡಿತವಾಗಿ ಇತ್ತೀಚಿನ ದಿನಗಳಲ್ಲಿ ತಾಪಮಾನ ತುಂಬಾ ಹೆಚ್ಚಾಗ್ತಾ ಇದೆ, ಆದ್ರಿಂದ ನಮ್ಮ ಆರೋಗ್ಯದ ಕಡೆ ನಾವು ಹೆಚ್ಚು ಗಮನವನ್ನ ಕೊಡಲೇಬೇಕು. ಸರಾಸರಿ ಭೂಮಿಯ ಮೇಲ್ಮೈ ತಾಪಮಾನ ಅನ್ನುವಂಥದ್ದು 14-15 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಇದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತುಂಬಾ ಭಿನ್ನವಾಗಿರುತ್ತೆ. ಅಂಟಾರ್ಟಿಕದಲ್ಲಿ -10 ಡಿಗ್ರಿ ವರೆಗೂ ಹೋಗುತ್ತೆ, ಅಥವಾ ಕೆಲವೊಂದು ಪ್ರದೇಶಗಳಲ್ಲಿ ಹೆಚ್ಚಿನ ತಾಪಮಾನ ಕೂಡ ಇರುತ್ತೆ. ನಾವು ಸಾಮಾನ್ಯವಾಗಿ 20-30 ಡಿಗ್ರಿಯಷ್ಟು ತಾಪಮಾನವನ್ನ ನಾವು ತಡ್ಕೊಳ್ತೇವೆ. ಅದಕ್ಕಿಂತ ಹೆಚ್ಚಾಗಿ ಹೋದ್ರೆ ನಮ್ಮ ದೇಹಕ್ಕೆ ಒತ್ತಡ ಉಂಟಾಗ್ತದೆ, ಆಯಾಸ ಉಂಟಾಗ್ತದೆ, ನಿರ್ಜಲೀಕರಣವಂತಹ ಸಿಂಪ್ಟಮ್ಸ್ಗಳು ಅಥವಾ
0: ಡಿಹೈಡ್ರೇಷನ್
1: ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತದೆ. ಹಾಗಾಗಿ ಇದು ಬಹುಮುಖ್ಯವಾಗಿದೆ. ಯಾಕೆ ಈಗ ಬಿಸಿಲಾಘಾತದ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಅಂದ್ರೆ, ಕಾರಣ ಇದೆ. ನಮ್ಮ ದೇಹದ ಟೆಂಪರೇಚರ್ ಒಂದು ಇಷ್ಟಂತಾನೆ ಇರುತ್ತೆ, ಅದಕ್ಕಿಂತ ಹೆಚ್ಚಾದ್ರೆ ಅದು ಬಿಸಿಲಾಘಾತ. ಆದ್ರೆ ಈಗ ತಾಪಮಾನ ಎಷ್ಟಿದೆ ಅಂದ್ರೆ 35 ಡಿಗ್ರಿ ತನಕ ಏರಿಕೆ ಆಗ್ತಾ ಇದೆ. ಇದು ನಮ್ಗೆ ತುಂಬಾ ಒತ್ತಡವನ್ನ ಉಂಟು ಮಾಡ್ತಾ ಇದೆ. ಬೇಸಿಕಲಿ 40 ಡಿಗ್ರಿಗಿಂತ ಹೆಚ್ಚಾಗಿ ತಾಪಮಾನ ಇದ್ರೆ ಇದನ್ನ ನಾವು ಹೀಟ್ ಸ್ಟ್ರೋಕ್ ಅಥವಾ ಬಿಸಿಲಾಘಾತ ಅಂತ ಹೇಳ್ತೇವೆ. ಈಗಾಗಲೇ ಎಮರ್ಜೆನ್ಸಿ ಹೀಟ್ ಅಲರ್ಟ್ ಅನ್ನುವಂಥದ್ದು ಘೋಷಣೆ ಆಗಿದೆ. ಎಮರ್ಜೆನ್ಸಿ ಹೀಟ್ ಅಲರ್ಟ್ ಅಂದ್ರೆ ತೀವ್ರವಾದ ಶಾಖದ ಅಲೆಯ ಮುನ್ನೆಚ್ಚರಿಕೆ, ಇದನ್ನ ಹವಾಮಾನ ಇಲಾಖೆಯವರೇ ನೀಡಿರ್ತಾರೆ. ಇದು ಯಾವಾಗಿಂದ ಶುರುವಾಗಿದೆ ಅಂದ್ರೆ April 19 May 31 ಈ ಎಮರ್ಜೆನ್ಸಿ ಹೀಟ್ ಅಲರ್ಟ್ ಅನ್ನುವಂಥದ್ದು ಘೋಷಣೆ ಆಗಿದೆ ಹವಾಮಾನ ಇಲಾಖೆಯ ವತಿಯಿಂದ. ಸಾಧಾರಣವಾಗಿ ಅದು ಯಾವ ಹೊತ್ತಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಟೆಂಪರೇಚರ್ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಈ ತಾಪಮಾನ ಅನ್ನುವಂಥದ್ದು ತೀರಾ ಹೆಚ್ಚಾಗಿರ್ತದೆ. ಹಾಗಾಗಿ ಹೊರಗಡೆ ಹೋಗುವುದನ್ನ ಆದಷ್ಟು ತಪ್ಪಿಸಬೇಕು, ಅಥವಾ ಹೊರಗಿನ ಬಿಸಿಲಿನ ಶಾಖಕ್ಕೆ ಮೈಯೊಡ್ಡುವುದನ್ನ ಆದಷ್ಟು ತಪ್ಪಿಸಬೇಕು ಅನ್ನುವ ಮುನ್ನೆಚ್ಚರಿಕೆ ಕೂಡ ಇದೆ.
0: ಅಬ್ಬಾ, ಅದಕ್ಕೆ ಮೊನ್ನೆ 11 ಗಂಟೆಗೆ ಆಫೀಸಿಗೆ ಬಂದ ಮರ ತಲೆ ತಿರುಗಿ ಹೋಯ್ತು. ನಿಜವಾಗ್ಲು ನಾನು ಅನ್ಕೊಂಡೆ ಇನ್ಮೇಲೆ 8 ಗಂಟೆಗೆ ವರ್ಕ್ ಸ್ಟುಡಿಯೋಗ ಅಂತ, 8 ಗಂಟೆಗೆ ಬಂದು 4 ಗಂಟೆಗೆ ಹೋಗ್ಬೋದು ಅಂದ್ರೆ ಆ ಟೈಮಲ್ಲಿ ಆ ಬಿಸಿಲ ಝಳ ಕಡಿಮೆ ಇರುತ್ತಲ್ಲ, ಆ ಟೈಮಲ್ಲಿ ನಾವು ಒಳಗಿದ್ರೆ ಒಳ್ಳೇದು. ಬಟ್ ನಮ್ ಕಣಗಿದ್ದವ್ರು ಹಂಗ್ ಮಾಡ್ಲಕ್ಕ, ಆದ್ರೆ ಎಷ್ಟೋ ಜನ ಫೀಲ್ಡ್ ಹಂಗೆ ಇರ್ಕ ಅವ್ರ ಎಂತ
1: ಮಾಡುದು? ಹೌದು, ಮನೆಯ ಹೊರಗಡೆ ಕೆಲಸ ಮಾಡುವವರಿಗೆ ಇದು ಖಂಡಿತವಾಗಿ ಅಫೆಕ್ಟ್ ಆಗ್ತದೆ. ಹಾಗಾಗಿ ಅವರೆಲ್ಲ ಏನೇನು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಬೇಕು, ಅಥವಾ ಈ ಬಿಸಿಲಾಘಾತಕ್ಕೆ ಒಳಗಾದ್ರೆ ಯಾವೆಲ್ಲ ರೀತಿಯ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತದೆ, ಲಕ್ಷಣಗಳು ಏನಿರ್ತದೆ ಅನ್ನೋ ಒಂದು ತಿಳುವಳಿಕೆ ಅವರಲ್ಲಿ ಇರಬೇಕು.
0: ಡಾಕ್ಟರ್, ಈಗ ನಮ್ಗೆ ಹೀಟ್ ಸ್ಟ್ರೋಕ್, ನೀವು ಬಿಸಿಲಾಘಾತ ಅಂತ ಎಂತ ಹೇಳ್ರಿ, ಬಿಸಿಲು ಜಾಸ್ತಿ ಆದ್ರೆ ಕೆಲವು ಲಕ್ಷಣಗಳು ನಮ್ಗೆ ಗೊತ್ತಾಗ್ತೈತಿ. ಎಷ್ಟೇ ಮೇಕಪ್ ಮಾಡ್ರೂ ಮುಗ್ದಂಗ್ ನಿಲ್ಲುದಿಲ್ಲ, ಎಷ್ಟು ಸಲ ಸ್ನಾನ ಮಾಡೋ ಫ್ರೆಶ್ನೆಸ್ ಇಪ್ಪುದಿಲ್ಲ, ಇಂಥದ್ದೆಲ್ಲ ನಾರ್ಮಲ್ ಜನರಲ್ ಲಕ್ಷಣಗಳು ನಮ್ಗೆ ಗೊತ್ತಾತಿತ್ತು. ಆದ್ರೆ ಅದು ಬಿಟ್ಟು ಈ ಬಿಸಿಲಾಘಾತ, ಹೀಟ್ ಸ್ಟ್ರೋಕ್, ಇದರ ಲಕ್ಷಣಗಳು ಎಂತವೆಲ್ಲ?
1: ಇದರಲ್ಲಿ ಮುಖ್ಯವಾಗಿ ಅತಿಯಾಗಿ ಬಾಯಾರಿಕೆ ಆಗುವಂತದ್ದು, ತಲೆ ತಿರುಗುವುದು, ದೇಹದಲ್ಲಿ ಉರಿ ಅಥವಾ ಬಿಸಿಯಾದ ಅನುಭವವನ್ನ ನಾವು ಅನ್ವಯಿಸ್ತೇವೆ, ಅಥವಾ ಆಯಾಸ, ದೌರ್ಬಲ್ಯ ಆಗುವಂತದ್ದು, ತಲೆನೋವು, ವಾಂತಿ, ಈ ತರದ ಲಕ್ಷಣಗಳು. ಈಗ ಈ ತಲೆನೋವು ಕೂಡ ಈ ಬಿಸಿಲಿನ ಸಮಯದಲ್ಲೇ ಬರುವ ತಲೆನೋವನ್ನು ನಾವು ಬೇಸಿಗೆ ತಲೆನೋವು ಅಥವಾ ಸಮ್ಮರ್ ಹೆಡ್ಡೇಕ್ ಅಂತಾನೆ ಹೇಳ್ತೇವೆ. ಸರಿನಾ? ಸೊ ಈ ಹೆಡ್ಡೇಕ್ ಯಾಕೆ ಬರ್ತದೆ ಅಂದ್ರೆ, ನಾವು ಯಾವಾಗ ಜಾಸ್ತಿ ಬಿಸಿಲಿನ ತಾಪಕ್ಕೆ ನಮ್ಮನ್ನ ನಾವು ಮೈಯೊಡ್ಡಿಕೊಳ್ತೇವೆ ಆವಾಗ ಈ ಹೆಡ್ಡೇಕ್ ಅನ್ನುವಂಥದ್ದು ಕಾಣಿಸ್ಕೊಳ್ತದೆ. ಯಾಕಂದ್ರೆ ಮೆದುಳಿನ ನರಗಳು ಹಿಗ್ಗಿಕೊಳ್ತದೆ ಅತಿಯಾದ ಬಿಸಿಲಿಗೆ. ಈ ಸನ್ರೇಸ್, ಅಲ್ಟ್ರಾವಯೊಲೆಟ್ ರೇಡಿಯೇಷನ್ಸ್ ಅಂತ ನಾವೇನ್ ಹೇಳ್ತೀವಲ್ಲ, ಆಕ್ಚುಲಿ ಈಗ ಈ ಸಮಯದಲ್ಲಿ 70%ಗಿಂತಲೂ ಅಧಿಕವಾದ ಅಲ್ಟ್ರಾವಯೊಲೆಟ್ ರೇಸ್ ಅನ್ನುವಂಥದ್ದು ನೇರವಾಗಿ ಭೂಮಿಯ ಮೇಲೆ ಬೀಳ್ತಾ ಇದೆ. ಬೇಸಿಕಲಿ ಅದೇ ಕಾರಣದಿಂದಾಗಿನೇ ಈ ಹೀಟ್ ಸ್ಟ್ರೋಕ್ ಅನ್ನುವಂಥದ್ದು ಅಥವಾ ಬಿಸಿಲಾಘಾತ, ಟೆಂಪರೇಚರ್ ಯಾಕೆ ಏರಿಕೆ ಆಗ್ತಾ ಇದೆ ಅಂದ್ರೆ, ಆ ರೇಸ್ ಸೂರ್ಯನ ಕಿರಣಗಳು ಅತಿಯಾಗಿ ಬೀಳ್ತಾ ಇದೆ. ಒಂದು ಕಾರಣ ಮರಗಳ ನಾಶವಿರ್ಬೋದು, ಅರಣ್ಯ ನಾಶ ಇರ್ಬೋದು, ನೀರಿನ ಸಂಪತ್ತುಗಳು, ನೀರಿನ ಮೂಲಗಳು ಕಡಿಮೆ ಆಗ್ತಾ ಇದೆ. ಸೊ ಈ ತರ ನಾನಾ ಕಾರಣ, ಪ್ರಕೃತಿ ನಾಶದ ಕಾರಣಗಳು ಕೂಡ ಒಳಗೊಂಡಿದೆ, ಇಲ್ಲ ಅಂತ ಅಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಂತೂ ಇದು ತೀವ್ರ ಹೆಚ್ಚಿನ ಮಟ್ಟದಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಹಾಗಾಗಿ ಇಂತಹ ಸಿಂಪ್ಟಮ್ಸ್ಗಳು, ಲಕ್ಷಣಗಳು ಕಾಣಿಸ್ಕೊಂಡಾಗ ನಾವು ಇದಕ್ಕೆ ಪರಿಹಾರ ಮಾರ್ಗವನ್ನ ಬಳಸಲೇಬೇಕು, ಇಲ್ಲಾಂದ್ರೆ ಇದರಿಂದಾಗಿ ಅನಾಹುತಗಳು ಕೂಡ ತುಂಬಾ ಹೆಚ್ಚಾಗ್ತದೆ. ಯುವ ಜನರಿಗೆ ಮಾತ್ರ ಅಲ್ಲ, ವಯಸ್ಕರಿಗೆ, ಮಧ್ಯ ವಯಸ್ಕರಿಗೆ ಕೂಡ ಈ ಬಿಸಿಲಾಘಾತದ ಸಮಸ್ಯೆಗಳು ತುಂಬಾ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಬಹುಮುಖ್ಯವಾಗಿ ಈಗ ನಾನು ತಲೆನೋವು ಅಂತ ಹೇಳಿದ್ನಲ್ಲ, ಅದು ಬರೀ ಬಿಸಿಲಿಂದ ಮಾತ್ರ ಅಂತಲ್ಲ ತಲೆನೋವು ಬರೋದು. ಕೆಲವು ಸಲ ಬಿಸಿಲನ್ನ ನಾವು ನೇರವಾಗಿ ನೋಡೋದ್ರಿಂದ ಕೂಡ ಐ ಸ್ಟ್ರೇನ್ ಆಗುತ್ತೆ. ಸೊ ಐ ಸ್ಟ್ರೇನ್ ಇಂದ ಕೂಡ ಹೆಡ್ಡೇಕ್ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ. ಸೊ ನಾವು ಅವಾಗ ಹೆಡ್ಡೇಕಿಗೆ ಮಾತ್ರ ಅಂತ ತಗೊಳ್ಳೋ ಬದಲಾಗಿ ಅದಕ್ಕೆ ನಾವು ಬೇರೆ ರೀತಿಯ ಪರಿಹಾರ ಮಾರ್ಗಗಳನ್ನ ಪಡ್ಕೊಳ್ಬಹುದು. ಸೂರ್ಯನ ಕಿರಣಕ್ಕೆ ಮೈ ಒಡ್ಡದೇ ಇರುವಂತದ್ದು, ಅಥವಾ ಈ ಕ್ಯಾಪ್ ಅನ್ನ ಬಳಸುವಂತದ್ದು, ಕೊಡೆಗಳನ್ನ ಬಳಸುವಂತದ್ದು, ಕಣ್ಣಿಗೆ ತಂಪಾದ ಕನ್ನಡಕಗಳನ್ನ ಬಳಸುವಂತದ್ದು, ಅಥವಾ ಈ ತೀರಾ ಸಣ್ಣ ಪುಟ್ಟ ಕೆಲಸಗಳಿಗೆ ಬಿಸಿಲಿನ ಸಮಯದಲ್ಲಿ ಹೋಗುವುದನ್ನ ತಪ್ಪಿಸುವಂತದ್ದು, ಅಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನ ನಾವು ಬಳಸಬಹುದು.
0: ಸೊ ಈ ತರ ಮುನ್ನೆಚ್ಚರಿಕೆಯನ್ನ ತಗೊಳ್ಬಹುದು. ನೀವು ತಲೆನೋವು ಅಂದ್ರಲ್ಲ, ಇದಂತೂ ಹೌದು, ತುಂಬಾ ಜನ ಬಿಸಿಲಿಗೆ ಹೋಗಿ ಬಂದ್ರೆ ಸಾಕು ತಲೆನೋಯ್ತು ಅಂತ ಬಿದ್ಕ ಹುಡುಕುತ್ತ ಅಂದ್ರೆ ತುಂಬಾ ತಲೆನೋವು ಇರುತ್ತೆ ಅವರಿಗೆ. ಇನ್ನೊಂದು ನಿರ್ಜಲೀಕರಣ.
1: ಹೌದು, ಡಿಹೈಡ್ರೇಷನ್ ಆಗುತ್ತೆ.
0: ಎಷ್ಟು ನೀರು ಕುಡಿದ್ರು ಸಾಕತ್ತಿಲ್ಲ, ಆಮೇಲೆ ಮೂತ್ರ ಮಾಡುವಾಗ ಉರಿ ಶುರು,
1: ಹೌದು,
0: ಅದರೊಟ್ಟಿಗೆ ಮೂತ್ರದ ಬಣ್ಣ ಚೇಂಜ್ ಆಗಿರುತ್ತೆ,
1: ಮೂತ್ರದ ಬಣ್ಣ ಕೂಡ ಹೌದು.
0: ಅಂಡ್ ಇನ್ನೊಂದು ನೀವು ಹೇಳಿದ್ರಿ ಆಯಾಸ, ಸಿಕ್ಕಾಪಟ್ಟೆ ಸುಸ್ತು ಮಾರ್ರೆ, ಮೊದ್ಲಿದ ಎನರ್ಜಿ ಇಪ್ಪುದಿಲ್ಲ, ಮನೆಗೆ ಹೋಗಿ ಬಿದ್ರ ಸಾಕಿ ಅಂತದ್ದು ಬೇಡ. ಆಕ್ಚುಲಿ ಈ ಆಯಾಸ ಅಂದ್ರೆ ನಾವೆಲ್ಲ ಈಗ ಆರ್ ವಿ ಗೋಯಿಂಗ್ ಥ್ರೂ ದ ಹೀಟ್ ಸ್ಟ್ರೋಕ್ ಓನ್ಲಿ?
1: ಖಂಡಿತವಾಗಿ, ಯಾಕಂದ್ರೆ ನಾನು ಆವಾಗ್ಲೇ ಹೇಳಿದಾಗೆ ನಮ್ಮ ದೇಹ ಅನ್ನಂತದ್ದು ಈ 20-30 ಡಿಗ್ರಿ ಅಷ್ಟು ಟೆಂಪರೇಚರ್ ಅನ್ನ ತಡ್ಕೊಳ್ಳೋ ಶಕ್ತಿ ಇದೆ. ಇವಾಗ ವಾತಾವರಣದ ಟೆಂಪರೇಚರ್ ಅನ್ನುವಂಥದ್ದು 35 ಡಿಗ್ರಿಗಿಂತಲೂ ಹೆಚ್ಚಾಗಿದೆ. ಆ ಕಡೆ ಯಾದಗಿರಿ, ಬೆಳಗಾವಿ ಅಥವಾ ಕೊಪ್ಪಳ, ವಿಜಯಪುರ, ಕಲಬುರಗಿ, ಅಲ್ಲೆಲ್ಲ ಎಷ್ಟು ಟೆಂಪರೇಚರ್ ಹೆಚ್ಚಾಗ್ತಿದೆ ಅಂದ್ರೆ, ನಾವು ಡೈಲಿ ವೆದರ್ ಫೋರ್ಕಾಸ್ಟ್ ನೋಡಿದ್ರೆ ಅಂತ ಪ್ಲೇಸ್ ಗಳನ್ನ ಹಾಕಿ ನೋಡಿದ್ರೆ 40-42 ಡಿಗ್ರಿ ಅಷ್ಟಿದೆ. ಅಷ್ಟು ಡಿಗ್ರಿ ಸೆಲ್ಸಿಯಸ್ ಹೋಗ್ತಾ ಇದೆ. ಇಲ್ಲಿ ನಮ್ಮ ಉಡುಪಿ ಮಂಗಳೂರಿನಲ್ಲೇ 35-36 ಡಿಗ್ರಿ ಸೆಲ್ಸಿಯಸ್ ಇದೆ. ಆಕ್ಚುಲಿ 36 ಡಿಗ್ರಿ ಸೆಲ್ಸಿಯಸ್ ಗಿಂತ ಹೆಚ್ಚು ತಾಪಮಾನ ಏರಿಕೆ ಆದ್ರೆ ಅದು ಜ್ವರದ ಟೆಂಪರೇಚರ್.
0: 37 ಡಿಗ್ರಿ
1: ಖಂಡಿತವಾಗಿ ಜ್ವರದ ಟೆಂಪರೇಚರ್. ಸೊ ಅಷ್ಟು ಹಂತಕ್ಕೆ ಹೋಗ್ತಾ ಇದೆ. ಸೊ ಖಂಡಿತವಾಗಿ ಅದರಿಂದ ಅಡ್ಡ ಪರಿಣಾಮಗಳು ಆಗ್ತಾ ಇದೆ. ಬಿಸಿಲು ಅನ್ನುವಂಥದ್ದು ಸಹಜ, ಆದ್ರೆ ಈ ಹೀಟ್ ಸ್ಟ್ರೋಕ್ ಅನ್ನುವಂಥದ್ದು ಸಹಜ ಅಲ್ಲ. ಬಿಸಿಲು ಬೇಸಿಗೆಗಾಲದಲ್ಲಿ ಖಂಡಿತ ಇರುತ್ತೆ, ಆದ್ರೆ ಈ ವರ್ಷ ಮಾತ್ರ ಬಿಸಿಲಾಘಾತ ಅನ್ನುವಂಥದ್ದು ಖಂಡಿತವಾಗಿ ಕಾಣಿಸ್ಕೊಂಡಿದೆ. ಅದಕ್ಕೆ ನಾವು ಖಂಡಿತವಾಗಿ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕಾಗ್ತದೆ.
0: ಮೊನ್ನೆಷ್ಟು ಕೆಲವೊಂದು ಇನ್ಸಿಡೆಂಟ್ ಗಳಾಯ್ತು.
1: ಹೌದು
0: ಅಲ್ವಾ?
1: ಖಂಡಿತವಾಗಿ
0: ತಲೆ ಸುತ್ತಿ ಬಿದ್ದದ್ದು,
1: ತಲೆ ಸುತ್ತು. ಹೌದು, ನಾನು ನಿಮ್ಗೆ ಯಾವಾಗ್ಲೇ ಹೇಳ್ತಾ ಇದ್ದೆ ಈ ವಿಷಯದ ಬಗ್ಗೆ ಮಾತಾಡುವಾಗ, ಮಂಗಳೂರಲ್ಲಿ ಒಂದು 15 ದಿನದ ಹಿಂದೆ ಒಂದು ಹುಡುಗ ತಲೆ ತಿರುಗ್ಬಿಟ್ಟು ಬೀಳ್ತಾನೆ. ಅವನು ಬಸ್ಸಿಂದ ಇಳಿದು ಕೂಡ್ಲೆ ಬಸ್ಸಿನ ಹಿಂದಿನ ಚಕ್ರ ಅವನ ತಲೆ ಮೇಲೆ ಹರಿದು ಹುಡುಗ ಮೃತ್ಯು ಆಗ್ತಾನೆ. ಅಲ್ಲಿ ಡ್ರೈವರ್ ತಪ್ಪಾಗ್ಲಿ ಅಥವಾ ಹುಡುಗನ ತಪ್ಪಲ್ಲ, ಬಟ್ ಆದ್ರೆ ಯಾರ ಮೇಲೆ ನಾವು ಹೊಣೆಯನ್ನ ಹಾಕ್ಲಿಕ್ಕೆ ಸಾಧ್ಯ ಇಂಥ ಪರಿಸ್ಥಿತಿಯಲ್ಲಿ? ಎಲ್ಲೋ ತಲೆ ತಿರುಗುವಂಥದ್ದು, ಅದನ್ನ ನಾವು ಅವಾಯ್ಡ್ ಮಾಡಿಬಿಡ್ತೇವೆ. ಹೊರಗಡೆ ಹೋಗ್ಬೇಕಾದ ಸಂದರ್ಭದಲ್ಲಿ ನಾವು ಏನು ಪ್ರಿಕಾಷನ್ಸ್ ಅನ್ನ ಯೂಸ್ ಮಾಡಲ್ಲ. ಸೊ ಆವಾಗ ಕೂಡ ಈ ಸಂದರ್ಭಗಳು, ಅನಾಹುತಗಳು ಆಗುವ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ.
0: ನಿಜ ಮಾರ್ರೆ, ಸತ್ಯ. ನನಗೆ ನೀವು ಎಷ್ಟು ಹೇಳಿದ್ರಲ್ಲ, ನನಗೆ ಅನ್ನಿಸ್ತಿದೆ ಅದು ಹೌದು ಅಂತ. ಬಿಸಿಲಿಗೊಂದು ಯಾರು ಹೋಗುದೇ ಬೇಡಪ್ಪ, ಊಟಕ್ಕೊಂದು ಯಾರು ಕರೀಲೇಬೇಡಿಯಪ್ಪ. ಈ ಸಂದರ್ಭದಲ್ಲಿ ಊಟಕ್ಕೆ ಬರೋದ ಸಾಧ್ಯನೇ ಇಲ್ಲ. ಎಲ್ಲ ಮಳೆಗಾಲದಲ್ಲಿ ಇಟ್ಕೊಳ್ಳಿ, ಮಳೆ ಎಷ್ಟಾದ್ರೂ ಕೊಡೆ ಇಟ್ಕೊಂಡು ರೈನ್ ಕೋಟ್ ಹಾಕೊಂಡು ಬರ್ಬೋದು. ಬಟ್ ಆಕ್ಚುಲಿ ತುಂಬಾ ಜನ ಈ ಸಮಸ್ಯೆಯಿಂದ, ಈಗ ತುಂಬಾ ಜನಕ್ಕೆ ಈ ಸಮಸ್ಯೆ ಆಗ್ತಾ ಇದೆ ಹೀಟ್ ಸ್ಟ್ರೋಕ್ ಇಂದ.
1: ಹೌದು
0: ಡಾಕ್ಟರ್, ನಿನ್ನೆ ನಾನು ಒಂದು ಕಡೆ ಕಾರ್ ಪಾರ್ಕಿಂಗ್ ಮಾಡಿದ್ದೆ, ಬಿಸಿಲು ಆಯ್ತಾ, ಒಂದು 9:30 ಪಾರ್ಕ್ ಮಾಡಿದ್ದೆ, 12:00 ಕಾರ್ ತೆಗಿಯೋಕೆ ಹೋದೆ. ತೆಗಿಯೋಕೆ ಹೋಗಿ ಒಳಗೆ ಕೂತಿದ್ದೀನಿ, ಯಾವುದೋ ಒಂದು ದೊಡ್ಡ ಒಲೆ ಒಳಗೆ ಕೂತಂಗೆ ಆಗ್ತಿದೆ ನನಗೆ, ಆ ಥರ ಫೀಲು. ಸ್ಟೇರಿಂಗ್ ವೀಲ್ ಹಿಡಿಯೋಕೆ ಆಗ್ತಾ ಇಲ್ಲ, ಬಿಸಿ ಬಿಸಿ ಉಕ್ತಾ ಇದೆ. ನಾನು ಸೀರೆ ಸೆರ್ಗಿ ಇಟ್ಕೊಂಡು ಸ್ಟೇರಿಂಗ್ ವೀಲ್ ಇಟ್ಕೊಂಡು ಕಾರ್ ಡ್ರೈವ್ ಮಾಡಿದ್ದು, ಅಷ್ಟು ಬಿಸಿಯಾಗಿತ್ತು. ಜಸ್ಟ್ ಇಮ್ಯಾಜಿನ್ ಎಂಥದ್ದೆಲ್ಲ ಪರಿಸ್ಥಿತಿ ಆಗ್ಬೋದು ಇನ್ನೂ ಈ ಹೀಟ್ ಜಾಸ್ತಿ ಆಗ್ತಾ ಹೋದ್ರೆ ಅಂತ ಹೇಳ್ಕೊಂಡ. ಈಗ ಬಿಸಿಲಾಘಾತದ ಬಗ್ಗೆ ನಾವೆಲ್ಲ ನಮ್ ಕಣಂಗಿದ್ದಾರೆ ಏನೆಲ್ಲ ಮುನ್ನೆಚ್ಚರಿಕೆನ ತಕೊಳ್ಕತ್ತ?
1: ಮೊದಲನೇದಾಗಿ ಎಲ್ಲರೂ ಬಳಸುವ ವಾಹನ ಕಾರ್ಗಳಲ್ಲಿ ಈ ಗ್ಯಾಸ್ ಉತ್ಪನ್ನಗಳು, ಲೈಟರ್ಗಳು ಅಥವಾ ಈ ಕಾರ್ಬೋನೇಟೆಡ್ ಪಾನೀಯಗಳು, ಕಾರ್ಬೋನೇಟೆಡ್ ಪಾನೀಯಗಳಂದ್ರೆ ಪೆಪ್ಸಿ, ಕೊಕ್ಕೋಕೋಲಾ ಬಾಟಲ್ಗಳು ಅಥವಾ ಈ ಸುಗಂಧ ದ್ರವ್ಯ ಪರ್ಫ್ಯೂಮ್ ಬಾಟಲ್ಗಳು, ಬ್ಯಾಟ್ರಿಗಳನ್ನ, ಸಣ್ಣ ಪುಟ್ಟ ಈ ಟಾರ್ಚ್, ಅದನ್ನೆಲ್ಲ ಕಾರಲ್ಲಿ ಇಟ್ಕೊಳ್ಳೋ ಅಭ್ಯಾಸ ಇರುತ್ತೆ. ಇಂತಹ ವಸ್ತುಗಳು ನೀವು ಕಾರಲ್ಲಿ ಇರಿಸಿದಾಗ ಅಥವಾ ನೀವು ಈ ಕಾರ್ಗಳನ್ನ ಬಿಸಿಲಿರುವ ಪ್ರದೇಶದಲ್ಲಿ ತುಂಬಾ ಹೊತ್ತು ಪಾರ್ಕಿಂಗ್ ಮಾಡಿದಾಗ ಏನಾಗುತ್ತೆ, ಅವು ಸ್ಫೋಟಗೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೀವು ನೋಡಿರಬಹುದು ಅಥವಾ ಕೇಳಿರ್ಬೋದು ಇದ್ರ ಬಗ್ಗೆ, ಕಾರಲ್ಲಿ ಇಟ್ಟಿರುವ ವಸ್ತುಗಳಿಂದ ಸ್ಫೋಟ ಆಗುವಂತದ್ದು ಖಂಡಿತ ಇಂತಹ ಅಪಾಯಗಳು ಕೂಡ ಇರುತ್ತೆ. ಸೊ ಈ ಒಂದು ಮುನ್ನೆಚ್ಚರಿಕೆಯನ್ನ ನಾವು ಪಾಲಿಸಬಹುದು. ಇಲ್ಲದೇ ಇದ್ರೂ ಸಹ ಕಾರಿನಲ್ಲಿ ನಾವು ಈ 1 ಲೀಟರ್ ಬಿಸ್ಲರಿ ಕ್ಯಾನ್ ಅಂತ ಇಟ್ಕೊಂತೀವಲ್ಲ ನೀರಿಗೋಸ್ಕರ, ಅದು ಕೂಡ ನಾವೆಲ್ಲ ಮಾಡ್ತಿರೋ ತಪ್ಪೆ. ಯಾಕಂದ್ರೆ ನಾವು ಕಾರಲ್ಲಿ ಈ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ನೀರಿಟ್ಟಾಗ ಏನಾಗುತ್ತೆ, ಬಿಸಿಲಿನ ಕಾರಣದಿಂದಾಗಿ ಆ ಪ್ಲಾಸ್ಟಿಕ್ಗಳು ಕರಗುತ್ತೆ, ಅವೇ ಮೈಕ್ರೋ ಪ್ಲಾಸ್ಟಿಕ್ ಆಗಿ ನಾವು ಕುಡಿಯುವ ನೀರಿಗೆ ಸೇರಿ ನಮ್ಮ ದೇಹವನ್ನ ಸೇರ್ತದೆ, ಅದು ಕೂಡ ಒಂದು ಅಪಾಯಕಾರಿ. ಹಾಗಾಗಿ ಆದಷ್ಟು ನಿಮ್ಮ ಕಾರ್ಗಳಲ್ಲಿ ಸ್ಟೀಲ್ ಬಾಟಲ್ಗಳು ಅಥವಾ ಥರ್ಮೋ ಫ್ಲಾಸ್ಕ್ಗಳಲ್ಲೇ, ಅದರಲ್ಲೇ ಬೇಕಾದ್ರೆ ನೀವು ತಣ್ಣೀರನ್ನೇ, ತಂಪಾದ ನೀರನ್ನೇ ಶೇಖರಿಸಿ ಇಟ್ಕೊಳ್ಬಹುದು. ಆದರೆ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಬಳಸಿ ಅದರಲ್ಲಿ ನೀರನ್ನ ಇಟ್ಕೊಂಡು ಕುಡಿಯುವ ಅಭ್ಯಾಸವನ್ನ ಮಾಡಬೇಡಿ. ಎಲ್ಲೋ ಪ್ಲಾಸ್ಟಿಕ್ಗಳು ನಮ್ಮ ದೇಹವನ್ನು ಕೂಡ ಸೇರ್ತದೆ, ಇದೊಂದು ತುಂಬಾ ಕೆಟ್ಟ ಪರಿಣಾಮ. ಅಲ್ಲದೆ ಕೆಲವರೆಲ್ಲ ಏನ್ ಮಾಡ್ತಾರೆ, ಎನರ್ಜಿ ಡ್ರಿಂಕ್ಸ್ ಅಂತ ಹೇಳಿ ಹೆಚ್ಚಿನ ಯುವ ಪೀಳಿಗೆ ಇದ್ರ ಮೇಲೆ ಆಕರ್ಷಿತ ಆಗ್ತಾ ಇದ್ದಾರೆ. ಈ ಹೆಲ್ತ್ ಹೆಸರು ಇಟ್ಕೊಂಡು ಈ ಕಂಪನಿಗಳೆಲ್ಲ ಈ ತರದ ತೀರಾ ಏನು ಸ್ಕ್ಯಾಮ್ಗಳು ನಡೀತಾ ಇದೆ. ಸೊ ಇದರಲ್ಲೆಲ್ಲ ಏನು ಎನರ್ಜಿ ಸಿಗಲ್ಲ ಆಕ್ಚುಲಿ. ಇದರಲ್ಲಿ ಬೇಸಿಕಲಿ ನಿಮಗೆ ಸಿಗದೆ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಥವಾ ಕೆಮಿಕಲ್ ಕಲರ್ಸ್ ಎಲ್ಲ ಜಾಸ್ತಿ ಇರುತ್ತೆ, ಸೋಡಾ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ಕುಡಿಯೋದ್ರಿಂದ ನಿಮ್ಗೆ ಆ ಕ್ಷಣಕ್ಕೆ ಟೆಂಪರರಿಯಾಗಿ ನಿಮ್ಗೆ ಎನರ್ಜಿ ಅಂತ ಅನ್ಸಿದ್ರು, ಇದು ಲಾಂಗ್ ಟರ್ಮ್ ಆಗಿ ಮೂತ್ರಪಿಂಡದ ಮೇಲೆ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಈಗಿನ ಮಕ್ಕಳು ಸ್ವಲ್ಪ ಎನರ್ಜಿ ಡ್ರಿಂಕ್ ಕಡೆ ಪೋಷಕರು ಕೂಡ ತುಂಬಾ ಗಮನವನ್ನು ಹರಿಸಬೇಕು, ಮಕ್ಕಳು ಏನು ತಗೊಳ್ತಾರೆ ಅಂತ. ಯಾಕಂದ್ರೆ ಶಕೆ ಅಂತ ಬಂದ ಕೂಡಲೇ ಹೆಚ್ಚಿನವರು ತಂಪು ಪಾನೀಯ ತಗೊಳ್ಬೇಕು ಅಂತ. ತಂಪು ಪಾನೀಯ ಅಂದ್ರೆ
0: ಹೌದು, ಈ ಸೆಕೆಗೆ ಒಂಚೂರು ಬಿಸಿಲಿಗೆ ಹೋಗಿ ಬಂದ್ರೆ ಫ್ರಿಡ್ಜ್ ಅಲ್ಲಿರೋ ಆ ಕೋಲ್ಡ್ ನೀರೇ ಬೇಕು ಅನ್ಸುತ್ತೆ. ಇಂಥವುಗಳನ್ನ ಬೇಡ ಬೇಡ ಅಂದ್ರೆ ಕುಡುಕ್ ಲಾಯ್ಕ್ ಹತ್ತು, ತಂಪು ಹತ್ತಲ್ಲ ಗಂಟ್ಲಿಗೆ ಖುಷಿ ಹತ್ತು. ನೀವ್ ಹೇಳದ್ ಸರಿ ಡಾಕ್ಟರ್,
1: ಖಂಡಿತವಾಗಿ. ಮತ್ತೆ ಈಗ ಈ ಶಕೆಯಲ್ಲಿ ತೀರಾ ನಾವು ಫ್ರಿಡ್ಜಿನ ಆಹಾರಗಳು ಅಥವಾ ತಂಪಾದ ಪಾನೀಯಗಳನ್ನು ತೆಗೆದುಕೊಂಡ್ರು ಸಹ ಅದು ಶೀತ, ಕೆಮ್ಮು, ಕಫ, ಗಂಟಲು ನೋವು ಈ ತರದ ಸಮಸ್ಯೆಗಳಿಗೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಯಾಕಂದ್ರೆ ಈಗ ನಾವು ಆಸ್ಪತ್ರೆಯಲ್ಲಿ ನೋಡ್ತಾ ಇದ್ದೇವೆ ಕೂಡ, ಶಕೆ ಇಷ್ಟಿದ್ರು ಕೂಡ ಶೀತ, ಕೆಮ್ಮು, ಕಫದ ಕೇಸ್ಗಳೇನು ಕಡಿಮೆ ಇಲ್ಲ, ಬರಲಿಲ್ಲ ಅದಕ್ಕೆ. ಹಾಗಾಗಿ ಆದಷ್ಟು ನೋಡಿ, ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಇಂತಹ ಬಿಸಿಲಿನ ಸಂದರ್ಭದಲ್ಲಿ, ಮಣ್ಣಿನ ಮಡಿಕೆಗಳಲ್ಲಿ ನೀರನ್ನ ಶೇಖರಣೆ ಮಾಡಿ ಇಡ್ತಾ ಇದ್ರು, ಲಾವಂಚದ ಬೇರಿನ ನೀರನ್ನ ಬಳಸ್ತಾ ಇದ್ರು, ಅಥವಾ ಶಕೆಗಾಲದಲ್ಲಿ ರಾಗಿ ನೀರು, ಹೆಸರು ನೀರು, ಇದೆಲ್ಲ ನಾವು ಮುಂದೆ ಮಾತಾಡೋಣ ಇದ್ರ ಬಗ್ಗೆ ಸಹ. ಸೊ ಅಂತಹ ಪರಿಹಾರ ಮಾರ್ಗವನ್ನ ಕಂಡುಕೊಳ್ತಾ ಇದ್ರು. ಆದ್ರೆ ಇವಾಗ ಏನಾಗ್ತಾ ಇದೆ, ಫ್ರಿಡ್ಜ್ ಅಲ್ಲಿರುವ ಆಹಾರಗಳು ಅಥವಾ ಸಂಸ್ಕರಿಸಿದ ಆಹಾರಗಳು, ಪಾನೀಯಗಳು, ಕಾರ್ಬೋನೇಟೆಡ್ ಡ್ರಿಂಕ್ಸ್, ಇದನ್ನೇ ಜಾಸ್ತಿ ಯುವ ಪೀಳಿಗೆ ಎಲ್ಲರೂ, ಮಧ್ಯ ವಯಸ್ಕಿನವರು ಎಲ್ಲರೂ ಕೂಡ ತಗೊಳ್ತಾ ಇದ್ದಾರೆ. ಇದರಿಂದ ಆರೋಗ್ಯಕ್ಕೆ ಕೂಡ ಹಾನಿ, ಅಷ್ಟು ಮಾತ್ರ ಅಲ್ಲದೆ ಈ ಬಿಸಿಲಾಘಾತದ ಸಮಯದಲ್ಲಿ ಅಂತಹ ತಂಪು ಪಾನೀಯಗಳನ್ನು ತೆಗೆದುಕೊಳ್ಬಾರ್ದು ಯಾರು ಸಹ. ಇದೊಂದಾಯ್ತು. ಇನ್ನೊಂದು ನಾವೇನ್ ಮಾಡ್ಬೋದಂದ್ರೆ, ಚಂದನದ ಲೇಪ, ಈ ಕಡಲೆ ಹಿಟ್ಟು, ಹೆಸರು ಹಿಟ್ಟು, ಬೇವಿನೆಲೆ ಇಂದ ಬಳಸಿ ಮಾಡಿರುವಂತಹ ಪೇಸ್ಟ್ ಬಳಸಿ ಅದನ್ನು ನಾವು ಸ್ನಾನಕ್ಕೆ ಬಳಸಬಹುದು. ಹಾಗಾಗಿ ಈ ಬಿಸಿಲಿನ ಸಮಯದಲ್ಲಿ ಏನು ಬೆವರ್ಸಾಲೆ ಅಥವಾ ಸ್ಕಿನ್ ರ್ಯಾಶಸ್ಗಳು ಏನಾಗ್ತದೆ, ಅದರಿಂದ ಕೂಡ ಸರಳ ಸುಲಭವಾದ ಒಂದು ಮನೆ ಮದ್ದು ರೂಪದಲ್ಲಿ ಕೂಡ ನಾವು ಪರಿಹಾರವನ್ನು ಪಡ್ಕೊಳ್ಬಹುದು. ಯಾಕಂದ್ರೆ ಈಗ ಈ ಬಿಸಿಲಾಘಾತದಿಂದ ನಮ್ಮ ಊರಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ಇಲ್ಲದೆ ಇದ್ರೂ ಸಹ 35 ಡಿಗ್ರಿ ಸೆಲ್ಸಿಯಸ್ ನಮ್ಗೆ ಸಾಕಾಗ್ತದೆ ಉಡುಪಿ ಮಂಗಳೂರಿನವರಿಗೆ. ಸೊ ಖಂಡಿತವಾಗಿ ಈ ಶಕೆಯಿಂದಾಗಿ ಮೈ ಜಾಸ್ತಿ ಬೆವರ್ತದೆ, ಖಂಡಿತವಾಗಿ ರ್ಯಾಶಸ್ಗಳಾಗ್ತದೆ. ಸೊ ಇಂತಹ ಸರಳ ಪರಿಹಾರವನ್ನ ಮನೆಯಲ್ಲೇ ಮಾಡ್ಕೊಳ್ಬಹುದು. ಅಷ್ಟಲ್ಲದೆ ಈ ಸೌತೆಕಾಯಿ, ಕಲ್ಲಂಗಡಿ ಹಣ್ಣು, ಮಸ್ಕ್ ಮಲ್ಲನ್ನು, ಸೀಬೆ, ನಾರಿನಂಶ ಹೆಚ್ಚಿರುವ ಹಣ್ಣುಗಳು, ತರಕಾರಿಗಳಲ್ಲಿ ಸೋರೆ, ಹೀರೆ, ಪಡವಲ್ಕಾಯಿ, ಫೈಬರ್ ರಿಚ್ ಜಾಸ್ತಿ ಇರುವ ಹಣ್ಣು ತರಕಾರಿಗಳನ್ನು ತಗೊಂಡ್ರೆ ದೇಹ ಒಳಗಡೆಯಿಂದ ಕೂಡ ತಂಪಾಗಿರುತ್ತೆ. ಹೆಚ್ಚಿನವ್ರು ನಾವು ಯಾವ್ದ್ರ ಕಡೆ ಗಮನ ಹರಿಸ್ತೇವೆ, ಶಕೆ ಬಂದ್ ಕೂಡಲೇ ಏರ್ ಕೂಲರ್ಗೀಗ ತುಂಬಾ ಬೇಡಿಕೆ ಬಂದ್ಬಿಟ್ಟಿದೆ, ಹೆಚ್ಚಿನ ಕಡೆ ಸಿಗ್ತಾ ಇಲ್ಲ. ಹೇಗೆ ವಾರಿಂದಾಗಿ ಗ್ಯಾಸ್ ಸಿಲಿಂಡರ್ಗೆ ಬೇಡಿಕೆ ಬಂತು, ಅದೇ ರೀತಿ ಏರ್ ಕೂಲರ್ಗಳಿಗೆ, ಎಸಿಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಈಗ ಉಳ್ಳವರು ಇಟ್ಕೊಂಡು ಬರ್ಬೋದು. ಆದರೆ ಮಧ್ಯಮ ವರ್ಗದವರು ತೀರಾ ಬಡವರಿಗೆ ಕೈಗೆಟಕದ ವಸ್ತುಗಳವೆಲ್ಲ. ಹಾಗಾಗಿ ನಾವು ಹೊರಗಡೆಯಿಂದ ನಮ್ಮ ದೇಹವನ್ನು ತಂಪಾಗಿರಿಸುವ ಬದಲಾಗಿ ಒಳಗಡೆಯಿಂದನೇ ಇಂಟರ್ನಲಿ ನಾವು ದೇಹವನ್ನು ಕೂಲಾಗಿರಿಸ್ಕೊಂಡ್ರೇ ಅದು ಒನ್ ಆಫ್ ದ ಬೆಸ್ಟ್ ವೇ ಆಫ್ ಸೊಲ್ಯೂಷನ್ ಹ್ಯಾಂಡ್ಲಿಂಗ್ ಅಂತಾನೆ ಹೇಳ್ಬೋದು. ಆಮೇಲೆ ಕಾರಿನಲ್ಲಿ ಮಕ್ಕಳು ಸಾಕು ಪ್ರಾಣಿಗಳನ್ನು ನೀವೆಲ್ಲೋ ಒಂದು ಕಡೆ ಹೋಗಬೇಕು, ಆವಾಗ ನೀವು ಕಾರ್ನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಮಕ್ಕಳು ಅಥವಾ ಪೆಟ್ ಆನಿಮಲ್ಸ್ ಅನ್ನು ನೀವು ಕಾರಲ್ಲೇ ಇಡ್ತೀರಾ. ಎಷ್ಟೋ ಈ ತರ ಪ್ರಕರಣಗಳನ್ನು ನೀವು ನೋಡಿರ್ತೀರ. ದಯವಿಟ್ಟು ಆ ತರ ಮಾಡಬೇಡಿ. ಬಿಸಿಲಿನ ಹೆಚ್ಚಿರುವ ಸಮಯದಲ್ಲಿ ಮಕ್ಕಳನ್ನ ಸಾಕು ಪ್ರಾಣಿಗಳನ್ನ ಕಾರಲ್ಲಿ ಬಂದ್ ಮಾಡಿ ಇಡಬೇಡಿ. ಸ್ವಲ್ಪ ಆದರೂ ಕಿಟಕಿಯನ್ನ ತೆರೆದಿಡಿ. ಇದು ಕೂಡ ಒಂದು ನಾವು ಅನುಸರಿಸಬೇಕಾದ ಒಂದು ಮುನ್ನೆಚ್ಚರಿಕೆ. ಅಷ್ಟು ಮಾತ್ರ ಅಲ್ಲದೆ ಈಗ ಈ ಸಮಯದಲ್ಲಿ ಇಂಧನ ಟ್ಯಾಂಕ್ ಅನ್ನ ಸಂಪೂರ್ಣವಾಗಿ ತುಂಬಿಸಬೇಡಿ. ಹೆಚ್ಚಾಗಿ ಸಂಜೆ ಟ್ಯಾಂಕ್ ಅನ್ನು ತುಂಬಿಸ್ಕೊಂಡ್ರೇನೆ ಒಳ್ಳೇದು. ಆದರೆ ಕಂಪ್ಲೀಟ್ ಆಗಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಎಲ್ಲ ಮಾಡಬೇಡಿ. ಅನ್ಲೆಸ್ ನೀವು ದೂರ ಪ್ರಯಾಣ ಮಾಡೋದನ್ನ ಬಿಟ್ಟು ಅದಕ್ಕೋಸ್ಕರ ನೀವು ಮಾಡ್ಕೊಳ್ಬಹುದು ಹೊರತಾಗಿ. ಹತ್ರ ಎಲ್ಲಾದ್ರೂ ಹೋಗೋದಾದ್ರೆ ಫುಲ್ ಟ್ಯಾಂಕ್ ಮಾಡ್ಕೊಳ್ಬೇಡಿ. ಸಂಜೆ ಮಾಡಿದ್ರೆ ಒಳ್ಳೇದು ಟ್ಯಾಂಕ್. ಮತ್ತೆ ಟೈರ್ಗಳನ್ನು ಕೂಡ ಟೈರ್ ಯಾವಾಗ್ಲೂ ಚೆಕ್ ಮಾಡಿಸ್ತಾರಲ್ಲ, ಏರ್ ಚೆಕ್ ಮಾಡಿಸುವಾಗ. ಅವಾಗ ಕೂಡ ಟೈರ್ದು ಗಾಳಿಯನ್ನು ಅತಿಯಾಗಿ ಕೂಡ ತುಂಬಬಾರದು. ಯಾಕಂದ್ರೆ ಈ ಬಿಸಿಲಿನ ಸಮಯದಲ್ಲಿ ನಾನಾ ರೀತಿಯ ಅನಾಹುತಗಳು ಆಗ್ತದೆ, ಇಂಥದ್ದೇ ಅಂತ ಹೇಳಕ್ಕೆ ಬರಲ್ಲ. ಸೊ ಹಾಗಾಗಿ ಎಲ್ಲೋ ಈ ತರ ಸಣ್ಣ ಪುಟ್ಟ ಪ್ರಿಕಾಷನ್ಸ್ ಅನ್ನ ನಾವು ಖಂಡಿತವಾಗಿ ಫಾಲೋ ಮಾಡಬೇಕಾಗತ್ತೆ. ಆಮೇಲೆ ಇನ್ನೊಂದು ಬಹುದೊಡ್ಡ ವಿಷಯ ಏನಂದ್ರೆ ಮಕ್ಕಳಿಗೀಗ ಸಮ್ಮರ್ ಹಾಲಿಡೇಸ್ ಬಂದ್ ಆಗಿದೆ. ಸೊ ಮಕ್ಕಳು ಏನ್ ಮಾಡ್ತಾರೆ, ಆದಷ್ಟು ಕೆರೆ ಅಥವಾ ಸಣ್ಣ ನೀರಿನ ಹೊಂಡಗಳಿಲ್ಲದೆ ಹಳ್ಳ ಇಲ್ಲದೆ ಅಲ್ಲಿ ಹೋಗಿ ಆಟ ಆಡ್ತಾರೆ. ಅವರಿಗೆ ಆ ಹೊಂಡದ ಆಳ ಗೊತ್ತಿರಲ್ಲ. ಹಾಗಾಗಿ ಪೋಷಕರು ಖಂಡಿತವಾಗಿ ಇದ್ರ ಮೇಲೆ ಒಂದು ಗಮನ ಹರಿಸಬೇಕು. ಯಾಕಂದ್ರೆ ತೀರಾ ಅನಾಹುತಗಳು ಅಲ್ಲೂ ಕೂಡ ಆಗುತ್ತೆ. ಮಕ್ಕಳ ಮೇಲೆ ಕೂಡ ಒಂದು ಗಮನ ಹರಿಸಬೇಕು. ಮತ್ತೆ ಈ ಹೊರಗಡೆಯಿಂದ ಈಗ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಹಾವು ಚೇಳುಗಳು ಅವೆಲ್ಲ ತಂಪಾದ ಪ್ರದೇಶವನ್ನು ಅರಿಸಿಕೊಂಡು ಬರ್ತವೆ. ಎಲ್ಲಾದ್ರೂ ಮನೆಯ ಮೂಲೆಗಳಲ್ಲಿ ಸ್ಟೋರ್ ರೂಮ್ಗಳಲ್ಲಿ ಅವಿತುಕೊಳ್ಳೋ ಚಾನ್ಸಸ್ಗಳೆಲ್ಲ ಇರುತ್ತೆ. ಸ್ವಚ್ಛತೆ ಕಡೆ ಆದಷ್ಟು ಗಮನವನ್ನ ಹರಿಸಬೇಕಾಗತ್ತೆ. ತೀರಾ ಕ್ಲೋಸ್ ಆಗಿರುವ ಪ್ಲೇಸ್ಗಳು ಏನಿದೆ ಮನೆಯಲ್ಲಿ ಸ್ಟೋರ್ ರೂಮ್ಗಳು ಅಲ್ಲೆಲ್ಲ ಸಾಧಾರಣ ಸ್ವಚ್ಛತೆಯನ್ನ ಮುನ್ನೆಚ್ಚರಿಕೆಯಾಗಿ ಬಳಸ್ಕೊಳ್ಬಹುದು. ಆಮೇಲೆ ಗ್ಯಾಸ್ ಸಿಲಿಂಡರ್ ಅನ್ನ ಅತಿಯಾದ ಬಿಸಿಲಿರುವ ಪ್ರದೇಶದಲ್ಲಿ ಇಡಬೇಡಿ. ಆದಷ್ಟು ಈಗ ಹೆಚ್ಚಿನ ಮನೆಯಲ್ಲಿ ಹೊರಗಡೆನೆ ಇಡ್ತಾರೆ ಗ್ಯಾಸ್ ಸಿಲಿಂಡರ್ಗಳನ್ನ. ಸ್ವಲ್ಪ ತಂಪಾದ ಸ್ಥಳಗಳಲ್ಲಿ ಅಥವಾ ಆ ಗ್ಯಾಸ್ ಸಿಲಿಂಡರ್ಗಳನ್ನ ಬಟ್ಟೆಯಿಂದ ಮುಚ್ಚುವಂಥದ್ದು, ಕರ್ಟೆನ್ ತರ ಮುಚ್ಚುವಂಥದ್ದು, ಈ ತರ ಒಂದು ಮುನ್ನೆಚ್ಚರಿಕೆಯನ್ನ ಕೂಡ ಮಾಡಬಹುದು. ಅಷ್ಟು ಮಾತ್ರ ಅಲ್ಲದೆ ಪ್ಲಾಸ್ಟಿಕ್ ಬಾಟಲ್ ನಾನು ಆವಾಗ್ಲೇ ಹೇಳಿದಾಗೆ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಈಗ ನಾವು ಎಲ್ಲಾ ಸಂದರ್ಭದಲ್ಲೂ ಅದನ್ನು ಅವಾಯ್ಡ್ ಮಾಡಕ್ಕಾಗಲ್ಲ. ಬಟ್ ಆದಷ್ಟು BPA ಫ್ರೀ ಇರುವ ಪ್ಲಾಸ್ಟಿಕ್ ಬಾಟಲ್ ಗಳಲ್ಲಿ ಇರುವಂತಹ ನೀರನ್ನ ಆದಷ್ಟು ಬಳಸಿ. ಇಲ್ಲ ಸ್ಟೀಲ್
2: BPA ಫ್ರೀ ಅಂದ್ರಂತ ಡಾಕ್ಟರ್,
1: BPA ಅನ್ನುವಂಥದ್ದೊಂದು ಕೆಮಿಕಲ್. ಆ ಕೆಮಿಕಲ್ ಅನ್ನ ಜಾಸ್ತಿ ಈ ಪ್ಲಾಸ್ಟಿಕ್ ಉತ್ಪನ್ನಗಳಲ್ಲಿ ಬಳಸ್ತಾರೆ. ಅದು ನಮ್ಮ ದೇಹಕ್ಕೆ ತೀರಾ ಹಾನಿಕಾರಕ.
2: ಹಾಗಾಗಿ
1: ಅದು ಈ ಬಾಟಲ್ ಗಳಲ್ಲಿ ಲೇಬಲ್ ಅಲ್ಲಿ ಹಾಕಿರ್ತಾರೆ BPA ಫ್ರೀ ಪ್ಲಾಸ್ಟಿಕ್ ಗಳು ಅಂತ ಹೇಳಿ. ಸೊ ಅಂತ ಪ್ಲಾಸ್ಟಿಕ್ ಗಳಿಂದ ಅಂದ್ರೆ ಅಂತ ಆ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಗಳು. ಈಗ ಇದೆಲ್ಲ ಈ 1 ಲೀಟರ್ ನಾವು ನೀರು ತರ್ತೀವಲ್ಲ ಅದು ಬಿಸಿಲೈ ಬರೀ 20 ರೂಪಾಯಿ ಬಾಟಲ್ ಅದು. ಸೊ ಅದು ತೀರಾ ತೆಳು ಪ್ಲಾಸ್ಟಿಕ್ ಇಂದ ಮಾಡಿರ್ತಾರೆ. ಸೊ ಅದ್ರ ಬದಲು ಸ್ವಲ್ಪ ಒಳ್ಳೆ ಮಟ್ಟದ ಪ್ಲಾಸ್ಟಿಕ್ ಗಳು ಕೂಡ ಬರುತ್ತೆ. ಅಂತಹ ಬಾಟಲ್ ಗಳನ್ನ ಬಳಸಿದ್ರೆ ಪರವಾಗಿಲ್ಲ.
2: ಆದ್ರೆ ಬೆಸ್ಟ್ ಈಗ ಬಾಟಲ್ ನೀರ್ ನಾವು ತಕ್ಕಂತಲ್ಲ, ನಾವು ತಕೊಂಡ್ ಎಲ್ಲ ಎಷ್ಟು ಕೂಲ್ ಇರೋ ಪ್ಲೇಸ್ ಅಲ್ಲಿ ಇಟ್ಟರು ಅದು ಬರೋ ಮುಂಚೆ ಅಂಗಡಿಯವನು ಬಿಸಿಲಿಗೆ ಇಟ್ಟಿರ್ತಾರ ಅವರು. ಬಿಸಿಲಲ್ಲೇ ಒಣಗಿ ಒಣಗಿರೋ ಬಾಟಲ್ ಗಳು ಅವೆಲ್ಲ ಆಮೇಲೆ ನಾವು ಹೋಗಿ ಪರ್ಚೇಸ್ ಮಾಡಿರೋದು. ಅಷ್ಟರಲ್ಲಿ ಆ ಪ್ಲಾಸ್ಟಿಕ್ ಗಳು ಆ ನೀರಲ್ಲಿ ಎಷ್ಟು ಬಿಟ್ಟಿರೋದು ದೇವರಿಗೆ ಗೊತ್ತು.
1: ಹಾಗಾಗಿ ನಾನು ಆಗ್ಲೇ ಹೇಳಿದಾಗೆ ಸ್ಟೀಲ್ ಬಾಟಲ್ ಗಳು ಅಥವಾ ಥರ್ಮೋ ಫ್ಲಾಸ್ಕ್ ಗಳನ್ನ ಆದಷ್ಟು ಬಳಸಿದ್ರೆ ಒಳ್ಳೇದು. ಮತ್ತೆ ಮನೆಯಲ್ಲಿ ಫ್ರಿಡ್ಜ್ ಅಲ್ಲಿ ನೀರ್ ಇಟ್ಕೊಂಡು ಕುಡಿಯೋದಕ್ಕಿಂತ ಹಿಂದಿನ ಕಾಲದಲ್ಲಿ ಮಡಿಕೆಯಲ್ಲಿ ನೀರನ್ನು ಶೇಖರಣೆ ಮಾಡಿಕೊಂಡು ಹೂಜಿಯಲ್ಲಿ ನಿಜಕ್ಕೂ ಅದನ್ನ ಕೂಡ ಬಳಸಬಹುದು. ಅದು ನಿಜ ನೀರು ಕೂಡ ತಂಪಾಗಿರುತ್ತೆ, ದೇಹಕ್ಕೆ ಕೂಡ ಒಳ್ಳೇದು. ಮತ್ತೆ ಆ ನೀರನ್ನು ಕುಡಿಯೋದ್ರಿಂದ ಶೀತ ಕೆಮ್ಮು ಕಫದಂತ ಜ್ವರದಂತ ಲಕ್ಷಣಗಳು ಕೂಡ ಬರುವುದಿಲ್ಲ. ಹೆಚ್ಚಿನವರಿಗೆ ಫ್ರಿಡ್ಜ್ ಇಂದ ನೀರು ಕುಡಿದು ಕೂಡಲೇ ಸ್ವಲ್ಪ ದಿನದಲ್ಲೇ ರೋಗ ಲಕ್ಷಣಗಳು ಶುರುವಾಗುತ್ತೆ. ಸೊ ಅದಕ್ಕೆ ಈ ತರದೊಂದು ಪರಿಹಾರ ಮಾರ್ಗವನ್ನ ಬಳಸಬಹುದು.
2: ಮತ್ತಿನ್ನೊಂದು ಹೇಳ್ತಾರೆ, ಈಗ ಬಿಸಿಲು ತುಂಬಾ ಧಗೆಗೆ ಹೋಗಿ ಬಂದಾಗ ತಂಪಿರೋದು ಬೇಕಂದ್ರೆ ನಮ್ಗೆ ಅನಿಸ್ತಾ ಇರುತ್ತೆ, ನಾವೆಂತ ಮಾಡತ್ತ ಫ್ರೀಜರ್ ಹಂಗಿಟ್ಟದ್ದು ಫ್ರಿಡ್ಜ್ ಹಂಗಿಟ್ಟದ್ದು ಕೋಲ್ಡ್ ಕೋಲ್ಡ್ ನೀರ್ ಇರತ್ ಅದು ಕುಡ್ದಾಗ ಗಂಟ್ಲಿಗೆ ಹಾಯ್ ಅನ್ಸುತ್ತೆ. ಆದ್ರೆ ಅಷ್ಟು ಕೋಲ್ಡ್ ನೀರನ್ನ ಬಿಸಿಲಿಂದ ಬಂದ ಕೂಡಲೇ ಕುಡಿಬಾರ್ದು ಅಂತ ಹೇಳ್ತಾರೆ.
1: ಹೌದು, ಖಂಡಿತವಾಗಿ ಅಷ್ಟು ಕೋಲ್ಡ್ ಇರುವ ನೀರನ್ನ ಖಂಡಿತವಾಗಿ ಕುಡಿಬಾರ್ದು. ಯಾಕಂದ್ರೆ ನಾವು ಬಿಸಿಲಿಂದ ಬಂದಾಗ

0: ಸ್ಟೋರೇ ಮಾಡಬೇಕಾಗತ್ತೆ, ಯಾಕಂದ್ರೆ ಅವೆಲ್ಲ ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ಆಗಾಗಿ ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಹಣ್ಣಿನ ರಸಗಳು ನಮ್ಮ ದೇಹಕ್ಕೆ ಉತ್ತಮ.
1: ಒಳ್ಳೆ ಹೇಳಿದ್ರೆ ಡಾಕ್ಟರ್, ಆಕ್ಚುಲಿ ಈಗಿನ ದಿನದಲ್ಲಿ ಇದು ಬೇಕು. ಬೆಳಿಗ್ಗೆ ಎದ್ದು ಕೂಡಲೇ ರಾಗಿ ಜ್ಯೂಸ, ಎಳ್ಳು ಜ್ಯೂಸ, ಇಲ್ಲ ತಂಪಿನ ಬೀಜ ಹೇಳ್ತಾರಲ್ಲ ನಮ್ಮ, ಅದ್ರದ್ದು ಜ್ಯೂಸ್ ಮಾಡ್ಕೊಂಡು ಕುಡಿಲಕ್ಕ. ಬೊಂಡದ ನೀರು ಇದ್ರೆ ಬೊಂಡಕ್ಕೊಂದು ಎಂತ ಡಿಮಾಂಡ್ ಮಾರ್ರೆ, ಈಗ ಸಾಯಂಕಾಲ ಹೊತ್ತು ಹೋದ್ರೆ ಬೊಂಡಕ್ ಖಾಲಿ. ಎಲ್ರು ಈ ಬಿಸಿಲಿಗೆ ಹೋಗಿ ಹೋಗಿ ಬೊಂಡನೇ ಕುಡುದು. ಈಗ ಆ ಬೊಂಡು ಬಿಸಿ ಆಗಿರುತ್ತೆ, ಬಟ್ ಸ್ಟಿಲ್ ಓಕೆ, ಒಳ್ಳೇದು ಅಂತ ಆರೋಗ್ಯಕ್ಕೆ. ಅಂದ್ರೆ ನಾವು ನ್ಯಾಚುರಲ್ ಆಗಿರೋದನ್ನ ಕುಡಿದ್ರೆ ಬಾರಿ ಒಳ್ಳೆ.
0: ಖಂಡಿತವಾಗಿ ಹೌದು.
1: ನೀವು
0: ಅವಾಗೆಲ್ಲ ಮನೆಯಲ್ಲಿ ರಾಗಿ ನೀರು, ಹೆಸರು ನೀರು ಇದನ್ನ ಮಾಡ್ತಾ
1: ಇದ್ರು. ನೀರು
0: ಖಂಡಿತವಾಗಿ ಇವೆಲ್ಲ ದೇಹವನ್ನ ಕೂಡ ತಂಪು ಮಾಡ್ತಾ ಇತ್ತು. ನಾನಾಗ್ಲೇ ಹೇಳಿದಾಗೆ ಹೆಸರು ಹಿಟ್ಟಿನಿಂದ ಸ್ನಾನವನ್ನ ಮಾಡಿದ್ರೆ ಯಾವುದೇ ಚರ್ಮದ ಸಮಸ್ಯೆಗಳು ಬರೋದಿಲ್ಲ ಈ ಬೇಸಿಗೆಯ ಸಮಯದಲ್ಲಿ. ಅಥವಾ ಹೆಸರಿನ ನೀರನ್ನ ಮಾಡಿ ಕುಡಿಯೋದ್ರಿಂದ ತೀರಾ ಹೆಸರು ಕಾಳು ಒಂದೇ ಅದಕ್ಕೆ ಬೇಕಾಗಿರುತ್ತೆ. ಹೆಸರು ಕಾಳು, ಕಾಯಿ, ಸ್ವಲ್ಪ ಬೆಲ್ಲ ಅಷ್ಟೇ ಹಾಕಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು. ಹೌದು, ರುಚಿಯೂ ಚೆನ್ನಾಗಿರುತ್ತೆ, ದೇಹಕ್ಕೂ ಒಳ್ಳೇದು. ಮತ್ತೆ ಹೆಸರಲ್ಲಿ ಇರುವಂತಹ ಕ್ಯಾಲ್ಸಿಯಂ ಅಂಶಗಳು, ಎಲ್ಲಾ ವಿಟಮಿನ್ಸ್ಗಳು ಕೂಡ ನಮ್ಗೆ ಸಿಗುತ್ತೆ ದೇಹಕ್ಕೆ. ಸೊ ಹಾಗಾಗಿ ಎಲ್ಲೋ ಈ ತರ ಮನೆಯಲ್ಲಿ ಬಳಸುವಂತಹ ಮನೆ ಮದ್ದುಗಳೇ ಈಗಿನ ಈ ಸಮಸ್ಯೆಗೆ ಒಂದು ಪರಿಹಾರವಾಗಿದೆ.
1: ಆಕ್ಚುಲಿ ನನ್ಗನ್ಸೋದು ಈ ಚಾ ಕಾಫಿ ನಾವು ಬೆಳಿಗ್ಗೆ ಎದ್ದು ಕುಡಿತಲ್ಲ ಈ ಬಿಸಿಲಿಗೆ ಈ ಬೇಸಿಗೆಗೆ, ಬೆಳಿಗ್ಗೆ ಎದ್ದ ಕೂಡ್ಲೆ ಇಂಥದ್ದು ತಂಪಿನ ಬೀಜದ ನೀರು, ಇಲ್ಲ ಹೆಸರು ನೀರು, ಇಲ್ಲ ರಾಗಿ ನೀರು, ಅಥವಾ ಎಳ್ಳಿನ ಜ್ಯೂಸು ಮನೆಯಲ್ಲೇ ಮಾಡೋದ್ನ ಹೇಳ್ತಾ ಇರ್ಬೋದು, ಎಲ್ಲ ಕುಡ್ದಿರ್ತಲ್ಲ ನಿಜವಾಗ್ಲೂ ಇಟ್ ಕೀಪ್ಸ್ ದ ಬಾಡಿ ಕೂಲ್.
0: ಖಂಡಿತವಾಗಿ ಈಗ ಆಕ್ಚುಲಿ ನಿರ್ಜಲೀಕರಣ, ಡಿಹೈಡ್ರೇಷನ್ ಅನ್ನುವಂಥದ್ದು ಯಾರು ಜಾಸ್ತಿ ಕಾಫಿ, ಟೀ, ಆಲ್ಕೋಹಾಲ್ ಅನ್ನ ಜಾಸ್ತಿ ಬಳಸಿದ್ರೆ ಈ ಸಮಯದಲ್ಲಿ ಖಂಡಿತ ದೇಹದಲ್ಲಿ ಡಿಹೈಡ್ರೇಷನ್ ಆಗುತ್ತೆ. ಹಾಗಾಗಿ ಅದರ ಬದಲಾಗಿ ಈ ಬೇರೆ ಉತ್ಪನ್ನಗಳು ಏನಿದೆ, ನೀವೀಗ ಹೇಳಿದ್ರಲ್ಲ ತಂಪಿನ ಬೀಜದ ಜ್ಯೂಸ್ಗಳನ್ನ ಬಳಸಬಹುದು, ಅಥವಾ ಮನೆಯಲ್ಲೇ ಮಾಡಿರುವಂತಹ ಜ್ಯೂಸ್ಗಳನ್ನ ಬಳಸಿ ನಾವು ದೇಹವನ್ನ ತಂಪಾಗಿರಿಸ್ಕೊಳ್ಬಹುದು. ಖಂಡಿತವಾಗಿ
1: ನೀವಾಗ ಹೇಳಿದ್ರಲ್ಲ ಹಣ್ಣು ತರಕಾರಿ ಎಲ್ಲ ಒಂಚೂರು ಜಾಸ್ತಿ ತಿನ್ನಿ ಅಂತ, ಆ ಫ್ರೆಶ್ ಆಗಿರೋ ಸೊಪ್ಪು ಕಂಡಾಗ ಆಸೆ ಆಗ್ಬಿಡುತ್ತೆ.
0: ಆದ್ರೆ ಸೊಪ್ಪು ತರಕಾರಿಗಳು ಈಗ ನಮ್ಮ ಜನರು ತಗೊಳ್ಳಿಕ್ಕೆ ಸ್ವಲ್ಪ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಕಾರಣ ಏನಂದ್ರೆ ಕೀಟನಾಶಕಗಳು, ಪೆಸ್ಟಿಸೈಡ್ಸ್ ಅನ್ನ ಬಳಸಿರ್ತಾರೆ ಅನ್ನೋ ಒಂದು ಭಯದಲ್ಲಿ. ನಾವಿದಕ್ಕೆ ಏನ್ ಮಾಡ್ಬೇಕಂದ್ರೆ ಪರಿಹಾರವಾಗಿ ಈ ಕೀಟನಾಶಕಗಳು, ಪೆಸ್ಟಿಸೈಡ್ಸ್ ಇದೆಯಲ್ಲ, ಇವೆಲ್ಲವೂ ಕೂಡ ಅಸಿಡಿಕ್ ನೇಚರ್ ಅನ್ನ ಹೊಂದಿರುತ್ತೆ, ಆಮ್ಲೀಯ ನೇಚರ್ ಅನ್ನ ಹೊಂದಿರುತ್ತೆ, ಅದರ ಸ್ವಭಾವ ಆ ತರ ಇರುತ್ತೆ. ಹಾಗಾಗಿ ಇದನ್ನ ನಾವು ಬರೀ ನೀರಲ್ಲಿ ತೊಳೆದ್ರೆ ಖಂಡಿತವಾಗಿ ಆ ಕೀಟನಾಶಕಗಳು ಹೋಗಲ್ಲ. ಸಾಧಾರಣವಾಗಿ ನಾವು ಬಳಸಿರುವ ತರಕಾರಿ ಸೊಪ್ಪುಗಳು ನಾವು ಏನ್ ತಂದಿರ್ತೇವೆ ಹಣ್ಣುಗಳಲ್ಲೂ ಕೂಡ ಕೀಟನಾಶಕಗಳನ್ನ ಸಿಂಪಡಣೆ ಮಾಡಿರುತ್ತೆ. ಹಾಗಾಗಿ ನಾವೇನ್ ಮಾಡ್ಬೋದಂದ್ರೆ ಅಡುಗೆ ಸೋಡಾ, ಸೋಡಿಯಂ ಬೈಕಾರ್ಬೋನೇಟ್, ಇದು ಮತ್ತೆ ಕಲ್ಲುಪ್ಪನ್ನ ಬಳಸಿಬಿಟ್ಟು ಒಂದು 10 ನಿಮಿಷ ನೀರಿನಲ್ಲಿ ತರಕಾರಿಗಳು, ಸೊಪ್ಪುಗಳು ಅಥವಾ ಹಣ್ಣುಗಳನ್ನ ನೆನೆಸಿಟ್ಟು ಅದನ್ನ ನಾವು ನಂತರ ಸ್ವಚ್ಛ ಮಾಡಿ ತಿನ್ನೋದ್ರಿಂದ ಕೀಟನಾಶಕಗಳನ್ನ ಸುಲಭವಾಗಿ ನಾವು ತೆಗೆದುಹಾಕಬಹುದು. ಹೇಗೆ ಅಂದ್ರೆ ಈ ಅಡುಗೆ ಸೋಡಾ ಅನ್ನುವಂಥದ್ದು ಆಲ್ಕಲೈನ್ ನೇಚರ್, ಅದು ಅಂದ್ರೆ ಪ್ರತ್ಯಾಮ್ಲೀಯ. ಈ ಕೀಟನಾಶಕ ಅನ್ನುವಂಥದ್ದು, ಪೆಸ್ಟಿಸೈಡ್ಸ್ ಅನ್ನುವಂಥದ್ದು ಅಸಿಡಿಕ್ ಇರುತ್ತೆ. ಸೊ ಹಾಗಾಗಿ ಆ ಅಸಿಡಿಕ್ ನೇಚರ್ ಅನ್ನ ಈ ಆಲ್ಕಲೈನ್ ಆಗಿರುವಂತಹ ಸೋಡಿಯಂ ಬೈಕಾರ್ಬೋನೇಟ್ ತೆಗೆದು ಹಾಕುತ್ತೆ. ಈ ಕೆಲವರೆಲ್ಲ ಏನ್ ಮಾಡ್ತಾರೆ, ಸೊಪ್ಪು ತರಕಾರಿಗಳು ನೀವು ನೋಡಿರ್ಬೋದು ಸೋಶಿಯಲ್ ಮೀಡಿಯಾದಲ್ಲ, ಸೋಪ್ ಎಲ್ಲ ಹಾಕಿ ತೊಳಿವಂಥದ್ದು, ಏನೇನೋ ಕೆಮಿಕಲ್ ಎಲ್ಲ ಹಾಕಿ, ಅಥವಾ ತರಕಾರಿಗಳು ತೊಳಿಲಿಕ್ಕೆ ಈಗ ಹೊಸ ತರದ್ದು ಡಿಶ್ ವಾಶ್ಗಳೆಲ್ಲ ಬಂದಿದೆ, ಡಿಶ್ ವಾಶ್ ರೂಪ ತರನೇ ಬಂದಿದೆ ಕೆಲವೊದೆಲ್ಲ. ಆತರ ಕೆಮಿಕಲ್ ಎಲ್ಲ ಬಳಸಿ ಇನ್ನಷ್ಟು ಕೆಮಿಕಲ್ ನ ಹಾಕೊಂಡು ನಾವು ತಿನ್ನೋದಕ್ಕಿಂತ ನಾವೇನ್ ಮಾಡ್ಬೋದಂದ್ರೆ ಸರಳ ಸುಲಭ ಪರಿಹಾರ ಇದು, ಅಡುಗೆ ಸೋಡಾ ಅಥವಾ ಕಲ್ಲುಪ್ಪನ್ನ ಬಳಸಿ.
1: ಅಡುಗೆ ಸೋಡಾ ಅಥವಾ ಕಲ್ಲುಪ್ಪ, ಅಡುಗೆ ಸೋಡಾ ಮತ್ತು ಕಲ್ಲುಪ್ಪ
0: ಎರಡನ್ನೂ ಕೂಡ ಬಳಸಬಹುದು. ಯಾವಾಗ ಅಂದ್ರೆ ಈ ನೀವು ಈಗ ಇನ್ನೇನು ಸೀಸನ್ ಅಲ್ಲಿ ದ್ರಾಕ್ಷಿ ಬರುತ್ತೆ, ದ್ರಾಕ್ಷಿಗೆ ಹೆಚ್ಚಾಗಿ ಸಿಂಪಡಣೆ ಆಗುತ್ತೆ ಕೀಟನಾಶಕಗಳದ್ದು. ಆ ಸಮಯದಲ್ಲಿ ನೀವೇನ್ ಮಾಡ್ಬೋದಂದ್ರೆ ಒಂದ್ಸಲ ಮೊದಲನೇದಾಗಿ ನೀರಿನಿಂದ ತೊಳಿಬೇಕು, ತೊಳೆದಾದ್ಮೇಲೆ ಉಪ್ಪಲ್ಲಿ ನೆನೆಸಿ ಇಡಿ ಒಂದ್ 5-10 ನಿಮಿಷ ಕಲ್ಲುಪ್ಪಿನಲ್ಲಿ, ತದನಂತರ ಅಡುಗೆ ಸೋಡದಲ್ಲಿ ಒಂದ್ 5-10 ನಿಮಿಷ ನೆನೆಸಿ ಇಡಿ. ಸೊ ಅವಾಗ ಏನಾಗುತ್ತೆ, ಬಳಸಿರುವಂತಹ ಕೀಟನಾಶಕಗಳು ಒಂದು 90% ಆದ್ರೂ ಖಂಡಿತವಾಗಿ ಹೋಗುತ್ತೆ, ತದನಂತರ ಅದನ್ನ ನಾವು ಬಳಸಬಹುದು ಆಹಾರಕ್ಕೆ. ಹಾಗಾಗಿ
1: ಈಗ ಸೊಪ್ಪನ್ನು ಕೂಡ ಹಂಗೆ ಮಾಡಬಹುದು,
0: ಸೊಪ್ಪನ್ನು ಕೂಡ ತರಕಾರಿ ಸೊಪ್ಪುಗಳನ್ನ. ಈಗ ಕೆಲವು ತರಕಾರಿಗಳು ಹೆಚ್ಚಾಗಿ ಸೊಪ್ಪುಗಳಿಗೆ ಕೀಟನಾಶಕವನ್ನ ಜಾಸ್ತಿ ಹಾಕ್ತಾರೆ, ದೊಪ್ಪ ಎಲೆಯ ಸೊಪ್ಪುಗಳು, ಈ ಪಾಲಕ್ ಸೊಪ್ಪುಗಳು ಅಥವಾ ಈ ಹೂಕೋಸುಗಳಿಗೆ ತೀವ್ರ ಪ್ರಮಾಣದಲ್ಲಿ ಕೀಟನಾಶಕವನ್ನ ಬಳಸ್ತಾರೆ, ಸಿಂಪಡಣೆ ಆಗ್ತದೆ. ಸೊ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡಬಹುದು, ಅಡುಗೆ ಸೋಡಾ ಅಥವಾ ಕಲ್ಲುಪ್ಪನ್ನ ಬಳಸಿ ನಾವು ಆ ಕೀಟನಾಶಕಗಳನ್ನ ತೊಳೆದು ಹಾಕಿ ಆಹಾರ ತರಕಾರಿಗಳನ್ನ ಬಳಸಬಹುದು. ಅದೇ ರೀತಿ ಹಣ್ಣುಗಳನ್ನು ಕೂಡ, ಹಣ್ಣುಗಳನ್ನ ನಾವು ಖರೀದಿ ಮಾಡುವಾಗ ಕೂಡ ಅದು ಪಕ್ವವಾಗಿದೆಯಾ ಆ ಹಣ್ಣು, ಅಥವಾ ಆ ಹಣ್ಣು ಅನೈಸರ್ಗಿಕವಾಗಿ ಅದು ಹಣ್ಣಾಗಿದೆಯಾ. ಯಾಕಂದ್ರೆ ಹಣ್ಣುಗಳನ್ನು ಕೂಡ ಇವಾಗ ಕೆಮಿಕಲ್ ವಿಧಾನದಿಂದ ರಾಸಾಯನಿಕಗಳ ಬಳಕೆಯಿಂದ ಹಣ್ಣಾಗಿಸ್ತಾರೆ. ಸೊ ಅದೆಲ್ಲ ಲಕ್ಷಣಗಳಿರುತ್ತೆ. ನ್ಯಾಚುರಲ್ ಆದ ಹಣ್ಣ, ನ್ಯಾಚುರಲ್ ಆಗಿ ಹಣ್ಣಾಗಿರುವ ಒಂದು ಹಣ್ಣು ಯಾವ ತರ ಇರುತ್ತೆ ಅಂದ್ರೆ ಅದರಲ್ಲೊಂದು ಒಳ್ಳೆ ಪರಿಮಳ ಇರುತ್ತೆ, ಅದರ ಬಣ್ಣ ಆಕಾರದಲ್ಲಿ ನಮಗೆ ಗೊತ್ತಾಗುತ್ತೆ ಇದು ನ್ಯಾಚುರಲ್ ಆಗಿ ಹಣ್ಣಾಗಿದೆ ಅಂತ.

0: ಅನ್ನೋದನ್ನ ನೋಡಿ ನಾವು ತೆಗೆದುಕೊಂಡ್ರೆ ಖಂಡಿತವಾಗಿ ಒಳ್ಳೇದು. ಅದು ಆರೋಗ್ಯಕ್ಕೆ ನಮಗೆ ಪೌಷ್ಟಿಕಾಂಶಗಳು ಸಿಗುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೇದು ಸಹ.
1: ವಾವ್, ಇದೊಂದು ಒಳ್ಳೆ ಮಾಹಿತಿ. ಆಕ್ಚುಲಿ ನಾವೀಗ ಅಂತ ತರಕಾರಿಗಳನ್ನ ತಿಂದೆ ಎಪ್ಪಕಂತೂ ಆತಿಲ್ಲ, ಎಲ್ಲರ ಮನೆಗೂ ತರಕಾರಿ ಬೆಳಕು ಸಾಧ್ಯನೇ ಇಲ್ಲ. ಹೊರಗಿಂದಾನೆ ತರ್ಕು, ಮಾರ್ಕೆಟ್ ಇಂದಾನೆ ತರ್ಕು. ತಂದ ಮೇಲೆ ಡೌಟಲ್ಲಿ ತಿಂಬಕ್ಕಿಂತ ತಿಂಬು ಮುಂಚೆ, ಅಂದ್ರೆ ಅಡುಗೆ ಮಾಡೋ ಮುಂಚೆ ನೀವು ಹೇಳಿದಂಗೆ ಅಡುಗೆ ಸೋಡಾ ಇದ್ರೆ ಅಡುಗೆ ಸೋಡಾ, ಇಲ್ಲ ಕಲ್ಲುಪ್ಪು ಇದ್ರೆ ಕಲ್ಲುಪ್ಪು, ಇದನ್ನ ಹಾಕಿ ನೆನೆಸಿಟ್ಟು ಮತ್ತೆ ತೊಳಿಬಹುದು. ಅಂದ್ರೆ ಒಂದ್ಸಲ ತೊಳೆದು ಹಾಕಕ್ಕ, ಅಡುಗೆ ಸೋಡಾ ಕಲ್ಲುಪ್ಪು ಎರಡು ಇದ್ರೆ ಎರಡನ್ನು ಹಾಕಿ ಒಂದ್ಸಲ ಚಂದದಲ್ಲಿ ತೊಳಿಬಹುದು.
0: ಹೆಚ್ಚು ಕೀಟನಾಶಕಗಳನ್ನ ಬಳಸುವಂತಹ ಹಣ್ಣುಗಳು, ಕೆಲವೊಂದು ರೀತಿ ಹಣ್ಣುಗಳು ಮತ್ತೆ ಕೆಲವೊಂದು ರೀತಿ ತರಕಾರಿಗಳಿಗೆ, ನಾನಾಗ್ಲೇ ಹೇಳಿದ ಹೂಕೋಸು, ದ್ರಾಕ್ಷಿ, ಇದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಕೀಟನಾಶಕ ಸಿಂಪಡಣೆ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಈ ತರ ಎರಡು ವಿಧಾನಗಳನ್ನು ಅನುಸರಿಸಿ ನಾವು ಉಪಯೋಗ ಮಾಡಬಹುದು.
1: ಓಕೆ ಡಾಕ್ಟರ್, ಈ ಬಿಸಿಲಾಘಾತ ಸನ್ ಸ್ಟ್ರೋಕ್, ಈ ಟೈಮ್ ಅಲ್ಲಿ ಹೀಟ್ ಸ್ಟ್ರೋಕ್ ಸನ್ ಸ್ಟ್ರೋಕ್, ಇದು
0: ಎರಡು ಕೂಡ ಹೇಳ್ಬೋದು, ಸನ್ ಸ್ಟ್ರೋಕ್ ಹೇಳ್ಬೋದು.
1: ಓಕೆ, ಈ ಟೈಮ್ ಅಲ್ಲಿ ತುಂಬಾ ಜನ ಡಿಹೈಡ್ರೇಟ್ ಆಗ್ತಲ್ಲ, ನಾವು ನಿರ್ಜಲೀಕರಣ ಆದದಕ್ಕೆ ಓಆರ್ಎಸ್ ಎಲ್ಲ ತಕ್ಕಂಕ್ಕೆ ಶುರು ಮಾಡ್ತಾರೆ. ಅದು ತಕ್ಕಂದು ಒಳ್ಳೇದಾ ಓಆರ್ಎಸ್?
0: ಖಂಡಿತವಾಗಿ ಇದ್ರ ಬಗ್ಗೆ ನಮ್ಗೆ ನಿಜಕ್ಕೂ ತಿಳುವಳಿಕೆ ಬೇಕು. ಈ ಬಿಸಿಲಾಗಾತ ಸಮಯದಲ್ಲಿ ಓಆರ್ಎಸ್ ಅನ್ನೋದೇ ಮದ್ದು. ಓಆರ್ಎಸ್ ಅಂದ್ರೆ ಓರಲ್ ರಿಹೈಡ್ರೇಷನ್ ಸಾಲ್ಟ್ ಅಂತ ಹೇಳಿ. ಇದು ಕೂಡ ಮಾರ್ಕೆಟ್ ನಲ್ಲಿ ಇವಾಗ ಹೆಚ್ಚಿನ ಸ್ಕ್ಯಾಮ್ಗಳು ನಡೀತಾ ಇದೆ. ಏನಂದ್ರೆ ಓಆರ್ಎಸ್ ಅನ್ನುವಂಥದ್ದು WHO ರೆಕಮೆಂಡೆಡ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರೆಕಮೆಂಡೆಡ್ ಆಗಿರುವಂತಹ ಓಆರ್ಎಸ್ ಗಳನ್ನ ಮಾತ್ರ ಬಳಸಬೇಕು. ಇದೊಂದು ಎಲೆಕ್ಟ್ರೋಲೈಟ್ಸ್. ಸೊ ಯಾವಾಗ ನಮ್ಗೆ ಡಿಹೈಡ್ರೇಷನ್ ಆಗುತ್ತೆ ಆವಾಗ ನಾವು ಈ ಓಆರ್ಎಸ್ ಗಳನ್ನ ಬಳಸಬಹುದು, ಸಮಸ್ಯೆ ಇಲ್ಲ. ಆದ್ರೆ ಇದನ್ನ ಖರೀದಿ ಮಾಡುವಾಗಲೂ ಸಹ ನಾವು ಅದರಂದು ಲೇಬಲ್ ನೋಡಬೇಕಾಗತ್ತೆ. ಓಆರ್ಎಸ್ WHO ರೆಕಮೆಂಡೆಡ್ ಇದ್ರೆ ಮಾತ್ರ ತಗೊಳ್ಬೇಕು. ಒಂದ್ ವೇಳೆ ORSL ಅಥವಾ ಬೇರೆ ರೀತಿಯ ಎನರ್ಜಿ ಡ್ರಿಂಕ್ ಆ ತರ ಎಲ್ಲ ಇದ್ರೆ ದಯವಿಟ್ಟು ಬಳಸಬೇಡಿ, ಯಾಕಂದ್ರೆ ಅದರಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗಿರುತ್ತೆ. ಈಗ ಸಕ್ಕರೆಯನ್ನ ಕೂಡ ಡೈರೆಕ್ಟ್ ಆಗಿ ಲೇಬಲ್ ಅಲ್ಲಿ ಹಾಕಲ್ಲ, ಇಟ್ ಕಂಟೆಂಟ್ಸ್ ಶುಗರ್ ಅಂತ ಹಾಕಲ್ಲ. ಏನ್ ಹಾಕ್ತಾರೆ ಇನ್ಗ್ರೀಡಿಯೆಂಟ್ಸ್ ಲಿಸ್ಟ್ ಅಲ್ಲಿ ಮಾಲ್ಟೋಡೆಕ್ಸ್ಟ್ರಿನ್, ಸುಕ್ರೋಸ್, ಸ್ಯಾಕ್ರಿನ್ಸ್ ಆ ತರ ಬರ್ದಿರ್ತಾರೆ. ಖಂಡಿತವಾಗಿ ಇದೆಲ್ಲದೂ ಕೂಡ ಸಕ್ಕರೆಯ ಅಂಶಗಳೇ. ಸೊ ಹಾಗಾಗಿ ದಯವಿಟ್ಟು ಅದನ್ನ ಕೂಡ ಗಮನದಲ್ಲಿ ಇರಿಸ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಈಗ ಹೆಚ್ಚಿನವರಿಗೆ ಮನೆಯಲ್ಲಿ ಒಬ್ರಿಗೆ ಅಥವಾ ಇಬ್ಬರಿಗಾದ್ರೂ ಸಕ್ಕರೆ ಕಾಯಿಲೆ ಅಥವಾ BPI ಸಮಸ್ಯೆಗಳು ಇದ್ದೇ ಇರುತ್ತೆ. ಹಾಗಾಗಿ ಮನೆಯ ಹಿರಿಯರು ಇಂಥದನ್ನೆಲ್ಲ ಬಳಸುವ ಮುಂಚಿತವಾಗಿ ಮೊದಲು ವೈದ್ಯರ ಸಲಹೆ ಮೇಲೆಗೆ ಪಡೆದುಕೊಳ್ಳುವುದು ಅತಿ ಅಗತ್ಯವಾಗಿದೆ.
1: ಇಂಥ ಅಂಶಗಳನ್ನ ನಾವು ಗಮನಿಸೋದು ಬಹಳ ಇಂಪಾರ್ಟೆಂಟ್. ಇನ್ನೊಂದು, ನಾವು ಈ ಸಾಫ್ಟ್ ಡ್ರಿಂಕ್ಸ್ ಗಳನ್ನೆಲ್ಲ ಕುಡಿತೀವಲ್ಲ, ಇದ್ರಲ್ಲಿ ಹೆಚ್ಚಾಗಿ ಶುಗರ್ ಕಂಟೆಂಟ್.
0: ಹೌದು, ಖಂಡಿತವಾಗಿ ಪೆಪ್ಸಿ, ಕೋಕೋಕೋಲಾ ಎಲ್ಲ ಕಾರ್ಬೋನೇಟೆಡ್ ಡ್ರಿಂಕ್ ಅಂತ ನಾವು ಹೇಳ್ತೇವೆ. ನಾವು ಅದ್ರದ್ ಹಿಂದ್ಗಡೆ ನೋಡಿದ್ರೆ ಇಂಗ್ರೀಡಿಯೆಂಟ್ಸ್ ನೋಡಿದ್ರೆ ನ್ಯಾಚುರಲ್ ನ್ಯಾಚುರಲ್ ಐಡೆಂಟಿಕಲ್ ಫ್ಲೇವರ್ ಅಂತ ಇರುತ್ತೆ. ಎದುರುಗಡೆ ಲೆಮನ್ ಅಂತ ಹಾಕಿರ್ತಾರೆ, ಹೌದಲ್ವಾ? ಸೊ ಆದ್ರೆ ಅದ್ರಲ್ಲಿ ಯಾವುದೇ ಲೆಮನ್ ಅಂಶಗಳಿರಲ್ಲ, ಕಂಪ್ಲೀಟ್ ಆಗಿ ಸೋಡದ ಅಂಶಗಳೇ ಇರುತ್ತೆ. ಕಾರ್ಬೋನೇಟೆಡ್ ಡ್ರಿಂಕ್ ಅಂದ್ರೆ ಅದು. ಸೊ ಹಾಗಾಗಿ ಅದರ ಬದಲಾಗಿ ಮನೆಯಲ್ಲೇ ಲಿಂಬೆ ಹುಳಿ ಶರ್ಬತ್ ಮಾಡ್ಕೊಳ್ಬಹುದು, ಪುನರ್ಪುಳಿ ಶರ್ಬತ್ ಮಾಡ್ಕೊಳ್ಬಹುದು.
1: ಪುನರ್ಪುಳಿ ಶರ್ಬತ್ ಸೂಪರ್ ಆಗಿರುತ್ತೆ,
0: ನಿಜಕ್ಕೂ ತುಂಬಾ ಚೆನ್ನಾಗಿರುತ್ತೆ.
1: ಹಣ್ಣು ಸಿಗ್ಬೇಕು. ಈಗಂತೂ ನಮ್ ಕುಂದಾಪುರ ಕಡೆ ಅಲ್ಟ ಗುಡ್ಡ ಎಲ್ಲ ಇರುತ್ತಲ್ಲ, ಅಲ್ಲಂತೂ ಪುನರ್ಪುಳಿ ಹಣ್ಣ ಎಲ್ಲ ಕರಿತಿತ್ತು. ಆ ಪುನರ್ಪುಳಿ ಹಣ್ಣು ಫ್ರೆಶ್ ಆಗಿ ತಂದ ಮನೇಲಿ ಒಂಚೂರು ಬೆಲ್ಲ ಹಾಕಿ, ಅಥವಾ ಕೆಲವರು ಸಕ್ಕರೆ ಹಾಕಂತಾರೆ, ಬಟ್ ನಂದಂತೂ ಬೆಲ್ಲ ಸ್ಟ್ರಿಕ್ಟ್ಲಿ. ಸೊ ಬೆಲ್ಲ ಹಾಕಿ ಆ ಫ್ರೆಶ್ ಹಣ್ಣನ್ನ ಜ್ಯೂಸ್ ಮಾಡಿ ಕುಡಿದ್ರೆ ಸೂಪರ್ ಆಗಿರುತ್ತೆ.
0: ಖಂಡಿತವಾಗಿ ಅದನ್ನ ಮಾಡ್ಕೊಳ್ಬಹುದು. ಆಮೇಲೆ ನೀವು ಕೇಳಿರ್ಬಹುದು ಲಾವಂಚದ ಬೇರು ಅಂತ.
1: ಹೌದು,
0: ಖಂಡಿತವಾಗಿ ವೆಟಿವರ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ ಲಾವಂಚದ ಬೇರು. ಅದು ಕೂಡ ತುಂಬಾನೇ ಒಳ್ಳೇದು, ಅದು ದೇಹವನ್ನ ತಂಪಾಗಿರಿಸ್ತದೆ. ಅದನ್ನು ಕೂಡ ನಾವು ಒಂದೆರಡು ಬೇರನ್ನ ನೀರಿಗೆ ಹಿಂದಿನ ದಿನ ರಾತ್ರಿ ಹಾಕ್ಬಿಟ್ಟು ಮಾರನೇ ದಿನ ಉಪಯೋಗಿಸಬಹುದು, ಅಥವಾ ಕೆಲವರು ಕುದಿಸಿ ಕೂಡ ಆರಿದ್ಮೇಲೆ ಕುಡಿಬಹುದು, ಹಾಗೆ ಸಹ ಮಾಡ್ಕೊಳ್ಬಹುದು. ಅಥವಾ ನಿಮ್ಮ ಮನೆಯ ಅಡುಗೆ ಮನೆಯಲ್ಲೇ ಕೆಲವೊಂದು ಮನೆ ಮದ್ದಿನ ಪರಿಹಾರಗಳಿದೆ. ಈಗ ಈ ಜೀರಿಗೆ ನೀರು ಅದು ದೇಹಕ್ಕೆ ಕೂಡ ತಂಪು, ನಿಮ್ಮ ತ್ವಚೆಯ ಆರೋಗ್ಯಕ್ಕೆ ಕೂಡ ಒಳ್ಳೇದು. ಉರಿಮೂತ್ರದಂತ ಲಕ್ಷಣಗಳು ಕಾಣಿಸ್ಕೊಳ್ಳಲ್ಲ, ತಲೆ ಸುತ್ತು ತಲೆ ತಿರುಗುವಂತದ್ದು, ಈ ತರ ಲಕ್ಷಣಗಳು ಕಾಣಿಸ್ಕೊಳ್ಳಲ್ಲ. ಸೊ ಇದನ್ನೆಲ್ಲ ನೀವು ಮನೆಯಲ್ಲಿ ಸುಲಭವಾಗಿ ಅನುಸರಿಸಬಹುದು. ಎಳುನೀರು, ಈಗ ನೀವು ಆವಾಗಲೇ ಹೇಳಿದಾಗೆ ಹೊರಗಡೆ ಈಗ ನಾವು ಎಳ್ನೀರು ಕುಡಿರಿ ಅಂತ ಹೇಳ್ತೇವೆ, ಎಳ್ನೀರು ತುಂಬಾ ಕಾಸ್ಟ್ಲಿ ಇದೆ. ಹೌದು, ಸಿಕ್ತಾನು ಇಲ್ಲ, ಇನ್ನೊಂದ್ ಸ್ವಲ್ಪ ಟೈಮ್ ಆದ್ರೆ ಸಿಗೋದು ಇಲ್ಲ ಕೂಡ, ಸಂಜೆಷ್ಟೊತ್ತಿಗೆಲ್ಲ ಖಾಲಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಮನೆಯಲ್ಲೇ ಇರುವಂತಹ ಕೆಲವೊಂದು ಪದಾರ್ಥಗಳನ್ನ ಬಳಸಿಕೊಂಡು ಕೂಡ ನಾವು ದೇಹವನ್ನ ತಂಪಾಗಿರಿಸಿಕೊಳ್ಬಹುದು. ನೀವು ಇನ್ನೊಂದ್ ಕೇಳಿರ್ಬೋದು ಗೋಂದ್ ಅಂತ ಹೇಳಿ, ಗೊಂಡ ಅಂಟು ಅಂತ ಹೇಳ್ತಾರೆ. ಈ ಬಾಣಂತಿಯರಿಗೆ ಗರ್ಭಿಣಿಯರಿಗೆ ಅಂಟಿನುಂಡೆ ಅಂತ ಮಾಡ್ಕೊಡ್ತಾರೆ, ಅದು ಕೂಡ ದೇಹಕ್ಕೆ ತಂಪು. ಅದನ್ನ ನೀರಲ್ಲಿ ನೆನೆ ಹಾಕಿ ಮಾರನೆ ದಿನ ಅದು ತಂಪಿನ ಬೀಜದ ಹಾಗೆ ಉಬ್ಕೊಳ್ಳುತ್ತೆ. ಅದನ್ನ ನೀವು ಮನೆಯಲ್ಲೇ ತಯಾರಿಸಿರುವಂತಹ ಹಣ್ಣಿನ ರಸಗಳಿಗೆ ಹಾಕಿ ಪಡೆದುಕೊಳ್ಬಹುದು. ಅದರಿಂದ ಕೂಡ ಈ ನಿರ್ಜಲೀಕರಣ ಡಿಹೈಡ್ರೇಷನ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ.
1: ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ ಡಾಕ್ಟರ್ ನೀವು. ಈಗ 2 ಲೀಟರ್ ಇದು ಸಾಫ್ಟ್ ಡ್ರಿಂಕ್ಸ್, 5 ಲೀಟರ್ ಇದು ಸಾಫ್ಟ್ ಡ್ರಿಂಕ್ಸ್ ಎಲ್ಲ ತಕೊಂಡ್ ಬಂದು ಕುಡಿತಾರಲ್ಲ, ಅವರು ಬಂಡಕ್ಕೆ 60 ರೂಪಾಯಿ ಕೊಟ್ಟು ಕುಡಿಲಕ್ಕ.
0: ಖಂಡಿತವಾಗಿ ಹೌದು
1: ಅಲ್ಲ? ಅದರೊಟ್ಟಿಗೆ ಬೊಂಡದ ಗಂಜು ಸಿಕ್ಕತ್ತ, ಹೊಟ್ಟಿಯೂ ಒಂಚೂರು ತುಂಬತ್ತ, ಬಾಯಾರಿಕೆಯೂ ನೀಗತ್ತ, ದೇಹಕ್ಕೂ ತುಂಬಾ ಒಳ್ಳೇದ. ಸೊ ವಿ ಹ್ಯಾವ್ ಟು ಡಿಸೈಡ್ ನಾನು ಯಾವ್ದಕ್ಕೆ ಹೆಚ್ಚು ಪ್ರಯಾರಿಟಿ ಕೊಡ್ತೆ ಎಂಬುದು. ಅಲ್ಲಿ ದುಡ್ಡು ಬರ್ತಿಲ್ಲ, ಆರೋಗ್ಯ ಅಂತ ಬಂದಾಗ ಓಕೆ ನಾನು ಇದನ್ನ ಕುಡಿತೆ ತೊಂದ್ರೆ ಇಲ್ಲ, ನಾವು ಯಾವ್ದಾವ್ದಕ್ಕೂ ಖರ್ಚು ಮಾಡುತ್ತಾ. ಒಂದ್ ಬೊಂಡಕ್ ಹಾಕೋಕಾತಿಲ್ಯಾ, ಹೋಗ್ಲಿ ಒಂದ್ ನಿಂಬೆ ಹಣ್ಣು ತಂದು ಜ್ಯೂಸ್ ಮಾಡ್ಕೊಂಬಾತಿಲ್ಯಾ, ನಿಂಬೆ ಹಣ್ಣಿಗೆ 10 ರೂಪಾಯಿಗೊಂದು, 15 ರೂಪಾಯಿಗೊಂದು, 20 ರೂಪಾಯಿಗೊಂದು. ಬಟ್ ಆಕ್ಚುಲಿ ನಿಂಬೆ ಹಣ್ಣಿಗೆ ಅದರ ಶಕ್ತಿಯೇ ಇದೆ. ತುಂಬಾ ಜನ ಇದು ನಾನು ನೋಡಿದೀನಿ, ಬೊಂಡ ಕುಡೀರಿ ಅಂದ್ರೆ ಬೊಂಡ ಜ್ಯೂಸ್ ಕುಡುಕು ಹತ್ರ, ಅದು ಫ್ರೀಜರ್ ಅಲ್ಲ ಅಥವಾ ಐಸ್ ಎಲ್ಲ ಇಟ್ಟಿರೋದು, ಲೈಕ್ ಇರುತ್ತೆ ಒಂದು ಬೊಂಡ ಜ್ಯೂಸ್. ನಾನು ಕೇಂಬುದು ಬೊಂಡಕ್ಕೆ 60 ರೂಪಾಯಿ, ಬೊಂಡ ಜ್ಯೂಸಿಗೆ 20 ರೂಪಾಯಿ ಅಂದ್ರೆ ಅದ್ರ ಬೊಂಡದ ನೀರ್ ಎಷ್ಟಿತ್ತು ಒಂಚೂರು ಯೋಚನೆ ಮಾಡಿ. ಅದು ಲೆಮನ್ ಫ್ಲೇವರ್ ಅಲ್ಲಿ ಇರುತ್ತೆ ಹೆಚ್ಚಾಗಿ. ಸೊ ಜಸ್ಟ್ ಥಿಂಕ್ ಅಬೌಟ್ ಇಟ್, ಏನು ನಾವು ತಗೊಳ್ತೀವಲ್ಲ ನಿಮ್ಗೆ ಸ್ವಲ್ಪ ಕಮ್ಮಿಗೆ ಸಿಗ್ತಾ ಇದೆ ಅಂದ್ರೆ ಏನ್ ಅದ್ರಲ್ಲಿ ಮಿಸ್ಸಿಂಗ್ ಅನ್ನೋದನ್ನ ಒಂಚೂರು ಟ್ಯಾಲಿ ಮಾಡಿಕೊಂಡ್ರೆ ನಮ್ಗೆ ಅರ್ಥ ಆಗ್ತ. ಸೊ ಈ ಟೈಮಲ್ಲಂತೂ ನಮ್ಮ ದೇಹವನ್ನ ತಂಪಿರಿಸುವಂತ ಆಹಾರವನ್ನ ತಗೊಳ್ಳೋದು ಅತ್ಯಗತ್ಯ.
0: ಖಂಡಿತವಾಗಿ ಹೌದು. ಹಾಗಾಗಿ ಆದಷ್ಟು ಪರಿಹಾರ ಮಾರ್ಗಗಳನ್ನ ನಾವು ಮನೆಯಲ್ಲೇ ಬಳಸೋದ್ರ ಮೂಲಕ ನಾವು ಕೆಲವೊಂದು ರೀತಿಯ ಕಾಯಿಲೆಗಳನ್ನ ಕೂಡ ತಡೆಗಟ್ಟಬಹುದು. ಯಾಕಂದ್ರೆ ಈಗ ನಾವು ದೇಹ ತಂಪು ಮಾಡಬೇಕಂತ ಹೇಳಿ ಹೆಚ್ಚಾಗಿ ತಂಪು ಪಾನೀಯಗಳನ್ನ ತೆಗೆದುಕೊಂಡ್ರು ಕೂಡ ಅದು ಇನ್ನೊಂದು ರೀತಿಯ ಸಮಸ್ಯೆಗಳಿಗೆ ಎಡವು ಮಾಡಿಕೊಡುತ್ತೆ. ಹಾಗಾಗಿ ಆದಷ್ಟು ಮನೆಯಲ್ಲಿ ಮಾಡಿರುವಂತಹ ಹಣ್ಣು ತರಕಾರಿಗಳ ಪಾನೀಯಗಳನ್ನ ಬಳಸಿದ್ರೇನೆ ತುಂಬಾನೆ ಒಳ್ಳೇದು.
1: ಓಕೆ ಡಾಕ್ಟರ್, ನಾವು ಇಷ್ಟೆಲ್ಲ ಮಾತಾಡಿದ್ವಿ ಮುನ್ನೆಚ್ಚರಿಕೆ ಅಂತ, ಎಂತ ಕುಡಿದ್ರು ತಿಂದ್ರು ಒಳ್ಳೇದು. ಯಾಕಂದ್ರೆ ಇಂಪಾರ್ಟೆಂಟ್ ಬಿಸಿಲಾಘಾತದಿಂದ ಸಫರ್ ಅಪ್ ಯಾರಕೇಂದ್ರೆ ನಮ್ಮ ದೇಹ, ಅದರಿಂದ ನಾವು ಅಲ್ಲ. ಸೊ ಅದನ್ನು ಕೂಲಾಗಿ ನಾವು ಹ್ಯಾಂಗ್ ಇಟ್ಕೊಂಡ್ಕ. ಈವನ್ ಉಡುಗೆ ತೊಡುಗೆಗಳು ಕೂಡ ಇಂಪಾರ್ಟೆಂಟ್ ಆಗ್ತ. ಈ ಟೈಮ್ ಅಲ್ಲಿ ನೀವು ನೈಲಾನ್, ಪಾಲಿಸ್ಟರ್, ಜಿಗಿಮಿಗಿ ಪಗಿಮಿಗಿದೆಲ್ಲ ಹಾಕೊಂಡ್ರೆ ಎಷ್ಟೊತ್ತು ತೆಗೆದು ಬಿಚ್ಚು ಬಿಸಾಡೋದಂಬಾಗತ್ತ. ಅದಕ್ಕಿಂತ ಕಾಟನ್, ಖಾದಿ ಇಂಥವುಗಳನ್ನ ಹಾಕೊಂಡ್ರೆ ಎಷ್ಟೊತ್ತು ಹಾಕೊಂಡ್ರು ಯು ವಿಲ್ ಫೀಲ್ ಕೂಲ್, ಚೆನ್ನಾಗಿ ಅನಿಸ್ತಿದೆ, ಆ ಫೀಲ್ ಅನ್ನೋದು ಒಂಥರ ಲೈಕ್ ಇರುತ್ತೆ. ಸೊ ಈ ಡ್ರೆಸ್ಗಳು ಕೂಡ ಇಂಪಾರ್ಟೆಂಟ್ ಆಗ್ತದೆ.
0: ಖಂಡಿತವಾಗಿ ಇದು ತ್ವಚೆಗೂ ಕೂಡ ಒಳ್ಳೆಯದು. ಇತ್ತೀಚಿನ ಈ ಬಿಸಿಲಿನ ಸಮಯದಲ್ಲಿ ಆದಷ್ಟು ಕಾಟನ್ ಬಟ್ಟೆಗಳು, ಸಾಫ್ಟ್ ಕಾಟನ್ ಬಟ್ಟೆಗಳು, ಹತ್ತಿ ಬಟ್ಟೆಗಳು ಅಂತ ನಾವೇನು ಹೇಳ್ತೇವೆ, ಅಥವಾ ಈ ಕೈಮಗ್ಗದಿಂದ ತಯಾರು ಮಾಡಿರುವಂತಹ ಈ ಖಾದಿ ಬಟ್ಟೆಗಳು, ಇವೆಲ್ಲವೂ ನಮ್ಮ ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು. ಬಿಸಿಲಿನಿಂದ ಕೂಡ ನಮಗೆ ರಕ್ಷಣೆಯನ್ನು ನೀಡ್ತದೆ, ಸನ್ ಟ್ಯಾನ್ ಕೂಡ ಕಡಿಮೆ ಆಗ್ತದೆ ನಿಮಗೆ. ಸೊ ಇಂತಹ ಬಟ್ಟೆಗಳನ್ನು ಬಳಸಬಹುದು. ಹಗುರವಾದ ತಿಳಿ ಬಣ್ಣದ, ಆದಷ್ಟು ಗಾಢ ಬಣ್ಣದ ಬಟ್ಟೆಗಳನ್ನು ಕೂಡ ಬಳಸಬೇಡಿ. ಕಪ್ಪು ಬಣ್ಣದ ಬಟ್ಟೆಗಳು, ಈ ಕಪ್ಪು ಬಣ್ಣ ಅನ್ನುವಂಥದ್ದು ಸನ್ ರೇಸ್ ಅನ್ನು ಮತ್ತಷ್ಟು ಹೀರ್ಕೊಳ್ಳುತ್ತದೆ. ಸೊ ಹಾಗಾಗಿ ಅದನ್ನು ಅವಾಯ್ಡ್ ಮಾಡಬೇಕಾದಷ್ಟು. ಬರೀ ಹೊರಗಿನ ಬಟ್ಟೆ ಮಾತ್ರ ಅಲ್ಲ, ಮೈಯ ಒಳಗಡೆಯ ಒಳಬಟ್ಟೆಗಳು ಕೂಡ ಗಾಢ ಬಣ್ಣದ ಒಳಬಟ್ಟೆಗಳನ್ನು ಬಳಸಬೇಡಿ. ನೈಲಾನ್ ಬಟ್ಟೆಗಳನ್ನೆಲ್ಲ ಬಳಸಬೇಡಿ, ಆದಷ್ಟು ಕಾಟನ್ ಬಟ್ಟೆಗಳನ್ನೇ ಬಳಸಿ. ಅಥವಾ ಖಾದಿ ಬಟ್ಟೆಯನ್ನು ಬಳಸಿದ್ರೆ ಅದು ಇನ್ನೂ ಸಹ ಉತ್ತಮ. ಈ ಖಾದಿ ಗ್ರಾಮೋದ್ಯೋಗ ಸಂಸ್ಥೆಗಳಲ್ಲಿ ನಿಮಗೆ ಖಾದಿ ಬಟ್ಟೆಗಳು ಕೂಡ ಸಿಗ್ತದೆ, ಅತಿ ಕಡಿಮೆ ಬೆಲೆಗಳಲ್ಲಿ ಸಿಗ್ತದೆ, ಅದನ್ನು ಕೂಡ ಬಳಸಬಹುದು. ಹಾಗಾಗಿ ಇಂತಹ ಬಟ್ಟೆಯ ಬದಲಾವಣೆಯಲ್ಲಿಯೂ ಕೂಡ, ಬಟ್ಟೆಯ ವಿಚಾರದಲ್ಲಿಯೂ ಕೂಡ, ಯಾಕಂದ್ರೆ ಈಗ ಹೀಟ್ ಅಂತ ಬಂದ ಕೂಡಲೇ ನಾವು ಬರೀ ಎಸಿ ಕೂಲರ್ ಅಥವಾ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಕುಡಿದ್ರೆ ಅದು ಪರಿಹಾರ ಮಾತ್ರ ಅಲ್ಲ, ನಾವು ಸ್ಕಿನ್ ಕೇರ್ ಕೂಡ ಮಾಡಬೇಕಾಗತ್ತೆ. ಸೊ ಸ್ಕಿನ್ ಕೇರಿಗೆ ನೀವು ಬಟ್ಟೆ ಮಾತ್ರ ಅಲ್ಲದೆ ನೀವು ಸ್ಕಿನ್ನಿಗೆ ಸೂಟ್ ಆಗುವಂತಹ ಸನ್ಸ್ಕ್ರೀನ್ಗಳು, ಕೆಮಿಕಲ್ ಇಲ್ಲದೆ ಇರುವಂತಹ ಸನ್ಸ್ಕ್ರೀನ್ಗಳನ್ನ ಬಳಸೋದ್ರಿಂದ ಕೂಡ ಆನ್ ಆಗುವಂತದನ್ನ ಕೂಡ ತಪ್ಪಿಸ್ಕೊಳ್ಬಹುದು.
1: ಅದ್ರ ಜೊತೆಗೆ ನೀವು ಟೂ ವೀಲರ್ ಎಲ್ಲ ತುಂಬಾ ಬಳಸ್ತೀರಿ ಅಂತ ಆದ್ರೆ ಕೈಗೆ ಗ್ಲೌಸ್ ಗಳನ್ನ ಹಾಕೊಳ್ಳಬಹುದು, ಮುಖವನ್ನ ಕವರ್ ಮಾಡ್ಕೊಳ್ಳಕಾಗತ್ತೆ. ನಿಮ್ಮ ಬಾಡಿ ಯಾವ್ದು ಕೂಡ ಓಪನ್ ಇಲ್ಲದೆ ಇರೋ ಅಂತ ಡ್ರೆಸ್ ಗಳನ್ನ ಹಾಕೊಳ್ಳೋದು, ಇಲ್ಲಾಂದ್ರೆ ಎಂತಾಗತ್ತಂದ್ರೆ ಒಂದ್ ಕಡೆ ಬಿಳಿ ಇನ್ನೊಂದ್ ಕಡೆ ಕಪ್ಪು, ಸ್ಕಿನ್ ನಂದೇನಾ ಅನ್ನೋಂಥದ್ದು ಈ ಟ್ಯಾನ್ ಇಂದ ಕನ್ಫ್ಯೂಷನ್ ಶುರು ಆಗುತ್ತೆ. ಸೊ ಅದಕ್ಕೆ ಮಾತ್ರ ಅಲ್ಲ, ಈ ಟ್ಯಾನ್ ಆಗೋದ್ರಿಂದ ಉರಿಯೋದು ಅಥವಾ ಗುಳ್ಳೆಗಳಾಗೋದು, ಇಂಥದ್ದೆಲ್ಲ ಸಮಸ್ಯೆಗಳು
0: ರ್ಯಾಶಸ್ಗಳು ಆಗ್ತದೆ. ಹಾಗಾಗಿ ನಾವು ಆದಷ್ಟು ತಿಳಿ ಹಗುರವಾದ ಬಣ್ಣದ ಬಟ್ಟೆಗಳನ್ನ ಬಳಸಿ ಆದಷ್ಟು ಮೈ ಮುಚ್ಚುವ, ಬಿಸಿಲಿಗೆ ಒಡ್ಡದೇ ಇರುವಂತಹ ಬಟ್ಟೆಗಳನ್ನ ಧರಿಸಿದ್ರೇನೆ ಉತ್ತಮ.
1: ಇನ್ನೊಂದು ನೆನ್ಪು ಮಾಡಿದ್ ನೀವು ಬೆವರ್ಸಾಲೆ, ಈ ಸೀಸನ್ ಇದು ದೊಡ್ಡ ಸಮಸ್ಯೆ ಅದು, ಆ ಬೆವರ್ಸಾಲೆ ಪಾಪ ಅದಾದವ್ರಿಗೆ ಗೊತ್ತು ಅದ್ರ ಕಷ್ಟ ಎಂತ ಅಂತ ಹೇಳ್ಕೊಂಡು. ಸೊ ಅದಕ್ಕೂ ಕೂಡ ಇಂಥದ್ದೆಲ್ಲ ಸೊಲ್ಯೂಷನ್ ಆಗ.
0: ಖಂಡಿತವಾಗಿ ಹೌದು. ನಾನು ಆಗ್ಲೇ ಹೇಳಿದ ಹಾಗೆ ಮನೆಯಲ್ಲೇ ಕಡಲೆ ಹಿಟ್ಟು, ಹೆಸರು ಹಿಟ್ಟನ್ನ ಮಾಡಿಕೊಂಡು ಅದರಿಂದ ಸ್ನಾನ ಮಾಡುವಂತದ್ದು, ಅಥವಾ ಚಂದನದ ಪೌಡರ್ ಅಥವಾ ಚಂದನದ ತುಂಡು ಏನಾದರೂ ಸಿಕ್ಕಿದ್ರೆ ನಿಮ್ಗೆ ಅದನ್ನ ತೇದಿ ಲೇಪ ಮಾಡಿ ಮೈಗೆ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡಿದ್ರೆ ಕೂಡ ನಿಮ್ಗೆ ಆ ಬೆವರ್ಸಾಲೆಗೆ ಪರಿಹಾರ ಸಿಗುತ್ತೆ. ಮತ್ತೆ ನೀವು ಕೇಳಿರ್ಬೋದು, ತುಂಬಾ ಬಿಸಿಲಿನ ಸಮಯದಲ್ಲಿ ನಮ್ಮ ಹಿರಿಯರೆಲ್ಲ ಏನ್ ಮಾಡ್ತಿದ್ರು, ಬೇವಿನ ಮರದ ನೆರಳಿನ ಅಡಿಯಲ್ಲಿ ತಂಪು ಮಾಡ್ಕೊಳ್ತಾ ಇದ್ರಂತೆ. ಈಗ ಬೇವಿನ ಮರ ನಿಮ್ಗೆ ಏನು ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ, ಆದ್ರೆ ಆದಷ್ಟು ಬೇವಿನ ಮರಗಳೆಲ್ಲಾದ್ರೂ ಸಿಕ್ಕಿದ್ರೆ ಒಂದಿಷ್ಟು ಬೇವಿನ ಎಲೆಗಳನ್ನ ತೆಗೆದುಕೊಂಡು ಬನ್ನಿ, ಅದನ್ನ ಚೆನ್ನಾಗಿ ರುಬ್ಬಿ ಅದನ್ನ ಕೂಡ ಹಚ್ಚಿ ಸ್ನಾನ ಮಾಡೋದ್ರಿಂದ ನಿಮ್ಗೆ ಪರಿಹಾರ ಸಿಗುತ್ತೆ. ಅಷ್ಟಲ್ಲದೆ ನಿಮ್ಗೆ ತಿಳಿದಿರುವ ಹಾಗೆ ಈ ಸಮಯದಲ್ಲಿ ಹೆಚ್ಚಿನ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂತ ಒಂದು ಕಾಯಿಲೆ ಏನಂದ್ರೆ ಈ ಚಿಕನ್ ಪಾಕ್ಸ್ ಇರ್ಬೋದು, ಅಮ್ಮ ಅಥವಾ ಗೋರ ಏನ್ ಹೇಳ್ತೀರಾ ನೀವು, ಅಥವಾ ಕಾಲುಬಾಯಿ ರೋಗ, ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಅಂತ ಹೇಳ್ತೇವೆ. ಇವೆಲ್ಲವೂ ಕೂಡ ಈ ಶಕೆಯ ಸಮಯದಲ್ಲಿ ಈ ಸಮಯದಲ್ಲೇ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಒಂದು ಇಮ್ಯುನಿಟಿ ಕಡಿಮೆ ಇರುತ್ತೆ. ಇದಕ್ಕೆಲ್ಲ ವ್ಯಾಕ್ಸಿನ್ಗಳು ಇದೆ. ವ್ಯಾಕ್ಸಿನ್ಗಳನ್ನಂತೂ ಖಂಡಿತವಾಗಿ ಪಡೆದುಕೊಳ್ಬೇಕು. ವ್ಯಾಕ್ಸಿನ್ಗಳು ತೆಗೆದುಕೊಂಡ ಮೇಲೂ ಕೂಡ ಕೆಲವರಿಗೆ ಬರುವ ಸಾಧ್ಯತೆಗಳು ಒಂದು 5-10% ಪ್ರಮಾಣದಲ್ಲಿ ಇರುತ್ತೆ, ಇಲ್ಲ ಅಂತ ಅಲ್ಲ. ಸೊ ಅಂತ ಸಂದರ್ಭದಲ್ಲೂ ಕೂಡ ಈ ತರ ಮನೆ ಮದ್ದುಗಳನ್ನ ಬಳಸಿ ಆ ಸಮಸ್ಯೆಗಳನ್ನ ಕಡಿಮೆ ಮಾಡ್ಕೊಳ್ಬಹುದು. ಅಂದ್ರೆ ಚರ್ಮದಲ್ಲಿ ಗುಳ್ಳೆಗಳೆಲ್ಲ ಇದ್ರೆ ಈ ತರ ಹಿಟ್ಟುಗಳನ್ನೆಲ್ಲ ಬಳಸೋದ್ರಿಂದ ಉಪಶಮನ ಉರಿಯ ಶಮನಕ್ಕೆ ಸಹಕಾರಿಯಾಗಿದೆ.
1: ಮತ್ತೆ ಎನರ್ಜಿ ಉಳಿಸ್ಕೊಳ್ಳೋಕೆ ನೀರನ್ನ ಕುಡಿತಾ ಇರಬೇಕು
0: ಖಂಡಿತವಾಗಿ.
1: ಈ ಜ್ಯೂಸಸ್ ಎಲ್ಲ ಆಯ್ತಲ್ಲ, ನಾರ್ಮಲ್ ವಾಟರ್ ನೀವ್ ಯಾವ ನೀರ್ ಕುಡಿತೀರಿ ಆ ನೀರನ್ನ ಪದೇ ಪದೇ ನೆನಪಲ್ಲಿ ಕುಡಿತಾ ಇದ್ರೆ ಎನರ್ಜಿ
0: ಖಂಡಿತವಾಗಿ. ಬಾಯಾರಿಕೆ ಇಲ್ಲದಿದ್ರು ಸಹ ಸ್ವಲ್ಪ ಅರ್ಧರ್ಧ ಗಂಟೆಗೊಮ್ಮೆ ಆದ್ರೂ ಸ್ವಲ್ಪ ನೀರನ್ನ ಕುಡಿಯುವ ಅಭ್ಯಾಸವನ್ನ ಮಾಡ್ಕೊಳ್ಳಬೇಕು.
1: ಅಲ್ದಾ, ನಂಗೆ ನೀರ್ ಕುಡುದಿಲ್ಲ, ನಂಗೆ ಬ್ಯಾಡ ಅಂಬರೆಲ್ಲ ಈಗ ಬೇಕಮ್ಮಗ ಆತ, ಅಷ್ಟು ಬಾಯಾರಿಕೆ ಆತಿರುತ್ತ. ಬಟ್ ಸ್ಟಿಲ್ ನಿಮ್ಮ ಬೆವರುನಲ್ಲಿ ನೀವು ಕುಡ್ದದ ನೀರು ಎಲ್ಲ ನೀರಿನ ಅಂಶ ಎಲ್ಲ ಹೊತ್ತ ಇಪ್ಪುದ್ರಿಂದ ಆದಷ್ಟು ಜಾಸ್ತಿ ನೀರು ಕುಡೀರಿ. ಡಾಕ್ಟ್ರೆ, ಈಗ ಈ ಬಿಸಿಲಾಘಾತ ಹೀಟ್ ಸ್ಟ್ರೋಕ್ಗೆ ಸರ್ಕಾರ ಏನಾದ್ರು ಕ್ರಮ ಕೈಗೊಂಡಿತಾ?
0: ಖಂಡಿತವಾಗಿ. ಈ ಅತ್ಯಂತ ಬಿಸಿಲಿನ ತಾಪಮಾನ ಹೆಚ್ಚಿರುವ ಪ್ರದೇಶಗಳಾದ ಯಾದಗಿರಿ, ವಿಜಯಪುರ ಅಥವಾ ಕಲಬುರಗಿ, ಬಳ್ಳಾರಿ, ಕೊಪ್ಪಳ, ಇಲ್ಲೆಲ್ಲ ಬಿಸಿಲು ಆಲ್ರೆಡಿ 40-41 ಡಿಗ್ರಿಗಿಂತನೂ ಹೆಚ್ಚಾಗಿದೆ ತಾಪಮಾನ. ಅಲ್ಲೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಈಗಾಗಲೇ ಸ್ಪೆಷಲ್ ವಾರ್ಡ್ ಫಾರ್ ಹೀಟ್ ಸ್ಟ್ರೋಕ್ಗೆ ಕಾಯ್ದಿರಿಸಲಾಗಿದೆ. ಹಾಗೆಯೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ORS ಕಾರ್ನರ್ ಅಂತ ಕೂಡ ತೆರೆಯಲಾಗಿದೆ. ಸುಸ್ತು ಅಥವಾ ನಿತ್ರಾಣಗೊಂಡು ಬರುವ ರೋಗಿಗಳಿಗೆ ತಕ್ಷಣವೇ ORS ದ್ರಾವಣ ನೀಡಿ ಚಿಕಿತ್ಸೆ ಆರಂಭಿಸಲಿಕ್ಕೆ ಕೂಡ ಅದು ಸಹಕಾರಿಯಾಗಿದೆ. ಅಂದ್ರೆ ಈ ಕೆಲವರು ಸುಸ್ತಂತ ಬರ್ತಾರೆ, ತಲೆ ತಿರುಗ್ತಾ ಇದೆ ಅಂತ ಬಂದ ಕೂಡ್ಲೇನೆ ORS ಅನ್ನುವಂಥದ್ದು ಕೊಟ್ಟು ಅವರನ್ನು ಒಂದ್ಸಲ ಸ್ಟೇಬಲ್ ಮಾಡುವಂಥದ್ದು, ನಂತರ ಅವರ ಸಾಮಾನ್ಯ ತಪಾಸಣೆಯನ್ನು ಕೈಗೊಂಡು ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡುವಂಥದ್ದು. ಯಾಕಂದ್ರೆ ಈ ಒಂದು ಸಮಸ್ಯೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ತಲೆ ತಿರುಗಿ ಬಿದ್ದು ಅನಾಹತ ಆಗೋದಕ್ಕಿಂತ ಸಮೀಪದ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅದಕ್ಕೆ ಪರಿಹಾರ ಪಡೆದುಕೊಳ್ಳುವುದು ಒಳ್ಳೆಯದು. ಇದು ಆರೋಗ್ಯ ಇಲಾಖೆಯ ವತಿಯಿಂದ ಆಗಿರುವಂಥದ್ದು. ಅಷ್ಟು ಮಾತ್ರ ಅಲ್ಲದೆ ಆಯುಷ್ ಇಲಾಖೆಯ ವತಿಯಿಂದ ಕೂಡ ಹೆಲ್ತ್ ಫ್ಲೈಯರ್ಸ್, IEC ಕಾರ್ಯಕ್ರಮಗಳನ್ನು ಈ ತರ ಆರಂಭಿಸಲಾಗಿದೆ. ಹೌದು
1: ಅಲ್ಲ, ನೀವು ಹೇಳತ್ತಿಗೆ ಇನ್ನೊಂದು ನೆನಪಾಯ್ತು ಮಾರ್ರೆ, ಈಗ ಟೀಚರ್ಸ್ನೆಲ್ಲ ಸೆನ್ಸಸ್ಗೆ ಹಾಕಿ ಈ ಬಿಸಿಲಂಗ್ ಅವ್ರ ಮನೆ ಹೊತ್ತಿ ಇಳಿಕ. ಸೊ ಎಲ್ಲ ಟೀಚರ್ಸ್ಗಳೇ ಕೆಮಿ ಕೊಟ್ಟು ಕೇಳಿ ನಮ್ದು ಒಂದೇ ಒಂದು ವಿಜ್ಞಾಪನೆ ನಿಮ್ಮಲ್ಲಿ ಅಂತ ಕೇಳ್ರೆ, ಆದಷ್ಟು ನೀರ್ ಕುಡೀರಿ, ಮತ್ತೆ ನೀವು ಹಾಕೋ ಬಟ್ಟೆಗಳು ನಿಮ್ಮ ದೇಹವನ್ನ ಪೂರ್ತಿ ಕವರ್ ಮಾಡುವಂಗಿರ್ಲಿ. ಲೇಡೀಸ್ ಆದ್ರೆ ಸೀರೆ ಉಟ್ಕೊಂಡೆ ಹಾಪ್ಗೂ ಸಾಕು, ಬಟ್ ಅದ್ರ ಮೇಲೆ ಇನ್ನೊಂದು ಹಾಕೊಳ್ಳೋದು ಸಿಕ್ಕುತ್ತೆ, ಕೈಗೆ ಗ್ಲೌಸ್ ಸಿಕ್ಕುತ್ತೆ. ಹಿಂಗಿದ್ನೆಲ್ಲ ಆದಷ್ಟು ಬಳಸಿ ಮತ್ತೆ ನೀರನ್ನ ಪದೇ ಪದೇ ಕುಡಿತಾ ಇರಿ.
0: ಬ್ಯಾಗ್ ಅಲ್ಲಿ ಒಂದು ORS ಪ್ಯಾಕೆಟ್ ಕೂಡ ಇರಲಿ,
1: ಬ್ಯಾಗ್ ಅಲ್ಲಿ ಒಂದು ORS ಪ್ಯಾಕೆಟ್ ಇಟ್ಕೊಳ್ಳಿ. ಹಾಗೆ ನೀವು ಮನೆ ಹೊತ್ತಿಡುದನ್ನ ಒಂದೇ ಅರ್ಲಿ ಮಾರ್ನಿಂಗ್ ಒಂದು 10 ಗಂಟೆ ಒಳಗೆ, ಸಂಜೆ 4 ಗಂಟೆ ಮೇಲೆ ಈ ಟೈಮಲ್ಲಿ ಇಟ್ಕೊಂಡು ಉಳಿದ ಕೆಲಸಗಳನ್ನ ನೀವು ಮಧ್ಯದಲ್ಲಿ ಮಾಡಬಹುದು. ಒಳಗಡೆ ಕೂತ್ಕೊಂಡು ಮಾಡುವಂತದ್ದು ಆತರ ಏನಾದ್ರೂ ನೀವು ಬೈಫಕೇಶನ್ ಮಾಡ್ಕೊಂಡ್ರೆ ಅದು ನಿಮ್ಮ ಆರೋಗ್ಯಕ್ಕೂ ಒಳ್ಳೆ. ತುಂಬಾ ಕಷ್ಟ ಅವರಿಗೆ ಎಷ್ಟೊಂದು ಮನೆ ಹೊತ್ತಿಳಿಕ ಅದು ಈಸಿ ಇಲ್ಲ. ಸೊ ಹಾಗಾಗಿ ಸೆನ್ಸಸ್ ಅವರು ಇದನ್ನೊಂದು ಮಾಡ್ರೆ ಬಾರಿ ಒಳ್ಳೇದಿತ್ತು, ಅಲ್ಲ ಡಾಕ್ಟ್ರೆ?
0: ಖಂಡಿತವಾಗಿ ಖಂಡಿತವಾಗಿ. ಹೌದು.
1: ಓಕೆ, ಸೊ ನಾವು ಸನ್ ಸ್ಟ್ರೋಕ್, ಹೀಟ್ ಸ್ಟ್ರೋಕ್, ಬಿಸಿಲಾಘಾತ ಇದ್ರ ಬಗ್ಗೆ ಹೇಳುದೆಲ್ಲ ಹೇಳಿ ಆಯ್ತಾ ಈಗ?
0: ಹೌದು
1: ಅಲ್ದಾ, ಒಳ್ಳೆ ಮಾಹಿತಿಯನ್ನ ಕೊಟ್ಟರು ಡಾಕ್ಟರ್ ಶಿಲ್ಪಾ ಅವರು. ಅವರೇ ಹೇಳದ್ದ ಮೇಡಮ್, ನಾವು ಇದೊಂದು ಶೋ ಮಾಡುವ, ಯಾಕಂದ್ರೆ ಎಲ್ಲ ಕಡೆ ಆಘಾತ ಅಪಘಾತಗಳು ಎಲ್ಲ ಆತೇತ್ ಈ ಬಿಸಿಲಾಘಾತದಿಂದ ಅಂತ. ನಂಗೆ ಇದು ಬಹಳ ಅನುಭವ ಆಗಿದ್ರಿಂದ ಬನ್ನಿ ಮೇಡಮ್, ಫಸ್ಟ್ ಇದೊಂದು ಶೋ ಮಾಡೋಣ, ಜನರಿಗೆ ಇದೊಂದು ಮಾಹಿತಿ ಕೊಡುವ. ಯಾಕಂದ್ರೆ ಎಷ್ಟೋ ಸಲ ನಮ್ಗೆ ಈ ಮುನ್ಸೂಚನೆ ತಕ್ಕಂದೆ ಮರ್ತೋಯ್ ಬಿಡುತ್ತ, ಅದರಲ್ಲೂ ನೀವು ಕಾರ್ನೆಲ್ಲ ಬಿಸಿಲಂಗೆ ಇಡುದಾದ್ರೆ ಮೇಡಮ್ ಹೇಳಿದಂತಹ ಕೆಲವು ಎಚ್ಚರಿಕೆ ಇದೆಲ್ಲ ದಯವಿಟ್ಟು ಫಾಲೋ ಮಾಡಿ. ತುಂಬಾ ಇಂಪಾರ್ಟೆಂಟ್, ಸಣ್ಣ ಸಣ್ಣ ಎಚ್ಚರಿಕೆಗಳು ದೊಡ್ಡ ದೊಡ್ಡ ಸಹಾಯವನ್ನ ಮಾಡ್ತದೆ. ಸೊ ಡಾಕ್ಟರ್ ಶಿಲ್ಪಾ ಅವರು ನಮ್ಮ ಆಯುಷ್ ಇಲಾಖೆ ಕುಂದಾಪುರದ ತಾಲೂಕು ಆಯುಷ್ ಆಸ್ಪತ್ರೆಯ ವೈದ್ಯಾಧಿಕಾರಿ, ಇವರಿಗೆ ಅನಂತ ಅನಂತ ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಓಕೆ ಕೇಳುಗ್ರೆ, ಬಿಸಿಲಾಘಾತ ಹೊರಗಡೆ ಹೋಪತಿಗೆ ಒಂದು ಕ್ವಾಡಿ ಹಿಡ್ಕೊಂಡೆ ಹೋಗಿ, ಆದಷ್ಟು ಈ ಟೈಮಲ್ಲಿ ಹೊರ ಹೋಪದನ್ನ ಅವಾಯ್ಡ್ ಮಾಡಿ. ಕೆಲವು ಸಲ ಅನಿವಾರ್ಯ ಆತ್ತು, ಹೊಯ್ಕೆ ಆತ್ತ, ಆಗ ಎಂತೆಲ್ಲ ಮಾಡ್ಕು ಮುಂಜಾಗ್ರತೆ ನಾವು ಹೇಳಿತಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದನ್ನ ದಯವಿಟ್ಟು ಫಾಲೋ ಮಾಡಿ, ಜಾಸ್ತಿ ನೀರು ಕುಡೀರಿ, ಮನೆಯಲ್ಲೇ ಮಾಡಿರುವ ಜ್ಯೂಸ್ ಅನ್ನು ಕುಡೀರಿ. ಬೆಳಿಗ್ಗೆ ಎದ್ದು ಕೂಡಲೇ ರಾಗಿ ಜ್ಯೂಸು, ಇಲ್ಲ ಹೆಸರು ಜ್ಯೂಸು, ಇಲ್ಲ ತಂಪಿನ ಬೀಜ ಜ್ಯೂಸು. ಸೊ ಇಂಥವನ್ನೇ ಮಾಡಿ. ಮಕ್ಕಳು ಬೇಡ ಅಂತೋ ಆದ್ರೂ ಅವರಿಗೆ ಬೈದರವಾಡಿಲ್ಲ, ದಯವಿಟ್ಟು ಈ ಜ್ಯೂಸ್ ಅನ್ನ ಕುಡಿಸಿ. ಅವರು ಉಳಿದ ಈ ಸಾಫ್ಟ್ ಡ್ರಿಂಕ್ಸ್ ಗಳು ಕೇಂದಾಗ ಆದಷ್ಟು ಅವಾಯ್ಡ್ ಮಾಡೋ ಕಾರಣಿ. ಹಂಗೆ ಫ್ರಿಜ್ ಅಲ್ಲಿ ಇಪ್ಪದೆಲ್ಲ ಈ ಹೊತ್ತಿಗೆ ಲೈಕ್ ಅನ್ಸುತ್ತ, ಆದ್ರೆ ಆರೋಗ್ಯಕ್ಕದ ಆಕ್ಚುಲಿ ಒಳ್ಳೇದಿರಲ್ಲ. ಸ್ವಲ್ಪ ಯೋಚನೆ ಮಾಡಿ ಇಂಥವುಗಳನ್ನ ಬಳಸಿ, ಬಟ್ಟೆಗಳು ಏನಂತ ನೀವೇ ಡಿಸೈಡ್ ಮಾಡಿ. ಹಾಗೆ ನೀರು ಕೂಡ ಕಡಿಮೆ ಆತಿತ್ತ, 10 ಸಲ ಸ್ನಾನ ಮಾಡೋದಂದ್ರೆ ನೀರಿನ ಕೊರತೆ ಕೂಡ ತುಂಬಾ ಜನಕ್ಕಿದೆ. ಹಾಗಾಗಿ ಇಂಥವುಗಳಿಂದ ನಮ್ಮ ದೇಹವನ್ನ ನಾವು ತಂಪಾಗಿ ಇಟ್ಕಂತು ಅಂದ್ರೆ, ಸೊ ಆಗ ಇಂಥ ಉಳಿದವುಗಳನ್ನ ನಾವು ಅವಾಯ್ಡ್ ಮಾಡೋಕತ್ತ. ಸೊ ಈ ಕಾರ್ಯಕ್ರಮ ನಿಮ್ಗೆ ಖಂಡಿತವಾಗೂ ಉಪಯೋಗವಾಗಿದೆ, ನಿಮ್ಗೆ ಹೆಲ್ಪ್ಫುಲ್ ಅಂತ ಅನ್ಕಂತ ನಾವ್ ಈ ಕಾರ್ಯಕ್ರಮ ಮುಗಿಸಿ ಹೊರಡ್ತಾ ಇತ್ತು. ಕೇಂದ್ರ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನೀವು ಕೇಂತಿಪ್ಪದು ಭಂಡಾರ್ಕಾಡ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ಕೋಕಾ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದಬರಂದಾಡೆ. ಇಂದಿನ ನಮ್ಮ ಚಿನ್ನರ ಜಿಲಿಪಿಲಿ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕಾಗಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಕ್ಲಾಡೆ ಇಲ್ಲಿನ ವಿದ್ಯಾರ್ಥಿಗಳು ರೆಡಿಯೇ ಇದ್ರ ಕಾರ್ಯಕ್ರಮ ಕೆಂಕೆ ನೀವು ರೆಡಿ ಅಲ್ದ ಮಕ್ಕಳೇ, ಕಾರ್ಯಕ್ರಮ ನೀವು ಶುರು ಮಾಡಿಕಂಬ.
2: ಇವತ್ತಿನ ಚಿನ್ನದ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಕ್ಲಾಡಿ ಇಲ್ಲಿನ ಮಕ್ಕಳಾದ ನಾವು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದೇವೆ. ಮೊದಲಿಗೆ ನಮ್ಮ ಶಾಲಾ ವಿದ್ಯಾರ್ಥಿ ಕಾರ್ತಿಕ್ ಇವರಿಂದ ಭಕ್ತಿಗೀತೆ.
3: ಎಂತ ಶ್ರೀಮಂತ ನಂತಾನೋ ಎಂತ

ಮಾತೆಯ ಕಾಂತ ಎಂತ ಶ್ರೀಮಂತಾನಂತಾನು ಬೊಮ್ಮನು ಹೆಮ್ಮಗ ಮೊಮ್ಮ ಬ್ರಿಡಮ್ಮರಿ ಮೊಮ್ಮಗ ಷಣ್ಮ ಚಿರಮ್ಮ ಪರಮ್ಮ ಅಮ್ಮರು ಸಮೋ ನಿಮ್ಮಳು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ ಎಂತ ಶ್ರೀಮಂತಾನಂತಾನು ಶ್ರೀಕಾಂತಯ ಕಾಂತ.

ನೂರು ಶಕ್ತಿಗಳ ಸುಂದರ ಸಂಗಮ ಸಂಸ್ಕೃತಿ ನಾಡು, ನೂರು ಶಕ್ತಿಗಳ ಸುಂದರ ಸಂಗಮ ಸಂಸ್ಕೃತಿ ನಾಡು, ಒಟ್ಟುಗೂಡಲು ನಾಡಿನ

0: பக்தி இதோ நமனாம். கோட்டி கோட்டி கண் கோட்டி கோட்டி கை தாளினின் தருணோ, கோட்டி கோட்டி கண் கோட்டி கோட்டி கை தாளினின் தருணோ, சாட்டி இல்லத ஏக ரூபாத தாயகிதோ நமனா, சக்திகிதோ நமனா, சக்திகிதோ நமனா, சக்திகிதோ நமனா.
1: ದೇಶಭಕ್ತಿ ಗೀತೆಯನ್ನು ಹಾಡಿದ ಸನ್ಮಿತ ಇವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಸನ್ಮಿ ಇವರಿಂದ ರಾಷ್ಟ್ರಕವಿ ಕುವೆಂಪುರವರ ಪರಿಚಯ. ಕನ್ನಡದ ವರ್ಡ್ಸ್ ವರ್ತ್ ಹಾಗೂ ರಾಷ್ಟ್ರಕವಿ ಎಂದು ಖ್ಯಾತರಾಗಿರುವ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ದಿನಾಂಕ 29/12/1904 ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿಯಲ್ಲಿ ಜನಿಸಿದರು. ಇವರ ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ತಾಯಿಯ ಊರು ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕೊಡಿಗೆ. ಹೇಮಾವತಿ ಇವರ ಹೆಂಡತಿ. ಇವರ ಕಾವ್ಯನಾಮ ಕುವೆಂಪು. ಕವನ ಸಂಕಲನಗಳು ಚಂದ್ರಮಂಚಕ್ಕೆ ಬಾಚಕೋರಿ, ನವಿಲು, ಪಕ್ಷಿಕಾಶಿ, ಬೆರಳ್ಗೆ ಕೊರಳ್, ಶೂದ್ರ ತಪಸ್ವಿ, ಜಲಗಾರ ಇವು ನಾಟಕಗಳು. ರಸೋವೈಸಹ, ವಿಭೂತಿ ಪೂಜೆ, ದ್ರೌಪದಿಯ ಸಿರಿಮುಡಿ, ವಿಮರ್ಶೆಗಳು, ನನ್ನ ದೇವರು ಮತ್ತು ಇತರ ಕಥೆಗಳು. ಸಣ್ಣ ಕತೆ ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಕಾದಂಬರಿ ಶ್ರೀರಾಮಾಯಣ ದರ್ಶನ, ಮಹಾಕಾವ್ಯ ಇವೇ ಮೊದಲಾದ 80 ಕೃತಿಗಳನ್ನು ಕುವೆಂಪು ಅವರು ರಚಿಸಿದ್ದಾರೆ. ಕುವೆಂಪುರವರು ಪದ್ಮಭೂಷಣ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಷ್ಟ್ರಕವಿ ಜ್ಞಾನಪೀಠ ಪ್ರಶಸ್ತಿ, ಪಂಪ ಹಾಗೂ ಕರ್ನಾಟಕ ರತ್ನ ಪ್ರಶಸ್ತಿಗಳಿಂದ ಪುರಸ್ಕೃತರಾಗಿದ್ದಾರೆ. 1968 ಇವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಇವರು ದಿನಾಂಕ 10/10/1994 ನಿಧನರಾದರು. ಕುವೆಂಪುರವರ ಕುರಿತು ಪರಿಚಯ ಕಾರ್ಯಕ್ರಮ ನೆರವೇರಿಸಿದ ಸನ್ಮಿ ಇವರಿಗೆ ಧನ್ಯವಾದಗಳು. ವಿದಿಶಾ ಇವರಿಂದ ಭಕ್ತಿ ಗೀತೆ ಬಂದನೇನೆ ರಂಗ.

ಸುಂದರವಾದ ಜನಪದ ಗೀತೆಯನ್ನು ಕೇಳಿದ್ರಲ್ವಾ? ಈ ಹಾಡನ್ನು ಹಾಡಿದ ಜಾಹ್ನವಿ ಇವರಿಗೆ ಧನ್ಯವಾದಗಳು. ಕನ್ನಡ ಗೀತೆ ಸಮೀಕ್ಷಾ ಇವರಿಂದ.

0: ಸುಮಧುರವಾಗಿ ಕನ್ನಡ ಗೀತೆಯನ್ನು ಹಾಡಿದ ಸಮೀಕ್ಷಾ ಇವರಿಗೆ ಧನ್ಯವಾದಗಳು. ಗಾದೆ ಮಾತು ತನುಶ್ರೀ ಇವರಿಂದ.
1: ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಉತ್ತ ಹೊಲ ಬಿತ್ತಿಸಿಕೊಂಡಿತು, ಸತ್ತ ಹೆಣ ಸುರಿಸಿಕೊಂಡಿತು. ಊರ ಬಾಗಿಲು ಮುಚ್ಚಬಹುದು, ನಿಂದಕರ ಬಾಯಿ ಮುಚ್ಚಲು ಸಾಧ್ಯವಿಲ್ಲ. ಊಟಕ್ಕೆ ಮೊದಲು ಉಪ್ಪಿನಕಾಯಿ, ಮಾತಿಗೆ ಮೊದಲು ಗಾದೆ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದರು, ಎರಡು ಕೈ ಸೇರಿದರೆ ಚಪ್ಪಾಳೆ. ಎಲ್ಲರೂ ಪಲ್ಲಕ್ಕಿಯಲ್ಲಿ ಕುಳಿತರೆ ಹೊರುವವರು ಯಾರು? ಎಲ್ಲರ ಮನೆಯ ದೋಸೆಗೂ ತೂತು, ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ. ಐದು ಬೆರಳು ಒಂದೇ ಸಮನಾಗಿಲ್ಲ, ಒಲಿದರೆ ನಾರಿ ಮುನಿದರೆ ಮಾರಿ.
0: ಗಾದೆ ಮಾತುಗಳನ್ನು ಪ್ರಸ್ತುತಪಡಿಸಿದ ತನುಶ್ರೀ ಇವರಿಗೆ ಧನ್ಯವಾದಗಳು. ಕತೆ ಸನಿಗೆಸ್ ಇವರಿಂದ.
2: ಎಲ್ಲರಿಗೂ ನಮಸ್ಕಾರ. ನಾನು ಹೇಳುತ್ತಿರುವ ಕಥೆ ಹೆಸರು ಅರಸನನ್ನು ಮೆಚ್ಚಿದ ರೈತ. ರೈತನೊಬ್ಬನ ತೋಟದಲ್ಲಿದ್ದ ಸೇಬು ಮರದಲ್ಲಿ ಒಂದೇ ಒಂದು ಹಣ್ಣು ಬೆಳೆಯಿತು. ಆತ ಅದನ್ನು ಕೊಯ್ದು ತನಗೆ ಅತ್ಯಂತ ಪ್ರೀತಿ ಪಾತ್ರರಾದ ಯಾರಿಗಾದರೂ ಉಡುಗೊರೆಯಾಗಿ ಕೊಡಬೇಕು ಎಂದು ಪ್ರಜೆಗಳ ಕ್ಷೇಮಕ್ಕಾಗಿ ಹಗಲಿರುಳು ಚಿಂತಿಸುವ ಅರಸನಿಗೆ ಉಡುಗೊರೆಯಾಗಿ ಕೊಡಬೇಕು ಎಂದು ಯೋಚಿಸಿ ಅರಸನ ಸಭೆಗೆ ಹೋದ. ಅಲ್ಲಿ ಆತ ಸೇಬನ್ನು ಅರಸನ ಮುಂದಿರಿಸಿ, ದೊರೆಯೇ, ಇದು ಬಹು ವಿಶೇಷವಾಗಿದೆ. ದೇವತೆಗಳ ಕೃಪೆಯಿಂದ ಈ ಏಕೈಕ ಹಣ್ಣು ನನ್ನ ತೋಟದಲ್ಲಿ ಬೆಳೆದಿದೆ ಎಂದು ನಾನು ಭಾವಿಸಿದ್ದೇನೆ. ಈ ಅಮೂಲ್ಯವಾದ ಹಣ್ಣನ್ನು ನನಗೆ ಅತ್ಯಂತ ಪ್ರೀತಿಪಾತ್ರರಾದ ಯಾರಿಗಾದರೂ ಉಡುಗೊರೆಯಾಗಿ ಕೊಡಬೇಕು ಎಂದು ಯೋಚಿಸಿ ತಮಗೆ ತಂದಿದ್ದೇನೆ, ಸ್ವೀಕರಿಸಿ ಎಂದು ನಿವೇದಿಸಿದ. ಆಗ ಅರಸ ಸೇಬನ್ನು ಕೈಯಲ್ಲಿಟ್ಟು ನೋಡಿದಾಗ ಅದರಲ್ಲಿ ಏನೂ ವಿಶೇಷತೆ ಅವನಿಗನಿಸಲಿಲ್ಲ. ಆದರೆ ಮುಗ್ಧರೇತನ ಪ್ರೀತಿಯನ್ನು ಶಂಕಿಸಬಾರದೆಂದು ಸಂತೋಷ ವ್ಯಕ್ತಪಡಿಸಿ, ನಿಜವಾಗಿಯೂ ಅತ್ಯ ಅಮೂಲ್ಯ ಕೊಡುಗೆಯನ್ನೇ ತಂದಿರುವೆ, ಇದಕ್ಕಾಗಿ ನಿನಗೆ ಏನು ಪ್ರತಿಫಲ ಬೇಕು ಎಂದು ಕೇಳಿದರು. ಅದನ್ನು ನಾನು ಕೂಡ ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳಿದ. ಅದಕ್ಕೆ ಬಡ ರೈತ, ಪ್ರತಿಫಲಕ್ಕೆ ಕೈಯೊಡ್ಡದೆ ಎಲ್ಲಾದರೂ ಉಂಟೆ? ಈ ಪ್ರೀತಿಯ ಕೊಡುಗೆಗೆ ಪ್ರತಿಫಲ ಉಚಿತವಲ್ಲ ಎಂದು ನಿರಾಕರಿಸಿದ. ಬಡ ರೈತನನ್ನು ಬರೀ ಕೈಯಲ್ಲಿ ಕಳುಹಿಸಲು ಅರಸನ ಮನ ಒಪ್ಪದೆ ಮಂತ್ರಿಗಳ ಸಮಾಲೋಚಿಸಿದಾಗ ಮಂತ್ರಿಯು, ಆತ ಕಾಲಿಗೆ ಒಳ್ಳೆಯ ಪಾದರಕ್ಷೆ ಕೂಡ ಇಲ್ಲ. ಆತ ಇಲ್ಲಿಯವರೆಗೆ ಕಷ್ಟಪಟ್ಟು ನಡೆದುಕೊಂಡು ಬಂದಿದ್ದಾನೆ. ಆತನಿಗೆ ನಾವು ಯೋಗ್ಯವಾದ ಒಳ್ಳೆಯ ಕುದುರೆ ಮತ್ತು ಚಿನ್ನದ ಮೂಟೆಯನ್ನು ಏರಿಸಿದರೆ ಆತ ಸುಖದಿಂದ ಬಾಳಲು ನೆರವಾಗುತ್ತದೆ ಎಂದು ಹೇಳಿದ. ಹೀಗೆ ಅರಸ ಉಡುಗೊರಾಗಿ ನೀಡಿದ ಆ ಕುದುರೆಯ ಮೇಲೆ ಇಟ್ಟುಕೊಂಡು ಬಡ ರೈತನು ಮನೆಗೆ ದಾರಿ ಹಿಡಿದ. ಬಡ ರೈತನ ಮನೆಯ ಪಕ್ಕದಲ್ಲಿದ್ದ ಶ್ರೀಮಂತ ರೈತನು, ಯಾರಿಗೂ ಕೂಡ ಕೊಳೆತ ಹಣ್ಣು ಕೂಡ ಉಚಿತವಾಗಿ ಕೊಡುವನಲ್ಲ. ಬಡ ರೈತ ಒಳ್ಳೆಯ ಕುದುರೆ ನೇರಿಕೊಂಡು ಬರುತ್ತಿರುವುದನ್ನು ಕಂಡು ಶ್ರೀಮಂತ ರೈತ ಬೆರವಾಗಿ ಅವನನ್ನು ತಡೆದು ನಿಲ್ಲಿಸಿ, ನಿನ್ನೆ ತನಕ ನಿನ್ನ ಬಳಿ ಉಳಲು, ಮುದಿಯತ್ತನ್ನು ಕೊಳ್ಳಲು ನಿನ್ನ ಬಳಿ ಶಕ್ತಿಯೇ ಇರಲಿಲ್ಲ. ಆದರೆ ಇವತ್ತು ಲಕ್ಷ ಲಕ್ಷ ಬೆಲೆ ಬಾಳುವ ಈ ಕುದುರೆ ಮೇಲೆ ಏರಿಕೊಂಡು ಬರುತ್ತಾ ಇದ್ದೀಯಲ್ಲ, ಏನು ಸಮಾಚಾರ ಎಂದು ಕೇಳಿದ. ಅದಕ್ಕೆ ಬಡ ರೈತ, ನಿನ್ನೆ ನನ್ನ ತೋಟದಲ್ಲಿ ದೊಡ್ಡ ಸೇಬು ಹಣ್ಣು ಆಗಿತ್ತಲ್ಲ, ಅದು ನನಗೆ ಅಪರೂಪವಾಗುವುದು ಎಂದು ಗೊತ್ತಾಗಿ ಅದನ್ನು ನಾನು ಅರಸನಿಗೆ ಉಡುಗೊರೆಯಾಗಿ ಕೊಟ್ಟೆ. ಅವರು ನನಗೆ ಈ ಕುದುರೆ ಮತ್ತು ಚಿನ್ನದ ಮೂಟೆಯನ್ನು ಎಸಿ ಕೊಟ್ಟರು ಎಂದು ಹೇಳಿದ. ಅದಕ್ಕೆ ಶ್ರೀಮಂತ ರೈತ ಮನಸ್ಸಿನಲ್ಲೇ ಸಂತೋಷ ಪಟ್ಟು, ಅರಸರು ಒಂದು ಹಣ್ಣಿಗೆ ಒಂದು ಕುದುರೆ ಮತ್ತು ಒಂದು ಚಿನ್ನದ ಮೂಟೆ ಸಿಗುವುದಾದರೆ ನನ್ನ ಮನೆಯಲ್ಲಿ ಅದರಿಂದಲೇ ತುಂಬಿರಬಹುದು ಎಂದು ಮನಸ್ಸಿನಲ್ಲಿ ಲೆಕ್ಕ ಹಾಕಿದ. ಅವನು ಚಂದ ಚಂದದ ಸೇಬು ಹಣ್ಣುಗಳನ್ನು ಕೊಯಿಸಿ ಗಾಡಿ ತುಂಬ ಹೇರಿಕೊಂಡು ಅರಸನ ಸನ್ನಿಧಿಗೆ ಹೋದ. ಅಲ್ಲಿ ಆತ, ನಾನು ಬಡ ರೈತ, ನನ್ನ ತೋಟದಲ್ಲಿ ಒಂದಕ್ಕಿಂತ ಒಂದು ಹೆಚ್ಚು ಆಕರ್ಷವಾಗಿರುವ ಸೇಬು ಹಣ್ಣುಗಳು ರಾಶಿ ರಾಶಿಗಳಿವೆ. ಅದು ನನಗೆ ಯೋಗ್ಯವಾದರ ಬಳಿ ಸೇರಬೇಕೆಂಬ ಆಶಯದಿಂದ ಎಲ್ಲವನ್ನು ಕೊಯಿಸಿ ತಮಗೆ ತಂದಿದ್ದೇನೆ, ಸ್ವೀಕರಿಸಿ ಎಂದು ಹೇಳಿದ. ಅದಕ್ಕೆ ಅರಸ, ತುಂಬಾ ಸಂತೋಷವಾಯಿತು, ಇದಕ್ಕಾಗಿ ನಿನಗೆ ಏನು ಪ್ರತಿಫಲ ಬೇಕು ಕೇಳು ಎಂದು ಬಯಸಿದರು, ಅದನ್ನು ನಾನು ಕೂಡ ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳಿದ. ಅದಕ್ಕೆ ಶ್ರೀಮಂತ ರೈತ ಮನಸ್ಸಿನಲ್ಲೇ ಸಂತೋಷ ಪಟ್ಟು, ಅರಸನು ನನಗೆ ಏನು ಕೊಟ್ಟರು ಅದನ್ನು ನಾನು ಸಂತೋಷದಿಂದ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದ. ಅದಕ್ಕೆ ರಾಜ, ಗಾಡಿ ತುಂಬ ತಂದಿರುವವನು ಬಡವನಲ್ಲ ಅನಿಸಿತು. ಅವನ ಕೈ ಬೆರಳಲ್ಲಿದ್ದ ಉಂಗುರದ ಗುರುತುಗಳನ್ನು ಕಂಡು ಆತ ದುಡಿಯವನು ಅಲ್ಲ ಅನಿಸಿತು. ಬಡ ರೈತ ತಂದುಕೊಟ್ಟಿದ್ದ ಆ ಸೇಬು ಹಣ್ಣನ್ನು ಒಳಗಿನಿಂದ ತರಿಸಿ ಶ್ರೀಮಂತ ರೈತನ ಕೈಯಲ್ಲಿಟ್ಟು, ಇದು ಪ್ರೀತಿಯ ಹಣ್ಣು, ಬಡ ರೈತ ಶ್ರಮಿಸಿದ ಫಲ, ಇದರ ಬೆಲೆ ಕಟ್ಟಲಾಗದು ಎಂದು ಹೇಳಿದ. ಅದಕ್ಕೆ ಶ್ರೀಮಂತ ರೈತ ಬೆಚ್ಚೆ ಮುಖ ಹಾಕಿಕೊಂಡು ಮನೆಗೆ ಮರಳಿದ. ಈ ಕಥೆಯಿಂದ ನಾವು ತಿಳಿಯಬೇಕಾದ ವಿಷಯವೇನೆಂದರೆ, ಇನ್ನೊಬ್ಬನಿಗೆ ಸಿಕ್ಕಿದ ಫಲ ನಮಗೆ ಸಿಗಬೇಕು ಎಂಬುದು ದೊಡ್ಡ ತಪ್ಪು. ಅವರವರ ಶ್ರಮಕ್ಕೆ ಅವರವರಿಗೆ ತಕ್ಕ ಫಲ ಸಿಗಬೇಕು ಎಂಬುದು ಈ ಕಥೆಯ ರೀತಿಯಾಗಿದೆ. ಕೈಕೆಸರಾದರೆ ಬಾಯಿ ಮೊಸರು ಎಂಬಂತೆ ಕಷ್ಟಪಟ್ಟು ದುಡಿದ ಬಡ ರೈತನಿಗೆ ತಕ್ಕ ಫಲ ಸಿಕ್ಕಿತು. ಶ್ರೀಮಂತ ರೈತನಿಗೆ ಅತ್ಯಾಸೆ ಗತಿಗೇಡು ಎಂಬ ನೀತಿ ಸೂಕ್ತ. ಸೂಕ್ತವಾಯಿತು. ಇದರಿಂದ ನಾವು ನಮ್ಮ ಜೀವನದಲ್ಲಿ ಅತಿ ಆಸೆ ಪಡದೆ ಕಷ್ಟಪಟ್ಟು ದುಡಿಬೇಕು ಎಂದು ಹೇಳುತ್ತಾ ನನ್ನ ಈ ಕಥೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.
0: ಉತ್ತಮ ನೀತಿ ಕಥೆಯನ್ನು ಕೇಳಿದ್ರಲ್ವಾ? ಸುಂದರವಾಗಿ ಕಥೆಯನ್ನು ಹೇಳಿದ ಸುನಿಧಿ ಎಸ್ ಇವರಿಗೆ ಧನ್ಯವಾದಗಳು. ಸನ್ಮಿತಾ ಇವರಿಂದ ಜನಪದ ಗೀತೆ ಸೋಜುಗಾದ ಸೋಜು ಮಲ್ಲಿಗೆ.

0: ಸೋಜುಗಾದ ಸೂಜು ಮಲ್ಲಿಗೆ ಶಿವನ ಕುರಿತಾದ ಗೀತೆಯನ್ನು ಪ್ರಸ್ತುತಪಡಿಸಿದ ಸನ್ಮಿತಾ ಇವರಿಗೆ ಧನ್ಯವಾದಗಳು. ಇದೀಗ ಏಕಪಾತ್ರ ಅಭಿನಯ ಅನ್ವಿತಾ ಇವರಿಂದ.
1: ಇಲ್ಲಿ ನಿಂತರೆ ಹಿರಣ್ಯಕಶಪು, ಇಲ್ಲಿ ನಿಂತರೆ ಪ್ರಹ್ಲಾದ, ಇಲ್ಲಿ ನಿಂತರೆ ನರಸಿಂಹ, ಇಲ್ಲಿ ನಿಂತರೆ ಕಯಾದು. ಪ್ರಹ್ಲಾದ ಪ್ರಹ್ಲಾದ, ಏನು ತಂದೆ? ನಾನು ಹೇಳಿದ್ದನ್ನು ಹೇಳಬೇಕು, ಹೇಳು. ಹರಯೇ ನಮಃ, ಹರಿಯೇ ನಮಃ. ಏ ಆ ಹರಿ ನಮ್ಮ ಕೊಡು ವೈರಿ, ಅವನನ್ನು ನೆನೆಯಬಾರದು. ತಂದೆ, ಇಡೀ ಜಗತ್ತನ್ನು ರಕ್ಷಿಸುವ ದೇವರು ಹರಿ, ಅವನನ್ನು ನೆನೆದರೆ ನಮಗೆ ಶ್ರೇಯಸ್ಸು ದೊರೆಯುತ್ತದೆ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಕಯಾದು ಕಯಾದು. ಏನು ಸ್ವಾಮಿ? ನಿನ್ನ ಮಗನಿಗೆ ಹರಿಯನ್ನು ನೆನೆಯಬಾರದು ಎಂದು ಹೇಳು. ಮಗು ಪ್ರಹ್ಲಾದ, ನೀನು ಹರಿಯನ್ನು ನೆನೆಯಬೇಡ. ಯಾಕಮ್ಮ? ನೀನು ನಿನ್ನ ತಂದೆಯವರ ಮಾತಿನಂತೆ ನಡೆದುಕೊಳ್ಳಬೇಕು. ಮತ್ತೆ ಯಾರನ್ನು ನೆನೆಯಬೇಕು? ನಿನ್ನ ತಂದೆಯವರನ್ನು ನೆನೆಯಬೇಕು. ಅಮ್ಮ, ಇಡೀ ಜಗತ್ತಿನಲ್ಲಿ ಹರಿಗಿಂತ ದೊಡ್ಡ ದೇವರು ಯಾರೂ ಇಲ್ಲ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಏ ನಿಲ್ಲಿಸು, ಯಾರಲ್ಲಿ? ಇವನನ್ನು ಎಳೆದುಕೊಂಡು ಹೋಗಿ ಬೆಟ್ಟದಿಂದ ತಳ್ಳಿಸಿ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಏನಿದು ಆಶ್ಚರ್ಯ? ಹರಿಯನ್ನು ನೆನೆಯಬಾರದೆಂದು ಪ್ರಹ್ಲಾದನನ್ನು ಶಿಕ್ಷಿಸಿದರೆ ತನ್ನ ಉಪಾಯಗಳಿಂದ ಪಾರಾಗುತ್ತಾನೆ. ಬೆಟ್ಟದಿಂದ ತಳ್ಳಿಸಿದೆ, ವಿಷ ಜಂತುಗಳಿಂದ ಕೊಚ್ಚಿಸಿದೆ, ಆನೆಗಳಿಂದ ತುಳಿಸಿದೆ. ಏನೇ ಮಾಡಿದರೂ ಇವನಿಗೊಂದು ಚಿಕ್ಕ ಚಿಕ್ಕ ಅಪಾಯವಾಗಲಿಲ್ಲ. ಇದು ಹೇಗೆ ಸಾಧ್ಯ? ಕಯದು ಕಯದು. ಏನು ಸ್ವಾಮಿ? ನಿನ್ನ ಮಗನಿಗೆ ಈ ವಿಷವನ್ನು ಕೊಡು. ಶಿವ ಶಿವ, ಏನು ಹೇಳುತ್ತಿದ್ದೀರಿ? ಹೆತ್ತ ತಾಯಿ ತನ್ನ ಮಗನಿಗೆ ವಿಷವನ್ನು ಕೊಡುವಳೆ? ನನ್ನಿಂದ ಆಗದು ಸ್ವಾಮಿ, ನನ್ನಿಂದ ಆಗದು. ಹಾಗಾದರೆ ಪತಿಯ ಮಾತನ್ನು ಮೀರಿದವಳೆಂದು ನಿನಗೆ ಲೋಕಾಪರಾಧ ಬರುತ್ತದೆ. ಅಯ್ಯೋ, ಇಂಥ ಕಷ್ಟ ಯಾವ ತಾಯಿಗೂ ಬರಬಾರದು, ಯಾವ ತಾಯಿಗೂ ಬರಬಾರದು. ಏನಮ್ಮ, ಯಾಕೆ ಅಳುತ್ತಿರುವೆ? ನಿನ್ನ ತಂದೆಯವರು ನಿನಗೆ ಈ ವಿಷವನ್ನು ಕೊಡಲು ಹೇಳಿದ್ದಾರೆ. ಏನು, ಹೆತ್ತ ತಾಯಿ ತನ್ನ ಮಗನಿಗೆ ವಿಷವನ್ನು ಕೊಡುವಳೆ? ಕೊಡು. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಅಯ್ಯೋ, ಕುಡಿದೇ ಬಿಟ್ಟೆಯ ವಿಧಿಯೇ. ಕಂದ, ನಿನಗೇನು ಆಗಿಲ್ಲವೇ? ಇಲ್ಲ ಅಮ್ಮ, ನೀನು ಕೊಟ್ಟ ವಿಷ ಅಮೃತದಂತಿತ್ತು. ಕಂದ ಪ್ರಹ್ಲಾದ ಪ್ರಹ್ಲಾದ. ಏನು ತಂದೆ? ನಾನು ಹೇಳಿದ್ದನ್ನು ಹೇಳಬೇಕು, ಹೇಳು. ಹರಯೇ ನಮಃ, ಹರಿಯೇ ನಮಃ. ಏ ಹರಿ ಹರಿ ಹರಿ ಹರಿ, ಎಲ್ಲಿರುವನು ನಿನ್ನ ಹರಿ? ಎಲ್ಲಾ ಕಡೆ ಇದ್ದಾನೆ. ಇಲ್ಲಿರುವನೆ ಇದ್ದಾನೆ, ಇಲ್ಲಿರುವನೆ ಇದ್ದಾನೆ, ಈ ಕಂಬದಲ್ಲಿರುವನೆ ಇದ್ದಾನೆ, ನನ್ನಲ್ಲಿರುವನೆ ಇದ್ದಾನೆ, ನಿನ್ನಲ್ಲಿರುವನೆ ಇದ್ದಾನೆ. ನಿನ್ನಲ್ಲಿದ್ದರೂ ಇರಬಹುದು, ನಿನ್ನಲ್ಲಿದ್ದರೂ ಇರಬಹುದು. ಹಾಗಾದರೆ ಪರೀಕ್ಷಿಸಿ ಬಿಡೋಣ, ಈ ಕಂಬವನ್ನು ಒಡೆದು ಹಾಕುತ್ತೇನೆ. ಏನಪ್ಪ ಹಿರಣ್ಯಕಶ್ಯಪು, ಮನುಷ್ಯರಿಂದಾಗಲಿ ದೇವತೆಗಳಿಂದಾಗಲಿ ವಿಷ ಜಂತುಗಳಿಂದಾಗಲಿ ಪ್ರಾಣಿಗಳಿಂದಾಗಲಿ ಹಗಲಿರುಳು ಮರಣ ಬಾರದಂತೆ ವರ ಪಡೆದುಕೊಂಡಿದ್ದೀಯ. ನಿನ್ನ ಮರಣಕ್ಕಾಗಿ ಮನುಷ್ಯನೂ ಅಲ್ಲದ ಪ್ರಾಣಿಯೂ ಅಲ್ಲದ ನರಸಿಂಹ ಅವತಾರದಲ್ಲಿ ಬಂದು ನಿನ್ನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ನಿನ್ನ ಎದೆಯನ್ನು ಸೀಳಿ ನಿನ್ನ ಕರುಳನ್ನು ಬಗೆದು ನಿನ್ನ ರಕ್ತವನ್ನು ಕುಡಿದಿದ್ದೇನೆ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ನನ್ನ ಜನ್ಮ ಪಾವನವಾಯಿತು. ನೀನು ನನ್ನ ಆಪ್ತ ಭಕ್ತ. ಸೂರ್ಯಚಂದ್ರ ಇರುವ ತನಕ ನಿನ್ನ ಕೀರ್ತಿ ಅಜರಾಮರವಾಗಲಿ. ಧನ್ಯವಾದಗಳು.
0: ಏಕಪಾತ್ರ ಅಭಿನಯ ನೆರವೇರಿಸಿದ ಅನ್ವಿತಾ ಇವರಿಗೆ ಧನ್ಯವಾದಗಳು. ಇದುವರೆಗೂ ಚಿನ್ನರ ಚಿಲಿಪಿಲಿ ರೇಡಿಯೋ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಕ್ಲಾಡ್ ಇಲ್ಲಿನ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯ ಕಾರ್ಯಕ್ರಮವನ್ನು ಕೇಳಿದ್ದಿರಲ್ವಾ? ಭಾಗವಹಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.
2: ಇಂದಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ಭಾಗವಹಿಸಿದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಕ್ಲಾಡ್ ಇಲ್ಲಿನ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ ಕೇಂದ್ರಿಯಲ್ದ. ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಗೀತಾ, ಸಹ ಶಿಕ್ಷಕರಾದ ಜ್ಯೋತಿ, ಶ್ಯಾಮಲಾ, ಚಂದ್ರಿಕಾ, ಅಭಿಲಾಷ್, ಶಿವರಾಜ್, ಅತಿಥಿ ಶಿಕ್ಷಕರಾದ ವಿನೋದ್, ಗೌರವ ಶಿಕ್ಷಕರಾದ ಶ್ವೇತಾ, ವಿಜೇತ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳ ಪರವಾಗಿ ಶಾಲೆಗೆ ಸ್ಮರಣಿಕೆ ನೀಡಿ ಗೌರವಿಸಿದ ಬ್ರಹ್ಮಶ್ರೀ ಆಟೋ ವರ್ಕರ್ಸ್ನ ಮಾಲೀಕರಾದ ಕಿಶೋರಾಚಾರ್ಯ, ತಲ್ಲೂರು ಕೊಟ್ಟಿಬಾಗಿಲು ನೆರವು ನೀಡಿದ ಚಂದ್ರಮಗವೇರ ಕಟ್ಬೆಲ್ತೂರು ಇವರೆಲ್ಲರಿಗೂ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಾಮ ಇವರ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ನಾನು ನಿಮ್ಮ ಸಿಕ್ತೆ ಇನ್ನೊಂದು ಶಾಲೆಯ ಮುದ್ದು ಮಕ್ಕಳೊಂದಿಗೆ. ಅಲ್ಲಿವರೆಗೆ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ.
3: ನೋಡಿ ಅಂಕಲ್, ನನಗೆ ಬೇರೆ ಒಂದು ಲವ್ ಉಂಟು. ನನಗೆ ಯಾರು ಯಾವ ಹುಡುಗ ಹುಡುಗುವ ಅಗತ್ಯ ಇಲ್ಲ ಆಯ್ತಾ? ಇಕಲಿ ತಗೊಳ್ಳಿ.
4: ಎಂತ ಜೋರು ಮರೆ, ಇವಳು ಇವಳನ್ನು ಲವ್ ಮಾಡಿ ಮದುವೆ ಆದವ ಸತ್ತವ ಅಂತ.

ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಉತ್ತಮ ಗುಣಮಟ್ಟದ ಪ್ರಮಾಣೀಕೃತ MO4 ಭತ್ತದ ಬೀಜ ಮಾರಾಟಕ್ಕೆ ಲಭ್ಯವಿದೆ. 25 ಕೆಜಿಗೆ 1200 ರೂಪಾಯಿಗಳು. ರೈತರು ಇದರ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ. ವಿಶೇಷ ಸೂಚನೆ, ಇಲ್ಲಿ ಯಾವುದೇ RTC ಮತ್ತು ಆಧಾರ್ ಕಾರ್ಡ್ ಅವಶ್ಯಕತೆ ಇರುವುದಿಲ್ಲ. ಸಂಪರ್ಕಿಸಿ 9964174744 ಅಥವಾ 9686896274.

ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರುವ ವಿಜಯ್ ಕುಮಾರ್ ಕುಂಭಾಶಿ ಅವರು, ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು, ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ಮ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಣಿ.

ಜಿಡಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

ರವಿ ಬಸ್ತೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಕೂಡಲೇ ಜಾಬ್ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಬ್ರೋ, ಐ ಆಮ್ ಥಿಂಕಿಂಗ್ ಯಾವ ಕಾಲೇಜ್ ಅಲ್ಲಿ ಅಡ್ಮಿಷನ್ ತಗೊಂಡ್ಲಿ ಅಂತ.
2: ಟೆನ್ಷನ್ ಯಾಕೆ ಬ್ರೋ, ಕುಂದಾಪುರದ ಭಂಡಾರಕಾಸ್ ಕಾಲೇಜ್ ಇದೆ ಅಲ್ಲ.
3: ಹೌದು, ಬನ್ನಿ ಕುಂದಾಪುರದ ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ. ಬ್ಯಾಚುಲರ್ ಆಫ್ ಆರ್ಟ್ಸ್ BA ಅಡ್ಮಿಷನ್ ಓಪನ್ ಆಗಿದೆ. HP, HSP, HEK, EJP. ಯಾಕೆ ನೀವು BA ನ ತಗೊಳ್ಬೇಕು ನಮ್ ಕಾಲೇಜಲ್ಲಿ ಅಂತಂದ್ರೆ, ವೈಡ್ ಕರಿಯರ್ ಅಪರ್ಚುನಿಟೀಸ್, ಸ್ಟ್ರಾಂಗ್ ಫೌಂಡೇಶನ್ ಇನ್ ಸೋಷಿಯಲ್ ಸೈನ್ಸಸ್, ಹೆಲ್ಪ್ಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಬಿಲ್ಡ್ ಗುಡ್ ಲೀಡರ್ಶಿಪ್ ಕ್ವಾಲಿಟಿ, ಡೆವಲಪ್ಸ್ ಕಮ್ಯುನಿಕೇಶನ್ ಅಂಡ್ ಅನಾಲಿಟಿಕಲ್ ಸ್ಕಿಲ್ಸ್. ಅದರ ಜೊತೆಗೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ, ಫ್ರೆಂಡ್ಲಿ ಲರ್ನಿಂಗ್ ಎನ್ವೈರನ್ಮೆಂಟ್, ಫ್ರೀ ಅಡಾಪ್ಷನ್ ಸ್ಕೀಮ್, ಫ್ರೀ ಕಂಪ್ಯೂಟರ್ ಕ್ಲಾಸ್ ಫಾರ್ ಓನ್ಲಿ BA ಸ್ಟೂಡೆಂಟ್ಸ್, ಫ್ರೀ ಮಿಡ್ ಡೇ ಮೀಲ್ ಫೆಸಿಲಿಟಿ, ಲೈಬ್ರರಿ ಫೆಸಿಲಿಟಿ, ಸ್ಕಾಲರ್ಶಿಪ್ ಅಂಡ್ ಎಂಡೋಮೆಂಟ್ ಫೆಸಿಲಿಟಿ, ಸ್ಟಡಿ ಟೂರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂಡ್ ಆಲ್ಸೋ ರೇಡಿಯೋ ಕುಂದಾಪುರ 89.6 FM, ನಿಮ್ಮ ಪ್ರಾಕ್ಟಿಕಲ್ ರೇಡಿಯೋ ಎಕ್ಸ್ಪೀರಿಯನ್ಸ್ಗೆ ಬನ್ನಿ ಭಂಡಾರಕರ್ಸ್ ಕಾಲೇಜಿಗೆ. ಅಡ್ಮಿಷನ್ಸ್ ಓಪನ್. ಮೊದಲ ಕತೆ ಎಂಬ ಕಿರುಚಿತ್ರದ ಉತ್ತಮ್ ಸಾರಂಗ್ ಅವರು ಸಂಗೀತ ನೀಡಿರುವ, ನಮ್ಮ ಕಾಲೇಜಿನ ವಿದ್ಯಾರ್ಥಿ ನಿರಂಜನ್ ಅವರು ಸಾಹಿತ್ಯ ನೀಡಿರುವ, ಉತ್ತಮ್ ಸಾರಂಗ್ ಮತ್ತು ಭವ್ಯಶ್ರೀ ಬಂಡಿಮಠ ಅವರು ಹಾಡಿರುವ ಹಾಡು

ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

0: ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಶ್ರೋತೃಗಳೇ, ಭೂ ಕೈಲಾಸ ಎನ್ನುವಂತ ಒಂದು ಚಿತ್ರದ ಗೀತೆ, ದೇವ ದೇವ ಧವಳಾಚಲ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆ ಇದು. ಆರ್ ಸುದರ್ಶನಂ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಈ ಒಂದು ಅದ್ಭುತವಾದಂತ ಗೀತೆಯತ್ತ ಸಾಗೋಣ. ಹಾಗೆ ಈ ಒಂದು ಚಿತ್ರ 1958 ತೆರೆ ಕಂಡಂತ ಒಂದು ವರ್ಷದ ಅದ್ಭುತವಾದಂತ ಗೀತೆ.
1: ದಾನವದೈವ್ಯ ಕುಮಾನವ ಚಂದ್ರ ಕರ್ಮ ಬರಲಿಗೆ ನಮೋ ನಮೋ. ದಾನವದೈವ್ಯ ಕುಮಾನವ ಚಂದ್ರ

ಜಗತಿ ಪಾರ್ವತಿ ಮುಖಪಂಕಜವನು ಜಗತಿ ಪರತಿ ಪರಗತಿ ಪಾರ್ವತಿ ಮುಖಪಂಕಜವನು ಜಗತಿ ಪರತಿ ನಮೋನಮೋ ಲೀಲಾ ಜಾಗರಿ ಲೀಲಿಗೆ ನಮೋ ನಮೋ ಹಾಲಾಹಾರವನು ಲೀಲಾ ಜಾಗರಿ.

ಸಾಗರ ಮರುಣ ಸಾಗರ ಚಂದ್ರ ಸಾಗರ ಚಿನ್ಮಯ ರೂಪದ ನಮ ಮನೆ.

పాపని వారా నమో నమో నారా.

ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6 ಸುಮಧುರವಾದಂತಹ ಹಳೆಯ ಚಿತ್ರ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ. ಇದೀಗ ಕೇಳೋಣ ಓಹಿಲೇಶ್ವರ ಎನ್ನುವಂತಹ ಒಂದು ಚಿತ್ರದ ಗೀತೆ, ಅದುವೇ ಒಂದು ಅದ್ಭುತವಾದಂತಹ ಗೀತೆ. ಈ ಒಂದು ಗೀತೆ ಯಾವುದೆಂದರೆ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಪಿ ಘಂಟಸಾಲ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ವಿಜಯ ನರಸಿಂಹ ಅವರ ಒಂದು ರಚನೆ, ಹಾಗೆ ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು 1956 ತೆರೆ ಕಂಡಿರುವಂತ ಒಂದು ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ. ಕೇಳಿ ಆನಂದಿಸಿ.

ವಿಷವದಾದಯಾಯದಲ್ಲಿದೆ ಕಾಮದೇವ ಕಾಮು ತರಲು ಎಲ್ಲಿ ರಕ್ಷಣೆ ತಾಯಿ ಪಾಲು ವಿಷವದಾದಯಾಯದಲ್ಲಿದೆ ಕಾಮದೇವ ಕಾಮು ತರಲು ಎಲ್ಲಿ ರಕ್ಷಣೆ ರಾಮ ಪಾಪದೆ ರಾಮ ಕಾದಿದೆ ಪರಮಾತ್ಮ ನ್ಯಾಯದ

ಕುಂದಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಮ ಬಾನುಲಿ ಗಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಪೋಸ್ಟ್ ಮಾಸ್ಟರ್ ಎನ್ನುವಂತಹ ಒಂದು ಚಿತ್ರದ ಗೀತೆ. ಎರಡು ರಂಬೆಯ ನಡುವೆ ಬೆಳೆದ ಬಿಳಿ ಗುಲಾಬಿ ಹೂವಿದು ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ರಘುನಾಥ್ ಪಾಣಿಗ್ರಾಣಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಜಿ ವಿ ಅಯ್ಯರ್ ಅವರ ಒಂದು ರಚನೆಯನ್ನ ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಆಹಾ ಎಂಥ ಒಂದು ಅರ್ಥಪೂರ್ಣವಾದಂತಹ ಭಾವನಾತ್ಮಕವಾದಂತಹ ಸುಶ್ರಾವ್ಯವಾದಂತಹ ಗಾಯನದಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯನ್ನ ಅದು ನಮ್ಮ ರೇಡಿಯೋ ಕುಂದಾಪುರ 89.6 ಇದರಲ್ಲಿ ಕೇಳಿ ಆನಂದಿಸೋಣ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಭಕ್ತ ಕನಕದಾಸ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಈತನೀಗ ವಾಸುದೇವನು ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಕನಕದಾಸರ ಒಂದು ರಚನೆಯನ್ನ ಕೇಳೋಣ. ಎಂ ವೆಂಕಟರಾಜು ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನವು ಕೂಡ ಈ ಒಂದು ಚಿತ್ರದಲ್ಲಿ ಮೂಡಿ ಬಂದಿದೆ. ಹಾಗೆ ಇದು 1962 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರಾಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃಗಳೇ, ಸಾಟಿ ಇಲ್ಲದ ನಟ, ಮರೆಯಲಾಗದ ಅತಿ ಮಧುರವಾದಂತಹ ಗಾಯಕ, ಎಂತಹ ಅಪೂರ್ವ ಸಂಗಮ, ಬಣ್ಣಿಸಲು ಪದಗಳೇ ಸಾಲದು. ಹಾಗೆ ಕನ್ನಡ ಚಿತ್ರರಂಗಕ್ಕೆ ಇಂತಹ ಒಂದು ವೈಭವ ಬಂದಿದೆ ಬರಲಿ ಎಂದು ಕನ್ನಡಿಗರಾದ ನಾವೆಲ್ಲ ಆ ದೇವರ ಪಾದದಲ್ಲಿ ಪ್ರಾರ್ಥಿಸೋಣವೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಇದು ಗಾಳಿ ಬಂದಾಗ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆ. ಇದು 1956 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಶ್ರೋತೃಗಳೇ, ಕುಂಕು ಸೃಷ್ಟಿಯಲ್ಲಿ ಇಲ್ಲ, ನೋಡುವವರ ಒಂದು ದೃಷ್ಟಿಯಲ್ಲಿ ಇದೆ ಅಂತ ಹೇಳ್ತಾ ಈ ಒಂದು ಸುಂದರ ಗೀತೆ ಅತ್ತ ಸಾಗೋಣವೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ. ಪ್ರತಿ ಕ್ಷಣ ಹೊಸ ರೂಪ ಹೊಸ ಕ್ಷಣದೊಂದಿಗೆ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಇದೀಗ ಕೇಳೋಣ ಚಂದ್ರಕುಮಾರ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಗೆಜ್ಜೆ ಜನ್ ಜನ್ ಜನ್ ನಲಿದಾವೆ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕರೀಂ ಖಾನ್ ಅವರ ಒಂದು ರಚನೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆ. ಇದು 1963 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಗೀತೆ ಮತ್ತೆ ಮತ್ತೆ ಕೇಳಬೇಕೆನಿಸುವಂತ ಒಂದು ಅತಿ ಮಧುರವಾದಂತ ಮಧುರ ಗೀತೆಗಳಲ್ಲಿ ಒಂದಾದಂತ ಕರೀಂ ಖಾನ್ ಅವರ ಒಂದು ಸಾಹಿತ್ಯದ ಒಂದು ಅದ್ಭುತವಾದಂತ ಗೀತೆ.

ಮುಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಕಿತ್ತೂರು ಚೆನ್ನಮ್ಮ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಪ್ರಸಾರ ಮಾಡ್ತಾ ಇದ್ದೀನಿ ಶ್ರೋತೃಗಳೇ. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಎಸ್ ಜನಕಮ್ಮ ಹಾಗೂ ಕೋಮಲ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಇಂತಹ ಒಂದು ಅದ್ಭುತವಾದಂತ ಗೀತೆಯನ್ನ ಅದು ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ. ಎಂತಹ ಒಂದು ಅದ್ಭುತವಾದಂತ ಗೀತೆ, ಇಂತಹ ಗೀತೆಗಳನ್ನ ಕೇಳಿದ್ರೆ ಕಣ್ಣಿನಲ್ಲಿ ನೀರು ಬರುವಂತಹ ಒಂದು ಅದ್ಭುತವಾದಂತ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ತಾವೆಲ್ಲರೂ ಈ ಒಂದು ಮಧುರವಾದಂತ ಗೀತೆಯನ್ನ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸಿ.

0: ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಪ್ರತಿ ಕ್ಷಣ ಹೊಸ ರೂಪ ಹೊಸ ಕ್ಷಣದೊಂದಿಗೆ ನಿಮ್ಮ ಮುಂದೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್. ಅದುವೇ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಶ್ರೋತೃಗಳೇ, ತಾಯಿ ತಂದೆಯ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ನಮ್ಮ ಘಂಟಸಾಲ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಗುಂಡೂರಾವ್ ಅವರ ಒಂದು ಅಮೋಘವಾದಂತಹ ರಚನೆ, ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಈ ಒಂದು ಚಿತ್ರ 1956 ತೆರೆ ಕಂಡಿರುವಂತಹ ಒಂದು ವರ್ಷ. ಕಲಾ ದೇವರಿಂದಲೇ ಮಾತ್ರ ಸಾಧ್ಯ, ಇಂತಹ ಅಭಿನಯ ಅವರೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ಗೆ ಮಾತ್ರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಟಿ ಜಿ ಲಿಂಗಪ್ಪ ಅವರು ಮತ್ತೆ ಮತ್ತೆ ಹುಟ್ಟಿ ಬರಲಿ, ಅದು ನಮ್ಮ ಕರುನಾಡ ಕನ್ನಡಿಗರಲ್ಲಿ ಅಂತ ಹೇಳ್ತಾ ಈ ಒಂದು ಗೀತೆಯನ್ನ ಮತ್ತೆ ಮತ್ತೆ ಕೇಳಬೇಕೆನಿಸುವಂತ ಒಂದು ಸುಂದರವಾದಂತ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಶ್ರೋತೃಗಳೇ, ತಾವೆಲ್ಲ ಕೇಳಿ ಆನಂದಿಸಿ, ನಿಮ್ಮೆಲ್ಲರ ಮೆಚ್ಚಿನ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಕುಂದಾಪುರ.
1: ತಾಯಿ ತಂದೆಯ ಸೇವೆಯ

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾಂಧುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಹರಿ ನಾಮವೇ ಒಂದೇ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಇದೀಗ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃಗಳೇ. ಇದು 1956 ತೆರೆ ಕಂಡಿರುವಂತಹ ಒಂದು ಚಿತ್ರದ ಅದ್ಭುತವಾದಂತಹ ಗೀತೆಯತ್ತ ಸಾಕ್ತಾ ಇದ್ದೀನಿ. ಹಾಗೆ ನಿಮ್ಮ ಜೊತೆ ನಾನು ಈ ಒಂದು ಗೀತೆಯತ್ತ ಸಾಗ್ತಾ ಇದ್ದೀನಿ ಶ್ರೋತೃಗಳನ್ನು.

ಕುಂದಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿಗಳೆಯ ಸುಬ್ರಹ್ಮಣ್ಯ ಐತಾಳ್. ಇದೀಗ ಪ್ರೇಮ ಪಾಶ ಎನ್ನುವಂತಹ ಒಂದು ಚಿತ್ರದ ಗೀತೆ, ಹೂ ಒಂದು ನಗುತ್ತಿದೆ ಅರಳಿ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆ, ಸೂರಟ್ ಅಶ್ವಥ್ ಅವರ ಒಂದು ರಚನೆ, ಬಿ ವಿ ರಾಧಾ ಅವರ ಒಂದು ಅಮೋಘವಾದಂತಹ ನಟನೆ, ಇದು ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲಿ, ಈ ಒಂದು ಚಿತ್ರದ ಹಾಡು ನಟನೆಯಂತೂ ಸೂಪರ್. ಇಂತಹ ಸುಮಧುರವಾದಂತಹ ಹಾಡುಗಳನ್ನು ಕೇಳುತ್ತಾ ಇದ್ದರೆ ಯಾವುದೋ ಒಂದು ಲೋಕಕ್ಕೆ ಹೋದಂತ ಒಂದು ಅನುಭವ. ಹಾಗೆ ಹಿಂದಿನ ಕಾಲದಲ್ಲಿ ರೇಡಿಯೋದಲ್ಲಿ ನೂರಾರು ಬಾರಿ ಕೇಳಿ ಹಾಡಿದಂತ ನೆನಪು ನನಗೆ ಈ ಒಂದು ಹಾಡನ್ನ ಕೇಳಿದಾಗ ನೆನಪಾಗುತ್ತದೆ. ಈ ಒಂದು ಹಾಡು ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ

ಸುಗಂಧ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಂದರವಾದಂತ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪೋಸ್ಟ್ ಮಾಸ್ಟರ್ ಎನ್ನುವಂತ ಒಂದು ಚಿತ್ರದ ಗೀತೆ, ಇಂದೇನು ಹುಣ್ಣಿಮೆಯೋ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಜಿ ವಿ ಅಯ್ಯರ್ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು 1964 ತೆರೆ ಕಂಡಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ. ಇದೀಗ ಕೇಳೋಣ ಸತಿಶಕ್ತಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ ಶ್ರೋತೃಗಳೇ. ಜಾರಿ ಬಿದ್ದೆಯ ಓ ಜಾಣ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಾಹುಕಾರ್ ಜಾನಕಿ ಹಾಗೂ ಎಂ ವಿ ರಾಜಮ್ಮ ಅವರ ಒಂದು ಅಮೋಘವಾದಂತಹ ನಟನೆ, ಹಾಗೆ ಈ ಒಂದು ಚಿತ್ರ 1963 ತೆರೆ ಕಂಡಿರುವಂತಹ ಒಂದು ವರ್ಷ, ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಒಂದು ಚಿತ್ರದಲ್ಲಿ ಅತ್ಯ ಅದ್ಭುತವಾದಂತಹ ನಟನೆಯ ಚಿತ್ರ, ಪೂರ್ಣ ಪ್ರಮಾಣದ ಚಿತ್ರವೂ ಕೂಡ ಹೌದು. ಈ ಹಾಡಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಭಿನಯ ಸೂಪರ್.

0: ಕಾಯ ಹಾಗೆ ಮೂಗು ಅವರ ಒಂದು ದೇಹದಾಢ್ಯ ಸಂಭಾಷಣೆ ವೈಖರಿ ಎಲ್ಲವೂ ಸೂಪರ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳ್ತಾ ಈ ಒಂದು ಸುಂದರವಾದಂತ ಗೀತೆಯನ್ನ ಅದು ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ ಶ್ರೋತೃಗಳೇ.
1: ಬ್ರಹ್ಮಚಾರಿ

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಹೋಯ್ ಹೋಯ್ ಲಕ್ಷ್ಮಣ್ಣ, ಹೊಡಿಬೇಡಿ ಮಾರ್ರೆ. ಶೇ, ಎಂತ ಮಾಡ್ತಿದ್ರಿ ಮಾರ್ರೆ? ಪಾಪ ಆ ಮಗಿಗೆ ಯಾ ನಮ್ನಿ ಹೊಡಿತ್ರಿ? ಹಳ್ಳಿ ಚಪ್ಪಿ ಸತ್ಗಿ ತೋರಿ ಎಂತ ಮಾಡ್ತೀರಿ? ಇಂತ ಜೈಲಿಗೆ ಹೋಗಿ ಕೂಕೊಂಡ್ಕ ಮಗಿತ ನಿಮ್ಗೆ?
1: ಇಂತ ಮಕ್ಕಳೊಟ್ಟಿಗೆ ಇಪ್ಪು ಬದ್ಲು ಜೈಲಿಗೆ ಹೋಗದೆ ಒಳ್ಳೇದು.
0: ಅಂತದ್ ಎಂತ ಮಾಡ್ತು ಮಾರ್ರೆ ಆ ಮಗು?
1: ಎಂತ ಮಾಡ್ನ, ಈ ಮಂಗ ತಿಂದದ್ದು ಉಂಡದ್ದು ಮನಿಕಣದ ಪೂರಾ ತೆಗ್ದು ಮೊಬೈಲ್ ಹಾಕುದು.
0: ಅಂದ್ರೆ
1: ಈ ಗಂಡ ಅದೆಂತದ್ದು ಯೂಟ್ಯೂಬ್ ಇತ್ತಲ್ಲ, ಅದಕ್ಕೆ ವಿಡಿಯೋ ಮಾಡಿ ಮಾಡಿ ಹಾಕುದು ಮಾರ್ರೆ.
0: ಅಯ್ಯೋ, ಒಳ್ಳೆ ವಿಷಯ ಅಲ್ಲ ಮಾರ್ರೆ ಅದು. ಲಕ್ಷ್ಮಣಣ್ಣ, ಅದ್ರಂಗೆ ತುಂಬಾ ಜನ ಕಂಡ್ರೆ ದುಡ್ಡು ಬತ್ತಮ್ರ.
1: ತುಂಬಾ ಜನ ಕಂಡ್ರೆ ಮಾತ್ರ ಇದು ಹಾಕು ವಿಡಿಯೋ ಕಾಂಬುದು. ಇದ್ರ ಕಣಂಗೆ ಹೋಗಿಲ್ದಿದ್ದಾಕ್ ಇದ್ದು ಅಲ್ಲ ಇದ್ರ ಫ್ರೆಂಡ್ಸ್ ಅವು ಮಾತ್ರ.
0: ಅದಿರ್ಲಿ, ಈಗ ಹೊರದ್ದೆಂದಕ್ಕೆ?
1: ಈ ಗಂಡ ಅಬ್ಬಯ್ಯ ಶಾಲೆಗೆ ಜೂಯಿ ಕರ್ಕೊಂಡ ಹತ್ರ ಒಂದ್ 500 ರೂಪಾಯಿ ಕೊಡಿ ಅನ್ ಕೇಂಡ. ನಾನ್ ಅದ್ಕೆ ಪ್ರಾಣಿನ್ ಕಾಂಬುಗ್ ಜೂಗೆ ಅಂತ ಕೊತೆಗಡ ಕನ್ನಡಿ ಎದುರು ನೀನೆ ನಿತ್ಕೋ ಫ್ರೀ ಆಯ್ ಕಾಣ್ಲಕ್ ಅಂದಿ. ಆ ಸಿಟ್ಟಿಗ ಆಗಂಡಿ ಎಂತ ಮಾಡಕ್ ಗೊತ್ತಿತೆ? ಮೊನ್ನೆ ಬೆಳಿಗ್ಗೆ ಮುಂಚೆ ದನಿನ್ ಕಟ್ಟು ಕೊಯ್ದಿ ಮಾರ್ರೆ. ಈ ಗಂಡ ಅದನ್ನು ವಿಡಿಯೋ ಮಾಡ್ಕೊಂಡು ದನ ಕರುಗಳ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ ಒಂದೇಳಿ ಬರ್ದು ಯೂಟ್ಯೂಬ್ ಹಾಕಿತೆ. ಈಗ ಆ ಚಿಚಿ ಮನೆಯವರೆಲ್ಲ ನನ್ ಕಣ್ಕನ ಹೇಗೇಳ್ತಿದ್ರು ಮಾರ್ರೆ.
0: ಈ ಮಕ್ಕಳ ಕೈ ಮೊಬೈಲ್ ಸಿಕ್ಕೋದೊಂದು ಇಲ್ಲ ಗಾಣಿ.
1: ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಮಕ್ಕಳಿಗೆ ಮೊಬೈಲ್ ತೆಗಿಸಿ ಕೊಟ್ಟಿ ಮಾರ್ರೆ. ಈಗ ಕಂಡ್ರೆ ಆ ಮಕ್ಕಳು ಓದೋದೊಂದು ಬಿಟ್ಟರೆ ಮೊಬೈಲ್ ಬೇರೆ ಎಲ್ಲ ಮಾಡ್ತು ಮಾರ್ರೆ. ಕೇಳ್ರೆ ಟೀಚರ್ ವಾಟ್ಸ್ಆಪ್ ಗ್ರೂಪ್ ಮೆಸೇಜ್ ಹಾಕಿರ ಅಂತ. ಅಲ್ಲ, ನಾವಲ್ಲ ಶಾಲೆಗೆ ಹೋಗಿ ಹಿಂಗಿದೀತೆ?
0: ಇಲ್ಲಿ ಕಾಣಿ ಲಕ್ಷ್ಮಣ್ಣ, ಮೊಬೈಲ್ ಯೂಸ್ ಮಾಡೋದು ತಪ್ಪಲ್ಲ, ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ರೆ ಮಾತ್ರ ಒಳ್ಳೇದು. ಅತಿ ಯಾರೆ ಅಮೃತ ವಿಷ ತಂತ್ರಗಾಣಿ ಹಾಂಗೆ ಯಾವ್ದು ಅತಿ ಅಪ್ಪಗಷ್ಟೇ.
1: ಅದು ಹೌದು ಶಂಕರಣ್ಣ.
0: ಹೋಯ್ ಅದು ಇಲ್ಲಿ ಇಲ್ಲ ಕಾಣಿ, ನಿಮ್ಮ ಮಗ ನೀವು ಹೊಡೆದ್ ವಿಡಿಯೋ ಮಾಡಿ ಮಗನ ಮೇಲೆ ಅಪ್ಪನಿಂದ ಹಲ್ಲೆ ಅಂದೇಳಿ ಯೂಟ್ಯೂಬ್
1: ಹಾಕಿದ್ರ. ಏ ಬೊಬ್ಬರ್ಯಾ
2: ಹೇಳ.

0: ಬಲಣ್ಣ, ಕೈಗೆ ಈ ನಮನೆ ಬ್ಯಾಂಡೇಜ್ ಹಾಕೊಂಡಿರಿ.
1: ಯೋ ಮತ್ತೆಂತಲ್ಲ ಲಕ್ಷ್ಮಣಣ್ಣ, ನಿನ್ನೆ ಹೊಗೆ ಮೀನು ಡುಕ್ಕ ಹೊದ್ದು ಮಾರ್ರೆ, ಮೀನ್ ಸಿಕ್ತಂದಳೆ ಗೆದ್ದಿ ಹಾರದ್ ಮಾರ್ರೆ. ಆ ಕತ್ಲೆ ಮೀನಿ ಕೈ ಹಾಕೋ ಬದ್ದು ಗ್ಲಾಸ್ ಬಾಟ್ಲಿ ಕೈ ಹಾಕಿ ಒತ್ತಿಡದೆ ಕೈ ಕೊಯ್ಕ ಹೋಯ್ತು ಮಾರ್ರೆ.
0: ಅಯ್ಯೋ ದೇವ್ರೆ, ಅಲ್ಲ ಮಾರ್ರೆ, ಕೂಡೋದಂದ್ರೆ ಎಲ್ಲಿವರೆಗೆ? ಮೀನಿಗೂ ಬಾಟ್ಲಿಗೂ ವ್ಯತ್ಯಾಸ ಗೊತ್ತೈತಿ ಅಷ್ಟು ಕೂಡುದ? ಯಾರಿಗ್ ಗೊತ್ತ, ಬಾಟ್ಲಿ ಅಂದೇಳಿ ಗೊತ್ತಿದ್ದೆ ಕೈ ಹಾಕ್ರೇನು, ಕೂಡುಕ್ ಒಂಚೂರು ಸಿಕ್ಕತ್ತ ಅಂದೇಳಿ.
1: ಮನ್ಸ್ರ ಜಾತಿಯ ಮಾರ್ರೆ ನೀನ,
0: ಅದು ಜರಿಲಿ ಮಾರ್ರೆ. ಮೀನ್ ಗಿನ್ ಸಿಕ್ತಾ?
1: ಯೋ ಆ ಕತಿ ಇನ್ನೂ ಗಮ್ಮತ್ತಿತ್ತು ಮಾರ್ರೆ. ದೊಡ್ಡೊಂದ್ ಮುಯ್ಡನ್ ಮೀನ್ ಸಿಕ್ಕದ್ದ? ಕೈ ಹಾಕೋಕು ಹೊಡ್ಕತ್ತೇನ್ ಬೇಡ, ಏನಿಲ್ಲ ಅಂದ್ರು ಸರಾಸರಿ ಒಂದು 5 ಕೆಜಿ ಇತ್ತು ಮಾರ್ರೆ.
0: ಹೌದಾ? ಚಾನ್ಸ್ ಹೊಡೆದ್ರೆ ಅಲ್ಲ ಮಾರ್ರೆ, ಎಂತ ಪದಾರ್ಥ ಮಾಡ್ರೆ ಫ್ರೈ ಮಾಡ್ರೆ?
1: ಪೂರ್ತಿ ಕೇಣ ಮಾರ್ರೆ, ಮೀನನ್ ಹಿಡ್ಕ ಚೀಲಕ್ ಹಾಕದ್ ಹೌದು ಮಾರ್ರೆ. ಮನಿ ಬಂದ್ ಕಣ್ಣಂಗ್ ಚೀಲ ಸೋರಿತೆ, ಅದು ಮೀನ್ ಅಲ್ಲ ಮಾರ್ರೆ, ಹೈನ್ಸರ್ ಅವ. ಅದು ನಮ್ಮ ಸುರೇಶ್ ಅಣ್ಣನ ಪಂಜಿ ಒಳಗ್ ಹೋಯ್ ಮಾರ, ಅವಸ್ಥೆ ಕಂಡ್ರ ಬೇಡ.
0: ನಿಮ್ ಕತ್ತಿ ಒಳ್ಳೆ ಲಾಯಕ್ ಇತ್ತು ಮಾರ್ರೆ.
1: ನಮ್ ಕತ್ತಿ ಇರ್ಲಿ ಮಾರೆ, ಗೆದ್ದಿ ಕತ್ತಿ ಅಂತದ. ನೆರಿ ಬಂದದೆ ಬಂದದ್ ಮಾರೆ, ರೋಡ್ ಅಲ್ಲಿ ಪ್ಲಾಸ್ಟಿಕ್ ಪೂರಾ ಬಳಕ ಗೆದ್ದಿ ಬದಿ ಬಂದಿತ್ತು.
0: ಅಲ್ಲ ಅದು ನೀ ಎಂತ ಮಾಡುದ? ಎಂತ ಮಾಡುದ, ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಮಾಡುದು.
1: ಅವ್ರಿಗೆ ಈಗ ಹೇಳಿ ಎಂತ ಪ್ರಯೋಜನ ಇಲ್ಲ. ಪಾಪ ಅವ್ರು ಎಂತ ಮಾಡ್ತಾರೆ, ಈ ಜನಗಳಿಗೆ ಬುದ್ಧಿ ಇಲ್ಲ, ತಿಂಬುದು ಉಂಬುದು ರೋಡ್ ಮೇಲೆ ಬಿಸಾಕಿ ಹೋಗುದು. ಒಂದು ಪ್ಲಾಸ್ಟಿಕ್ ನ ಹ್ಯಾಗ್ ವಿಲೇವಾರಿ ಮಾಡ್ಕೊಂಡಲ್ಲಿ ಗೊತ್ತಿಲ್ಲ ಮಾರ ಅವರಿಗೆ. ಹಳೆಯರ್ ಮಳೆಯರ್ ಹಿಂಗ್ ಮಾಡುದಿಲ್ಲ, ಈ ಶಾಲೆಗೆ ಹೋಗಿ ಕಲ್ತರೆ ಹಿಂಗೆಲ್ಲ ಮಾಡುದು.
0: ಹೌದು, ಅದೊಂದು ಸತ್ಯ ಮಾತಾಡ್ರಿ ಕಾಣಿ.
1: ಎಜುಕೇಟೆಡ್ ಅಂದ್ರೆ ಬರೀ ಮಾರ್ಕ್ ತೆಗ್ದು ದೊಡ್ಡ ದೊಡ್ಡ ಕಂಪನಿಗೆಲ್ಲ ಹೋಗಿ ಒಳ್ಳೆ ಬಟ್ಟೆ ಹೇಕಂಡ್ ಇಂಗ್ಲಿಷ್ ಅಲ್ಲಿ ಟಸು ಪುಸು ಮಾತಾಡೋರಲ್ಲ. ನಿಜವಾದ ಎಜುಕೇಟೆಡ್ ಅಂದ್ರೆ ಸಮಾಜದ ಒಳ್ಳೇದನ್ನ ಕಂಡ್ಕಂಡ ಈ ದೇಶಕ್ಕೆ ಒಳ್ಳೆ ಪ್ರಜೆ ಇಪ್ಪರ್.
0: ಅದಿರ್ಲಿ, ನೀನಿಗೆ ಎಲ್ಲಿಗೆ ಬರ್ತಿದ್ದೆ? ನಾನಾ? ನಂದೊಂದು ಹಳಿ ರೈನ್ ಕೋಟ್ ಹರಿದೋಯ್ತು ಮಾರ್ರೆ, ಅದೊಂದು ಇಲ್ಲೇ ಹಳಿ ಬದಿ ಬಿಸಾಡಿ ಬಂದಿ.
1: ಏ ಬೊಬ್ಬರ್ಯಾ.
2: ಹೇಳ್ತಾ

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಏನ್ ಶಂಕರಣ್ಣ, ಕಣ್ಣೆಲ್ಲ ಕೆಂಪ್ ಕೆಂಪಾಯ್ತು? ರಾತ್ರಿ ಇಲ್ಲ ನಿದ್ರಿ ಇಲ್ಲ ಕಾಂತಲ, ಎಂತ ಆಟಕ್ಕೋಯ್ರ್ಯಾ?
1: ಆಟಕ್ಕಲ್ಲ ಮಾರೆ, ಆ ಕೆರೆ ಮನೆ ಪ್ರಕಾಶ್ ನಗಂಡ್ ನಿನ್ ತಂಗಿ ಮುದ್ರಿಗೆಲ್ಲ ಮರ ನಿನ್ನೆ
0: ಅಲ್ಲಿಗೆ ಹೋದ್.
1: ಹೋ, ಹಂಗ ನಿನ್ನೆ ನಿಮ್ಮನೆ ಒಳಗೆ ಕಿಚ್ಚೋಟ್ಲೇ ಕಾಂತಲ?
0: ಸಾಕ್ ಸುಮ್ನೆ, ಏನ್ ಮನಿ ಮಂದಿ ಎಲ್ಲ ಹೋಗ್ ನಮ್ಮನೆ ಊಟ ಅನ್ನೋದು?
1: ಯಾರಲ್ಲ ಹೋರಿ ಮತ್ತೆ?
0: ನಾನೊಬ್ಬ ಹೊಯ್ಕೊಂಡಿದ್ದೀನ ಫಸ್ಟ್ ಗೆ ಹೆಂಡ್ತಿ. ಹೋಯ್, ಕೌಲ್ ಊಟ ಉಣದೆ ಸುಮಾರು ದಿನ ಆಯ್ತು ಮಾರ. ಮಳೆಗಾಲದಂಗೆ ಒಂದ್ ಸೌಂಡ್ ಕೂಳ್ ಜಾತಿ ಸೇರತ್. ನಾನು ಬಬ್ದ ಅಕ್ಕೇನ ಹಂಗರ್ ಬಾ ಅಂದಿ. ಮಗಳ ಅಪ್ಪಯ್ಯ ನಂಗ್ ಮದ್ರಿಗೆ ಹಾಕು ಬಪ್ಪ ಕೇಳಿರ್. ಅದ್ರಲ್ಲಿ ಅವನು ಬಂದಳ. ಮಗ, ನನ್ನೊಬ್ಬನ್ ಬಿಟ್ಟಿಗೆ ಹತ್ರ ಕೇಂಡ ಅವನು ಬಂದ. ನಮ್ಮ ಅಪ್ಪಯ್ಯ ಅಬ್ಬಿನ ಇಬ್ಬರನ್ನೇ ಬಿಡುಕಾತನ, ಹಳಿಯರ್ ಬೇರೆ, ಅವರನ್ನು ಕರ್ಕೊಂಡ್ ಹೋಗಿ ಬಂದ.
1: ಹಂಗಾರ ಮನೆ ಯಾರಲ್ಲಿ ಉಳಿದ್ರ?
0: ಮನೆ ಗುಂಡೊಬ್ಬ ಉಳಿದ್ನ.
1: ಅದು ಯಾರ?
0: ಅದ ನಮ್ಮನಿ ನಾಯ.
1: ಅದನ್ನು ಒಂದು ಅಂತ ಬಿಟ್ಟಿಗೆ ಹಾದ ಮಾರ್ರೆ, ಅದನ್ನು ಕರ್ಕೊಂಡು ಹೋಗಿತ್ತ.
0: ಅದನ್ನು ಆಲೋಚನೆ ಮಾಡ್ನ. ಆರೆ ಆ ಗೌಜ್ ಗದ್ಲಕ್ಕೆ ಅದ್ರಲ್ಲಿ ನಿಲ್ಲುದಿಲ್ಲ. ಇಲ್ದರೆ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಿ.
1: ಗೌಜ್ ಎಂಬಕ್ಕೂ ನೆನ್ಪಾಯ್ತು ಮಾರ್ರೆ, ಅವ್ರ ಮನೆಗೆ ಹೋಗಿ ಎಂತ ಡಿಜೆ ಹಾಕದ್ ಮಾರ್ರೆ. ರಾತ್ರಿ ಇಡೀ ನಿದ್ರೆ ಇಲ್ಲ, ನಮ್ದಾರು ಹೊಡಿಲ್ಲ, ಹೊಟ್ಟೆಗಿದ್ದ ದನಗಳು ಕುಂಚೆಟ್ ಹಾರ್ತು. ಇವುಗಳು ಶೋಕಿ ಆಚರಣೆಯಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಯ್ತಿದ್ ಗೊತ್ತಾ? ಈ ಪ್ರಕೃತಿಗೆ ಒಳ್ಳೆ ಬಾರ್ದಿದ್ರು ತೊಂದ್ರೆ ಇಲ್ಲ, ಆದ್ರೆ ಹಾಳ್ ಮಾಡೋಕಾಗ. ಈ ಮನ್ಸರಿ ಹೇಗಳು ಬುದ್ಧಿ ಬತ್ತೋ ಏನೋ, ಅಷ್ಟಕ್ಕೂ ಈ ಡಿಜೆ ಹಾಕಿ ಗೌಜ್ ಮಾಡುದು ನಮ್ ಸಂಸ್ಕೃತಿಯೇ ಅಲ್ಲ. ಇದನ್ನು ಇಲ್ದೆ ಫಂಕ್ಷನ್ ಮಾಡೋಕೆ ಆತಿಲ್ಲ ಹಂಗಾರೆ. ಅದಿರ್ಲಿ, ನೀವೆಲ್ಲಿ ಹೊರಟದೀಗ?
0: ನಾನ ಅದೇ ನಿನ್ನೆ ಮದ್ರಿಗೆ ಆಯ್ತಲ್ಲ ಮರ್ರೆ, ಅವಳ ಮದಿ ಇವತ್ತೆ, ಅಲ್ಲಿ ಹೊರಟೆ.
1: ಒಬ್ರಯ
0: ಇಲ್ಲ, ಮನೆ ಗುಂಡೊಬ್ಬ ಇದ್ದಷ್ಟೇ.
1: ಏ ಬೊಬ್ಬರ್ಯಾ.
2: ಹೇಳ್ತಾ

0: ಕೂಲ್ ಬಿಯಾಡ್ರಿ ಹಿಡ್ಕ ಶಾಲದಿ ಅಂದ್ರ ಮಗನೇ ಬೆನ್ನ ಬರಿ ಬೆಳಕ ನಡಿಯಲ್ ಶಾಲಿಗೆ ಆಚಿ ಮನಿ ವೈಭವನ್ ಗಂಡು ಕಾಣಲ್ಲ ನಿನ್ ಕ್ಲಾಸ್ ಹೇಳ್ದೆ ಅವ ನಿನ್ ಕಡೆಗೆ ನರ್ತನವ ಆಗ ನಿನ್ ಕಾಲಡಿ ನುಗುಳ ಸ್ವಲ್ಪ ಬುದ್ಧಿಯವರು ಬತ್ತ ಕಾಂಬ
1: ಹೋಯ್ ಹೋಯ್ ಹೋಯ್ ಲಕ್ಷ್ಮಣ ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ ನಿಮಗೆ ಯಾಕೆ ಮಕ್ಕಳ ಮರಿ ಮರ್ರೆ ಆ ಗಂಡಿ ಎಂತ ಮಾಡ್ತ ಈಗ
0: ಎಂತ ಮಾಡ್ನ ಅವನಿಗೆ ಶಾಲಿ ಹೋಪಕ್ಕೆ ರಿಕ್ಷಾ ಬೇಕಮ್ರ ಎರಡ್ ಹೆಜ್ಜೆ ನಡೆದ್ರೆ ಶಾಲಿ ಬತ್ತ ಇಲ್ಲಿಂದ ಇಲ್ಲಿ ನೆಡು ಕೆಡಿ ಅವನಿಗೆ ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರು ಇತ್ತಂತ ಶಾಲಿ ಚೀಲದ ಪುಸ್ತಕ ಹಾಕ್ದೆ ಇವನ್ ಅಪ್ಪಿ ಮಾಡುದು ಒಣಕಟ್ಟಿ ಮೀನಿನ ಉಪ್ಪಿ ನೋಡಿ ಹಾಕಿ ಕಳ್ಸುಕತ್ತ
1: ಆ ಮಗು ಕೇಂಬುದ್ರ ತಪ್ಪೆಂತ ಇತ್ತು ಮರ್ರೆ ಅಲ್ಕಾಣಿ ಪಾಪ ಆ ಶಾಲಿ ಚೀಲ ಹೊತ್ಕೊಂಡು ಹೋಯ್ ಹೋಯ್ ಗಂಡಿದ್ ಬೆನ್ನ ಗಾಳಿ ಮಳೆ ಸಿಕ್ಕದ್ ಬಾಳಿ ಗಿಡ ಕಣಂಗೆ ಬಗ್ಗಿ ಹೋಯ್ತು
0: ಅಲ್ಲ
1: ಆ ನಮ್ನಿ ಪುಸ್ತಕ ತಪ್ಪು ಕೇಳುದು ಮರ ಶಾಲೆಗೆ
0: ತಪ್ಪು ಕೇಳ್ದೆ ಮಕ್ಕಳು ಓದಬಾರ್ದ ಹಂಗಾರೆ
1: ಇಲ್ಲಿ ಕಾಣಿ ಲಕ್ಷ್ಮಣ್ಣ ಬರೀ ಪುಸ್ತಕದಲ್ಲಿ ಇಪ್ಪದ್ ಮಾತ್ರ ಓದಿ ಪುಸ್ತಕದ ಹುಳು ಹಾಪುಕಾಗ ಪುಸ್ತಕದ ಪಾಠಕ್ಕಿಂತ ಮಕ್ಕಳಿಗೆ ಜೀವನ ಪಾಠ ಮುಖ್ಯ ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳಿಕೊಡ್ತು ಬೆನ್ ಗೊಂಚಿಗೆ ಹಾಕಿ ಜಪ್ಪುದಲ್ಲ
0: ಏನೋ ಶಂಕರಣ್ಣ ನಾವೆಲ್ಲ ಶಾಲಿ ಹೊಪತಿ ಹಿಂಗಲ್ಲ ಹೊರಮಯಕ ಮಾಡ್ಲಿಲ್ಲ ಮರ್ರೆ ಗಾಳಿ ಮಳಿ ಕಾಣದೆ ಹೊಳಿ ತೋಡಂಗಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ
1: ಆ ಗಂಡಿನ ಸುಳ್ಳ ಕೇಳ್ತ್ರಿ ಮರ್ರೆ ಶಾಲಿಗೆ ಒಪ್ಪು ಬದ್ಲ ಎಲ್ಲ ಗ್ವಾಯ್ ಮರ ಇತ್ತು ಎಲ್ಲ ಮೈನ್ ಮರ ಇತ್ತು ಎಲ್ಲ ಕೋಳಿ ಪಡಿ ಇತ್ತು ಅಂದೇಳಿ ಊರ ಮೇಲೆ ಬಳಕ ತಿರ್ಗದಲ್ದ ನೀವು ಆ ಸುಸಿಲಕ್ಕನ್ ಮನೆಗೆ ಹೆಲ್ಸಿ ನಣ್ಕೋದಕ್ಕೆ ಹೋಯಿ ಅವಳು ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ
0: ಸುಮ್ನೆ ಸುಮ್ನೆ ಮರ ಮಕ್ಕಳ ಮರಿ ಎದಿರಲ್ಲ
1: ಅದಿರ್ಲಿ ಆಗಳೆಂತದ್ದು ಆಚಿ ಮನೆ ಗಂಡಿನ ಕಾಲಡಿ ನುಗುಳಂದಲ್ಲಿ ಹೇಳ್ತಿದ್ದೀರಲ್ಲ ಅದು ದೊಡ್ಡ ತಪ್ಪು ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕಾಗ ಐದು ಬೆರಡು ಒಂದೇ ತರ ಇರುತ್ತೆ ಹೇಳಿ ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪು ಕಲೀನಿ
0: ಆಯ್ತು ಮರ್ರೆ ಅದರ್ಲಿ ನೀವೇನ್ ಬೆಳಿಗ್ ಬೆಳಿಗ್ಗೆ ಈ ಬದಿ ಬಂದಿರಿ
1: ಹೌದಾ ನಿಮ್ಮನೆ ಗಂಡರು ರಿಕ್ಷಾ ಬೇಕಂತ ನಮ್ಮನೆ ಗಂಡಿ ಹೆಲಿಕಾಪ್ಟರ್ ಬೇಕಂಬ್ರಿ ಶಾಲಿಗೆ ಒಬ್ಬಗೆ ದ್ವಾರ ಸಮ ಕೊಟ್ಟಿಗೆ ಶಾಲಿ ಬಿಟ್ಟಿಗೆ ಬಂದಿ
0: ಏ ಬೊಬ್ಬರ್ಯಾ

hari ajar nanti, Prabu ajar.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಇವತ್ತ ಓ ಅದಕ್ಕೆ ಅಮಾನಿ ತುಂಬಾ ಜನ ಹೌದು ಮಾರೆ ಅದೇ ಜಾನಿನ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ
1: ವಾ
0: ಮಾನ ಮರದಿ ತೆಕ್ಕಂದ ಅಂತದ ಎಂತ ಐತ್ ಮಾರ್ರೆ ಈಗ ಜಕ್ಕಳಿಗೆ ಅಂದೇಳಿ ನಿನ್ನೆ ಬೆಳಿಗ್ಗೆ ಸಂತೆ ಹೋಗಿ ಎರಡು ಕೋಳಿ ತಕ ಬಂದಿದಿ ಮಾರ್ರೆ ಸಾಯಂಕಾಲ ಹರ್ಗಿಗಾಕಿ ಮನೆ ಕರೆದ ಕೌಂಚ ಹಾಕಿದ್ದಿದಿ ಈಗ ಕಾಂತಿ ಮುಂಜ ಹೈಡಿ ಎರಡು ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್ ಇವ ಸಾಯಂಕಾಲ ಕೋಳಿ ಕೊಯ್ಕ ಅದೇ ತಾಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ
1: ಹೋ ಅದ ವಿಷಯ ಒಳ್ಳೆ ಗಮ್ಮತ್ ಮಾರ್ರೆ ನಾನು ಅದೇ ಕಂಡಿ ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವತ್ತು ತುಂಬಿ ತೊಳ್ಕತ್ತಲ್ಲ ಅಂದೇಳಿ ಕಾಂಬ್ಗೆ ಎಷ್ಟು ಲೈಕ್ ಅಲ್ಲ
0: ಲೈಕ್ ಹೌದು ಮಾರ್ರೆ ಎರಡು ದಿನ ಮಾತ್ರ ಲೈಕ್ ಮತ್ತದೇ ಖಾಲಿ ಖಾಲಿ ನಾವು ಮಕ್ಕಳು ನಮ್ ತರ ಆಗ್ತಾಗನ್ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ
2: ಹೌದು ಇಲ್ಲ ಊರ್ ಬಿಟ್ಟು ಹೋಯ್ತು ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಬಿ ಬೇಡ ಊರು ಬೇಡ ಅಲ್ಲೇ ಮದಿ ಮಕ್ಕಳು ಮನಿ ಎಲ್ಲ ಮಾಡ್ಕೊಂತ ಏನೋ ನಾವ್ ಜೀವಿತ ಅಂತ ಹೇಳಿ ಒಬ್ರು ಬುಕ್ ಊರ್ ಬದಿ ಬತ್ತೋ ಅದೇ ಖುಷಿ
0: ಅದ ಸಾಯಿಲಿ ನಿನ್ ಕೈಗೆ ಎಂತ ಪಾತ್ರ ಅದ
1: ಹೌದಾ ನಿನ್ನೆ ರಾತ್ರಿ ನಮ್ಮನಿ ಕಣ್ಣಂಗೆ ಎರಡು ಕೋಳಿ ಬಂದದ ಮಾರ್ರೆ ಎರಡರದ್ದು ಕಾಲ್ ಕಟ್ಕೈದಿತ್ತು ಮಾರ್ರೆ ನಾನು ಸಿಕ್ಕದ ಚಾನ್ಸ್ ಅಂದ್ರೆ ಹಿಡ್ದು ಪದಾರ್ಥ ಮಾಡಿದಿ ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರಕ್ಕೆ ಹೇಕ ಬಂದೆ
0: ಕೋಳಿ ಹೈಡಿ ಹುಂಜುವ
1: ಒಂದ್ ಹುಂಜ ಒಂದ್ ಹೈಡಿ
0: ಕಣ್ಣನ ಮಗನೆ ನಮ್ಮನಿ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ ನೀನೋ
1: ಏ ಮೊಬ್ಬರ್ಯ
3: ಸುಶೀಲಾ ಏ ಸುಶೀಲಾ ಅಯ್ಯ ಎಂತ ಹೆಂಗ್ಸ ಗಂಟಿ ಗಲಿತೆ ಒಂದ್ ಗಳಿಗೆ ಒಳ್ಳೆದಿರತ್ ಒಂದ್ ಗಳಿಗೆ ಕಟ್ಟದಿರತ್ ಇಡೀ ಹೊತ್ತು ಒರ್ಲದೆ ಕಮ್ದ ಹಂಗಾರೆ ಇಲ್ಕಣ್ ಇಲ್ಕಣ್ ನೀನ್ ಮಾತ್ ತಪ್ಸ್ಬೇಡ ಅಲ್ಲ ನಮ್ಮನಿ ಗಂಟಿಗೆ ಹೊಡೆದ ಎಂತಕ್ಕೆ ಆ ಗಂಡಿ ಇಪ್ಳು ಕಟ್ಕ ಮರ್ಕತ್ ಕಾಣಲ್ ಅಲ್ಲ ಎಂತಕ್ಕೆ ನಮ್ಮನಿ ಗಂಟಿಗೆ ಹೊಡೆದ
4: ನಾನೆಂತ ಸುಮ್ ಸುಮ್ನೆ ಹೊಡಿಲ್ಲ ಇಲ್ದಿರೆ ನಿನ್ನೆ ಬೈ ಅಪ್ಪತಿಗೆ ದರಿ ಬದೆಗೆ ನಾಕ್ ದಾಸನ್ ಗುತ್ತಿ ನೆಟ್ಟಿದೆ ಇವತ್ ಬೆಳಮುಂಚ್ ಬಂದ್ ಕಾಂತೆ ಒಂದ್ ಎಲಿ ಇಲ್ಲ ಗಿಡ್ದಂಗೆ ಬರೀ ಕಡ್ಡಿ ಮಾತ್ರ ಇತ್ತು ನಿನ್ ಗಂಡನ್ ಕಂಡಗೆ ಅದಕ್ಕೆ ಅದೇ ಕಡ್ಡಿಗೆ ಸಮ ಕೊಟ್ಟೆ ಮಾತ್ ಮಾತಿಗೂ ನನ್ ಗಂಡನ್ ಸುದ್ದಿಗೆ ಅಂತ ಒಬ್ಬದಿನ ಗಿಡ್ದಂಗೆ ಎಲಿ ಇಲ್ದಿರೆ ನಾಳೆ ಚಿಗುರು ಕುಸಾಕ್ ಅದೇ ನನ್ ಗಂಡಿಗೆ ಅಂತಾರು ಐರೆ ಎಂತ ಕತಿ
5: ಇರ್ಲಿ ಬಿಡ ನಂಗೇನ್ ಹೊಡೆದಕ್ ಬೇಜಾರಾಯಿಲ್ಲ ಮೊನ್ನೆ ನಿನ್ ಹರ್ಗಿ ಗುತ್ತಿ ಮೇಯ್ ತಂದಿಕೆ ನಮ್ಮನಿ ಕರೀನ್ ಮುಂಗಲ್ ಗಂಟಿ ತಮ್ಮಿಕೊಲ್ ತಕ ಸಮ ಕೊಟ್ಟೆ ಅಲ್ಲ
4: ಗಂಟಿಯು ಮನ್ಸರು ಒಂದೇ ಮರತಿ ಹಂಗಾರೆ ಗಂಟಿ ಅನ್ಬೇಡ ಅದನ್ ಮನಿ ಮನ್ಸರ್ಕಿಂತ ಹೆಚ್ಚಾಗಿ ಕಂಡ್ಕೊಂಡಿದ್ದೆ ನಾನು
5: ಅಯ್ಯ ಅಬ್ಬ ಲೋಕದಂಗೆಲ್ಲೂ ಈ ನಮ್ಮನಿ ಕಾಣಲ ಮರತಿ ನಾನ ನೆಸಿಕೊಟ್ ನಾಯಿ ನೆಸ್ಲು ನೆಕ್ಕತ್ತಮ್ರ ಹಳತೆಲ್ಲ ನೆನ್ಬಿಡ್ಬೇಡ ಸುಶೀಲಾ ನೀನ ಆಗಳಿಗ್ ನಿನ್ ಮಾಯಿ ಮೀನ್ ಗಸಿ ಕಾಯ್ಕಡಿ ಇಲ್ಲ ಅಂದಳಿ ಎರಡ್ ಪೌನಿಂಗ್ ನಮ್ಮನಿ ಕಾಯ್ ತಕೋ ಹತ್ತಿದ್ದಾಳ
4: ನೀನ್ ಬರೀ ಕಾಯ್ಕಡಿ ಸುದ್ದಿ ಮಾತಾಡ್ತೆ ನೀನ್ ಅದೇ ಗಂಡಿನ ಹೆತ್ತಳಿಕೆ ನಿನ್ ಬಾಣಂತನ ಮಾಡದ್ ಆ ಮಗಿನ್ ಮಿಸದ್ ಯಾರ ಅದೇ ನನ್ ಮಾಯಿ ಆ ಮಾಯಿ ಬಗ್ಗೆ ಮಾತಾಡ್ತಾನ ನೀನ
5: ಮಾಯಿಗೆ ಎರಡ್ ಮುಷ್ಟಿ ಕೂಳ್ ಹಾಕಿದ್ದಕ್ಕಾಯ್ತ್ ನೀನ ನಿಮ್ ಮನೆಯರ ಎಲ್ಲ ಬರೀ ಅನ್ಯಾಯ ಮಾಡುದೇ ಆಯ್ತು
4: ಎಂತ ಎಂತ ನಮ್ಮ ಮನೆಯರ ನಿನ್ ಗಂಡ ಬೈಯಾರ ಮೇಲೆ ಎಲ್ಲರ ಎದ್ರ ಬಾಮಿ ಕಟ್ಟೆ ಮೀತ ಹಿಂಗ್ಸ್ರ ಮಕ್ಳಿದ್ದು ಅಂದೇಳಿ
5: ನನ್ ಗಂಡ ನಮ್ಮನಿ ಬಾಮಿ ಕಟ್ಟೆ ಮಿಂದ್ರ ನಿಂಗೇನ್
4: ನಿನ್ ಗಂಡ ಬಾಮಿ ಕಟ್ಟಂಗಾರು ಮೀಲಿ ಹಂಗರ್ ಕಟ್ಟಂಗಾರು ಮೀಲಿ ನಂಗೇನ ಆ ಮಿಂದದ್ ನೀರ ನಮ್ಮನಿ ಕಣಕ್ ಬತ್ ಅದ್ ಸರಿ ಹಂಗರ
5: ಅಲ್ಲ ಹಾಂಗ್ ಹೇಳುದಾರ್ ನಿಂದು ಸುಮಾರಿತ್ತ
4: ಏನ ಹೇಳುದ
6: ಅಲ್ಲ ಎಂತ ಹೆಂಗ್ಸ್ರ ನಿಮ್ ಗಂಡಿ ಅಂದ್ರೆ ಕೂಗುದ ಎಲ್ಲಿವರಿಕೆ ಅಂತ ಗೊತ್ತಿತ್ತ ನೆರ್ಮನೇರ್ ಅಂದ್ರೆ ಒಬ್ರಿಗೊಬ್ರು ಆಪಂಗಿರ್ಕ ಇಡೀ ದಿನ ಕಚ್ಕಂದಲ್ಲ ನಾಳೆಗ್ ಅವಳಿಗೆ ಅಂತಾರೋ ನೀನ್ ಬರ್ಕ ನಿನ್ಗೆ ಅಂತಾರೋ ಅವಳು ಬರ್ಕ ಅದನ್ ಬಿಟ್ಟು ನಿಮ್ ಮಾನ ಮರ್ಯಾದೆ ನೀವೇ ತೆಕ್ಕಂದಲ್ಲ
4: ಅಲ್ಲ ಬಾಬಣ್ಣ ಮಾನ ಮರ್ಯಾದೆ ಬಗ್ಗೆ ನೀನ್ ಮಾತಾಡ್ಬೇಡ ನಾವಾರು ನಮ್ಮನಿ ಕಣ್ದಂಗ್ ಹೂಡ್ಕಂತಿತ್ತು ನಿನ್ ಹೆಂಡ್ತಿ ಅಲ್ ಸೊಸೈಟಿಂಗ್ ಅಕ್ಕಿ ಕೊಡು ಉಮೇಶ್ ನ ಗಂಡಿನೊಟ್ಟಿಗೆ ಜಗಳ ಮಾಡ್ಕಂತಿದ್ದಳ ಕಾಣ್ ಹೋಯ್ ತಪ್ಸ ಹೋಗ
6: ಏ ಬಬ್ಬರ್ಯ ಹಲೋ
0: ಎಂತ ಗಡ ಇನ್ನು ಹೇಳ್ಯಾ ಮನೆ ಕಡಿದ್ಯಾ ಎಂತ ಕಾಲೇಜ್ ಪಪ್ಪ ಅಂತ ಸಿಗಿಲ್ಲ ನೀನ
6: ಕಾಲೇಜ ಇವತ್ ರಜಿಯಲ್ಲ ಮಾರ
0: ಎಂತ ರಜಿಯ ಮೆಸೇಜ್ ಬರ್ಲ ಇವತ್ತು
6: ಕಾಲೇಜ್ ರಜಿ ಅಲ್ಲ ನಾನ್ ರಜಿ
0: ಅಲ್ಲ ಮಾರ ಮೊದ್ಲೇ ಅಟೆಂಡೆನ್ಸ್ ಶಾರ್ಟೇಜ್ ಇತ್ತು ಮಾರ ನಿಂದ ಮತ್ ರಜಿಯ ಎಂತಕ್ ರಜಿ ಇವತ್ತು
6: ಇವತ್ ರಕ್ಷಾಬಂಧನ ಅಲ್ಲ ಮಾರ
0: ಹೋ ಇವತ್ ರಕ್ಷಾಬಂಧನ ಅಲ್ಲ ಹಾಗರ್ ನಾನು ಕಾಲೇಜಿಗೆ ಗೊತ್ತಿಲ್ಲ
6: ಎಂತ ಕಾಲೇಜಿಗೆ ಗೊತ್ತಿಲ್ಲ ಎಂತ ಕಡೆ ಕಾಲೇಜಿಗೆ ಗೊತ್ತಿಲ್ಲ
0: ನೀವು ಸುಮ್ನೆ ಕಣಿ ಅಪ್ಪಯ್ಯ ಇವತ್ ಕಾಲೇಜಿಗೆ ಅವ್ರು ಎಲ್ಲ ಹೆಣ್ಗಳು ರಾಕಿ ಕೊಡ್ತೋ ನಾ ಕಾಲೇಜಿಗೆ ಗೊತ್ತಿಲ್ಲ
6: ಹೋ ಮಾರ ನೀವೆಲ್ಲ ಶಾಲೆಗೆ ಕಲ್ತ ಅಪ್ಪ ಅಪ್ಪಿನ ಸಾಂಕ್ವಾರ ನಿನ್ ಗ್ಯಾಂಡಿ ಕಿಚ್ಚಡ ಹೊಗೆ ತೇಚಿ ಇದೆಂತ ಅಮ್ಮನರ ಅಂತ ಪಟ್ಟಿ ಮಾಡ್ತಿದ್ರಿ
5: ಅಯ್ಯೋ ಅಪ್ಪಯ್ಯ ನಾನ್ ಪಟ್ಟಿ ಮಾಡ್ತಿದ್ದಲ್ಲ ಈಗ ನೀ ಈ ಚೀಟಗಿದ್ದಿಷ್ಟು ರಾಕಿ ತಕ ಬಂದ್ರೆ
6: ಇದೆಂತ ಪ್ರೀತಮ್ 5 ರೂಪಾಯಿ ರತೀಶ 20 ರೂಪಾಯಿ ವೈಭವ 30 ರೂಪಾಯಿ ಗೋಪಾಲ 50 ರೂಪಾಯಿ ಧನುಷ 8 ಆಯ್ತು ಎಂತ ಮಗ ಇದು
5: ಹೌದಾ ಅದೆಂತ ಗೊತ್ತಿತ್ತ ಅಪ್ಪಯ್ಯ ಪ್ರೀತಮಣ್ಣ 10 ರೂಪಾಯಿ ಡೈರಿ ಮೇಲೆ ಕೊಡ್ತ ರತೀಶ್ ಅಣ್ಣ 50 ರೂಪಾಯಿ ಡೈರಿ ಮೇಲೆ ಕೊಡ್ತ ವೈಭವಣ್ಣ 100 ರೂಪಾಯಿ ಡೈರಿ ಮೇಲೆ ಕೊಡ್ತ ಗೋಪಾಲಣ್ಣ 500 ರೂಪಾಯಿ ಕ್ಯಾಶ್ ಕೊಡ್ತ ಅದಕ್ಕೆ ಅವ್ರು ಕೊಡೋ ಗಿಫ್ಟ್ ಮೇಲೆ ಅವ್ರಿಗೆ ಯಾವ ರಾಕಿ ಕಟ್ಟುದಂದಲ್ಲಿ ಡಿಸೈಡ್ ಆಗ
1: ಈ

0: ಹೇಳ್ತಾನೆ ಧನುಷ್ ಯಾರೆ?
1: ಅಯ್ಯೋ, ಆ ಧನುಷ್ ಅಣ್ಣ ಎಂತದು ಕೊಡುದಿಲ್ಲ, ಅದಕ್ಕೆ ಅವನಿಗೆ ಎಂಟಾಣಿ ರಾಕಿ ಕಟ್ಟು. ದಿಸ್ ಇಸ್ ಬಿಸ್ನೆಸ್ ಅಪ್ಪಯ್ಯ, ಬಿಸ್ನೆಸ್.
0: ಇವನ್ ಕೆಲ್ಸ ಮಾಡ್ ಮಗ, ಆ ಧನುಷಂಗೆ ಎಂಟಾಣಿ ರಾಕಿ ಬೇಡ. ಅಲ್ಲಿ ಕೋಳಿ ಗೂಡ್ ಮೇಲೆ ದನಿಗ್ ಮೇವು ಬಳ್ಳಿ ಇತ್ಕಣ್, ಅದನ್ನ ತಗೊಂಡ ಕೊಟ್ಟೆ. ನಿಮ್ಮಿಬ್ರನ್ ನನ್ ಮಕ್ಕಳೊಂದಲ್ಲಿ ಹೇಳ್ಕೊಂಬಕ್ಕೆ ನಾಚಿಕೆ ಆತ್ಮಾರೆ. ಒಬ್ಬ ರಾಕಿ ಹಬ್ಬ ಅಂದಳಿ ಕಾಲೇಜಿಗೆ ರಜೆ ಹಿಕ್ಕಂಡು ಮುಚ್ಚಾಯ್ಕ ಮನಿ ಕಂಡಿದ್ದ. ನಿನ್ ಕಂಡ್ರೆ 10 ರೂಪಾಯಿ ರಾಕಿ ಎಂಟಣಿ ರಾಕಿ ಅಂದಳಿ ಬಿಸ್ನೆಸ್ ಮಾತಾಡ್ತೆ. ನಿಜವಾಗಿ ರಾಕಿ ಹಬ್ಬದ ಮರ್ಯಾದೆನೆ ತೆಗಿತಿದ್ರಿ ಮಾರ ನೀವು. ರಕ್ಷಾಬಂಧನ್ ಅಂದ್ರೆ ಎಂತ? ಅಣ್ಣ ತಂಗಿ ಇಲ್ಲ ಅಕ್ಕ ತಮ್ಮನ್ ಬಾಂಧವ್ಯ ಎಂಬುದು ಯಾವತ್ತೂ ಗಟ್ಟಿಯಾಗಿರ್ಲಿ, ತಂಗಿಗೆ ಅಣ್ಣ ಯಾವಾಗ್ಲೂ ರಕ್ಷೆ ಆಗಿರ್ಲಿ ಅಂದಳಿ. ನಿಮ್ಮಂತವೋ ಅದನ್ನ ಬಿಸ್ನೆಸ್ ಮಾಡ್ಕೊಂಡಿರಿ, ನಮ್ ಕಾಲದಂಗೆಲ್ಲ ಹಿಂಗಿರಲ್ಲ ಮಾರೆ.
1: ಸಾರಿ ಅಪ್ಪಯ್ಯ.
0: ಇರ್ಲಿ ಬಿಡ, ನಿಂಗ್ ರಾಕಿ ಅಲ್ದ ತಕ ಬತ್ತಿದ್ದಾಳೆ.
1: ಹಾ ಹಾ ಅಪ್ಪಯ್ಯ, ಪಕ್ಕದ ಮನೆ ನಿರ್ಮಲಾ ಆಂಟಿ ನಿಮ್ಗ್ ರಾಕಿ ಕಟ್ಕಂದಳಿ ಬೆಳಗ್ಗೆ 6 ಗಂಟೆಯಿಂದ ಕಾಯ್ತಿದ್ರ, ಒಂಚೂರು ಆಚೆಗೆ ಹೋಗಿ ಬನ್ನಿ ಅಲ್ಲ.
0: ಎಂತ ನಿರ್ಮಲಾ ಆಂಟಿ ನಂಗ್ ರಾಕಿ ಕೊಡುದ? ಸುಮ್ಮನೆ ನಂಗ 60 ವರ್ಷ ಆದ್ದಲ್ದೇಣ, 60 ವರ್ಷ ಆದ್ಮೇಲೆ ರಾಕಿ ಕಟ್ಸ್ಕಂತ್ರ ನಿಂಗ್ ಅಷ್ಟು ಗೊತ್ತಿಲ್ಲ ಹೋಗ.
1: ಏ ಬೊಬ್ಬರ್ಯಾ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಅವಕಾಶ ಮಣ್ಣಣ್ಣ, ಎಂತದ್ದು ಹುಡ್ತಾ ಇದ್ರಿ?
1: ಅಯ್ಯೋ ನನ್ ಕತಿ ಎಂತ ಕೇಂದ್ರಿ ಶಂಕರಣ್ಣ, ನಮ್ಮನೆ ಜಕ್ಣಿ ಮರ್ರ ಇವತ್ತ.
0: ಓ ಅದ್ಕೆ ಮನೆ ತುಂಬಾ ಜನ?
1: ಹೌದು ಮಾರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
0: ವಾ ಮಾನ ಮರದಿ ತೆಕ್ಕಂದ, ಅಂತದ್ ಎಂತ ಇತ್ ಮರ್ರಿ ಈಗ?
1: ಜಕ್ಕಳಿಗಂದೇಳಿ ನಿನ್ನೆ ಬೆಳಿಗ್ಗೆ ಸಂತೆ ಹೋಗಿ ಎರಡು ಕೋಳಿ ತಕ ಬಂದಿದಿ ಮಾರ್ರೆ. ಸಾಯಂಕಾಲ ಹೆರ್ಗಿಗಾಕಿ ಮನೆ ಕಣದ ಕೌಂಚ ಹಾಕಿದ್ದಿದಿ. ಈಗ ಕಾಂತಿ ಮುಂಜ ಹೈಡಿ ಎರಡು ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ. ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ, ಅದೇ ತಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
2: ವಾ
0: ಹೋ ಅದ ವಿಷಯ, ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ, ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವ ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಮಗೆ ಎಷ್ಟು ಲೈಕ್ ಅಲ್ಲ
1: ಲೈಕ್? ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳು ನಮ್ ತರ ಆಕಾಗನ್ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
3: ಹೌದು ಇಲ್ಲ, ಊರ್ ಬಿಟ್ಟು ಹೋಯ್ಕ್. ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಅಬ್ಬಿಯು ಬೇಡ, ಊರು ಬೇಡ, ಅಲ್ಲೇ ಮದಿ ಮಕ್ಕಳು ಮನಿ ಎಲ್ಲ ಮಾಡ್ಕೊಂತು. ಏನೋ ನಾವ್ ಜೀವಿತ್ ಅಂತ ಹೇಳಿ ಒಬ್ರಬ್ಬಕ್ ಊರ್ ಬದಿ ಬತ್ತೋ, ಅದೇ ಖುಷಿ.
1: ಅದ ಸಾಯ್ಲಿ ನಿನ್ ಕೈಗೆ ಎಂತ ಪಾತ್ರ ಅದ?
0: ಹೌದಾ, ನಿನ್ನೆ ರಾತ್ರಿ ನಮ್ಮನಿ ಕಣ್ಣಂಗ್ ಎರಡು ಕೋಳಿ ಬಂದದ್ ಮಾರ್ರೆ. ಎರಡರದ್ದು ಕಾಲ್ ಕಟ್ಕ ಇದ್ದಿತ್ತು ಮಾರ್ರೆ. ನಾನು ಸಿಕ್ಕದ ಚಾನ್ಸ್ ಅಂದ್ರೆ ಹಿಡ್ದು ಪದಾರ್ಥ ಮಾಡಿದಿ. ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರಕ್ಕೆ ಹೆಕ್ಕ ಬಂದೆ.
3: ಕೋಳಿ ಹೈಡಿ ಹುಂಜುವ?
0: ಒಂದ್ ಹುಂಜ ಒಂದ್ ಹೈಡಿ.
3: ಕಣ್ಣನ ಮಗನೇ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ? ನಿನ್ನ
0: ಏ ಬರ್ಯ
4: ಸುಶೀಲಾ. ಏ ಸುಶೀಲಾ, ಅಯ್ಯಯ್ಯ ಎಂತ ಹೆಂಗ್ಸ ಗಂಟಿ ಗಲಿತೆ? ಒಂದ್ ಗಳಿಗೆ ಒಳ್ಳೆದಿರತ್, ಒಂದ್ ಗಳಿಗೆ ಕಟ್ಟದಿರತ್, ಇಡೀ ಹೊತ್ತು ಬರ್ಲದೇಕಂದ ಹಂಗಾರೆ. ಇಲ್ಕಣ್ ಇಲ್ಕಣ್, ನಿನ್ ಮಾತ್ ತಪ್ಸ್ಬೇಡ. ಅಲ್ಲ ನಮ್ಮನಿ ಗಂಡಿಗೆ ಹೊಡೆದೆ ಅಂತಕ್ಕೆ ಆ ಗಂಡಿ ಇಪ್ಳು ಕಟ್ಕ ಮರ್ಕತ್ ಕಾಣಲ್. ಅಲ್ಲ ಎಂತಕ್ಕೆ ನಮ್ಮನಿ ಗಂಡಿಗೆ ಹೊಡೆದ?
5: ನಾನೆಂತ ಸುಮ್ ಸುಮ್ನೆ ಹೊಡಿಲ್ಲ, ಇಲ್ದಿರೆ ನಿನ್ನೆ ಬೈ ಅಪ್ಪತಿಗೆ ದರಿ ಬದೆಗೆ ನಾಕ್ ದಾಸನ್ ಗುತ್ತಿ ನೆಟ್ಟಿದೆ. ಇವತ್ ಬೆಳಮುಂಚ್ ಬಂದ್ ಕಾಂತೆ ಒಂದ್ ಎಲಿ ಇಲ್ಲ ಗಿಡ್ದಂಗೆ, ಬರೀ ಕಡ್ಡಿ ಮಾತ್ರ ಇತ್ತು ನಿನ್ ಗಂಡನ್ ಕಂಡಗೆ. ಅದಕ್ಕೆ ಅದೇ ಕಡ್ಡಿಗ್ ಸಮಾ ಕೊಟ್ಟೆ. ಮಾತ್ ಮಾತಿಗೂ ನನ್ ಗಂಡನ್ ಸುದ್ದಿಗೆ ಅಂತ ಒಬ್ದಿನ ಗಿಡ್ದಂಗ್ ಎಲೆ ಇಲ್ದಿರೆ ನಾಳೆ ಚಿಗುರು ಕುಸಾಕ್, ಅದೇ ನನ್ ಗಂಡಿಗೆ ಅಂತರ್ವಾಯ್ರೆ ಎಂತ ಕತಿ?
6: ಇರ್ಲಿ ಬಿಡ, ನಂಗೇನ್ ಹೊಡೆದಕ್ ಬೇಜಾರಾಯ್ಲ. ಮೊನ್ನೆ ನಿನ್ ಹರ್ಗಿ ಗುತ್ತಿ ಮೇಯ್ ತಂದಿಕೆ ನಮ್ಮನಿ ಕರಿನ್ ಮುಂಗಲ್ ಗಂಟಿ ತಮ್ಮಿಕೊಳ್ ತಕ ಸಮಾ ಕೊಟ್ಟಿಯಲ್ಲ.
4: ಗಂಟಿಯು ಮನ್ಸರು ಒಂದೇ ಮರತಿ ಹಂಗಾರೆ?
6: ಗಂಟಿ ಅನ್ಬೇಡ, ಅದನ್ ಮನಿ ಮನ್ಸಕ್ಕಿಂತ ಹೆಚ್ಚೆ ಕಂಡ್ಕಂಡಿದೆ ನಾನು.
4: ಅಯ್ಯ ಅಬ್ಬ, ಲೋಕದಂಗ್ ಎಲ್ಲೂ ಈ ನಮ್ಮನಿ ಕಾಣ್ಲ ಮರತಿ ನಾನ. ನೆಸಿಕೊಟ್ ನಾಯಿ ನೆಸ್ಲು ನೆಕ್ಕತ್ತಮ್ರ. ಹಳ್ತಲ್ಲ ನೆನ್ಬಿಟ್ಬಿಡ ಸುಶೀಲ ನೀನ. ಆಗಳಿಕ್ ನಿನ್ ಮಾಯಿ ಮೀನ್ ಗಸಿ ಕಾಯ್ಕಡಿ ಇಲ್ಲ ಅಂದಳಿ, ಎರಡ್ ಪೌನಿಂಗ್ ನಮ್ಮನಿ ಕಾಯ್ ತಕೋ ಹತ್ತಿದ್ದಾಳ.
6: ನೀನ್ ಬರೀ ಕಾಯ್ಕಡಿ ಸುದ್ದಿ ಮಾತಾಡ್ತೆ. ನೀನ್ ಅದೇ ಗಂಡಿನ ಹೆತ್ತಳಿಕೆ ನಿನ್ ಬಾಣಂತನ ಮಾಡದ್ ಆ ಮಗಿನ್ ಮಿಸದ್ ಯಾರ? ಅದೇ ನನ್ ಮಾಯ್. ಆ ಮಾಯ್ ಬಗ್ಗೆ ಮಾತಾಡ್ತಾನ ನೀನ?
4: ಹ್ಮ್ ಮಾಯಿಗೆ ಎರಡ್ ಮುಷ್ಟಿ ಕೂಳ್ ಹಾಕಿದ್ದಕ್ಕಾಯ್. ನೀನ ನಿಮ್ ಮನೆಯರ ಎಲ್ಲ ಬರೀ ಅನ್ಯಾಯ ಮಾಡುದೇ.
6: ಎಂತ ಎಂತ ನಮ್ಮ ಮನೆಯರ? ನಿನ್ ಗಂಡ ಬೈಯಾರ ಮೇಲೆ ಎಲ್ಲರ ಎದ್ರ ಬಾಮಿ ಕಟ್ಟೆ ಮೀತ. ಹಿಂಗ್ಸ್ರ ಮಕ್ಳಿದ್ದು ಅಂದೇಳಿ
4: ನನ್ ಗಂಡ ನಮ್ಮನಿ ಬಾಮಿ ಕಟ್ಟೆ ಮೀಂದ್ರ ನಿಂಗೇನ್?
6: ನಿನ್ ಗಂಡ ಬಾಮಿ ಕಟ್ಟೆಂಗಾರು ಮೀಲಿ ಹಂಗರ್ ಕಟ್ಟೆಂಗಾರು ಮೀಲಿ, ನಂಗೇನ? ಆ ಮಿಂದದ್ ನೀರ ನಮ್ಮನಿ ಕಣಕ್ ಬತ್, ಅದ್ ಸರಿ ಹಂಗಾರ?
4: ಅಲ್ಲ ಹಾಂಗ್ ಹೇಳುದಾರ್ ನಿಂದು ಸುಮಾರಿತ್ತ.
6: ಏನ
7: ಹೇಳ್ ಎಂತ ಹೆಂಗ್ಸ್ರ ನಿಮ್ ಗಂಡಿ ಅಂದ್ರ ಕೂಗುದ ಎಲ್ಲಿವ್ರಿಕೆ ಅಂತ ಗೊತ್ತಿತ್ತಾ? ನೆರ್ಮನಿಯರ್ ಅಂದ್ರೆ ಒಬ್ರಿಗೊಬ್ರು ಆಪಂಗಿರ್ಕ, ಇಡೀ ದಿನ ಕಚ್ಕಂದಲ್ಲ. ನಾಳೆಗ್ ಅವಳಿಗೆ ಅಂತರೋ ಅವ್ರ ನೀನ್ ಬರ್ಕ, ನಿನ್ಗೆ ಅಂತರೋ ಅವ್ರ ಅವಳು ಬರ್ಕ. ಅದನ್ ಬಿಟ್ಟು ನಿಮ್ ಮಾನ ಮರ್ಯಾದೆ ನೀವೇ ತೆಕ್ಕಂದಲ್ಲ.
6: ಅಲ್ಲ ಬಾಬಣ್ಣ, ಮಾನ ಮರ್ಯಾದೆ ಬಗ್ಗೆ ನೀನ್ ಮಾತಾಡ್ಬೇಡ. ನಾವಾರು ನಮ್ಮನಿ ಕಣ್ದಂಗ್ ಹೂಡ್ಕಂತಿತ್ತ. ನಿನ್ ಹೆಂಡ್ತಿ ಅಲ್ ಸೊಸೈಟಿಂಗೆ ಅಕ್ಕಿ ಕೊಡು ಉಮೇಶ್ನ ಗಂಡಿನೊಟ್ಟಿಗೆ ಜಗಳ ಮಾಡ್ಕಂತಿದ್ದಳ ಕಣ್. ಹೋಯ್ ತಪ್ಸು ಹೋಗ.
7: ಏ ಬಬ್ಬರ್ಯ ಹಲೋ
1: ಎಂತ ಕಡ ಇನ್ನು ಹೇಳ್ಯ ಮನೆ ಕಡಿದ್ಯಾ? ಎಂತ ಕಾಲೇಜ್ ಪಪ್ಪ ಅಂತ ಸಿಗಿಲ್ಲ ನೀನ?
7: ಕಾಲೇಜ ಇವತ್ ರಜಿ ಅಲ್ಲ ಮಾರೆ.
1: ಎಂತ ರಜಿಯ? ಮೆಸೇಜ್ ಬರಲ ಇವತ್ತ?
7: ಕಾಲೇಜ್ ರಜಿ ಅಲ್ಲ, ನಾನ್ ರಜಿ.
1: ಅಲ್ಲ ಮಾರೆ, ಮೊದ್ಲೇ ಅಟೆಂಡೆನ್ಸ್ ಶಾರ್ಟೇಜ್ ಇತ್ತು ಮಾರೆ ನಿಂದ. ಮತ್ ರಜಿಯ? ಎಂತಕ್ ರಜಿ ಇವತ್ತ?
7: ಇವತ್ ರಕ್ಷಾಬಂಧನ ಅಲ್ಲ ಮಾರೆ.
1: ಹೋ ಇವತ್ ರಕ್ಷಾಬಂಧನ ಅಲ್ಲ, ಹಾಗಾದ್ರೆ ನಾನು ಕಾಲೇಜಿಗೆ ಗೊತ್ತಿಲ್ಲ.
7: ಎಂತ ಕಾಲೇಜಿಗೆ ಗೊತ್ತಿಲ್ಲ? ಎಂತ ಕಡೆ ಕಾಲೇಜಿಗೆ ಗೊತ್ತಿಲ್ಲ?
1: ನೀವು ಸುಮ್ನೆ ಕಣಿ ಅಪ್ಪಯ್ಯ, ಇವತ್ ಕಾಲೇಜಿಗೆ ಅವ್ರ ಎಲ್ಲ ಹೆಣ್ಗಳು ರಾಕಿ ಕೊಡ್ತು, ನಾ ಕಾಲೇಜಿಗೆ ಗೊತ್ತಿಲ್ಲ.
7: ಹೋ ಮಾರೆ, ನೀವೆಲ್ಲ ಶಾಲೆಗೆ ಕಲ್ತ ಅಪ್ಪ ಅಪ್ಪಿನ ಸಾಂಕ್ವಾರ, ನಿನ್ ಗ್ಯಾಂಡಿ ಕಿಚ್ಚಡ ಹೊಲೆತೈತಿ. ಇದೆಂತ ಅಮ್ಮನಾರ ಅಂತ ಪಟ್ಟಿ ಮಾಡ್ತಿದ್ರಿ?
4: ಅಯ್ಯೋ ಅಪ್ಪಯ್ಯ, ನಾನ್ ಪಟ್ಟಿ ಮಾಡ್ತಿದ್ದಲ್ಲ, ಈಗ ನೀ ಈ ಚೀಟಗಿದ್ದಿಷ್ಟು ರಾಕಿ ತಕ ಬಂದ.
7: ಇದೆಂತ ಪ್ರೀತಮ್ 5 ರೂಪಾಯಿ, ರತೀಶ 20 ರೂಪಾಯಿ, ವೈಭವ 30 ರೂಪಾಯಿ, ಗೋಪಾಲ 50 ರೂಪಾಯಿ, ಧನುಷ 8 ಆಂಟಿ. ಎಂತ ಮಗ ಇದು?
4: ಹೌದಾ, ಅದೆಂತ ಗೊತ್ತಿತ್ತ ಅಪ್ಪಯ್ಯ? ಪ್ರೀತಮಣ್ಣ 10 ರೂಪಾಯಿ ಡೈರಿ ಮೇಲೆ ಕೊಡ್ತ, ರತೀಶಣ್ಣ 50 ರೂಪಾಯಿ ಡೈರಿ ಮೇಲೆ ಕೊಡ್ತ, ವೈಭವಣ್ಣ 100 ರೂಪಾಯಿ ಡೈರಿ ಮೇಲೆ ಕೊಡ್ತ, ಗೋಪಾಲಣ್ಣ 500 ರೂಪಾಯಿ ಕ್ಯಾಶ್ ಕೊಡ್ತ. ಅದಕ್ಕೆ ಅವ್ರು ಕೊಡೋ ಗಿಫ್ಟ್ ಮೇಲೆ ಅವ್ರಿಗೆ ಯಾವ ರಾಗಿ ಕಟ್ಟುದಂದಲ್ಲಿ ಡಿಸೈಡ್ ಆಗ.
0: ಈ ಎಂಟಣಿ ಧನುಷ್ ಯಾರು?
4: ಯೋ, ಆ ಧನುಷ್ ಅಣ್ಣ ಎಂತದ್ದು ಕೊಡುದಿಲ್ಲ, ಅದಕ್ಕೆ ಅವನಿಗೆ ಎಂಟಣಿ ರಾಕಿ ಕಟ್ಟು. ದಿಸ್ ಇಸ್ ಬಿಸ್ನೆಸ್ ಅಪ್ಪಯ್ಯ, ಬಿಸ್ನೆಸ್.
0: ಇವನ್ ಕೆಲಸ ಮಾಡ್ ಮಗ, ಆ ಧನುಷಂಗೆ ಎಂಟಣಿ ರಾಕಿಯೂ ಬೇಡ. ಅಲ್ಲಿ ಕೋಳಿ ಕೂಡ ಮೇಲೆ ದನಿದ್ ಮೇವು ಬಳ್ಳಿ ಇತ್ಕಣ್, ಅದನ್ನ ತಗೊಂಡ ಕೊಟ್ಟೆ. ನಿಮ್ಮಿಬ್ರನ್ ನನ್ ಮಕ್ಕಳೊಂದಲ್ಲಿ ಹೇಳ್ಕೊಂಬಕ್ಕೆ ನಾಚಿಕೆ ಮಾರೆ. ಒಬ್ಬ ರಾಕಿ ಹಬ್ಬ ಅಂದಳಿ ಕಾಲೇಜಿಗೆ ರಜೆ ಹಿಕ್ಕಂಡು ಮುಚ್ಚಕ ಮನಿ ಕಂಡಿದ್ದ. ನಿನ್ ಕಂಡ್ರೆ 10 ರೂಪಾಯಿ ರಾಕಿ ಎಂಟಣಿ ರಾಕಿ ಅಂದಳಿ ಬಿಸ್ನೆಸ್ ಮಾತಾಡ್ತೆ. ನಿಜವಾಗಿ ರಾಕಿ ಹಬ್ಬದ ಮರ್ಯಾದೆ ತೆಗಿತಿದ್ರಿ ಮಾರೆ ನೀವು. ರಕ್ಷಾಬಂಧನ್ ಅಂದ್ರೆ ಎಂತ? ಅಣ್ಣ ತಂಗಿ ಇಲ್ಲ ಅಕ್ಕ ತಮ್ಮನ್ ಬಾಂಧವ್ಯ ಎಂಬುದು ಯಾವತ್ತೂ ಗಟ್ಟಿಯಾಗಿರ್ಲಿ, ತಂಗಿಗೆ ಅಣ್ಣ ಯಾವಾಗ್ಲೂ ರಕ್ಷೆ ಆಗಿರ್ಲಿ ಅಂದಳಿ. ನಿಮ್ಮಂತ ಅದನ್ನ ಬಿಸ್ನೆಸ್ ಮಾಡ್ಕೊಂಡಿರಿ, ನಮ್ ಕಾಲ್ದಂಗೆಲ್ಲ ಹಿಂಗಿರಲ್ಲ ಮಾರೆ.
4: ಸಾರಿ ಅಪ್ಪಯ್ಯ.
0: ಇರ್ಲಿ ಬಿಡ, ನಿಂಗ್ ರಾಕಿ ಅಲ್ದ ತಕ ಬತ್ತಿದ್ದಾಳೆ.
4: ಹಾ ಹಾ ಅಪ್ಪಯ್ಯ, ಪಕ್ಕದ ಮನೆ ನಿರ್ಮಲಾ ಆಂಟಿ ನಿಮ್ಗೆ ರಾಕಿ ಕಟ್ಕಂದಳಿ ಬೆಳಗ್ಗೆ 6 ಗಂಟೆಯಿಂದ ಕಾಯ್ತಿದ್ರು, ಒಂಚೂರಾಚಿ ಹೋಗಿ ಬನ್ನಿ ಅಲ್ಲ.
0: ಎಂತ ನಿರ್ಮಲಾ ಆಂಟಿ ನಂಗ್ ರಾಕಿ ಕೊಡುದ? ಸುಮ್ಮನೆ ನಂಗೆ 60 ವರ್ಷ ಆದ್ದಲ್ದೇಣ, 60 ವರ್ಷ ಆದ್ಮೇಲೆ ರಾಕಿ ಕಟ್ಸ್ಕಂತ್ರ? ನಿಂಗೆ ಅಷ್ಟು ಗೊತ್ತಾಯ್ತಿಲ್ಲ ಹಂಗಾರೆ, ಹೋಗ ಹೇಗೈತೆ?
4: ಏ ಬೊಬ್ಬರ್ಯಾ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

मिलन की देलाई मिलन की

ಪ್ರತಿ ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕೂಲ್ ಬಿಯಾಡ್ರಿ ಹಿಡ್ಕ ಶಾಲದಿ ಅಂದ್ರೆ ಮಗನೆ ಬೆನ್ನ ಬರಿ ಬೆಳಕ ನಡಿಯಲ್ ಶಾಲಿಗೆ ಆಚಿ ಮನಿ ವೈಭವನ್ ಗಂಡು ಕಾಣಲ್ಲ ನಿನ್ ಕ್ಲಾಸ್ ಅಲ್ದೆ ಅವ ನಿನ್ ಕಡೆಗೆ ನರ್ತನವ ಆಗ ನಿನ್ ಕಾಲಡಿ ನುಗುಳ ಸ್ವಲ್ಪ ಬುದ್ಧಿಯವರು ಬತ್ತ ಕಾಂಬ
1: ಹೋಯ್ ಹೋಯ್ ಹೋಯ್ ಲಕ್ಷ್ಮಣ ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ ನಿಮಗೆ ಯಾಕೆ ಮಕ್ಕಳು ಮರಿ ಮರ್ರೆ ಆ ಗಂಡಿ ಎಂತ ಮಾಡ್ತ ಈಗ
0: ಎಂತ ಮಾಡ್ನ ಅವನಿಗೆ ಶಾಲಿ ಹೋಪಕ್ಕೆ ರಿಕ್ಷಾ ಬೇಕಮ್ರ ಎರಡ್ ಹೆಜ್ಜೆ ನಡೆದ್ರೆ ಶಾಲಿ ಬತ್ತ ಇಲ್ಲಿಂದ ಇಲ್ಲಿ ನೆಡುಕೆಡಿ ಅವನಿಗೆ ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರ್ ಇತ್ತಂತ ಶಾಲಿ ಚೀಲದ ಪುಸ್ತಕ ಹಾಕ್ದೆ ಇವನ್ ಅಪ್ಪಿ ಮಾಡೋದು ಒಣಕಟ್ಟಿ ಮೀನಿನ ಉಪ್ಪಿ ನೋಡಿ ಹಾಕಿ ಕಳ್ಸುಕತ್ತ
1: ಆ ಮಗು ಕೇಂಬುದ್ರ ತಪ್ಪೆಂತ ಇತ್ತು ಮರ್ರೆ ಅಲ್ಕಾಣಿ ಪಾಪ ಆ ಶಾಲಿ ಚೀಲ ಹೊತ್ಕೊಂಡು ಹೋಯ್ ಹೋಯ್ ಗಂಡಿದ್ ಬೆನ್ನ ಗಾಳಿ ಮಳೆ ಸಿಕ್ಕದ್ ಬಾಳಿ ಗಿಡ ಕಣಂಗೆ ಬಗ್ಗಿ ಹೋಯ್ತು ಅಲ್ಲ ಆ ನಮ್ನಿ ಪುಸ್ತಕ ತಪ್ಪು ಕೇಳುದ ಮರ ಶಾಲೆಗೆ
0: ತಪ್ಪು ಕೇಳ್ದೆ ಮಕ್ಕಳು ಓದಬಾರ್ದ ಹಂಗಾರೆ
1: ಇಲ್ಲಿ ಕಾಣಿ ಲಕ್ಷ್ಮಣಣ್ಣ ಬರೀ ಪುಸ್ತಕದಲ್ಲಿ ಇಪ್ಪದ್ ಮಾತ್ರ ಓದಿ ಪುಸ್ತಕದ ಹುಳು ಹಾಪುಕಾಗ ಪುಸ್ತಕದ ಪಾಠಕ್ಕಿಂತ ಮಕ್ಕಳಿಗೆ ಜೀವನ ಪಾಠ ಮುಖ್ಯ ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳಿಕೊಡ್ತು ಬೆನ್ ಗೊಂಚಿಗೆ ಹಾಕಿ ಜಪ್ಪುದಲ್ಲ
0: ಏನೋ ಶಂಕರಣ್ಣ ನಾವೆಲ್ಲ ಶಾಲಿ ಹೊಪತಿ ಹಿಂಗಲ್ಲ ಹೊರಮಯಕ ಮಾಡ್ಲಿಲ್ಲ ಮರ್ರೆ ಗಾಳಿ ಮಳಿ ಕಾಣದೆ ಹೊಳಿ ತೋಡಂಗಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ
1: ಆ ಗಂಡಿನ ಸುಳ್ಳೆ ಕೇಳ್ತೀರಿ ಮರ್ರೆ ಶಾಲಿಗೆ ಒಪ್ಪು ಬದ್ಲು ಎಲ್ಲ ಗ್ವಾಯ್ ಮರ ಇತ್ತು ಎಲ್ಲ ಮೈನ್ ಮರ ಇತ್ತು ಎಲ್ಲ ಕೋಳಿ ಪಡಿ ಇತ್ತು ಅಂದಲ್ಲಿ ಊರ್ ಮೇಲೆ ಬಳಕ ತಿರ್ಗದಲ್ದ ನೀವು ಆ ಸುಸಿಲಕ್ಕನ್ ಮನೆಗೆ ಹೆಲ್ಸಿರ ಅನ್ಕೋದಕ್ಕೆ ಹೋಯಿ ಅವಳು ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ
0: ಸುಮ್ನೆ ಸುಮ್ನೆ ಮರ ಮಕ್ಕಳ ಮರಿ ಎದಿರಲ್ಲ
1: ಅದಿರ್ಲಿ ಆಗಳೆಂತದ್ದು ಆಚಿ ಮನೆ ಗಂಡಿನ ಕಾಲಡಿ ನುಗುಳಂದಲ್ಲಿ ಹೇಳ್ತಿದ್ದೀರಲ್ಲ ಅದು ದೊಡ್ಡ ತಪ್ಪು ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕಾಗ ಐದು ಬೆರಡು ಒಂದೇ ತರ ಇರುತ್ತೆ ಹೇಳಿ ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪುಕಲಿನಿ
0: ಆಯ್ತು ಮರ್ರೆ ಅದರ್ಲಿ ನೀವೇನ್ ಬೆಳಿಗ್ ಬೆಳಿಗ್ಗೆ ಈ ಬದಿ ಬಂದಿರಿ
1: ಹೌದಾ ನಿಮ್ಮನೆ ಗಂಡರು ರಿಕ್ಷಾ ಬೇಕಂತ ನಮ್ಮನೆ ಗಂಡಿ ಹೆಲಿಕಾಪ್ಟರ್ ಬೇಕಂಬ್ರಿ ಶಾಲಿಗೆ ಒಬ್ಬಗೆ ದ್ವಾಸಿ ಸೇಡ್ಕತ್ತಾಗ ಸಮಾ ಕೊಟ್ಟಿಗೆ ಶಾಲಿ ಬಿಟ್ಟಿ ಬಂದಿ
0: ಏ ಬೊಬ್ಬಾರಿಯಾ

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಹೋಯ್ ಹೋಯ್ ಲಕ್ಷ್ಮಣ್ಣ, ಹೊಡಿಬೇಡಿ ಮಾರ್ರೆ. ಶೇ, ಎಂತ ಮಾಡ್ತಿದ್ರಿ ಮಾರ್ರೆ? ಪಾಪ ಆ ಮಗಿಗೆ ಯಾವ ನಮ್ನಿ ಹೊಡಿತ್ರಿ? ಹಳ್ಳಿ ಚಪ್ಪಿ ಬಿದ್ದು ಸತ್ಗಿ ತೋರೆ ಎಂತ ಮಾಡ್ತೀರಿ? ಎಂತ ಜೈಲಿಗೆ ಹೋಗಿ ಕೂಕೊಂಡ್ಕ ಮಗಿತ್ತ ನಿಮ್ಗೆ?
1: ಇಂತ ಮಕ್ಕಳೊಟ್ಟಿಗೆ ಇಪ್ಪು ಬದ್ಲು ಜೈಲಿಗೆ ಹೋಗದೆ ಒಳ್ಳೇದು.
0: ಅಂತದ್ ಎಂತ ಮಾಡ್ತು ಮಾರ್ರೆ ಆ ಮಗು?
2: ಎಂತ ಮಾಡ್ನ, ಈ ಮಂಗ ತಿಂದದ್ದು ಉಂಡದ್ದ ಮನಿಕಣದ ಪೂರಾ ತೆಗ್ದು ಮೊಬೈಲ್ ಹಾಕುದು.
0: ಅಂದ್ರೆ
2: ಈ ಗಂಡ ಅದೆಂತದ್ದು ಯೂಟ್ಯೂಬ್ ಇತ್ತಲ್ಲ, ಅದಕ್ಕೆ ವಿಡಿಯೋ ಮಾಡಿ ಮಾಡಿ ಹಾಕುದು ಮಾರ್ರೆ.
0: ಅಯ್ಯೋ, ಒಳ್ಳೆ ವಿಷಯ ಅಲ್ಲ ಮಾರ್ರದ ಲಕ್ಷ್ಮಣಣ್ಣ. ಅದ್ರಂಗೆ ತುಂಬಾ ಜನ ಕಂಡ್ರೆ ದುಡ್ಡು ಬತ್ತಮ್ರ.
2: ತುಂಬಾ ಜನ ಕಂಡ್ರೆ ಮಾತ್ರ ಇದು ಹಾಕು ವಿಡಿಯೋ ಕಾಂಬುದು. ಇದ್ರ ಕಣಂಗೆ ಹೋಗಿಲ್ದಿದ್ದಾಕಿದ್ದು ಅಲ್ಲ ಇದ್ರ ಫ್ರೆಂಡ್ಸ್ ಅವು ಮಾತ್ರ.
0: ಅದಿರ್ಲಿ, ಈಗ ಹೊರದ್ದೆಂದಕ್ಕೆ?
2: ಈ ಗಂಡ ಅಪ್ಪಯ್ಯ ಶಾಲೆಗೆ ಜೂಯಿ ಕರ್ಕೊಂಡು ಹತ್ರ ಒಂದ್ 500 ರೂಪಾಯಿ ಕೊಡಿ ಅನ್ ಕೇಂಡ. ನಾನ್ ಅದ್ಕೆ ಪ್ರಾಣಿನ್ ಕಾಂಬು ಜೂಗೆ ಅಂತ ಖಾತೆಗಡ ಕನ್ನಡಿ ಎದುರು ನೀನೆ ನಿತ್ಕೋ ಫ್ರೀ ಆಯ್ ಕಾಣ್ಲಕ್ ಅಂದಿ. ಆ ಸಿಟ್ಟಿಗ ಆಗಂಡಿ ಅಂತ ಮಾಡಕ್ ಗೊತ್ತಿತೆ. ಮೊನ್ನೆ ಬೆಳಿಗ್ಗೆ ಮುಂಚೆ ದಹಿನ್ ಕಟ್ಟು ಕೊಯ್ದಿ ಮಾರ್ರೆ. ಈ ಗಂಡ ಅದನ್ನು ವಿಡಿಯೋ ಮಾಡ್ಕೊಂಡು ದನ ಕರುಗಳ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ ಒಂದೇಳಿ ಬರ್ದು ಯೂಟ್ಯೂಬ್ ಹಾಕಿತೆ. ಈಗ ಆ ಚಿಚಿ ಮನೆಯವರೆಲ್ಲ ನನ್ ಕಣ್ಕನ್ ಹೇಗೆ ಹೇಳ್ತಿದ್ರು ಮಾರ್ರೆ.
0: ಈ ಮಕ್ಕಳ ಕೈ ಮೊಬೈಲ್ ಸಿಕ್ಕೋದೊಂದ ಇಲ್ಲ ಕಾಣಿ.
2: ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಮಕ್ಕಳಿಗೆ ಮೊಬೈಲ್ ತೆಗ್ಸಿ ಕೊಟ್ಟಿ ಮಾರ್ರೆ. ಈಗ ಕಂಡ್ರೆ ಆ ಮಕ್ಕಳು ಓದೋದೊಂದ್ ಬಿಟ್ರೆ ಮೊಬೈಲ್ ಬೇರೆ ಎಲ್ಲ ಮಾಡ್ತು ಮಾರ್ರೆ. ಕೇಂದ್ರೆ ಟೀಚರ್ ವಾಟ್ಸ್ಆಪ್ ಗ್ರೂಪ್ ಮೆಸೇಜ್ ಹಾಕಿರ ಅಂತ. ಅಲ್ಲ, ನಾವಲ್ಲ ಶಾಲೆಗೆ ಹೋಗಿ ಹಿಂಗಿದೀತೆ.
0: ಇಲ್ಲಿ ಕಾಣಿ ಲಕ್ಷ್ಮಣ್ಣ, ಮೊಬೈಲ್ ಯೂಸ್ ಮಾಡೋದು ತಪ್ಪಲ್ಲ, ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ರೆ ಮಾತ್ರ ಒಳ್ಳೇದು. ಅತಿ ಯಾರೆ ಅಮೃತ ವಿಷ ತಂತ್ರ ಕಾಣಿ, ಹಾಂಗೆ ಯಾವ್ದು ಅತಿ ಅಪ್ಪಗಾಗಷ್ಟೇ.
2: ಅದು ಹೌದು ಶಂಕರಣ್ಣ.
0: ಹೋಯ್ ಅದು ಇಲ್ಲಿ ಇಲ್ಲ ಕಾಣಿ, ನಿಮ್ಮ ಮಗ ನೀವು ಹೊಡೆದ್ ವಿಡಿಯೋ ಮಾಡಿ ಮಗನ ಮೇಲೆ ಅಪ್ಪನಿಂದ ಹಲ್ಲೆ ಅಂದೇಳಿ ಯೂಟ್ಯೂಬಿಗೆ ಹಾಕಿದ.
2: ಏ ಬೊಬ್ಬರ್ಯಾ.
3: ಹೇಳ್ತಾ

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಮಾಬಲಣ್ಣ, ಕೈಗೆ ಈ ನಮನಿ ಬ್ಯಾಂಡೇಜ್ ಹಾಕೊಂಡಿರಿ.
1: ಯೋ ಮತ್ತೆಂತಲ್ಲ ಲಕ್ಷ್ಮಣಣ್ಣ, ನಿನ್ನೆ ಹೊಗೆ ಮೀನು ಡುಕ್ಕ ಹೊದ್ದು ಮಾರ್ರೆ, ಮೀನ್ ಸಿಕ್ತಂದಳೆ ಗೆದ್ದಿ ಹಾರದ್ ಮಾರ್ರೆ. ಆ ಕತ್ಲೆ ಮೀನಿ ಕೈ ಹಾಕೋ ಬದ್ದು ಗ್ಲಾಸ್ ಬಾಟ್ಲಿ ಕೈ ಹಾಕಿ ಒತ್ತಿಡದೆ ಕೈ ಕೊಯ್ಕ ಹೋಯ್ತು ಮಾರ್ರೆ.
2: ಅಯ್ಯೋ ದೇವ್ರೆ, ಅಲ್ಲ ಮಾರ್ರೆ, ಕೂಡೋದಂದ್ರೆ ಎಲ್ಲಿವರೆಗೆ? ಮೀನಿಗೂ ಬಾಟ್ಲಿಗೂ ವ್ಯತ್ಯಾಸ ಗೊತ್ತೈತಿ ಅಷ್ಟು ಕೂಡುದ? ಯಾರಿಗೆ ಗೊತ್ತ, ಬಾಟ್ಲಿ ಅಂದೇಳಿ ಗೊತ್ತಿದ್ದೆ ಕೈ ಹಾಕ್ರೇನು, ಕೂಡಕ್ ಒಂಚೂರು ಸಿಕ್ಕತ್ತೇಳಿ.
1: ಮನ್ಸ್ರ ಜಾತಿಯ ಮಾರ್ರೆ ನೀನ,
2: ಅದು ಜರಿಲಿ ಮಾರ್ರೆ. ಮೀನ್ ಗಿನ್ ಸಿಕ್ತಾ?
1: ಯೋ ಆ ಕತಿ ಇನ್ನೂ ಗಮ್ಮತ್ತಿತ್ ಮಾರ್ರೆ, ದೊಡ್ಡದೊಂದು ಮುಡನ್ ಮೀನ್ ಸಿಕ್ಕದ್ದ. ಕೈ ಹಾಕೋಕು ಹೊಡ್ಕತ್ತೇನ್ ಬೇಡ, ಏನಿಲ್ಲ ಅಂದ್ರು ಸರಾಸರಿ ಒಂದು 5 kg ಇತ್ತು ಮಾರ್ರೆ.
2: ಹೌದಾ? ಚಾನ್ಸ್ ಹೊಡೆದ್ರಲ್ಲ ಮಾರ್ರೆ, ಎಂತ ಪದಾರ್ಥ ಮಾಡ್ರೆ ಫ್ರೈ ಮಾಡ್ರೆ?
1: ಪೂರ್ತಿ ಕೇಳ ಮಾರ್ರೆ, ಮೀನನ್ ಹಿಡ್ಕ ಚೀಲಕ್ ಹಾಕದೌದ್ ಮಾರ್ರೆ. ಮನಿ ಬಂದ್ ಕಣ್ಣಂಗ್ ಚೀಲ ಸೋರಿತೆ, ಅದು ಮೀನ್ ಅಲ್ಲ ಮಾರ್ರೆ, ಹೈನ್ಸರಾವ್.
2: ಅದು ನಮ್ಮ ಸುರೇಶಣ್ಣನ ಪಂಜಿ ಒಳಗ್ ಹೋಯ್ ಮಾರ, ಅವಸ್ಥೆ ಕಂಡ್ರ ಬೇಡ.
3: ನಿಮ್ ಕತ್ತಿ ಒಳ್ಳೆ ಲಾಯಕ್ ಇತ್ತು ಮಾರ್ರೆ.
1: ನಮ್ ಕತ್ತಿ ಇರ್ಲಿ ಮಾರೆ, ಗೆದ್ದಿ ಕತ್ತಿ ಅಂತದ. ನ್ಯಾರಿ ಬಂದದ್ದೆ ಬಂದದ್ ಮಾರೆ, ರೋಡಲ್ಲಿ ಪ್ಲಾಸ್ಟಿಕ್ ಪೂರ ಬಳಕ ಗೆದ್ದಿ ಬದಿ ಬಂದಿತ್.
0: ಅಲ್ಲ ಅದು ನೀ ಎಂತ ಮಾಡುದ?
2: ಎಂತ ಮಾಡುದ, ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಮಾಡುದು.
1: ಅವ್ರಿಗೆ ಈಗ ಹೇಳಿ ಎಂತ ಪ್ರಯೋಜನ ಇಲ್ಲ. ಪಾಪ ಅವ್ರು ಎಂತ ಮಾಡ್ತಾರೆ, ಈ ಜನಗಳಿಗೆ ಬುದ್ಧಿ ಇಲ್ಲ, ತಿಂಬುದು ಉಂಬುದು ರೋಡ್ ಮೇಲೆ ಬಿಸಾಕಿ ಹೋಗುದು. ಒಂದು ಪ್ಲಾಸ್ಟಿಕ್ ನ ಹ್ಯಾಗ್ ವಿಲೇವಾರಿ ಮಾಡ್ಕೊಂಡಲ್ಲಿ ಗೊತ್ತಿಲ್ಲ ಮಾರ ಅವರಿಗೆ. ಹಳೆಯರ್ ಮಳೆಯರು ಹಿಂಗ್ ಮಾಡುದಿಲ್ಲ, ಈ ಶಾಲೆಗೆ ಹೋಗಿ ಕಲ್ತರೆ ಹಿಂಗೆಲ್ಲ ಮಾಡುದು.
2: ಹೌದು, ಅದೊಂದು ಸತ್ಯ ಮಾತಾಡ್ರಿ ಕಾಣಿ.
1: ಎಜುಕೇಟೆಡ್ ಅಂದ್ರೆ ಬರೀ ಮಾರ್ಕ್ ತೆಗ್ದು ದೊಡ್ಡ ದೊಡ್ಡ ಕಂಪನಿಗೆಲ್ಲ ಹೋಗಿ ಒಳ್ಳೆ ಬಟ್ಟೆ ಹೈಕಂಡ್ ಇಂಗ್ಲಿಷ್ ಅಲ್ಲಿ ಟಸು ಪುಸು ಮಾತಾಡೋರಲ್ಲ. ನಿಜವಾದ ಎಜುಕೇಟೆಡ್ ಅಂದ್ರೆ ಸಮಾಜದ ಒಳ್ಳೇದನ್ನ ಕಂಡ್ಕಂಡ್ ಈ ದೇಶಕ್ಕೆ ಒಳ್ಳೆ ಪ್ರಜೆ ಐಪರ್.
2: ಅದಿರ್ಲಿ, ನೀನಿಗೆ ಎಲ್ಲಿಗೆ ಹೋಗಿ ಬರ್ತಿದ್ದೆ?
3: ನಾನಾ? ನನ್ನೊಂದು ಹಳಿ ರೈನ್ ಕೋಟ್ ಹೊರದೋಯ್ತು ಮಾರ್ರೆ, ಅದೊಂದು ಇಲ್ಲೇ ಹಳಿ ಬದಿ ಬಿಸಾಡಿ ಬಂದಿ.
1: ಏ ಬೊಬ್ಬರ್ಯಾ.
4: ಹೇಳ್ತಾ

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಏನ್ ಶಂಕರಣ್ಣ, ಕಣ್ಣೆಲ್ಲ ಕೆಂಪ್ ಕೆಂಪಾಯ್ತ? ರಾತ್ರಿ ಇಲ್ಲ ನಿದ್ರಿ ಇಲ್ಲ ಕಾಂತಲ್ಲ, ಎಂತ ಆಟಕ್ಕೆ ಹೋಯ್ರ್ಯಾ?
1: ಆಟಕ್ಕಲ್ಲ ಮಾರೆ, ಆ ಕೆರೆ ಮನೆ ಪ್ರಕಾಶ್ ನಗರ್ ನಿನ್ ತಂಗಿ ಮುದ್ರಿಗೆಲ್ಲ ಮರ ನಿನ್ನೆ ಅಲ್ಲಿಗೆ ಹೋದ್.
0: ಹೋ, ಹಂಗ ನಿನ್ನೆ ನಿಮ್ಮನೆ ವಾರಿ ಕಿಚ್ಚೋಟ್ಲೇ ಕಾಂತಲ್ಲ?
1: ಸಾಕ್ ಸುಮ್ನೆ, ಏನ್ ಮನಿ ಮಂದಿ ಎಲ್ಲ ಹೋಗ್ ನಮ್ಮನೆ ಊಟ ಅನ್ನೋದು?
0: ಯಾರಲ್ಲ ಹೋರಿ ಮತ್ತೆ?
1: ನಾನೊಬ್ಬ ಹೊಯ್ಕೊಂಡಿದ್ದೀನ ಫಸ್ಟ್ಗೆ ಹೆಣ್ತಿ. ಹೋಯ್, ಕೌಲ್ ಊಟ ಉಣದೆ ಸುಮಾರು ದಿನ ಆಯ್ತು ಮಾರ್ರೆ. ಮಳೆಗಾಲದಂಗೆ ಒಂದ್ ಸೌಂಡ್ ಕೂಳ್ ಜಾತಿ ಸೇರತ್. ನಾನು ಬಬ್ದ ಅಕ್ಕೇನ ಹಂಗಾರ ಬಾ ಅಂದಿ. ಮಗಳ ಅಪ್ಪಯ್ಯ ನಂಗ್ ಮದ್ರಿಗೆ ಹಾಕು ಬಪ್ಪ ಕೇಳಿ. ಅದ್ರಲ್ಲಿ ಅವಳು ಬಂದಳ. ಮಗ ನನ್ನೊಬ್ಬನ್ ಬಿಟ್ಟಿಗೆ ಹತ್ರ ಕೇಂಡ ಅವನು ಬಂದ. ನಮ್ಮ ಅಪ್ಪಯ್ಯ ಅಬ್ಬಿನ ಇಬ್ಬರನ್ನೇ ಬಿಡುಗತ್ತನ, ಹಳಿಯರ್ ಬೇರೆ, ಅವರನ್ನು ಕರ್ಕೊಂಡು ಹೋಗಿ ಬಂದ.
0: ಹಂಗಾರ ಮನೆ ಯಾರಲ್ಲ ಉಳಿದ್ರ?
1: ಮನೆ ಗುಂಡೊಬ್ಬ ಉಳಿದ್ನ.
0: ಅದು ಯಾರ?
1: ಅದು ನಮ್ಮನಿ ನಾಯ.
2: ಅದನ್ನೊಂದು ಅಂತ ಬಿಟ್ಟಿಗೆ ಹಾದ ಮಾರ್ರೆ, ಅದನ್ನು ಕರ್ಕೊಂಡು ಹೋಗಿತ್ತ?
1: ಅದನ್ನು ಆಲೋಚನೆ ಮಾಡ್ನ. ಆರೆ ಆ ಗೌಜ್ ಗದ್ಲಕ್ಕೆ ಅದ್ರಲ್ಲಿ ನಿಲ್ಲುದಿಲ್ಲ. ಇಲ್ದಿರೆ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಿ.
0: ಗೌಜ್ ಅಂಬಕ್ಕೂ ನೆನ್ಪಾಯ್ತು ಮಾರ್ರೆ, ಅವ್ರ ಮನೆಗೆ ಹೋಗಿ ಎಂತ ಡಿಜೆ ಹಾಕದ್ ಮಾರ್ರೆ. ರಾತ್ರಿ ನಿದ್ರೆ ಇಲ್ಲ, ನಮ್ದಾರು ಅಡಿಲ್ಲ, ಹೊಟ್ಟೆಗಿದ್ದ ದನಗಳು ಕುಂಚೆಟ್ ಹಾರ್ತು. ಇವುಗಳು ಶೋಕಿ ಆಚರಣೆಯಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಯ್ತಿದ್ ಗೊತ್ತಾ? ಈ ಪ್ರಕೃತಿಗೆ ಒಳ್ಳೆ ಬಾರ್ದಿದ್ರು ತೊಂದ್ರೆ ಇಲ್ಲ, ಆದ್ರೆ ಹಾಳು ಮಾಡೋಕಾಗ. ಈ ಮಂತ್ರಿ ಹೇಗಳು ಬುದ್ಧಿ ಬತ್ತೋ ಏನೋ, ಅಷ್ಟಕ್ಕೂ ಈ ಡಿಜೆ ಹಾಕಿ ಗೌಜ್ ಮಾಡುದು ನಮ್ ಸಂಸ್ಕೃತಿಯೇ ಅಲ್ಲ. ಇದನ್ನ ಇಲ್ದೆ ಫಂಕ್ಷನ್ ಮಾಡೋಕೆ ಆತಿಲ್ಲ ಹಂಗಾರೆ. ಅದಿರ್ಲಿ, ನೀವೆಲ್ಲಿ ಹೊರಟದೀಗ?
1: ನಾನಾ? ಅದೇ ನಿನ್ನೆ ಮದ್ರಿಗೆ ಆಯ್ತಲ್ಲ ಮಾರ್ರೆ, ಅವಳು ಮದಿ ಇವತ್ತೆ ಅಲ್ಲಿಗೆ ಹೊರಟೆ.
0: ಒಬ್ರೆಯ?
1: ಇಲ್ಲೇ ಮನೆ ಗುಂಡೊಬ್ಬ ಇದ್ದಷ್ಟೇ.
3: ಏ ಬೊಬ್ಬರಿಯಾ?

0: ಆನಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಈ ಕೋಳಿ ಗೆಂಡಿ ಕಿಚ್ಚುಡುಕೆ ಯೂಕೊನ್ ಸಾವು ಬತ್ತಿಲತೆ.
1: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಇನ್ನೌಕ್ ಬತ್ತ ಮಾಯ.
0: ಇದೆಂತ ನಂಗೆ ತಾಚಿ ಹೇಳದ್ದ?
1: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಂಗೆಲ್ಲ ಹೇಳ್ತ ಮಾಯ, ಬಿಡ್ತಾನಿ.
0: ಅಯ್ಯಯ್ಯೋ ನಿನ್ನ ಹೊರ್ಮೈಕ್ವೆ, ಇದು ಒಂದ್ ಕಿಚ್ಚಿಡದ್ ಕೂದ್ಲು, ಒಂದ್ ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
1: ಈ ಹೆಂಗ್ ಇಷ್ಟ ವರ್ಷ ಜೀವಿದ್ದೇ ಹೆಚ್ಚ ಆ ಹಣ್ಣದ್ ಕೂದ್ಲಿರುತ್ತ? ಹಳ್ತಿನ ಕಾಲದಾಗೆ ಕೂದ್ಲಿನ ಜಾಪಸಾನ ಹೆಂಗ್ಸಿಗೆ.
0: ಎಂತಂದೆ?
1: ಹಾ ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ ಪಾತ್ರ ಕೊಡ್ತರಂತ ಹೇಳದ್. ಅಲ್ ವಲಿ ದಂಡಿ ಮೇಲೆ ಕೂಳ್ ಹಾಕಿ ಇಟ್ಟಿದೆ, ಉಣಿಯಕ್ಕ.
0: ನೀ ಎಲ್ಲಿ ವಾತೆ?
1: ಅಯ್ಯಯ್ಯ ಹಿಂಗ್ಸೆ, ಎಲ್ಲಿಗಾರು ಹಾಪತ್ತಿ ಎಲ್ಲಿ ಗಂದಳಿಕೆ ಅಂತ. ನಾನ ಜಲ್ಜನ್ ಮನೆಗ್ ವಾತೆ, ತೊಟ್ಲಿಗ್ ಹಾಕುದಂಬ್ರಿ ಇವತ್ತ.
0: ಎಂತ ಜಲ್ಜನ್ ತೊಟ್ಲಿಗ್ ಹಾಕುದ? ತೊಟ್ಲು ಇಸ್ಕ ಬೀಳುದಿಲ್ಲನಾ?
1: ಜಲ್ಜನ್ ಅಲ್ದೆ ಜಲ್ಜನ್ ಮೊಮ್ಮಗಿನ ಮನೆಯವ್ರನ್ನೆಲ್ಲ ಕರ್ಕ ಬಾ ಅಂದಿದ.
0: ಮನೆಯವ್ರನ್ನೆಲ್ಲ ಕರ್ಕ ಬಾ ಅಂದಿದ್ದಳ, ಹಂಗ ನಾ ಬೇಡ್ದ.
1: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಅಪ್ಪ ಪಲ್ಲಕ್ಕಿ ತರ್ಸ್ಕಷ್ಟೇನ್.
0: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ ಕೂಳು ಗೆಂಟ್ಲಿ ಸಿಕ್ಕಿ ಸೊತ್ತಾರು ಯಾರ ಕೇಮರಿಲ್ಲ.
1: ಅಷ್ಟೇ ಅಲ್ದ ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ, ನೀವ್ ಉಂಡ್ರ ಮೇಲೆ ನಾಯಿಗ್ ಒಂದ್ ಅನ್ನ ಹಾಕ್ಯಕ್ಕ.
0: ನಂಗ್ ಕೂಳಾಕ್ತಿ ಇಲ್ಯೋ, ಆ ನಾಯಿಗ್ ಒಂದ್ ಕಮ್ಮಿ ಮಾಡ್ಬೇಡ. ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದೋ ಮನಿ ನಾಯಿ ಹೇಳಕ್ಕಿತ್ತ.
1: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ ಅದಿ ಮೇಲೆ ಹೊತ್ತಿ ಕೊಣದಿತ್ತ? ಅದ ಬೆಳಗಂದಿಲ್ಲ ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ ಹೇಳ್ರೆ ಹೆಚ್ಚತ್ ಮತ್ತೆ. ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
0: ಹೌದಪ್ಪ, ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ. ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ, ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
1: ಇಲ್ಕಣಿ ಮಾಯ, ನನ್ನ ಅಪ್ಪನ ಸೂತಿಗೆ ಬರ್ಬೇಡಿ, ಹೇಳುದಿಲ್ಲ ಮತ್ತೆ.
0: ಎಂತ ಎಂತ ಹೊಡಿತಿ ನಂಗೆ ಹೊಡಿತಿಯ? ನನ್ನ ಸ್ವಾಸಿ ನನ್ ತಲೆ ಮೇಲೆ ಕಡು ಕಲ್ ಮೋಗಿ ನೇರ್ದಳೋ, ಯಾರು ಬದಿಯೋ.
2: ಅಬ್ಬ ಎಂತೈತೆ, ನೀನು ಕೂಗತ್ಕಂಡ ಹೊಟ್ಟೆಂಗಿದ್ ಗಂಟಿ ಎಲ್ಲ ಬಾಲ ಎತ್ಕ ಗುಂಚಟ್ ಹಾರ್ತಿದ್ದು, ಒಂದ್ ಗಳಿಗೆ ಎಂತ ಆಯ್ತ ನಳಿಲ್ಲ. ಆಚೆಚಿ ಕಂಡ್ರೆ ಎಂತ ಅಂದ್ರೆ ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ. ಅಯ್ಯ
0: ಕಾಣ್ ಮಗ, ನೀನು ಎಂತಿ ನನ್ ಮ್ಯಾಳಿ ಒತ್ತು ಬತ್ತಳ.
1: ಎಂತಕ್ಕೆ ಕತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್. ನನ್ ಮಾಯಿ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ ನಿನ್ ಅಪ್ಪ ವರದಕ್ಷಿಣೆ ಕೊಟ್ಟಿನ, ನಿನ್ ಅಬ್ಬಿ ಮನೆಗ್ ವಾಪಸ್ ಹೋಗ್, ಇಲ್ದಿರೆ ಚುಮ್ಣೆಣ್ಣಿ ಹಾಕಿ ಬೆಂಕಿ ಹಾಕ್ತೆ ಅಂತ ನಿಮ್ ಅಬ್ಬಿ.
0: ಅಯ್ಯಯ್ಯೋ ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅನ್ನಳಿ ಕಂಡ್ರೆ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
2: ಸಾಕ್ ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ. ನಾನು ಅಲ್ ಕೊಡಿನಂಗ್ ನಿತ್ಕೊಂಡ ನೀವ್ ಇಷ್ಟೊತ್ತರಿ ಮಾತಾಡದ್ ಎಲ್ಲ ಕೇಂಡಿದಿ. ಇಲ್ ಕಾಣಬ್ಬ, ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ ಒಂದ್ ಮತ್ ಹೊತ್ತ ಅದನ್ನೆಲ್ಲ ನಾನ್ ಹಿಂಗ್ ಹೇಳಿಕೊಡ್ಕ ಹೆರಿ ಹೇಳ್ ನೀನು, ನಿಂಗ ಅಷ್ಟು ಗೊತ್ತಿಲ್ಲ. ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡ್ ಹೋಯ್ಕ.
1: ಹೋಯ್ ಅದ್ ಸುಧಾರಾಣಿ ಅಲ್ಲ ಸುಧಾರಣೆ.
2: ಸೊಟ್ ಮೇಲೆ ಬಿಡ್ತೆ ಕಣ್ಣಿಂಗೆ. ಇಲ್ ಕಾಣ, ನೀನು ತವ್ರ ಮನಿ ಬಿಟ್ಟ ಈ ಮನಿ ಬಂದಿ ಪುಕು ಸಾಕ. ಹಾಂಗೆ ಮಾಯಿನ ಹೆತ್ತಬ್ಬಿ ಕಣ ಕಣ್ಕೊಂಡ್ ಹೋಯ್ಕ. ಹಳಿಯರ ಮಕ್ಕಳು ಕಣಂಗೆ ಒಂಚೂರ್ ಚೋರಿ ಮಾಡ್ತಾರ, ಹಾಂಗಂದಳಿ ದಿನ ಇಡೀ ಯಾಜ ಮಾಡುದಲ್ಲ ಗುದಾಯ್ತಾ. ಇಲ್ ಕಾಣೋ, ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೇ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳು ಅಂದಾನ. ನೀನ್ ಹಿಂಗೆ ಚೊರಿ ಮಾಡ್ತಾ ಕೇಂಡ್ರೆ ಇನ್ನೊಂದ್ ಮದಿ ಐಕತ್ ಕಣ.
1: ಏ ಬಬ್ಬರ್ಯಾ.
3: ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

ರವಿ ಬಸ್ರೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಜಾ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಪ್ರಿಯ ಕೇಳುಗ್ರೆ, ನಮ್ಮ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ಮ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಣಿ.

ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ

0: ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆ ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
1: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ಈಗ ಹಾಡು ಕಭಿ ಕಭಿ ಮೇರೆ ದಿಲ್ ಮೆ. ಕೊಳಲ ಮೂಲಕ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ, ಗಂಗೊಳ್ಳಿ.

0: ಹಾಯ್ ಎಲ್ರಿಗೂ ಅಡ್ಬಿದ್ದಿ. ನೀವು ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಸುಪ್ರೀತ ಪುರಾಣಿಕ. ಬದುಕಿನ ಸಂಗೀತವಿ ಸುಪ್ರೀತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಬನ್ನಿ ಬನ್ನಿ ಕೂಕಣಿಯಿಂದಲೇ ಸ್ವಾಗತಿಸ್ಕಂತಿದ್ದೆ. ದೊಡ್ಡವ್ರು ಹೇಳ್ತ್ರು, ನಾವು ಮೊದಲಿಗೆ ಹವ್ಯಾಸವನ್ನು ಬೆಳೆಸ್ಕೊಂಡ್ಕಂಬ್ರ, ಆಮೇಲೆ ಆ ಹವ್ಯಾಸವೇ ನಮ್ಮನ್ನು ಬೆಳೆಸುತ್ತಂಬ್ರ. ಹಂಗಾರೆ ನನ್ನ ಜೊತೆಗೆ ಇವತ್ತು ವಿಶೇಷವಾಗಿ ಒಬ್ಬರು ಅತಿಥಿ ಇದ್ರು. ಅವ್ರ ಹವ್ಯಾಸವನ್ನು ಹ್ಯಾಂಗೆ ಬೆಳೆಸ್ಕೊಂಡ್ರ, ಆ ಹವ್ಯಾಸ ಅವ್ರನ್ನ ಹ್ಯಾಂಗೆ ಬೆಳೆಸ್ತ ಅಂಬುದನ್ನು ಅವರನ್ನು ಮಾತಾಡ್ಸ್ಕೊಂತ ಅವರ ಬಾಯಲ್ಲೇ ಆ ಮಾತನ್ನೆಲ್ಲ ಕೇಂತ ಹೋಪ. ಅವರನ್ನು ಮೊದಲು ಮುಂಚೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಂಬ. ಅವರು ಯಾರೂ ಅಲ್ಲ, ನೀವೆಲ್ಲ ಕೇಂದಿಪ್ರಿ, ಇದೇ ನಮ್ಮ ಕುಂದಾಪುರದವರು ನಳಿನಿ ವೆಂಕಟರಮಣ ರಾವ್. ಅವರನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕಂತಿದ್ದೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ವಿದುಷಿ ನಳಿನಿ ವೆಂಕಟರಮಣ ರಾವ್ ಕುಂದಾಪುರದವರು. ಅವರು ಬರೀ ಶಾಸ್ತ್ರೀಯ ಸಂಗೀತ ಅಲ್ಲ, ಲಘು ಸಂಗೀತ, ಸುಗಮ ಸಂಗೀತ, ಜನಪದ ಸಂಗೀತ, ಹೀಗೆ ಬೇರೆ ಬೇರೆ ಸಂಗೀತದಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸ್ಕಂತ ಸಾಧನೆಯನ್ನು ಮಾಡಿದವರು. ಇವತ್ತು ಅವ್ರು ನಮ್ಮ ಜೊತೆಗಿದ್ರು. ಅವರನ್ನು ಮಾತಾಡ್ಸ್ಕಂತ ಹೋಪ, ಅವ್ರಿಗೆ ಈ ಸಂಗೀತದಲ್ಲಿ ಆಸಕ್ತಿ ಹ್ಯಾಂಗೆ ಬೆಳೀತು? ಬಾಲ್ಯದಲ್ಲಿ ಆ ಸಂಗೀತ ಆಸಕ್ತಿ ಇದ್ದಿತ್ತ ಮೇಡಮ್ ನಿಮಗಿದೆ?
1: ಹಾಂ ಹೌದು, ಬಾಲ್ಯದಿಂದ ನಾನು 3ನೇ ಕ್ಲಾಸಿಂದ ಹಾಡ್ತಾ ಇದ್ದೀನಿ.
0: ಸಂಗೀತ ಹಾಡ್ತಾ ಹಾಡ್ತಾ ಅವಾಗಲೇ ಕಲೀಲಿಕ್ಕೆ ಪ್ರಾರಂಭಿಸಿದ್ರೆ ಅಥವಾ ಮುಂದಿನ ದಿನದಲ್ಲೇ ನೀವು ಸಂಗೀತ ಕಲಿಕ್ ಹೊರಟ್ರೆ?
1: ಸುಮ್ಮನೆ ಹೀಗೇ ಹಾಡೋದು. ಕೊನೆಗೆ ನಾನು ಮದುವೆ ಆದಮೇಲೆ ಶಾಸ್ತ್ರೀಯವಾಗಿ ಕರೆಕ್ಟಾಗಿ ಕಲಿತಿದ್ದು. ಅದ್ರ ಮೊದಲು ಸುಮ್ಮನೆ ಹೀಗೆ ಸಿನಿಮಾ ಸಾಂಗು, ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ ಹೀಗೆ ಹಾಡಿಕೊಂಡು ಬೆಳೆದವಳು.
0: ನೀವು ಮಾತಾಡುವಾಗಲೇ ನಮ್ಗೆ ಗೊತ್ತಾಗ್ತ ನೀವು ಕುಂದಾಪುರ ಬದಿಯವ್ರು ಅಲ್ಲ ಅಂದೇಳಿ. ನಿಮ್ಮ ಬಾಲ್ಯ ಎಲ್ಲಿ, ನೀವು ಹುಟ್ಟು ಅಥವಾ ನಿಮ್ಮ ಶಿಕ್ಷಣ ಎಲ್ಲ ಎಲ್ಲಿ ನಡೀತಂದೇಳಿ?
1: ನಮ್ಮ ಬಾಲ್ಯ ಎಲ್ಲ ತೀರ್ಥಹಳ್ಳಿ ಹತ್ರ ಕೋಣಂದೂರು ಅಂತ, ಅಲ್ಲಿ 3ನೇ ಕ್ಲಾಸ್ವರೆಗೆ ಕಲಿತು. ನಂತರ ನಾನು ತೀರ್ಥಹಳ್ಳಿಯಲ್ಲಿ ನನ್ನ ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡಿ ಡಿಗ್ರಿ ಎಲ್ಲ ಶಿವಮೊಗ್ಗ DVS ಕಾಲೇಜಲ್ಲಿ ಡಿಗ್ರಿ ಮುಗಿಸಿದೆ. ಕೊನೆಗೆ ಹಾಗೆ 3 ವರ್ಷ ವಿಜಯ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೆ ಬೆಂಗಳೂರಲ್ಲಿ. ಕೊನೆಗೆ ಮದುವೆ ಆಯಿತು. ಮದುವೆ ಆದಮೇಲೆ ನನ್ನ ಪತಿ ವೆಂಕಟರಮಣ ರಾವ್ ಅಂತ, ಅವರು ಕರ್ನಾಟಕ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದರು ಕುಂದಾಪುರದಲ್ಲಿ ಆವಾಗ ಮಂಗಳೂರು ಬ್ರಾಂಚಲ್ಲಿ. ಅವರು ನನಗೆ ಸಂಗೀತ, ನಂದು ಕೆಲಸ ರಿಸೈನ್ ಮಾಡಬೇಕು ಅಂದರು. ಆವಾಗ ನಾನು ಕೆಲಸ ಬಿಟ್ಟೆ. ನಂತರ ನಾನು ಸಂಗೀತ ಕಲೀಲಿಕ್ಕೆ ಆವಾಗ ಅಲ್ಲಿಂದ ಶುರು ಮಾಡಿದೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾಲೇಜ್ ಲೆವೆಲಲ್ಲೆಲ್ಲ ತುಂಬ ಸ್ಟೇಟ್ ಲೆವೆಲ್ಲು, ಹೀಗೆ ಜಿಲ್ಲಾ ಮಟ್ಟ ಸ್ಟೇಟ್ ಲೆವೆಲಲ್ಲೆಲ್ಲ ಭಾವಗೀತೆ, ಭಕ್ತಿಗೀತೆ ಹೀಗೆ ಹಾಡಿಕೊಂಡು ಪ್ರೈಸ್ ತಗೊಂಡು ಹೀಗೆ ಹಾಡ್ತಾ ಇದ್ದಿದ್ದು.
0: ಹೀಗೆ ಹವ್ಯಾಸ ಇದ್ದಿದ್ದು ಕಲಿಕೆ ಪ್ರಾರಂಭ ಆದ್ದು ಮದುವೆ ಆದಮೇಲೆ ಅಂತೇಳಿ ಹೇಳ್ತಿದ್ರಿ.
1: ನನ್ನ ಗಂಡನ ಪ್ರೋತ್ಸಾಹದಿಂದ ಸಂಗೀತ ಮಂಗಳೂರಲ್ಲಿ ಕಲಾನಿಕೇತನ ಪ್ರಿನ್ಸಿಪಾಲ್ ಗೋಪಾಲಕೃಷ್ಣ ಅಯ್ಯರ್, ವಿದ್ವಾನ್ ಗೋಪಾಲಕೃಷ್ಣ ಅಯ್ಯರ್ ಅಂತ, ಅವರಲ್ಲಿ ನಾನು ಸಂಗೀತ ವಿದ್ವತ್ವರೆ ಪಾಠ ಮಾಡಿಕೊಂಡೆ. ಸುಮಾರು ಒಂದು 10-12 ವರ್ಷ ಕಲಿತು. ಅದರ ಮೊದಲು ನನಗೊಬ್ಬರು ಶ್ರೀನಿವಾಸ ಹುಡುಪುರು ಅಂತ ಬೇಸಿಕ್ ಸುರಾಗಿದ್ದು ಅಲ್ಲಿಂದ ಶ್ರೀನಿವಾಸ ಹುಡುಪುರು ಅಂತ. ಆಮೇಲೆ ನಂತರ ಇವರು ಗೋಪಾಲಕೃಷ್ಣ ಅಯ್ಯರ್ ಅಂತ, ಅವ್ರ ಹತ್ರ ವಿದ್ವತ್ ಪಾಠ ಎಲ್ಲ ಮುಗೀತು. ಕೊನೆ ನಾನು ವಿದ್ವತ್ತನ್ನು ಬೆಂಗಳೂರಲ್ಲಿ ಕಟ್ಟಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಯಿತು ವಿದ್ವತ್. ಕೊನೆಗೆ ವಿದ್ವತ್ ನಂತರವೂ 3 ವರ್ಷ ಡಾಕ್ಟರ್ ನಾಗವಲ್ಲಿ ನಾಗರಾಜ್ ಅಂತ ಅವರಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕಲಿತೆ. ಅವರು ದೊಡ್ಡ ವಿದ್ವಾಂಸರು. ಹಾಗೆ ಅಂದರೆ ನನ್ನ ಗಂಡನಿಗೆ ಊರೂರಿಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು. ತುಮಕೂರಲ್ಲಿ 3 ವರ್ಷ, ದಾವಣಗೆರೆ 3 ವರ್ಷ. ಆಮೇಲೆ
0: ಅದ್ರ ಮಧ್ಯೆ ಕಲಿಕೆ ಹೇಗಾಯಿತು, ಹೇಗೆ ಸುಗಮ ಆಯಿತು?
1: ಸುಗಮ ಸಂಗೀತ ನಾನು ಮೊದಲಿಂದ ಹಾಡ್ಕೊಂಡಿದ್ದೆ. ಮಂಗಳೂರಿಗೆ ಬಂದ ಕೂಡಲೇ ನಾನು ರೇಡಿಯೋ BA ಗ್ರೇಡ್ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಹಾಡಿದೆ B ಗ್ರೇಡ್ ಆರ್ಟಿಸ್ಟ್ ಆಗಿ
0: ಮಂಗಳೂರು ಆಕಾಶವಾಣಿಯಲ್ಲಿ.
1: ಸುಮಾರು ಒಂದು 18-20 ವರ್ಷದವರೆಗೆ ಮಂಗಳೂರು ಆಕಾಶವಾಣಿಯಲ್ಲಿ ಹಾಡಿದೆ. ಆಮೇಲೆ ಮಂಗಳೂರಲ್ಲಿ 10-12 ವರ್ಷ ಇದ್ವಿ. ಕೊನೆಗೆ ತುಮಕೂರಲ್ಲಿ 3 ವರ್ಷ, ದಾವಣಗೆರೆ 3 ವರ್ಷ, ಶಿವಮೊಗ್ಗದಲ್ಲಿ 3 ವರ್ಷ, ಹಾಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಅಲ್ಲೆಲ್ಲ ನಾನು ತುಂಬ ಪಬ್ಲಿಕ್ ಕಾನ್ಸರ್ಟ್, ಶಾರದೋತ್ಸವ, ರಾಮೋತ್ಸವ, ಗಣೇಶೋತ್ಸವ ಹೀಗೆ ಅಲ್ಲಿ ಎಲ್ಲ ತುಂಬ ಜಾಸ್ತಿ. ಅದು ಒಂದೊಂದು ತಿಂಗಳು ಇಡ್ತಾರೆ ಎಲ್ಲ ಗಣಪತಿ ಎಲ್ಲ. ಹಾಗೆ ಅಲ್ಲೆಲ್ಲ ಕ್ಲಾಸಿಕಲ್, ಕರ್ನಾಟಕ ಕ್ಲಾಸಿಕಲ್ಲು ಅದು ನಾನು ಪ್ರೋಗ್ರಾಮ್ ಎಲ್ಲ ಕಾನ್ಸರ್ಟ್ ಎಲ್ಲ ಕೊಡ್ತಾ ಇದ್ದೆ ತುಂಬ. ಹಾಗೆ ಒಂದು 500 ಕಾನ್ಸರ್ಟ್ ಕೊಟ್ಟಿದ್ದೀನಿ ರಾಜ್ಯಾದ್ಯಂತ ಎಲ್ಲ ಕಡೆಯಲ್ಲೂ, ಕ್ಷೇತ್ರಗಳಲ್ಲಿ, ಶೃಂಗೇರಿ, ಧರ್ಮಸ್ಥಳ, ಹೊರನಾಡು, ಹೀಗೆ ಕೊಲ್ಲೂರು ಎಲ್ಲ ಕಡೆಯಲ್ಲೂ ನಾನು ಸಂಗೀತ ಶಾಸ್ತ್ರೀಯ ಕಾರ್ಯಕ್ರಮ ಕೊಟ್ಟಿದ್ದೀನಿ. ಆಮೇಲೆ ಹೈದರಾಬಾದಲ್ಲಿ ಸಂಗೀತ ಸಭೆಯಲ್ಲಿ, ಆಮೇಲೆ ಬಿರ್ಲಾ ಟೆಂಪಲಲ್ಲಿ ಹೀಗೆ ಕಾನ್ಸರ್ಟ್ ಕೊಟ್ಟು ಕೊನೆಗೆ ನಮ್ಮ ಮನೆಯವರಿಗೆ.
0: ನಿಮ್ಮ ಇಷ್ಟೆಲ್ಲ ಸಾಧನೆ ಕೇಳೋದು ಒಂದು ಪ್ರಶ್ನೆ ನಂದು, ಮತ್ತೆಂತ ಇಲ್ಲ, ಈಗ ಮದುವೆ ಆದ್ಮೇಲೆ ಈಗ ಮಕ್ಕಳು ಮರಿ ಅಂತ ಜವಾಬ್ದಾರಿ ಇರುತ್ತೆ, ಅದೆಲ್ಲ ಇದ್ದು ಕೂಡ ಇಷ್ಟೆಲ್ಲ ಸಾಧಿಸೋಕೆ ಹೆಂಗೆ ಸಹಕಾರ ಹೆಂಗೆ ಸಿಕ್ತು ನಿಮಗೆ, ಅಥವಾ ನಿಮಗೆ ಹೇಗೆ ಅದು ಸಾಧ್ಯ ಆಯ್ತು ಅಂದೇಳಿ ಕೇಳ್ಬೋದು.
1: ಹಾಂ, ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ ಮೇಲೆ ನಾನು ಸಂಗೀತ ಕ್ಲಾಸಿಗೆ ಹೋಗಿ ಸಂಗೀತ ಕಲಿಸ್ಕೊಂಡು ಮಕ್ಕಳು ಬರೋದ್ರೊಳಗೆ ಮನೆಗೆ ಬರ್ತಿದ್ದೆ. ತುಮಕೂರಿಂದ ಬೆಂಗಳೂರಿಗೆ ವಿದ್ವತ್ ಆದಮೇಲೆ ತುಮಕೂರಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ ಹಿಡ್ಕೊಂಡು ಮಲ್ಲೇಶ್ವರಕ್ಕೆ ಹೋಗಿ ನಾಗವಲ್ಲಿ ನಾಗರಾಜರಲ್ಲಿ 3 ವರ್ಷ ಕಲಿತೆ. ಕೊನೆಗೆ ಇವರಿಗೆ ಟ್ರಾನ್ಸ್ಫರ್ ಆಯ್ತು ನಮ್ಮ ಮನೆಯವರಿಗೆ.
0: ಬಹುಶಃ ಆಸಕ್ತಿ ಇದ್ರೆ ಯಾವುದು ಕಷ್ಟ ಅಲ್ಲ ಅಂದೇಳಿ ನಿಮ್ಮನ್ನು ಕಂಡು ಕಲೀಲಕ್ಕಂತ ಹೇಳಕ್ಕ.
1: ತುಂಬ ಆಸಕ್ತಿ ಸಂಗೀತ ಅಂದರೆ, ಹಾಗೆ ನಾನು ಅದರೊಟ್ಟಿಗೆ ನನ್ನ ಗಂಡನ ತುಂಬ ಪ್ರೋತ್ಸಾಹ ಕೊಡ್ತಿದ್ರು. ನಾನು ಮಕ್ಕಳು ಸ್ಕೂಲಿಗೆ ಹೋದ ಕೂಡಲೇ ಬರೋದ್ರೊಳಗೆ ಮನೆ ಸೇರ್ಕೊಳ್ತಿದ್ದೆ.
0: ಈಗ ಮಕ್ಕಳು ಯಾರಾದರೂ ಆ ದಾರಿಯಲ್ಲಿ ಮುಂದುವರಿದ್ರ ಸಂಗೀತ?
1: ನನಗೆ 2 ಹೆಣ್ಮಕ್ಕಳು, ದೊಡ್ಡವಳು ಅಶ್ವಿನಿ ಅಂಥೇಳಿ, ಎರಡನೇವಳು ಅನ್ನದ ಅಂತ. ಅವರೆಲ್ಲ ಈಗ ಮದುವೆ ಆಗಿ ಅವರಿಗೆ ಮಕ್ಕಳಾಗಿ ಎಲ್ಲ ದೊಡ್ಡವರಾಗಿದ್ದಾರೆ. ನಂದು 2 ಮಗಳು ಸಂಗೀತ ವಿದ್ವತ್ ಎಲ್ಲ ಮಾಡಿ ಅವಳು ಅಮೇರಿಕಾದಲ್ಲಿ ಇದ್ಲು 1 ವರ್ಷ, ಅಲ್ಲಿ ಪಾಠ ಎಲ್ಲ ಮಾಡ್ತಿದ್ಲು, ಪ್ರೋಗ್ರಾಮ್ ಎಲ್ಲ ತುಂಬ ಕೊಟ್ಟಿದ್ದಾಳೆ ಅವಳು. ಈಗ ಬೆಂಗಳೂರಲ್ಲಿ ನೆಲೆಸಿದ್ದಾರೆ ಬಂದು.
0: ಅಂತೂ ಮಗಳು ಕೂಡ ಆ ದಾರಿಯಲ್ಲಿ ಮುಂದುವರಿತಾ ಇದ್ರು, ಆ ಒಂದು ಶಾಸ್ತ್ರೀಯ ಕಲೆಯನ್ನು ತಮ್ಮ ದಾಯಿ ಆಗಿಸಿಕೊಂಡಿದ್ರು. ಎಲ್ಲಕ್ಕೆ ಅಂತ ಖುಷಿ ಆತಿತ್ತು. ಹಾಗೆ ನಿಮ್ಮ ಬಾಯಲ್ಲಿ ಇನ್ನೊಂದು ಕೃತಿಯನ್ನು ಕೇಂಬಾಮಗಾತಿತ್ತು. ಹಂಗಾಗಿ ನಮಗೋಸ್ಕರ, ನಮ್ಮ ಎಲ್ಲ ಕೇಳೋರಿಗೋಸ್ಕರ ಒಂದು ಕೃತಿಯನ್ನು ನೀವು ಹಾಡಬಹುದಾ ಅಂತ ಕೇಳ್ಕೊಂತ ನಿಮ್ಮ ಸಮ್ಮತಿಯನ್ನು ಬೇಡ್ಕೊಂತಿದ್ದೆ. ಹಾಗೆ ಇದೀಗ ನಿಮಗಾಗಿ ನಳಿನಿ ವೆಂಕಟರಮಣ ರಾವ್ ಕುಂದಾಪುರ ಇವರು ಹಾಡ್ತಾ ಇದ್ದಾರೆ ಕಮಲಾಪ್ತ ಕುಲ ಎನ್ನುವಂತಹ ತ್ಯಾಗರಾಜರ ಕೃತಿ. ಕೀಬೋರ್ಡ್ನಲ್ಲಿ ರವೀಂದ್ರ ಐತಾಳ್ರು ಕೋಟೇಶ್ವರ, ಹಾಗೆ ತಬಲಾದಲ್ಲಿ ಶ್ರೀನಿವಾಸ್ ಶೇಟ್ ಕುಂದಾಪುರ ಇವರು ಸಹಕಾರವನ್ನು ನೀಡಲಿದ್ದಾರೆ.
1: ರಾಗ ಬೃಂದಾವನ ಸಾರಂಗ.

0: ಸುಖ ಭಾವ ರಾಗದಲ್ಲಿ ಮೈಮರೆತು ಕವಿತೆಯೇನು, ಯಾರು ಹಾಡಿದರೇನು ಜೀವಸ್ಪಂದನೆಗೆ ಹೊನಲಂತೆ ಹರಿವ ಆ ಗೀತೆ ಎದೆ ತುಂಬುವುದು ಸಂಗೀತ ಸೌರಭೋ ಮುದ್ದುರಾಮ ಅಂಥೇಳಿ ಕೆ ಸಿ ಶಿವಪ್ಪನವರು ಹೇಳಿದರು. ಹಾಗೆ ಈ ಸಂಗೀತಕ್ಕೆ ಏಂತಿದ್ರೆ ನಮ್ಮನ್ನು ನಾವು ಮರಿತು ಸುತ್ತಲಿನ ವಾತಾವರಣನೂ ಒಂದು ರೀತಿ ಶಕ್ತಿ ತುಂಬತ್ತೆ ಅಂತ ಹೇಳಕ್ಕೆ ಈಗ ನಮ್ಮ ಮನಸ್ಸಿಗೆ ಅಷ್ಟೇ ಖುಷಿ ಕೊಟ್ಟಿದ್ರಿ ಅಂತ ಹೇಳ್ತಾ, ಈ ಸಂಗೀತ ನೀವು ಕಲಿಕೆ ಅಂತ ನಿಮ್ಗೆ ಯಾಕೆ ಅನಿಸ್ತು, ಅಥವಾ ಯಾರಾದರೂ ಇದಕ್ಕೆ ನಿಮಗೆ ಪ್ರಭಾವ ಬೀರದಿತ್ತ, ಈ ಸಂಗೀತ ನಿಮಗೆ ಇಂಥವ್ರನ್ನ ಕಂಡೆ ನಾನು ಪ್ರೇರೇಪಿತೆ ಆದೆ ಅಂತೇಳಿ ಹೇಳುವಂಥದ್ದೇನಾದರೂ ಉದಾಹರಣೆಗಳಿತ್ತ?
1: ಅಂದರೆ ಸಣ್ಣದಿಂದ ತುಂಬ ಸಂಗೀತ ಕೇಳೋದು ನಾವು, ರೇಡಿಯೋ ಅವಾಗೆಲ್ಲ ಬರೀ ರೇಡಿಯೋ ನಮಗೆ, ರೇಡಿಯೋದಲ್ಲಿ ಒಳ್ಳೊಳ್ಳೆ ಹಾಡುಗಾರರೆಲ್ಲ ತುಂಬ ಹಾಡ್ತಿದ್ರು, ಅವಾಗ ಅದು ಕೇಳಿ ನಾನು ತುಂಬ ಕಲಿತಿದ್ದೆ. ಭಾವಗೀತೆ ಎಲ್ಲ ಹೆಚ್ ಆರ್ ಲೀಲಾವತಿ ಪಿ ಸುಶೀಲ ಎಲ್ಲ ಹಾಡ್ತಿದ್ರು, ಅವರಿಂದ ತುಂಬ ಭಾವಗೀತೆ. ಸೊ ಅವಾಗ ತುಂಬ ಅಲ್ಲಿಗೆ ಘಟದ ಮೇಲೆ ನಾವು ಬೆಳೆದಿದ್ದಲ್ಲ, ಅಲ್ಲಿ ತುಂಬ ಭಾವಗೀತೆ ಜನಪದ ಗೀತೆ ಇದಕ್ಕೆಲ್ಲ ತುಂಬ ಪ್ರೋತ್ಸಾಹ. ಹಾಗೆ ಎಲ್ಲ ಕಾಂಪಿಟೇಷನಲ್ಲಿ ಹೈಸ್ಕೂಲು ಕಾಲೇಜು ಲೆವೆಲಲ್ಲಿ ಹೀಗೆ ತುಂಬ ನನಗೆ ಅಭಿರುಚಿ ಜಾಸ್ತಿ, ಎಲ್ಲ ಭಾಗವಹಿಸೋದು ಕಾಂಪಿಟೇಷನ್ಗೆ ಹೋಗೋದು ಹೀಗೆ ಎಲ್ಲ ಬಹುಮಾನ ತಗೊಂಡು ಬರೋದು ಹೀಗೆ. ಆಮೇಲೆ ನನಗೆ ಶಾಸ್ತ್ರೀಯ ಸಂಗೀತ, ಅದ್ರ ಮೊದಲು ನಾವು ಬೆಂಗಳೂರಲ್ಲಿ ವಿಜಯ ಬ್ಯಾಂಕಲ್ಲಿ ಕೆಲಸ ಮಾಡ್ತಿರುವಾಗ ವೀಣೆ ಕಲಿಬೇಕಂತ ಆಸೆ ಆಯಿತು. ಒಂದು ವೀಣೆ ಕಲಿತು 3 ವರ್ಷ ಜೂನಿಯರ್ ಮಾಡಿಕೊಂಡೆ. ಆಮೇಲೆ ಯಾಕೋ ವೋಕಲ್ಲೇ ಒಳ್ಳೆಯದು ಅಂತ ಅದರಲ್ಲಿ ಇಂಟ್ರೆಸ್ಟ್ ಬಂತು. ಮತ್ತು ಕೊನೆಗೆ ಮದುವೆ ಆಯಿತು. ಮದುವೆ ಆದಮೇಲೆ ಕೆಲಸ ರಿಸೈನ್ ಮಾಡಿದ್ಮೇಲೆ ಹಾಗೆ
0: ಸಂಗೀತ ಪಯಣ ಪ್ರಾರಂಭ ಆಯಿತು.
1: ಸಂಗೀತ ನೀಟಾಗಿ ಜೂನಿಯರ್ ಸೀನಿಯರ್ ವಿದ್ವತ್ತೆಲ್ಲ ಗೋಪಾಲ ಕೃಷ್ಣ ಅಯ್ಯರ್ ಅವರಲ್ಲಿ ಮಾಡಿದೆ. ನಂತರ ಮತ್ತು ಇವರಿಗೆ ಟ್ರಾನ್ಸ್ಫರ್ ಆಯ್ತಲ್ಲ, ಅಲ್ಲಿ ನಾನು ಬೆಂಗಳೂರಿಗೆ ತುಮಕೂರಿಂದ ಬೆಂಗಳೂರಿಗೆ ಓಡಾಡಿ ಒಂದು 3 ವರ್ಷ ಮೇಡಮ್ ಹತ್ರ ಕಲಿತೆ. ಆಮೇಲೆ ನಮಗೆ ಹೀಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು ಬೇರೆ ಬೇರೆ, ದಾವಣಗೆರೆ ಶಿವಮೊಗ್ಗ, ಕೊನೆಗೆ ನಾವು ಕುಂದಾಪುರಕ್ಕೆ ಬಂದ್ವಿ ನಮ್ಮೂರಿಗೆ.
0: ಅಂದ್ರೆ ಸಂಗೀತ ಈಗ ನಾನು ಕಲಿಲೇಬೇಕು, ನೀವು ಹೇಳಿದ್ರೆ ವೋಕಲ್ ಬಗ್ಗೆ ನಂಗೆ ಇಂಟ್ರೆಸ್ಟ್ ಆಯ್ತು ಅಂತೇಳಿ ಹೇಳ್ರಿ. ಸಂಗೀತ ಕಲಿಕೆ ಅಂತ ಅನ್ಸೋಕೆ ಯಾರದ್ದಾದ್ರೂ ಹಾಡು ಕೇಳಿ ಇನ್ಸ್ಪೈರ್ ಆದ್ರೆ ನೀವು
1: MS ಸುಬ್ಬಲಕ್ಷ್ಮಿ, ಬಾಲಮುರಳಿ ಕೃಷ್ಣ ಅವ್ರದ್ದೆಲ್ಲ ತುಂಬಾ ಕೇಳ್ತಿದ್ದೆ ನಾನು, ಶಾಸ್ತ್ರೀಯ ಸಂಗೀತ ತುಂಬಾ ಕೇಳ್ತಿದ್ದೆ. ಹಾಗೆ ಕಲಿಲೇಬೇಕು, ಕಲಿತ ಮೇಲೆ ಅದನ್ನ ಕಂಪ್ಲೀಟ್ ಮಾಡ್ಬೇಕು ಅಂತ ಹಠ ಕಟ್ಟಿ ಮಕ್ಕಳಿಗೆಲ್ಲ ಮಾಡಿ ಅವರು ಸ್ಕೂಲಿಗೆ ಹೋದ್ರಂತ ನಾನು ಸಂಗೀತ ಕಲೀಲಿಕ್ಕೆ ಹೋಗಿ ಸಾಧನೆ ಮಾಡಿ ವಿದ್ವತ್ ಮಾಡಿ.
0: ಖಂಡಿತ ಸಾಧನೆ ಅಂತ ಹೇಳಕ್ಕೆ, ಅಂತಕ್ಕಂದ್ರೆ ಸಣ್ಣ ಮಕ್ಳು ಹಿಡ್ಕೊಂಡು ಆ ಸಂಗೀತ ಅಷ್ಟು ಬೇಗ ಒಲಿಯುದಂತ ಅಲ್ಲ, ಅದು ಅಂಥದ್ದು ನಿಮಗೆ ಒಲಿದಿತ್ತಂತಂದ್ರೆ ಅದು ಬಹುಶಃ ನೀವು ಹಠ ಕಟ್ಟಿ ಹಿಡಿದು ಸಾಧನೆ ಅಂತ
1: ಹೇಳಕ್ಕೆ ಕಲಿತು.
0: ಹೌದು, ಅದನ್ನ ಅದಕ್ಕೆ
1: ಕಟ್ಟಿ ಮಾಡಿದಕ್ಕೆ ಆಯ್ತು. ಇಲ್ಲದಿದ್ರೆ ಶಾಸ್ತ್ರೀಯ ಸಂಗೀತ ತುಂಬಾ
0: ಕಷ್ಟ ಕಲಿಯುವುದು. ಹೌದು, ತಾಳ್ಮೆ ಬೇಕು, ಅಷ್ಟೇ ಅಭ್ಯಾಸ ಕೂಡ ಬೇಕು ಅದಕ್ಕೆ. ಅದು ಎರಡನ್ನ ಮೈಗೂಡಿಸಿಕೊಂಡು ಅದನ್ನು ತಮ್ಮದಾಗಿಸಿಕೊಂಡದಕ್ಕೆ ಅಭಿನಂದನೆ ತಿಳಿಸಿಕೊಳ್ತಾ, ಮತ್ತೆ ನಿಮಗೆ ಈಗ ಸಂಗೀತ ಕಲ್ತ್ರಿ ಅಲ್ಲ, ಸಂಗೀತದಲ್ಲಿ ನಿಮಗೆ ಯಾವ ರಾಗಗಳು ತುಂಬ ಇಷ್ಟ ಆಯ್ತು, ಈಗ ಇಂಥ ರಾಗ ನಂಗೆ ತುಂಬ ಇಷ್ಟ ಅಂತ ಹೇಳಿ ಹೇಳುವಂಥದ್ದು ಯಾವುದಾದ್ರೂ ರಾಗ?
1: ಈಗ ನಾನು ಹಾಡಿದ್ದೆ ಬೃಂದಾವನ ಸಾರಂಗ, ಆಮೇಲೆ ಪಂತುವರಾಳಿ ಹೀಗೆ, ಮತ್ತೆ ಹಿಂದೋಳ ಹೀಗೆ ಎಲ್ಲ, ಮೋಹನ ರಾಗ ಎಲ್ಲ ತುಂಬ ಇಷ್ಟ.
0: ಆ ರಾಗಗಳೆಲ್ಲ ಇಷ್ಟ ಆಗ್ತಾ ಹೋಗ್ತು. ಮೋಹನ ರಾಗ ಅದರದೊಂದು ಆರೋಹಣ ಆರೋಹಣ ಈಗ ಪರಿಚಯ ರಾಗದ ಪರಿಚಯ ಮಾಡೋದಾದ್ರೆ ಹೇಳ್ಬೋದಾ ನಮ್ಮ ಕೇಳುಗರಿಗೆ?
1: ಆಯ್ತಾಯ್ತು. ಸ ಸದಾ ಪಗರಿ ಸಾ,
0: ಆ ರಾಗದ ಹಾಡು ಯಾವುದಾದ್ರೂ

0: ಸದಾಶಿವ ರಚಿಸಿದ್ದು ತುಂಬಾ ಫೇಮಸ್ ಕೃತಿ ಇದು.
1: ಸದಾಶಿವ ರಾಯರು ರಚಿಸಿದ್ದ ಅಂತ ಹೇಳಿದ್ರೆ, ಈಗ ಸದಾಶಿವ ರಾಯರ್ ಅಂತ ಹೇಳುವಾಗ ನಂಗೊಂದು ಶಿವನ ನೆನಪಾಯ್ತು. ಸದಾಶಿವ ಅಂದ್ರೆ ಶಿವ, ಆ ಶಿವನ ನೆನಪಾದಾಗ ನಂಗೊಂದು ಜನಪದ ಗೀತೆ, ಶಿವನ ಮೇಲೆ ಎಷ್ಟೆಷ್ಟು ಚಂದ ಜನಪದ ಗೀತೆ, ಹಾಗೆ ಒಂದು ಜನಪದ ಗೀತೆನ ನಮಗೋಸ್ಕರ ಪ್ರಸ್ತುತಿ ಪಡಿಸುಕಾತ ಅಂತ.
0: ಆಯ್ತು ಹಾಕಿ. ಮುಕ್ಕಣ್ಣನೆಲ್ಲರೂ ಕೊಂಡಾಡಿರೋ ಶರಣಿಕಿ ಸೋಮೇಶ್.

0: ಒಂದು ಚಂದದ ಜನಪದ ಗೀತೆಯನ್ನು ಪ್ರಸ್ತುತಪಡಿಸಿದ್ರಿ. ಹಾಡಿದವರು ವಿದುಷಿ ನಳಿನಿ ವೆಂಕಟರಮಣರಾವ್ ಕುಂದಾಪುರ, ಕೀಬೋರ್ಡ್ನಲ್ಲಿ ರವೀಂದ್ರ ಐತಾಳ್ರು ಕೋಟೇಶ್ವರ, ತಬಲಾದಲ್ಲಿ ಶ್ರೀನಿವಾಸ್ ಶೇಟ್ ಕುಂದಾಪುರ. ಮೇಡಮ್, ಈ ಗೀತೆಗೇಂತ ಇದೊಂದು ಜನಪದ ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋದ್ರಿ ಅಂತ ಹೇಳಕ್ಕೆ ಚಂದದ ಒಂದು ಪ್ರಸ್ತುತಿ. ನೀವು ಹಿಂಗೆ ಕಾರ್ಯಕ್ರಮ ಜನಪದ ಅಥವಾ ಸುಗಮ ಸಂಗೀತ ಅಥವಾ ಶಾಸ್ತ್ರೀಯ ಸಂಗೀತದಲ್ಲಿ ಹಲವು ಕಡೆ ಕಾರ್ಯಕ್ರಮ ಕೊಟ್ಟಿದ್ರಿ, ಅದು ನೀವೀಗ ಕರ್ನಾಟಕ ಮಾತ್ರವಾದ ಹೊರ ರಾಜ್ಯದಲ್ಲೂ ಕೂಡ ಕಾರ್ಯಕ್ರಮ ನೀಡಿದ್ರಿಯ?
1: ಹೌದು, ಹೈದರಾಬಾದಲ್ಲಿ ಸಂಗೀತ ಸಭೆ ನಾಟ್ಯರಂಗ ಅಂತ, ಅಲ್ಲಿ ಕ್ಲಾಸಿಕಲ್ ಮ್ಯೂಸಿಕ್ ಕಾನ್ಸರ್ಟ್ ಕೊಟ್ಟಿದ್ದೀನಿ. ಆಮೇಲೆ ಅಲ್ಲಿ ಬಿರ್ಲಾ ಟೆಂಪಲ್ ಇದೆ ಹೈದರಾಬಾದಲ್ಲಿ, ಅಲ್ಲಿಯೇ ಒಂದು ಕಾನ್ಸರ್ಟ್ ದೇವರಿಗೆ ಸೇವೆ ಕೊಟ್ಟಿದ್ದೀನಿ.
0: ಹಾಗೆ ಮತ್ತೆ ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು,
1: ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರಲ್ಲಿ, ಕನ್ನಡ ಸಂಸ್ಕೃತಿ ಇಲಾಖೆ
0: ಇಲಾಖಾ ಕಾರ್ಯಕ್ರಮಗಳು
1: ಅಲ್ಲಿ ಸುಮಾರು, ಕಾವ್ಯ ಕಾವೇರಿ, ತುಮಕೂರಲ್ಲಿ ಕ್ಲಾಸಿಕಲ್ಲು, ಆಮೇಲೆ ಭಾವಗೀತೆ ಕಾರ್ಯಕ್ರಮ, ದಾವಣಗೆರೆಯಲ್ಲಿಯೂ ಹಾಗೆ ಕಾವ್ಯ ಕಾವೇರಿ ಅಂತ ಅಲ್ಲಿ ಕಾರ್ಯಕ್ರಮ ಮಾಡಿದ್ದೀನಿ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರಲ್ಲಿ.
0: ಎಲ್ಲೆಲ್ಲಿ ಹೋದ್ರೆ ಅಲ್ಲಲ್ಲಿ ಈ ಸಂಗೀತದ ಒಂದು ಕಂಪನ್ನ ಪಸರಿಸ್ತಾ ಬಂದ್ರಿ ಅಂತ ಹೇಳಕ್ಕ. ನಿಮ್ಮ ಈ ಎಲ್ಲ ಒಂದು ಪರಿಚಯ ಓದುವಾಗ ನಾನು ಕಂಡ್ಕೊಂಡದ್ದು ತುಂಬ ಕಡೆ, ಸುಮಾರು 500, ನೀವು ಹೇಳಿದಾಗ 500 ಹೆಚ್ಚು ಕಾರ್ಯಕ್ರಮ ನೆಡ್ತಾ ಬಂದಿದ್ರಿ. ಅದಕ್ಕೆ ನಿಮ್ಮನ್ನ ತುಂಬ ಪ್ರೀತಿಯಿಂದ ನಾವು ಅಭಿನಂದಿಸ್ಕೊಳಕ್ಕೆ, ಯಾಕಂತ ಹೇಳಿದ್ರೆ ಕಲಿತದ್ದೇ ಒಂದು ವಯಸ್ಸಲ್ಲಿ ಕಲಿಯುವಾಗಲೇ ಅದು ಒಂದು ಹಠ ಕಟ್ಟಿ ಗುರಿ ಮುಟ್ಲೇಬೇಕಂತ ಕಲಿತದ್ದು ಬೇರೆ, ಅದ್ರ ಮೇಲೆ ಒಂದಿಷ್ಟು ಕಾರ್ಯಕ್ರಮವನ್ನು ಕೂಡ ಅದೇ ಆಸಕ್ತಿಯಿಂದ ಕೊಡ್ತಾ ಬಂದ್ರಿ, ಅದಕ್ಕೆ ಅಭಿನಂದಿಸ್ತಾ. ಹಾಗೆ ಈಗ ಕುಂದಾಪುರದಲ್ಲಿ ಬಂದೆ ಅಂತ ಹೇಳಿದ್ರಿ, ಇಲ್ಲಿ ಕೂಡ ನೀವು ನಿಮ್ಮದೇ ಒಂದು ಸಂಗೀತ ತರಗತಿನ ಕೂಡ ನಡೆಸ್ತಾ ಇದ್ರಿ ಅಂತ ಹೇಳಿ ಕೇಳಲ್ಪಟ್ಟೆ. ಅದ್ರ ಬಗ್ಗೆ ಹೇಳುದಾದ್ರೆ ಎಷ್ಟು ವರ್ಷದಿಂದ ತರಗತಿ ನಡೀತಾ ಇತ್ತು?
1: ನಾನಿಲ್ಲಿ ಸಂಗೀತ, ನಾವು ಇಲ್ಲಿಗೆ ಬಂದು 25 ವರ್ಷ ಆಯಿತು. 25 ವರ್ಷದಿಂದ ಶ್ರುತಿಲಯ ಸಂಗೀತ ಶಾಲೆ ಅಂತ ಕುಂದಾಪುರದಲ್ಲಿ, ಕರ್ನಾಟಕ ಕ್ಲಾಸಿಕಲ್ಲು ಸುಗಮ ಸಂಗೀತ ಎಲ್ಲ ಮಕ್ಕಳಿಗೆ, ಸುಮಾರು 1,000 ಮಕ್ಕಳು ಜಾಸ್ತಿ ಆಗಿರ್ಬೋದು, ಎಲ್ಲ ಕಲಿಸಿ ಅವರೆಲ್ಲ ಈಗ ದೊಡ್ಡ ಡಾಕ್ಟ್ರು ಇಂಜಿನಿಯರ್ ಎಲ್ಲ ಕಡೆ
0: ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ರು
1: ಎಲ್ಲ ಕಡೆ. ಇಲ್ಲಿ ಎಲ್ಲ ತುಂಬ ಕಡೆ ಕಾರ್ಯಕ್ರಮ ಮಾಡಿದ್ದೀವಿ, ಕುಂದೇಶ್ವರ ಟೆಂಪಲ್ಲು, ಆಮೇಲೆ ಸಾಲಿಗ್ರಾಮ.
0: 25 ವರ್ಷದ ಹಿಂದೆ ಕುಂದಾಪುರ ಅಂತ ಹೇಳಿದಾಗ ಈಗ ಎಲ್ಲಿ ಕಂಡು ಒಂದು ಸಂಗೀತ ತರಗತಿಗಳು ಸಿಕ್ಕುತ್ತೆ ನಮಗೆ?
1: ಅವಾಗ ಇರಲಿಲ್ಲ,
0: ಅವಾಗ ಇರಲಿಲ್ಲ.
1: ಕುಂದಾಪುರಕ್ಕೆ ಬರುವಾಗ ಕರ್ನಾಟಕ ಕ್ಲಾಸಿಕಲ್ ಇಲ್ಲ, ಹಿಂದೂಸ್ತಾನಿಯೇ ಇದ್ದಿದ್ದು. ನಾನು ಬಂದು ಇಲ್ಲಿ ಕರ್ನಾಟಕ ಶುರು ಮಾಡಿದ್ದು. ಅವಾಗ ತುಂಬ ಎಲ್ಲ ಕಲಿಯೋರು ತುಂಬ ಜನ, ತುಂಬ ಸ್ಟೂಡೆಂಟು, ಎಲ್ಲರಿಗೂ ಆಸಕ್ತಿ, ಎಲ್ಲ ತುಂಬ ಮಕ್ಕಳು ಬರ್ತಿದ್ರು. ಸುಮಾರು 50 ಮಕ್ಕಳು ಕ್ಲಾಸಿಗೆ ನಾನು ಹೇಳ್ಕೊಡ್ತಾ ಇದ್ದೆ,
0: ಹೇಳಿಕೊಡ್ತಾ ಇದ್ದೆ.
1: ಅವೆಲ್ಲ ಮಕ್ಕಳನ್ನು ಕರ್ಕೊಂಡೋಗಿ ಎಲ್ಲ ಕಡೆ ಹಾಡಿಸ್ತಿದ್ದೆ.
0: ಎಲ್ಲಿ ಕುಂದಾಪುರದಲ್ಲಿ ಶ್ರುತಿ ಸಂಗೀತ ತರಗತಿ ನಿಮ್ಮದು ಎಲ್ಲಿತ್ತು? ಕುಂದಾಪುರದಲ್ಲಿ ಎಲ್ಲಿದೆ ಅದು?
1: ಅದು
0: ನಮ್ಮ ಕೇಳುಗರಿಗೋಸ್ಕರ.
1: ಮೊದಲು ಗೀತಾಂಜಲಿ ಟಾಕೀಸ್ ಅಂತ ಇತ್ತು, ಈಗ ಹೊಸ ಬಸ್ ಸ್ಟ್ಯಾಂಡ್ ಇದೆ ಅಲ್ಲ, ಅಲ್ಲಿ ಆಗುತ್ತೆ. ಪಣಂಬೂರ್ ಗಾರ್ಡನ್ ಅಂತ ನಮ್ಮ ಮನೆ ಹೆಸರು, UBMC ಸ್ಕೂಲ್ ಚರ್ಚ್ ರೋಡ್ ಅಲ್ಲಿ ಉಂಟು.
0: ಅಲ್ಲಿ ತರಗತಿ ನಿರಂತರ ನಡೆಸ್ತಾ
1: ಇರ್ತೀವಿ, ಅಲ್ಲೇ ನಡೆಯೋದು ಕುಂದಾಪುರದಲ್ಲಿ.
0: ಈಗ ಸಂಗೀತ ತರಗತಿಗೆ ಮಕ್ಕಳೆಲ್ಲ ಬರ್ತಾರಲ್ಲ, ಈಗ ಕಲಿತು ನೀವು ಹೇಳಿದ್ರೆ ಬೇರೆ ಬೇರೆ ಕಡೆ ಹೋದ್ರು ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ್ರು ಅಂತೇಳಿ, ಯಾವಾಗಲೂ ಅವ್ರು ಸಿಕ್ಕಿದಾಗ ಅವ್ರು ಗುರುತಿಸಿ ಅಥವಾ ನಿಮ್ಮನ್ನು ಯಾವ ರೀತಿ ಅದನ್ನು ಅವರು ನಿಮ್ಮನ್ನು ಟ್ರೀಟ್ ಮಾಡ್ತಾರೆ, ಅಥವಾ ಆ ಸಂಗೀತ ಶಿಕ್ಷಕಿಯಾಗಿ ನಿಮ್ಮ ಅನುಭವ ಎಂತ ಇತ್ತಂತ?
1: ಅವ್ರ ಮಕ್ಕಳು ಎಲ್ಲ ಬೇರೆ ಬೇರೆ ಕಡೆ, ಬೆಂಗಳೂರು ಅಲ್ಲಿ ಇಲ್ಲಿ ಕೆಲಸಕ್ಕೆಲ್ಲ ಹೋದ್ರಲ್ಲ, ಬಂದವಾಗ ಬಂದು ಮೀಟ್ ಮಾಡ್ತಾರೆ ಕೆಲವರು, ಕೆಲವರೆಲ್ಲ ಮದುವೆ ಆಗಿ ಬೇರೆ ಬೇರೆ ಕಡೆ ಗೋವಾ ದೂರ ಹೋದವರು, ಹೀಗೆ ಅಲ್ಲಿ ಯಾವುದು ಫಂಕ್ಷನ್ ಅಲ್ಲಿ ಅಲ್ಲಿ ಇಲ್ಲಿ ಸಿಕ್ಕ.
0: ಈಗಿನ ಶಿಕ್ಷಣ, ಈಗ ಸಂಗೀತ ನಿಮ್ಮಲ್ಲಿ ಕಲೀಲಿಕ್ಕೆ ಮಕ್ಕಳೆಲ್ಲ ಬತ್ತರಲ್ಲ, ಅವರನ್ನ ನೋಡುವಾಗ ನೀವು ಕಲಿಯುವಾಗಿದ್ದ ಆಸಕ್ತಿಗೂ ಈಗ ಮಕ್ಕಳಲ್ಲಿ ಇರುವ ಆಸಕ್ತಿಯನ್ನು ಕಂಡ್ರೆ ಹೇಗಿದೆ ಈಗ? ಆ ಒಂದು ತುಡಿತ ಇತ್ತ ಅಥವಾ ಕೆಲವರು ಈಗ ಕಲಿಬೇಕಂತ ಬತ್ತರು ಬಿಟ್ರೆ ಅದನ್ನ? ಹಾಗೆ ಅಂದ್ರೆ ಆ ಒಂದು
1: ಮನೇಲಿ ತಂದೆ ತಾಯಿ ಒತ್ತಾಯ ಮಾಡಿ ಕಳಿಸ್ತಾರೆ, ಏನಾದ್ರು ಒಂದು ಹಾಬಿ ಇರ್ಲಿ ಮಕ್ಕಳಿಗೆ, ಸಂಸ್ಕಾರ ಸಂಗೀತ ಅಂದ್ರೆ ಬರ್ಲಿ ಅಂತ ತಂದೆ ತಾಯಿ ಒತ್ತಾಯಕ್ಕೆ ಬರ್ತಾರೆ. ಕೆಲವ್ರು ಇದ್ದಾರೆ ಚಂದ ಕಲಿತಾರೆ, ಸೀನಿಯರ್ ಆಗುವಾಗ ಅವರು ಕಲಿತಾಗತ್ತೆ ಇಲ್ಲಿ ಬೇರೆ ಕಡೆಗೆ ಹೋಗ್ತಾರೆ, ಅವಾಗ ಅವ್ರದಲ್ಲಿ ಕಟ್ ಆಗುತ್ತೆ. ಹಾಗೆ
0: ಅಂದ್ರೆ ಒಂದು ಒಂದಿಷ್ಟು ಟೈಮ್ ಬರ್ತಾರೆ ಕಲಿಬೇಕಂತ.
1: ಮತ್ತೆ ನಾನು ಆ ಮಕ್ಕಳಿಗೆ ಎನ್ಕರೇಜ್ ಆಗ್ಲಿ, ಸ್ವಲ್ಪ ಇಂಟ್ರೆಸ್ಟ್ ಬರ್ಲಿ ಅಂತ ಎಲ್ಲಾ ಕಡೆ ಹಾಡಿಸ್ತೀನಿ, ಕರ್ಕೊಂಡೋಗಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹಾಡಿಸ್ತೀನಿ, ಅವರನ್ನೇ ಕೂರಿಸ್ತೀನಿ. ಮೊದಲು ನಾನು ಹಾಡ್ತಿದ್ದೆ, ಈಗ ಅವರೊಟ್ಟಿಗೆ ನಾನು ಸಹ ಹಾಡ್ತೀನಿ. ಮೊದಲು ಮಕ್ಕಳನ್ನೇ ಸ್ಟೇಜಲ್ಲಿ ಕೂರಿಸ್ತಿದ್ದೆ, ಅಷ್ಟು ಮಕ್ಕಳೆಲ್ಲ ಚಂದ ಚಂದ ಹಾಡ್ತಿದ್ರು.
0: ಮಕ್ಕಳಿಗೂ ಕೂಡ ವೇದಿಕೆ ಅಭ್ಯಾಸ ಆಯ್ಲಿ ಅಂತ.
1: ಹೌದು, ಎಲ್ಲ ಮಕ್ಕಳಿಗೂ ಈಗಲೂ ಹಾಗೆ, ಮಕ್ಕಳಿಗೆಲ್ಲ ವೇದಿಕೆ ಮೇಲೆ ಸ್ಟೇಜ್ ಫಿಯರ್ ಬರಬಾರ್ದು ಅಂತ ಅವರನ್ನು ನಾನು ಕರ್ಕೊಂಡು ಹೋಗಿ ತಯಾರು ಮಾಡ್ತೀನಿ, ಮತ್ತು ಮುಂದೆ ಬೆಳೆಸೋದು ಅವರಿಗೆ ಬಿಟ್ಟಿದ್ದು.
0: ಖಂಡಿತ, ಗುರುಗಳು ಒಂದು ಮಾರ್ಗ ದರ್ಶನ ಕೊಡುವಂಥದ್ದು ಅಥವಾ ಒಂದು ಮಾರ್ಗದಲ್ಲಿ ಅವ್ರನ್ನ ತೋರಿಸಿ ಬಿಡುವಂಥದ್ದು ಕೆಲಸ ಗುರುಗಳು ಮಾಡುವಂಥದ್ದು.
1: ಮತ್ತು ಬರೀ ಕಲಿತು ಸುಮ್ಮನೆ ಇದ್ರೆ ಏನು ಪ್ರಯೋಜನ ಆಗಲ್ಲ ಸಂಗೀತ ಅನ್ನೋದು.
0: ಹೌದು ಹೌದು ಹೌದು,
1: ಹೊರಗೆ ಬರ್ಬೇಕು
0: ಅಂದ್ರೆ ಬರುವಂತ ಶಿಷ್ಯಂದರಿಗೆ ನೀವು ಸಂಗೀತ ಹೇಳಿಕೊಡ್ತಾ ಜೊತೆ ಜೊತೆಗೆ ಒಂದಿಷ್ಟು ವೇದಿಕೆ ಕೂಡ ಅವ್ರಿಗೆ ಕಲ್ಪಿಸಿ ಕೊಡ್ತಾ ಹೋಗುದು, ಯಾಕಂದ್ರೆ ಧೈರ್ಯ ಬರಲಿ, ಹಾಡಿ ಹಾಡಿ ಧೈರ್ಯ ಬರಲಿ ಅಂತ.
1: ಮತ್ತೆ ಅಲ್ಲಿ ಇಲ್ಲಿ ಎಲ್ಲ ಕಾಂಪಿಟೇಷನ್ ಇದೆ, ಹೋಗಿ ಹಾಡ್ತಾರೆ ಎಲ್ಲ. ನಾನು ಸ್ಟೂಡೆಂಟು ಹೋದ್ಮೇಲೆ ಅವರು ಫಸ್ಟ್ ಪ್ರೈಜ್ ತಗೊಂಡು ಬರೋದು, ಹಾಗೆ ಅವ್ರಿಗೆ ಟ್ರೈನ್ ಅಪ್ ಮಾಡ್ತೀನಿ.
0: ಒಂದ್ ರೀತಿ ಅದು ಗುರುಗಳಿಗೆ ಒಂಥರ ಹೆಮ್ಮೆ ಅಲ್ಲ ಅದು. ಹೌದು,
1: ಸ್ಟೂಡೆಂಟ್ ಆ ರೀತಿ ಬಂದ್ರೆ ನಮ್ಗೆ ಹೇಳಿಕೊಟ್ಟಿದ್ದಕ್ಕೆ
0: ಸಾರ್ಥಕ,
1: ಮನ್ಸಿಗೆ ಸಂತೋಷ,
0: ಖುಷಿ ಇದೆ. ಆ ಖುಷಿ ಎಲ್ಲವನ್ನ ಒಗ್ಗೂಡಿಸಿಕೊಂಡ್ರೆ ಅದೇ ಖುಷಿಯಲ್ಲಿ ನಮಗೋಸ್ಕರ ಒಂದು ವಚನವನ್ನ ಪ್ರಸ್ತುತಿಪಡಿಸುಕಾತ.
1: ಬಸವಣ್ಣನ ವಚನ ಹಾಡ್ತೇನೆ, ರಾಗ ವಾಸಂತಿ ಅದು.

0: ಹಾಡಿದವರು ವಿದುಷಿ ನಳಿನಿ ವೆಂಕಟರಮಣ ರಾವ್ ಕುಂದಾಪುರ, ಕೀಬೋರ್ಡ್ನಲ್ಲಿ ರವೀಂದ್ರ ಐತಾಳ್ರು ಕೋಟೇಶ್ವರ, ತಬಲಾದಲ್ಲಿ ಶ್ರೀನಿವಾಸ್ ಶೇಟ್ ಕುಂದಾಪುರ. ಮೇಡಮ್, ಈಗ ಆಕಾಶವಾಣಿ ಬಿ ಗ್ರೇಡ್ ಕಲಾವಿದೆ ಆದೆ ಅಂತ ಹೇಳಿದ್ರಿ, ಅಲ್ಲಿಯ ಪಯಣ ಹೆಂಗಾಯ್ತು, ಅಲ್ಲಿಗೆ ಹೆಂಗೆ ಅವಕಾಶ ನಿಮಗೆ ದೊರೀತು?
1: ಅಲ್ಲಿ ನಾನು 1986 ಅಲ್ಲಿ ಅಲ್ಲಿ ಆಡಿಷನ್ಗೆ ಅಪ್ಲೈ ಮಾಡಿದೆ. ಅವಾಗೆಲ್ಲ ಪೂರಾ ಮ್ಯಾನ್ಯುವಲ್, ಈಗೆಲ್ಲ ಆನ್ಲೈನಲ್ಲಿ ಮಾಡುವಂಥದ್ದು. ಅವಾಗ ನಾವು ಆವಾಗ ಆಫೀಸಿಗೆ ಹೋಗಿ ಅಪ್ಲಿಕೇಶನ್ ತಗೊಂಡು ಆಡಿಷನ್ಗೆ ಕರೀತಾರೆ ಅವ್ರು. ನಾವು ಜನವರಿಗೆ ಅಪ್ಲೈ ಮಾಡಿದರೆ ಜುಲೈ ಹಾಗೆ ಆಡಿಷನ್ ಆಗುತ್ತೆ. ಕೊನೆಗೆ ಸೆಲೆಕ್ಟ್ ಆದೆ ನಾನು. 3 ತಿಂಗಳಿಗೆ 2 ಸಿಟ್ಟಿಂಗ್ ಮಾಡ್ಕೊಂಡು ರೆಕಾರ್ಡ್ ಎಲ್ಲ ಮಾಡಿ, ಅದು ಹಾಗೆ ಸಾಮಾನ್ಯ ಒಂದು 20 ವರ್ಷ ಹಾಗೆ ನಾನು ಹಾಡ್ಕೊಂಡೇ ಇದ್ದೆ ಅಲ್ಲಿ. ಇವರಿಗೆಲ್ಲ ಟ್ರಾನ್ಸ್ಫರ್ ಆಗಿ ನಾವು ಮುಂದೆ ಹೋದ್ಮೇಲೆ ಮತ್ತೆ ಅಲ್ಲಿ ನಿಲ್ಲಿಸಿದೆ. ಬರ್ಲಿಕ್ಕೆ ಹೋಗ್ಲಿಕ್ಕೆ ಎಲ್ಲ ತಾಪ ಹಾಗೆ ಅದು ಅಲ್ಲಿ ಆಯ್ತು, ನಿಲ್ಲಿಸ್ತು.
0: ಅವಾಗಿನ ಅನುಭವನೇ ಹೇಳಿದ್ರಿ, ಅವಾಗ ಈಗ ಈ ತರ ಆನ್ಲೈನ್ ಏನಿರ್ಲಿಲ್ಲ ಅಂತ. ಅವಾಗ ರೆಕಾರ್ಡಿಂಗ್ ಅದ್ರ ಬಗ್ಗೆ ಎಲ್ಲ ಈಗ ನೀವೇ ಕೂತು ಮಾತಾಡ್ತಾ ಇದ್ರಿ, ಆಗ ನೀವೇ ಕೂತು ಹಾಡ್ತಾ ಇದ್ರಿ, ಆ ಅನುಭವ ಹೆಂಗಿತ್ತು ಅಂತ?
1: ಅಲ್ಲಿ ಹೀಗೆ ಇದೆ, ನಾವು ಸ್ಟುಡಿಯೋದೊಳಗೆ ನಾವು ಕೂತ್ಕೊಳ್ಳೋದು, ಪಕ್ಕದಲ್ಲಿ ಅವರು ಇನ್ಸ್ಟ್ರೂಮೆಂಟ್ ಎಲ್ಲ ನುಡಿಸ್ತಾರೆ. ಹೀಗೆ ಅಲ್ಲಿ ಎದುರಿಂದ ನಮಗೆ ಕಾಣ್ತಾ ಇರ್ತದೆ ಅವರು ರೆಕಾರ್ಡ್ ರೂಮ್ ಅಲ್ಲಿ ರೆಕಾರ್ಡ್ ಮಾಡ್ತಾ.
0: ಫಸ್ಟ್ ನಿಮ್ಮ ಹಾಡನ್ನ ರೇಡಿಯೋದಲ್ಲಿ ಕೇಳುವಾಗ ನಿಮ್ಗೆ ಹೆಂಗ್ ಅನ್ಸಿತ್ತು ಅಂತ?
1: ನಮಗೆ ಭಾರಿ ಖುಷಿ, ಅವಾಗ ಸಂತೋಷ, ರೇಡಿಯೋದಲ್ಲಿ ಬಂತು ಅಂತ. ನಮ್ಮ ಫ್ರೆಂಡ್ಸ್ ಅವರು ಇದು ಸುತ್ತಮುತ್ತಲಿನವರಿಗೆಲ್ಲ ಬರ್ತದೆ ಕೇಳಿ ಅಂತೆಲ್ಲ.
0: ಅವಾಗ ಈಗ ಅಂದ್ರೆ ಅದಾದ್ಮೇಲೆ ಪ್ರಸಾರ ಅಂದ್ರೆ ಯೂಟ್ಯೂಬ್ ಅಲ್ಲೋ ಅಥವಾ
1: ಅದೆಲ್ಲ.
0: ಹೌದು, ಅವಾಗೆಲ್ಲ ಬರೋ ಹೊತ್ತಿನಲ್ಲೇ ಕೇಳಬೇಕಿತ್ತು ಅವರಿಗೆಲ್ಲ ಹೇಗೆ ಅದನ್ನ.
1: ಬೆಳಿಗ್ಗೆ 8:20 ಬರೋದು ಗೀತಲಹರಿ ಅಂತ, 10 ನಿಮಿಷ ಬರೋದದು, 2 ಹಾಡು ಹೀಗೆ ಬರೋದು. 3 ತಿಂಗಳಿಗೆ ಒಂದ್ಸರಿ ಕರಿತಾ ಇದ್ರು. ಹಾಗೆ ನಾವು ನಮ್ಮ ಫ್ರೆಂಡ್ಸಿಗೆಲ್ಲ ಹೀಗೆ ಹೇಳೋದು ಖುಷಿ ಆಗ್ತಿತ್ತು ಅವಾಗೆಲ್ಲ. ಮತ್ತೆ ಮತ್ತೆ ಅದು ಅಭ್ಯಾಸ ಆಯ್ತು. ಮತ್ತೆ ಹಾಗೆ ಒಂದು 18-20 ವರ್ಷ ಮಾಡಿದೆ. ಮತ್ತೆ ನಾನು ಸ್ಕೂಲ್ ಎಲ್ಲ ಓಪನ್ ಮಾಡಿದೆ ಅಲ್ಲ,
0: ಅವಾಗ ಒಂದು ಆಕಾಶವಾಣಿ ಅಂದ್ರೆ ಅಷ್ಟು ಚಂದ ಇತ್ತು. ಈಗ ರೇಡಿಯೋ ಎಲ್ಲಿಯೂ ನಾವು FM ರೇಡಿಯೋಗಳನ್ನು ಕೇಳುತ್ತೆ, ಆದ್ರೆ ಆಕಾಶವಾಣಿ ಆಗ ಒಂದು ಆಕಾಶವಾಣಿ ಅಂತ ಅಂದ್ರೆ ಅದೇನೋ ಒಂದು ಖುಷಿ ಇರ್ತಿತ್ತು. ಅಲ್ಲಿ ಒಂದು ಅವಕಾಶ
1: ನೀಡಲಿಲ್ಲ ಅವಾಗ.
0: ಹೌದು ಹೌದು,
1: ಅವಾಗ ದೂರದರ್ಶನ ಎಲ್ಲ ಇರಲಿಲ್ಲ. ಆಮೇಲೆ ನಾನು ಇದೇ ಬೆಂಗಳೂರಲ್ಲಿ ಸಿಟಿ ಇನ್ಸ್ಟಿಟ್ಯೂಟ್ ಅಂತ ತುಂಬಾ ಫೇಮಸ್ ಅದು ಚಾಮರಾಜಪೇಟೆಯಲ್ಲಿ, ಅಲ್ಲಿ 2 ತಿಂಗಳು ರಾಮೋತ್ಸವ ಮಾಡ್ತಾರೆ. ಅಲ್ಲಿ ಹೀಗೆ ಅಪ್ಕಮಿಂಗ್ ಆರ್ಟಿಸ್ಟ್ಗಳಿಗೆ 5-6 ಕೊಡ್ತಾರೆ. ಆಮೇಲೆ 6-6:30 ದೊಡ್ಡ ದೊಡ್ಡ ಆರ್ಟಿಸ್ಟ್ ಎಲ್ಲ ಬಂದು ಹಾಡ್ತಾರೆ. ನಮಗೂ ಅಲ್ಲಿ ಅವಕಾಶ ಕೊಡ್ತಾರೆ. ಯಾಕಂದ್ರೆ 10:00-11:00 ಹೀಗೆ ನಾವು ಯಾರಿಗೂ ಒಂದು ಹೋಗಿ ನಮಗೆ ಒಂದು ಪ್ರೋಗ್ರಾಮ್ ಕೊಡಿ ಅಂದರೆ ಅವರು ಡಿಸಪಾಯಿಂಟ್ ಮಾಡ್ತಿರ್ಲಿಲ್ಲ, ಅಡ್ಜಸ್ಟ್ ಮಾಡಿ ಕೊಡ್ತಿದ್ರು. ಅದು ಎಲ್ಲ ದೊಡ್ಡ ಪ್ರಿಂಟ್ ಆಗಿ ಬರ್ತಿತ್ತು, ಎಲ್ಲವರಿಗೂ ಒಂದು ಅದು ತಿಳಿತಿತ್ತು ಇಂಥವ್ರದ್ದು ಪ್ರೋಗ್ರಾಮ್ ಇಂಥ ದಿನ ಇದೆ ಅಂತ. ಅಲ್ಲಿ 1,000+ ಸೇರ್ತಾರೆ, ತುಂಬ ಫೇಮಸ್ ಅದು. ಈಗಲೂ ನಡೀತಾ ಉಂಟು, ಈಗಲೂ ನಡೀತಾ ಉಂಟು. ರಾಮನವಮಿ ಮೊನ್ನೆ ಆಯ್ತಲ್ಲ, ಹಾಗೆ ಅಲ್ಲಿ ಹಾಡಿದರೆ ತುಂಬ ವೆಯ್ಟ್ ಜಾಸ್ತಿ.
0: ಅಂತ ಕಡೆಯಲ್ಲೆಲ್ಲ ಹೋಗಿ ಹಾಡಿದ್ರಿ, ಆ ಅನುಭವ ಕೂಡ ನಿಮ್ಮದ್ದಾಯ್ತು, ಆ ಒಂದು ಖುಷಿ ಕೂಡ ಇತ್ತು. ಅಂದ್ರೆ ನೀವು ಎಲ್ಲಿ ವೇದಿಕೆಗಳಿದ್ರು ಕೂಡ ಹೋಗಿ ಹಾಡ್ಲಿಕ್ಕೆ ಖುಷಿ ಪಡ್ತಿದ್ರಿ. ಅಂದ್ರೆ ಇದರಿಂದ ನನಗನ್ಸುದು, ನೀವೇ ಹೇಳು ಮಾತಿಂದ ಅಂದ್ರೆ ನಿಮಗಿದ್ದ ಆ ವೇದಿಕೆಗಳನ್ನ ಹತ್ತಿ ಹತ್ತಿ ನಿಮ್ಗೊಂದು ಕಾನ್ಫಿಡೆನ್ಸ್ ಆಗಿರ್ಬೋದು, ಅಥವಾ ಅನುಭವಗಳನ್ನ ಪಡಿತ ಹೋಪಕ್ ವೇದಿಕೆ ನಾವು ಹತ್ಲೇಬೇಕಂತ. ನಾವು ಕಲ್ತದಕ್ಕಿಂತ ಹೆಚ್ಚಾಗಿ ಅದನ್ನ ಬೆಳೆಸ್ಕೊಳ್ಕಾರೆ
1: ಅದು ಟೈಪೇ ಬೇರೆ. ಮನೆಯಲ್ಲಿ ಕುತ್ಕೊಂಡು ಹಾಡದೆ
0: ಆ ಅನುಭವ ತಕ್ಕಂತ ಹೋಯ್ಕ ಅಂತ ಹೇಳ್ತಾರೆ. ಇದೊಂದ್ ಕಿವಿ ಮಾತು ಅಂತ ಹೇಳಕ್ ನಮ್ಮ ಕೇಳುಗ ಯಾರೇ ಕೇಂತಿದ್ರು ಕೂಡ, ನಾವು ಕಲಿಯುವುದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಕಲ್ತ ಮೇಲೆ ಅದನ್ನ ಹೇಗೆ ನಾವು ಹೌದು
1: ಉಪಯೋಗಿಸ್ಕೊಳ್ಳೋದು
0: ಅದು ಕೂಡ
1: ಅದು ಖುಷಿ ಕೊಡ್ತದೆ.
0: ಹೌದು ಹೌದು ಹೌದು,
1: ತುಂಬಾ ತುಂಬಾ ಒಳ್ಳೇದದು ಸಂಗೀತ ಅನ್ನೋದು, ಭಾರಿ ಒಳ್ಳೇದು. ನಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ,
0: ಹಾಡಿ
1: ಸಂತೋಷ ಆಗುವಾಗ ಹೆಲ್ತ್ ಬರುತ್ತೆ, 4 ಜನ ಕೇಳಿ ಅವರಿಗೂ ಸಂತೋಷ ಆಗುತ್ತೆ
0: ಖಂಡಿತ.
1: ಹಾಗೆ ತುಂಬಾ ವೇದಿಕೆಯಲ್ಲಿ ಹಾಡಿದ್ದೀನಿ ನಾನು.
0: ಈ ಸಂಗೀತ ಎಲ್ಲ ಬಿಟ್ಟು ನೀವು ಹಿಂದಿ ವಿಶಾರದ ಕೂಡ ಮಾಡ್ಕೊಂಡ್ರಿ, ಅದು ಯಾವಾಗ?
1: ನಾನು ಹಿಂದಿ ವಿಶಾರದ ಮಾಡಿದ್ದು 8th standard ಇಂದ SLC ಒಳಗೆ ಎಲ್ಲ ವಿಚಾರದ ಡಿಗ್ರಿ ಸಮ. ಅದು ಒಬ್ರು ಸರ್ ಇದ್ರು ಅವಾಗ, ಅವರು ಪಾಪ ಬೆಳಿಗ್ಗೆ ನಮಗೆ ಸ್ಕೂಲ್ ಶುರುವಾಗೋ ಮೊದಲೇ 9 ಗಂಟೆಯಿಂದ 10 ಗಂಟೆವರೆಗೆ ಹಿಂದಿ ಪಾಠ ಮಾಡ್ತಿದ್ರು. ಹಾಗೆ ನಾವು ಪ್ರಥಮ, ಮಧ್ಯಮ, ರಾಷ್ಟ್ರಭಾಷೆ, ವಿಶಾರದ, ಅದರಲ್ಲಿ ಎರಡು ಪಾರ್ಟ್ ಉಂಟು, ಪೂರ್ವಾರ್ಧ ಉತ್ತರ. ಅದು ಡಿಗ್ರಿಗೆ, ಬಿ ಎ ಡಿಗ್ರಿಗೆ ಸಮ. ಅಷ್ಟು ಮಾಡಿಕೊಂಡೆ. ಕೊನೆಗೆ ನಾವು ಪಿ ಯು ಸಿಗೆ ತೀರ್ಥಹಳ್ಳಿಗೆ ಹೋದ್ವಿ ಅಲ್ಲಿ ಕಲೀಲಿಕ್ಕೆ. ಕೊನೆಗೆ ಅದು ಅಲ್ಲೇ ನಿಲ್ತು. ಇಲ್ಲಿ ಪ್ರವೀಣ ಮಾಡ್ಬೋದಿತ್ತು.
0: ಅದು ಹಿಂದಿ ವಿಶಾರದ ಅದೆಲ್ಲ ಮಾಡ್ಕೊಂಡಿದ್ದು ಒಂದು ತರದಲ್ಲಿ ಆ ವಿದ್ಯೆಗಳನ್ನೆಲ್ಲ ಕಲಿತ ಕಲಿತ ಆಮೇಲೆ ಎಲ್ಲವನ್ನ ಬಿಟ್ಟು ಇದ್ದು ಉದ್ಯೋಗ ಕೂಡ ಬಿಟ್ಟು ಎಳಕ ಹೆಚ್ಚು ಬಂದದ್ದಂತಂದ್ರೆ ಸಂಗೀತಕ್ಕೆ. ಸಂಗೀತ ನಿಮ್ಮನ್ನ ಎಳಕಂತು ಅಂತ ಹೇಳಕ್ ಅಲ್ಲಿಗೆ ಬಂದು ಅಲ್ಲಿ ಒಂದು ಎಲ್ಲವೂ ಆಸಕ್ತಿಯಿಂದ ಅದು ಕಲಿತಾ ಹೋದ್ರಿ. ಹಾಗೆ ಅದರಲ್ಲೇ ಒಂದು ಖುಷಿ ಕಂಡ್ಕಂತ ಒಂದಿಷ್ಟು ಮಕ್ಕಳಿಗೆ ದಾರಿದೀಪ ಆತ ಅದನ್ನೆಲ್ಲ ಮುಂದುವರ್ಸ್ಕಂತ ಹೋದ್ರಿ. ಇಷ್ಟೆಲ್ಲ ಮಾಡಿದವ್ರಿಗೆ ಖಂಡಿತ ಒಂದಿಷ್ಟು ಪ್ರಶಸ್ತಿ ಪುರಸ್ಕಾರಗಳು ಬಂದೇ ಬಂದಿರತ್ತೆ. ಅದು ಎಲ್ಲೆಲ್ಲ ಯಾವ್ಯಾವ ರೀತಿ ಪ್ರಶಸ್ತಿಗಳು ನಿಮ್ಗೆ ಬಂದಿತ್ತು ಅದನ್ನ ಹೇಳಕ್ಕ?
1: ಅದು
0: ಬೇರೆ ಬೇರೆ ಕಡೆಗಳಲ್ಲಿ ನೀವು ಹಲವು ಪ್ರಶಸ್ತಿಗಳನ್ನ ನಿಮ್ಮ ಮಡಿಲಿಗೆ ಹೈಕೊಂಡಿದ್ರಿ. ತುಮಕೂರಲ್ಲಿ ಆಗಿರ್ಬೋದು, ಅದು ಬೇರೆ ಬೇರೆ ತರ ಪ್ರಶಂಸೆ.
1: ಮನೆಯವರಿಗೆ 3 ವರ್ಷ ಒಂದೊಂದು ಊರಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಎಲ್ಲದಕ್ಕೂ ನಮಗೆ ನನಗೆ ಎನ್ಕರೇಜ್ ನನ್ನ ಗಂಡ.
0: ಎಲ್ಲಕ್ಕಿಂತ ಒಂದು ಅಪರೂಪದ ಪ್ರಶಸ್ತಿ ಅಥವಾ ವಿದುಷಿ ಗಂಗೂಬಾಯಿ ಹಾನಗಲ್ ಅವರಿಂದ ಪ್ರತಿಭಾ ಪುರಸ್ಕಾರ ಪಡ್ಕೊಂಡಿ, ಅದೊಂದು ತುಂಬಾ ಖುಷಿ ಅಂತ ಹೇಳ್ಬೋದು ಅಥವಾ ಹೆಮ್ಮೆ ಪಡುವಂತ ವಿಷಯ ಅಂತ ಹೇಳ್ಬೋದು.
1: ತುಂಬಾ ದೊಡ್ಡ ವಿದ್ವಾಂಸರವರು. ಅವರಿಗೆ ಭಾರಿ ಸಂತೋಷ ಆಯ್ತು. ನಮ್ದು 1 ಗಂಟೆ ಕಾನ್ಸರ್ಟ್ ಅಲ್ಲಿ ದಾವಣಗೆರೆಯಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳಿಗೆಲ್ಲ ಪ್ರತಿಭಾ ಪುರಸ್ಕಾರ ಅಂತ 80% ಬಂದವರಿಗೆಲ್ಲ ಕೊಡುವಂತ ಒಂದು ಕಾರ್ಯಕ್ರಮ ಅದು. ಗಂಗೂಬಾಯಿ ಹಾನಗಲ್ ಬಂದಿದ್ರು. ಅವಾಗ 1 ಗಂಟೆ ಅವರೆದುರು ಹಾಡಿದ್ದೆ. ಅವರು ತುಂಬಾ ಖುಷಿ ಆಯ್ತು. ಅವ್ರದ್ದು ಹಿಂದೂಸ್ತಾನಿ, ನಮ್ದು ಕರ್ನಾಟಕ ಮ್ಯೂಸಿಕ್. ಹಾಗೆ 1 ಗಂಟೆ ಹಾಡಿದ್ದೆ. ಅವರಿಂದ ನನಗೆ ಪ್ರಶಸ್ತಿ ಸಿಕ್ಕಿದ್ದು ತುಂಬಾ ಹೆಮ್ಮೆ. ನಾನು ಎಷ್ಟು ವರ್ಷ ಕಲ್ತದ
0: ಒಂದು ಸಾರ್ಥಕ್ಯ ಪಡೆದ ಕ್ಷಣ ಅಂತ ಹೇಳಕ್ಕೆ
1: ಗುರುಗಳಿಂದ ಆಶೀರ್ವಾದ ಸಿಕ್ತು ಅಂತ ಒಂದು ತುಂಬಾ ಸಂತೋಷ. ಹಾಗೆ ಅಲ್ಲಿ ನಾವು ಇದರಲ್ಲಿ ದಾವಣಗೆರೆಯಲ್ಲಿ ಕೃಷ್ಣ ಕಲಾಮಂದಿರ ಅಂತ ಇತ್ತು. ಅಲ್ಲಿ ನನಗೆ ಕಾನ್ಸರ್ಟ್ ಎಲ್ಲ ಮಾಡಿಸಿ ಅಲ್ಲಿ ಹಾನರ್ ಮಾಡಿದ್ದಾರೆ. ಶ್ರೀಕೃಷ್ಣ ಕಲಾ ಒಂದು ಪ್ರಶಸ್ತಿ. ಆಮೇಲೆ ಕನ್ನಡ ಹೈದರಾಬಾದಲ್ಲಿ
0: ಹೌದು
1: ಹಾಡಿದಾವಾಗ ಅಲ್ಲಿ ಅವರು ಹೀಗೆ ಗೌರವ ಕೊಟ್ಟಿದ್ದಾರೆ. ಈಗ ಮೈಸೂರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕಾವ್ಯ ಕಾವೇರಿ ಅಂತ ಸಂಘ ಅದು ಇತ್ತು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ. ಅಲ್ಲಿ ಒಂದೊಂದು ಗೌರವ ಸಿಕ್ಕಿದೆ. ಆಮೇಲೆ ನಾವು ಕುಂದಾಪುರಕ್ಕೆ ಬಂದ್ವಿ ಅಲ್ಲ, ಕುಂದಾಪುರದಲ್ಲಿ ದ್ರಾವಿಡ ಬ್ರಾಹ್ಮಣ ಪರಿಷತ್ನಿಂದ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲೆಲ್ಲ
0: ಗೌರವ ಪುರಸ್ಕಾರಗಳು
1: ಸಾಲಿಗ್ರಾಮ ಗುರು ನಮ್ಮ ಮನೆ ದೇವರದು ಗುರು ನರಸಿಂಹ. ಹಾಗೆ ಅಲ್ಲಿ 2 ವರ್ಷದ ಕೆಳಗೆ ಸಾಲಿಗ್ರಾಮ ಹಬ್ಬದಲ್ಲಿ ನಾನು 1-2 ಗಂಟೆ ಪ್ರೋಗ್ರಾಮ್ ಕೊಟ್ಟಿದ್ದೆ ಕ್ಲಾಸಿಕಲ್. ಅಲ್ಲಿ ಸಹ
0: ಪ್ರತಿಭೆ ನಿಮ್ಮದು, ವೇದಿಕೆ ನಮ್ಮದು ಅಂತ ಹೇಳಿ. ಹಾ, ಅಲ್ಲಿ ಯಾವ ತರದಲ್ಲಿ ಅಲ್ಲಿ ಅವಕಾಶ ಹೇಗ್ ಬಂತು ಅಥವಾ ಅಲ್ಲಿ ಕೂಡ ನಿಮಗೆ ಗೌರವ ಪುರಸ್ಕಾರ ಸಿಕ್ಕಿ?
1: ನಮ್ಮ ಹತ್ರ ಹೀಗೆ ನೀವು ಹಾಡಬೇಕು ನಮ್ಮ ವೇದಿಕೆಯಲ್ಲಿ ಒಂದ್ಸರಿ ಕಾರ್ಯಕ್ರಮ ಕೊಡಬೇಕು ಅಂತ ಹೇಳಿದ್ರು. ಹಾಗೆ ನಾನು ಒಂದ್ಸರಿ ನಾನು ಹೀಗೆ ಒಂದು 1.5 ಗಂಟೆ ಹಾಡಿದೆ ಅಲ್ಲಿ. ಅಲ್ಲಿ ಅದು ಉಪ್ಪಿನಕೋದ್ರು ಗೊಂಬೆ ಮನೆ ಅಲ್ಲ, ಎಲ್ಲ ದಾಸರ ಪದ ಉಗ ಭೋಗ ಹೀಗೆ ಹಾಡಿ ಪ್ರೋಗ್ರಾಮ್ ಮಾಡಿದ್ದು. ಅಲ್ಲಿ 3-4 ಸರಿ ಕರೆದು ಮಾಡಿಸಿದ್ದಾರೆ. ಕೆಲವು ಸರಿ ಮಕ್ಕಳನ್ನು ಒಟ್ಟಿಗೆ ಕರ್ಕೊಂಡೋಗಿದ್ದೆ. ಹಾಗೆ
0: ಬೇರೆ ಬೇರೆ ಕಡೆಯಲ್ಲಿ ಹೀಗೆ ಪುರಸ್ಕಾರಗಳು ಇದೆಲ್ಲ ಬಂತು. ಸಂಗೀತದ ಪಯಣ ಈ ರೀತಿ ಆದರೆ ಮತ್ತು ನಿಮಗೆ ಇನ್ನೂ ಹಲವು ಆಸಕ್ತಿ ಇತ್ತು ಅಥವಾ ಕಲೆ ಕೈಗೂಡಿತ್ತು ಅಂತ ಹೇಳಕ್ಕೆ ವಿಶೇಷ ಕಸೂತಿ ಒಂದಿಷ್ಟು ನೀವು ಕಲಿಯುವುದಲ್ಲದೆ ಬೇರೆ ಒಂದಿಷ್ಟು ಜನರಿಗೆ ಹೇಳಿಕೊಡುವಂಥ ಅಭ್ಯಾಸ ಕೂಡ ಇಟ್ಕೊಂಡಿದ್ರಿ. ಬೇರೆ ಬೇರೆ ಈ ಕಸೂತಿ ಕಲೆ ಅಂದರೆ ಯಾವ ರೀತಿಯಲ್ಲಿ ಅದು
1: ಕಚ್ ವರ್ಕ್ ಆಮೇಲೆ ಕ್ರೋಶ ಅದೆಲ್ಲ ಸೀರೆಗೆಲ್ಲ
0: ಮಾಡಿ ಸೀರೆಗೆ
1: ಮಾಡಲಾಯ್ತು. ಪೇಂಟಿಂಗು ಆಮೇಲೆ ಏಲಕ್ಕಿ ಸಿಪ್ಪೆಯಲ್ಲಿ ಅದು ಮೀರಾಬಾಯಿ ಮತ್ತೆ ಹೀಗೆ ಬಳ್ಳಿಗಳು ಹೂವು ಹಾಗೆ ಮತ್ತೆ ತಂತಿಯಿಂದ ಅಲ್ಯೂಮಿನಿಯಂ ತಂತಿಯಿಂದ ಈಶ್ವರ ಪಾರ್ವತಿ ಮತ್ತೆ ಶಿಲಾಬಾಲಿಕೆ ಎಲ್ಲ ಗ್ಲಾಸ್ ಎಲ್ಲ ಇಟ್ಟು ಶಿಲಾಬಾಲಿಕೆ ಆ ಥರ ಎಲ್ಲ ತುಂಬ ಮಾಡೋ ಹುಚ್ಚು ಕ್ರಾಫ್ಟ್ ಅವಾಗ ತುಂಬಾ ಆ ಏಜ್.
0: ಇದು ನೀವಾಗಿ ಕಲ್ತದ ಅಂದ್ರೆ ಈಗೆಲ್ಲ ನಮ್ಗೆ ಇದೆ ಸೋರ್ಸ್ ಮಸ್ತ್ ಇದೆ. ಯೂಟ್ಯೂಬ್ ಅಲ್ಲಿ ಬೇಕಾದಂಗ ಹುಡುಕಿದ್ರೆ ನಮ್ ಸಿಕ್ಕತ್ತೆ, ನಾವು ಕಲೀಲಕ್ಕ ಗುರುಗಳು ಬೇಕಂತಿಲ್ಲ. ಬಟ್ ಇದು ಹಿಂದೆ ಮೊದ್ಲು ಕಲಿಬೇಕಾದ್ರೆ ಯಾರು ಹೇಳ್ಕೊಡೋರ್ ಬೇಕು, ಇಲ್ಲ ಅದ್ರ ಬಗ್ಗೆ ನಮಗೊಂಚೂರು ಆಲೋಚನೆ ಬೇಕಾಗ್ತ ಕಂಡು ಕಲಿಯುವಂತ ಆಲೋಚನೆ ನಮ್ ಬೇಕಾಗತ್ತೆ.
1: ಯಾರು ಹೇಳ್ಕೊಟ್ಟಿದ ಗುರುಗಳಿಲ್ಲ, ನಮ್ಗೆ ಹೀಗೆ ನಮ್ಮ ಫ್ರೆಂಡ್ ಒಬ್ರು ಮಾಡಿದ್ರು, ಅವ್ರದ್ ನೋಡಿ ನಾವು ಮಾಡ್ತಾ ಇದ್ದಿದ್ದು ಎಲ್ಲವೂ ಅಷ್ಟೇ. ಮತ್ತೆ ರಂಗೋಲಿ, ರಂಗೋಲಿದು ತುಂಬಾ ಹುಚ್ಚು ಸಣ್ಣದಿಂದ, ಐದನೇ ಕ್ಲಾಸ್ ಇಂದನು ಅದು ಹುಚ್ಚು, ಅದು ಇವತ್ತಿಗೂ ಉಂಟು. ರಂಗೋಲಿ ಬಿಡಿಸೋದು, ತರವಾರಿ, ಚುಕ್ಕಿ ರಂಗೋಲಿ ಎಲ್ಲ ನೋಡಿ ಕಲಿಯ. ಪುಸ್ತಕಗಳೆಲ್ಲ ಸಿಕ್ತಿತ್ತು, ಉಡುಪಿ ಬಾಯಿ ಅದರಲ್ಲಿ ಎಲ್ಲ ರಂಗೋಲಿ ನೋಡೋದು, ಪುಸ್ತಕದಲ್ಲಿ ಬರೆಯೋದು, ಮನೆ ಎದುರು ಹಾಕೋದು, ಅದು ಹಾಬಿ. ರಂಗೋಲಿ ಬಿಡಿಸೋದು ತುಂಬಾ ಇತ್ತು.
0: ಅದ್ರ ಜೊತೆ ಒಂದು ವಿಶೇಷವಾಯಿತ್ತು, ಸೋಪು ಶಾಂಪು ಎಲ್ಲ ಈಗ ನಾವೆಂತ ಕಷ್ಟ ಪಡುದಿಲ್ಲ, ಸೀದಾ ಪ್ಯಾಟೆಗೆ ಹೊತ್ತು ಯಾವುದು ಕಂಪನಿ ಒಳ್ಳೇದಂತ ಕಂಡು ಹಿಡ್ಕೊಂಡು ಬರ್ತಾ ಇಕ್ಕಣ್ತ. ಆದ್ರೆ ನೀವು ಅದು ಮಾಡ್ಲಿ, ಇವತ್ತಿಗೂ ಸೋಪು ಶಾಂಪು ಎಲ್ಲ ಮನೆಗೆ ತಯಾರು ಮಾಡ್ತಿದ್ರಿ. ಆ ವಿದ್ಯೆ ಹ್ಯಾಂಗ್ ಕಲ್ತ್ರಿ?
1: ಅದು ನಾವು ಮಹಿಳಾ ಸಭೆಯಲ್ಲಿ ನಮ್ಮ ನನ್ನ ಗಂಡನ ಚಿಕ್ಕಮ್ಮ ಮಂಗಳೂರಲ್ಲಿ ಆನಂದಿ ಸದಾಶಿವರಾವ್ ಅಂತ ಪ್ರೆಸಿಡೆಂಟ್ ಆಗಿದ್ರು ಮಹಿಳಾ ಸಭೆದು. ಅಲ್ಲಿ ತುಂಬಾ ಲೇಡೀಸಿಗೆ ತುಂಬಾ ಕಲಿಯುವಂತದ್ದೆಲ್ಲ ಹೀಗೆ ಡೆಮಾನ್ಸ್ಟ್ರೇಷನ್ ಎಲ್ಲ ಇಟ್ಟಿದ್ದು. ಹಾಗೆ ಒಂದ್ಸರಿ ಸೋಪ್ ಮಾಡುದು ಡೆಮಾನ್ಸ್ಟ್ರೇಷನ್ ಇಟ್ರು, ಮನೆಗೆ ಬಟ್ಟೆ ಹಾಕೋ ಸೋಪು, ಆಮೇಲೆ ಸೋಪಿನ ಪೌಡ್ರು, ಹೀಗೆ ಅದೆಲ್ಲ ತುಂಬಾ ಮಾಡ್ತಿದ್ದೆ. ನಂಗೆ ತುಂಬಾ ಯೂಸ್ ಆಯ್ತು, ಸುಮಾರು 10 ವರ್ಷ ಮಾಡಿದೆ. ಈಗ ಅಗತ್ಯ ಇಲ್ಲ, ನಾನು ನನ್ನ ಗಂಡ ಇಬ್ಬರ ಮಕ್ಕಳೆಲ್ಲ ಮದುವೆ ಹೋದ್ರಲ್ಲ,
0: ಅಂತೂ ಅದನ್ನು ಕೂಡ ಮಾಡಿ
1: ಸುಮಾರು 10-12 ವರ್ಷ ಮಾಡಿದ್ವಿ.
0: ಮನೇಲೆ ಮಾಡ್ತಿದ್ರಿ ಎಲ್ಲವನ್ನ ಕೂಡ, ಸಮಯಕ್ಕೆ ಸರಿಯಾಗಿ ಸಮಯ ಹೊಂದಾಣಿಕೆ ಮಾಡ್ಕೊಂಡು ಮಾಡ್ತಾ ಇದ್ರಿ. ಇದಕ್ಕೆಲ್ಲ ಒಂಥರ ದೇವರು ಕೂಡ ಬೆನ್ನೆಲು ಬಾಯಿ ನಿಂತಿದ ಅಂತ ಹೇಳಕ್ಕ,
1: ದೇವ್ರ ದಯ ಇಲ್ದಿದ್ರೆ ಯಾವುದು
0: ಆಗುದಿಲ್ಲ ಅಲ್ಲ.
1: ದೇವ್ರ ಶಕ್ತಿ ಕೊಡ್ಬೇಕು, ಆಮೇಲೆ ಉಮೇದ್ ಕೊಡ್ಬೇಕು, ಎಲ್ಲ ದೇವ್ರ ದಯ
0: ಮಾಡೋದು ಕೂಡ ಎಲ್ಲದು ಕೂಡ ಪ್ರೇರೇಪಣೆ ಅವನು ಕೊಟ್ಟಾಗ ನಾವು ಮಾಡ್ಕೊಂಡು ಹೋಗ್ತೇನು ಅಂತ ಹೇಳಿ
1: ಎಲ್ಲ ಕಲೆಯನ್ನು ದೇವ್ರ ದಯದಿಂದನೇ ಬಂದ.
0: ಹೌದು, ಅವ್ ನಾವೆಲ್ಲ ಪಾತ್ರಧಾರಿಗಳು, ಅವನೆಲ್ಲ ಸೂತ್ರಧಾರಿ ಅಲ್ವಾ. ಹಂಗೆ ಹೇಳ್ತಾ ನಿಮ್ ಬಾಯಲ್ಲಿ ಒಂದು
1: ಆಶೀರ್ವಾದ
0: ಎಲ್ಲವೂ ಕೂಡ ಬೇಕಂತ ಹೇಳ್ತಾ ಇದ್ರಿ. ಆ ದೇವರು ದೊಡ್ಡವರ ಆಶೀರ್ವಾದ ಎಲ್ಲವನ್ನ ನೆನ್ಪು ಮಾಡ್ಕೊಂತ ಒಂದು ದೇವ್ರ ಬಗ್ಗೆ ಇರುವಂತ ಭಾವಗೀತೆ, ಆ ದೇವ್ರ ಎಲ್ಲೆಲ್ಲಿದ್ದೆ ನಮ್ಗೆ ಗೊತ್ತಿಲ್ಲ, ಆ ದೇವರನ್ನ ಹುಡುಕುವಂತ ಒಂದು ಭಾವಗೀತೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಅದನ್ನ ನಮಗಾಗಿ ಹಾಡ್ಬೋದಾ?

0: ಬಸವದ್ರಪ್ಪನವರ ರಚನೆಯ ಒಂದು ಭಾವಗೀತೆ ಹಾಡಿದವರು ವಿದುಷಿ ನಳಿನಿ ವೆಂಕಟರಮಣ ರಾವ್ ಕುಂದಾಪುರ, ಕೀಬೋರ್ಡ್ನಲ್ಲಿ ರವೀಂದ್ರ ಐತಾಳ್ರು ಕೋಟೇಶ್ವರ, ತಬಲಾದಲ್ಲಿ ಶ್ರೀನಿವಾಸ ಶೇಟ್ ಕುಂದಾಪುರ. ಮೇಡಮ್, ಒಂದು ಚಂದದ ಭಾವಗೀತೆಯನ್ನು ಪ್ರಸ್ತುತಪಡಿಸಿದ್ರಿ, ಕೇಂದ್ರ ಖುಷಿ ಪಡ್ತ. ಅದ್ರ ಜೊತೆಗೆ ಸಂಗೀತ ಪಯಣ ಹಲವು ವರ್ಷದಿಂದ ಮಾಡ್ತಾ ಬಂದ್ರಿ, ಮಾಡ್ತಾ ಮಾಡ್ತಾ ಹಲವು ಮಕ್ಕಳಿಗೆ ಕೂಡ ನೀವು ಸಂಗೀತ ಶಿಕ್ಷಣವನ್ನು ಕೊಡ್ತಾ ಬಂದ್ರಿ, ಗುರುಗಳಾಗಿ ಗುರುತಿಸಿಕೊಂಡ್ರಿ. ಇದಲ್ಲದೆ ನೀವು ಸಂಗೀತ ಅಂತ ಹೊರಟಾಗ ಎಕ್ಸಾಮಿನರ್ ಆಗಿ ಕೂಡ ಒಂದಿಷ್ಟು ವರ್ಷ ಕೆಲಸ ಮಾಡಿದ್ರಿ ನೀವು, ಅದು ಹೇಗೆ, ಅದು ಅಲ್ಲಿ ಹೇಗೆ ನಿಮಗೆ ಅಲ್ಲಿಗೆ ಪಾದಾರ್ಪಣೆ ಮಾಡುವಂಗೆ ಆಯಿತು, ಅಥವಾ ಅದರ ಅನುಭವ ಹೇಗಿತ್ತು?
1: ಅದು ನಾನು ಸಂಗೀತ ನಾನು ಡಿಗ್ರಿ ಎಲ್ಲ ಆದಮೇಲೆ ವಿದ್ವತ್ ಎಲ್ಲ ಆದಮೇಲೆ ನಾನು ಅದು ಆವಾಗ ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ಮಲ್ಲೇಶ್ವರದಲ್ಲಿ, ಅಲ್ಲಿ ನಾವು ಎಂ ಸೆಕ್ಷನ್ ಅಂತ ಇದೆ, ಮ್ಯೂಸಿಕ್ ಸೆಕ್ಷನ್, ಅಲ್ಲಿ ಹೋಗಿ ನಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿದೆ, ಎಲ್ಲ ಮ್ಯಾನ್ಯಲ್ ಆವಾಗ ಹೋಗಿ ಹೆಸರು ಬರೆಸಿ ಬರಬೇಕು, ಹಾಗೆ ಅಷ್ಟೇ ಅಲ್ಲಿ ಮತ್ತೇನಿಲ್ಲ ಬರೆಸಿ ಬರೋದು. ಕೊನೆಗೆ ನಮ್ಗೆ ಅವರು ಯಾವಾಗಲೂ ಪ್ರತಿ ವರ್ಷ ಎಲ್ಲ ಪೋಸ್ಟಲ್ಲಿ ಬರೋದು, ಬರಬೇಕು ಎಕ್ಸಾಮಿನರ್ ಆಗಿ ಅಂತ. ಹಾಗೆ ಸುಮಾರು ಒಂದು 18-20 ವರ್ಷ ಎಲ್ಲ ಕಡೆಗೆ ಕರ್ನಾಟಕದ ಅನೇಕ ಜಿಲ್ಲೆಗಳಿಗೆ ಆವಾಗ ಹೋಗಿ ಜೂನಿಯರು ಸೀನಿಯರು ವಿದ್ವತ್ ಬೋರ್ಡಿಗೂ ಒಂದ್ಸರಿ ಎಕ್ಸಾಮಿನರ್ ಆಗಿ ಹೋಗಿದ್ದೆ. ಹಾಗೆ ಹಲವು ಕಡೆ ಮಂಗಳೂರು ಶಿವಮೊಗ್ಗ
0: ಬೇರೆ ಬೇರೆ ಜಿಲ್ಲೆಗಳಿಗೆ ಕೂಡ ಹೋಗ್ತಾ ಇದ್ದೆ.
1: ಉಡುಪಿಲಿ ಸುಮಾರು ಒಂದು 10 ವರ್ಷ ಹೋಗಿದ್ದೆ.
0: ಅಲ್ಲಿ ಹೋಗಿ ಉಡುಪಿ ಆದ್ರೆ ನಿಮ್ಗೆ ಅಪ್ ಅಂಡ್ ಡೌನ್ ಮಾಡ್ಲಕ್ಕಾದ್ರೆ ಬೇರೆ ಕಡೆ ಅಂತಂದ್ರೆ
1: ಹೌದು ನಮ್ಗೆ ಎಲ್ಲಿ ಹತ್ರ ಇರ್ತದ ಅಲ್ಲಲ್ಲಿಗೆ ಅವರು ಪೋಸ್ಟ್ ಮಾಡ್ತಾರೆ.
0: ಈಗ ಸಂಗೀತ ಕಲಿಕಾರ, ಈಗ ಕೆಲವರು ಈಗ ಮಕ್ಕಳು ಹುಟ್ಟಿ ಕೂಡಲೇ ಒಂದು ಸಂಗೀತ ಕಲೀಲಿ, ಇದು ಕಲೀಲಿ, ಅದು ಕಲೀಲಿ, ನಮಗೆ ಈ ತಂದೆ ತಾಯಿಗಳಿಗೆ ಒಂದು ದಾವಂತೆ ಇರುತ್ತೆ. ನೀವು ಹೇಳಿದ್ರೆ ಸಂಗೀತ ಕಲಿಕಾರೆ ಮಕ್ಕಳಿಗೆ ಮಿನಿಮಮ್ ಎಷ್ಟು ವರ್ಷ ಆಯ್ಕೆ ಅಂದೇಳಿ ಹೇಳಿದ್ರಿ?
1: ಒಂದು ಎಲ್ಲ 6 ವರ್ಷಕ್ಕೆ ಒಳ್ಳೇದು, ಅಂದ್ರೆ ಬರೀ ದೇವ್ರ ನಾಮ ಕಲಿಸ್ಲಿಕ್ಕೆ ಮಕ್ಕಳಿಗೆ ಸಣ್ಣ ಸಣ್ಣ ಹಾಡು, ಸಣ್ಣ ಭಾವಗೀತೆ, ಸಣ್ಣ ದೇವ್ರ ನಾಮ ಎಲ್ಲ 6 ವರ್ಷಕ್ಕೆ 6 ವರ್ಷದಿಂದ ಶುರು ಮಾಡಿದ್ರೆ ಒಳ್ಳೇದು ಮಕ್ಕಳಿಗೆ. ಆಮೇಲೆ 8 ವರ್ಷ ಆಗುವಾಗ ಕ್ಲಾಸಿಕಲ್ ಸಂಗೀತ
0: ಕಲಶಾಸ್ತ್ರೀಯಕ್ಕೆ
1: ಅವ್ರಿಗೆ ಸ್ವಲ್ಪ ಇದು ಬರುತ್ತೆ, ಸ್ವಲ್ಪ ಸ್ವಲ್ಪ ಕಲಿಸ್ತಾ ಹೋಗುದು.
0: ಹೌದು, ಇಲ್ದಿದ್ರೆ ತೀರಾ ಕೆಲವು ಮಕ್ಕಳು ಹೋತ ಒಂದು 2 ತಿಂಗಳ ಬಾರಿ ಉಮೇದಲ್ಲಿ ಹೋಗೋದು ಕಾಣುತ್ತೆ, ಕಡೆಗೆ ಅವ್ರಿಗೆ ಆ ಕ್ಲಾಸಿಕಲ್ ಶಾಸ್ತ್ರೀಯಕ್ಕೆ ಹೋದಾಗ ಸ್ವಲ್ಪ ಬೇಜಾರಾಪು ಶುರುವಾತ.
1: ಇದು ಭಾವಗೀತೆ
0: ಇವನ್ನೆಲ್ಲ ಹಾಡಿನಲ್ಲಿ ಮೊದ್ಲು ಅವ್ರಿಗೆ ಒಂದು ರುಚಿ ಸಿಕ್ಕಿ ಕಡೆಗೆ ಅವ್ರು ಶಾಸ್ತ್ರೀಯ.
1: ಕೆಲವು ಮಕ್ಕಳು ತುಂಬಾ ಇಂಟೆಲಿಜೆಂಟ್, ಅವ್ರು ಕೇಳಿಯೇ ಕಲಿಯೋದು, ಅವ್ರು ಬರ್ದಿದ್ ಓದ್ಲಿಕ್ಕೆ ಓದ್ಲಿಕ್ಕೆ ಸುಮಾರು 2ನೇ ಕ್ಲಾಸ್ ಅವ್ರಿಗೂ ಬರ್ದಿದ್ದೆಲ್ಲ ಓದ್ಲಿಕ್ಕೆ ಬರಲ್ಲ, ಕೇಳಿಯೇ ಕಲಿಯೋದು ಅಂತ ಮಕ್ಕಳು ತುಂಬಾ ಜನ ಟ್ರೈನ್ ಅಪ್ ಮಾಡಿದೀನಿ. ಒಬ್ಬ ಸಣ್ಣ ರಕ್ಷಣ ಅಂತ ಇದ್ದ ನನ್ನ ಸ್ಟೂಡೆಂಟ್ ಕೋಟೇಶ್ವರದಲ್ಲಿ ಇರೋದು, ಅವರು ಅಜ್ಜಿ ಕರ್ಕೊಂಡು ಬರ್ತಾ ಇದ್ದಿದ್ದು, ಆ ಮಗು 4 ವರ್ಷದಿಂದ ಬರ್ತಿತ್ತು, ಅದು ಕೇಳಿಯೇ ಕಲಿಯೋದು ಪೂರ ಮತ್ತೆ ಹಾಗೆ ಅವನು ಸೀನಿಯರ್ ವರೆಗೂ ಆಯ್ತು ಅವನು. ಈಗ ಅವನು ವೆಲ್ಲೂರಿಗೆ ಹೋಗಿದ್ದಾನೆ ಇಂಜಿನಿಯರಿಂಗ್ ಮಾಡ್ಲಿಕ್ಕೆ.
0: ಓಹೋ,
1: ಸೀನಿಯರ್ ಕಲಿತು,
0: ಕೇಳಿ ಕೇಳಿಯೇ ಕಲಿತಾ ಹೋಗಿದ್ದು,
1: ಕೇಳಿ ಕೇಳಿಯೇ ಕಲಿಯೋದು. ಆ ಹುಡುಗ ಅಂತೂ ಪೂರ ಕೇಳಿ ಅಷ್ಟು, ಈ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದು ಮುಂದಿನ ಕ್ಲಾಸ್ ಅಲ್ಲಿ ರೆಡಿ. ಅವನು ತಬಲಾ ಎಲ್ಲ ನುಡಿಸ್ತಾ ಇದ್ದ, ಸಂಗೀತನೂ ಹಾಡ್ತಿದ್ದ, ನಾನು ತುಂಬಾ ಕಡೆ ಕರ್ಕೊಂಡು ಹೋಗ್ತಿದ್ದೆ ಹಾಡುವ, ಎಲ್ಲ ಕಡೆಯಲ್ಲೂ ಅವನಿಗೆ ಬರ್ತಿತ್ತು ಪ್ರೈಜ್.
0: ಅಂತ ಅಂತ ಮಕ್ಕಳು ಕೂಡ ಸಿಕ್ಕತ್ರು ಅಂತ
1: ಈಗಲೂ ಬರ್ತಾ ಇದ್ದಾರೆ ಒಂದೆರಡು ಮಕ್ಕಳು. ಕೇಳಿಯೇ ಕಲಿಯೋದು ಪೂರ ಬೈ ಹಾರ್ಟ್, ದೊಡ್ಡವ್ರು ಕಲಿಯಲ್ಲ, ಆ ಮಕ್ಕಳು ಹಾಡ್ತಾವೆ, ಎಲ್ಲ ಹಾಡ್ತಾವೆ, ಎಲ್ಲ ದೇವ್ರ ನಾಮ ಭಾವಗೀತೆ ಕೇಳಿ.
0: ಹಾಗಾಗಿ ಹೇಳುದಲ್ಲ, ಮಕ್ಕಳಿದ್ದಾಗ ಬೇಗ ತಲೆಗೆ ಬತ್ತು ತಲೆಗೆ ಹೊತ್ತು ದೊಡ್ಡಾರಾದ್ಮೇಲೆ ಬೇಗ ಹೋತಿಲ್ಲ ಅಂತ ಹೇಳ್ತಾರೆ ಅಂತೇಳಿ, ಸ್ವಲ್ಪ ಅಭ್ಯಾಸ ಜಾಸ್ತಿ ಬೇಕಾ
1: ಸಂಸ್ಕಾರದಲ್ಲಿ ಬಂದಿರುತ್ತೆ.
0: ಅವೆಲ್ಲ ಇದ್ದಾಗ ಹೌದು,
1: ಸಂಗೀತ ಅಂದ್ರೆ ಸಂಸ್ಕಾರದಲ್ಲಿ ಬರುತ್ತೆ.
0: ಈಗ ನೀವು ಇಷ್ಟೆಲ್ಲ ನಿಮ್ಮ ಚಟುವಟಿಕೆಗಳೆಲ್ಲ ಗಮನಿಸಿ ಹಲವು ಸಂಘ ಸಂಸ್ಥೆ ಪುರಸ್ಕಾರವನ್ನ ಕೊಟ್ಟಿದ್ದು, ನಿಮ್ಮ ಹತ್ರ ಕೇಳಿದೆ ಹಾಗೆ ನಿಮ್ಮ ಇದ್ರನ್ನ ಓದ್ತಾನು ಕೂಡ ನಾನು ಅದನ್ನ ಗೊತ್ತಾಯ್ತು ಆ ವಿಚಾರಗಳು ಕೂಡ. ಅದಲ್ಲದೆ ಈಗ ಅಂದ್ರೆ ನಾವು ಏನೋ ಆಯ್ತು, ಈಗ ಇವತ್ತು ಕರೀತ ರೇಡಿಯೋದಲ್ಲಿ ಇಂಟರ್ವ್ಯೂ ಮಾಡ್ತ ಅಥವಾ ಇನ್ನೆಲ್ಲೋ ಒಂದು ಯೂಟ್ಯೂಬ್ ಅಲ್ಲಿ ಕರಿತ ಇಂಟರ್ವ್ಯೂ ಮಾಡ್ತ, ಏನೋ ಪ್ರತಿಬಿದ್ದವರಿಗೆ ಈಗ ಹಲವು ಕಡೆಯಲ್ಲಿ ಗುರುತಿಸ್ತರು, ಆದ್ರೆ ಮೊದ್ಲು ಅವಕಾಶಗಳು ಕಡಿಮೆ ಇತ್ತು. ಆದ್ರೆ ನಿಮ್ಮ ಇದನ್ನ ನೋಡುವಾಗ ತುಂಬಾ ಹಲವು ಪತ್ರಿಕೆಗಳಲ್ಲಿ ನಿಮ್ಮ ಬಗ್ಗೆ ಬಂದಿತ್ತು, ಲೇಖನಗಳೆಲ್ಲ ಬಂದಿತ್ತು. ಯಾವ್ಯಾವ ಪತ್ರಿಕೆಗಳಾಗ್ಲಿಗೆ ಪತ್ರಿಕೆಗಳೇ ತುಂಬಾ
1: ಅವಾಗ
0: ಮೇರು ಸ್ಥಾನದಲ್ಲಿ ಇದ್ದಿತ್ತು ಅಂತ ಹೇಳಕ್,
1: ಸಂಯುಕ್ತ ಕರ್ನಾಟಕ, ತರಂಗ, ಉದಯವಾಣಿ, ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್, ಇದೆ ಇದರಲ್ಲೆಲ್ಲ ನಮ್ದು ಕಚೇರಿ ಎಲ್ಲ ಸಂಗೀತ ಕಾನ್ಸರ್ಟ್ ಎಲ್ಲ ಮಾಡ್ತಿದ್ದೆ ಅಲ್ಲ, ಅವಾಗ ರಿವ್ಯೂಗೆ ಬರ್ತಾ ಇದ್ರು, ಮೈಸೂರು ಸುಬ್ರಹ್ಮಣ್ಯ ಅಂತ ಇದ್ರು ಬೆಂಗಳೂರಲ್ಲಿ, ತುಂಬಾ ಫೇಮಸ್ ವೀಣೆ ವೀಣೆ ವಿದ್ವಾನ್ ಅವರು. ಅವರು ರಿವ್ಯೂ ಮಾಡಿದ, ನಾನು ಸುಬ್ರಹ್ಮಣ್ಯದಲ್ಲಿ ಹಾಡಿದಾಗ ಸಂಗೀತ ಅಲ್ಲಿ ಸೇವೆ ಕೊಡ್ಲಿಕ್ಕೆ ಹೋಗಿದ್ದೆ ನಾನು. ಅವಾಗ ಅವ್ರು ಬಂದಿದ್ರು ಅಲ್ಲಿ ರಿವ್ಯೂ ಮಾಡ್ಲಿಕ್ಕೆ. ಅವರೆಲ್ಲ ಹಾಗೆ ತುಂಬಾ ದೊಡ್ಡ ಆರ್ಟಿಸ್ಟ್ ಅವರು, ಸಂಗೀತದ ಹಿನ್ನೆಲೆಯಿಂದ ಬಂದವರು ಅವರು. ಹಾಗೆ ಅವರು ಯಾರೋ ಸಂಗೀತ ಯಾರ್ದು ಮರಿಮಗ, ಒಂದು ದೊಡ್ಡ ಸಂಗೀತ ನೆನಪಿಗೆ ಬರಲ್ಲ ನನಗೆ. ಅವರ ವೀಣೆ ಶೇಷಣ್ಣನ ಮರಿಮಗ ಅವರು. ಅವರು ಹಾಗೆ ರಿವ್ಯೂ ಮಾಡಿ ಸುಮಾರು ಪೇಪರಲ್ಲಿ ಮ್ಯಾಗಝಿನಲ್ಲೆಲ್ಲ ಬಂದಿತ್ತು ಆವಾಗ ಸುಮಾರು ವರ್ಷದಿಂದ.
0: ಇವತ್ತಿಗೂ ಅದನ್ನು ಹಾಗೆ ತೆಗೆದಿಟ್ಕೊಂಡಿದ್ರೆ ಲೈಕ್ ಮಾಡಿ.
1: ಕುಂದಾಪುರದಲ್ಲಿ ಶಿವಾನಂದ ಕಾರಂತ ಅವರು ಬರೆದಿದ್ದಾರೆ ಲೇಖನ. ದಾವಣಗೆರೆಯಲ್ಲಿಯೂ ಜ್ಯೋತಿ ಅಂತ ಹೇಳಿ ಒಬ್ರು ಮೇಡಮ್, ಅಲ್ಲಿಯೂ
0: ಅಂತೂ ಹಲವು ಪತ್ರಿಕೆಗಳಲ್ಲಿ ನಿಮ್ಮ ಬಗ್ಗೆ ಲೇಖನಗಳು, ರಿವ್ಯೂ, ಕಾರ್ಯಕ್ರಮದ ರಿವ್ಯೂ ಅಂತ ಹೇಳಿ ಬೇರೆ ಬೇರೆ ಬಂತು. ಇವೆಲ್ಲ

0: ಕಲ್ತಿದ್ರೆ ಅಪ್ಪ ಅಮ್ಮ ಇದೇ ಹೇಳಿಕೊಟ್ರೆ ನಾವೆಲ್ಲ ಹೋಗೋ ಒಂದೇ ಸಾಲನ್ನ ಇಡೀ ಒಂದು ತಿಂಗಳು ಕಲ್ತಿತ್ತು ನೆನ್ಪಿತ್ತು, ಇಡೀ ಒಂದು ತಿಂಗಳು ಒಂದೇ ಸಾಲ ಕಲ್ತದ್ದ.
1: ಒಂದು ಕ್ಲಾಸಿಗೆ ಒಂದು ಹೇಳ್ಕೊಡ್ಬೇಕು, ನೆಕ್ಸ್ಟ್ ಕ್ಲಾಸಿಗೆ ಬೇರೆ ಹೇಳ್ಕೊಡ್ಬೇಕು. ಅದೇ ಟ್ರೈನ್ ಅಪ್ ಮಾಡಿ ಮಾಡಿ ಕಲಿಯೋ ಮಕ್ಕಳಿಗೆ, ಕಲಿಯೋರು ಏನು ಕಲಿತಾರೆ ಎಲ್ಲ ನಂಗೆ ಏನು ಗೊತ್ತು ಎಲ್ಲ
0: ಹೇಳಿಕೊಡು.
1: ಅವ್ರು ಕಲಿಬೇಕು, ಅವ್ರ ಮೇಲೆ ಬರಬೇಕು ಅಂತ.
0: ಬಹುಶಃ ಈ ಹೌದು, ಇದರಿಂದ ಬಂದು ಮಕ್ಕಳಿಗೆ ಖಂಡಿತ ಇದ್ರಿಂದ ಉಪಯೋಗ ಇತ್ತು ಅಥವಾ ಅನುಕೂಲ ಇರ್ತಿ. ಇಂಥ ಗುರುಗಳು ಸಿಕ್ಕಿದ್ರೆ ಆ ಮಕ್ಕಳು ಕೂಡ ಬೆಳೀತರು ಅಂತ ಹೇಳಿಕೊಳ್ತಾ ಎಲ್ಲದಕ್ಕೂ ಧನ್ಯವಾದ ತಿಳಿಸ್ತಾ, ಕೊನೆಯದಾಗಿ ನಮಗೋಸ್ಕರ ಒಂದು ರಾಮ ಗೋವಿಂದ ಸೀತಾ ರಾಮ ಗೋವಿಂದ ಅನ್ನುವಂತಹ ಒಂದು ಕೀರ್ತನೆಯನ್ನು ಹಾಡ್ತೀರಿ.
2: ರಾಮ

0: ಪುರಂದರದಾಸರ ಕೀರ್ತನೆ ಹಾಡಿದವರು ವಿದುಷಿ ನಳಿನಿ ವೆಂಕಟರಮಣರಾವ್ ಕುಂದಾಪುರ, ಕೀಬೋರ್ಡ್ನಲ್ಲಿ ರವೀಂದ್ರ ಐತಾಳ್ರು ಕೋಟೇಶ್ವರ, ತಬ್ಲಾದಲ್ಲಿ ಶ್ರೀನಿವಾಸ್ ಶೇಟ್ ಕುಂದಾಪುರ. ಮೇಡಮ್, ಕೊನೆಯದಾಗಿ ಒಂದು ರಾಮ ಸಂಕೀರ್ತನೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭ ಮಂಗಳವನ್ನು ಹಾಡ್ತಾ ಇಲ್ಲಿವರೆಗೆ ಬಂದು ನಿಮ್ಮೆಲ್ಲ ಒಂದು ಅನುಭವವನ್ನು ಅನಿಸಿಕೆಯನ್ನು ನಮ್ಮೊಂದಿಗೆ ಮುಕ್ತವಾಗಿ ಹಂಚಿಕೊಂಡು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ರಿ, ಅದಕ್ಕೆ ನಿಮಗೆ ರೇಡಿಯೋ ಕುಂದಾಪುರದ ಕಡೆಯಿಂದ ತುಂಬ ಪ್ರೀತಿಯ ಧನ್ಯವಾದಗಳು.
1: ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂಥ ನಿಮಗೂ ಸಹ, ರೇಡಿಯೋ ಕುಂದಾಪುರ ಅವರಿಗೆ ಸಹ ತುಂಬ ಧನ್ಯವಾದಗಳು.
0: ಧನ್ಯವಾದ. ಹಾಗೆ ಕೀಬೋರ್ಡ್ ಮತ್ತು ತಬಲಾದಲ್ಲಿ, ಕೀಬೋರ್ಡ್ನಲ್ಲಿ ರವೀಂದ್ರ ಐತಾಳ್ರು ಕೋಟೇಶ್ವರ, ಹಾಗೆ ತಬಲಾದಲ್ಲಿ ಶ್ರೀನಿವಾಸ್ ಶೇಟ್ ಕುಂದಾಪುರ, ಅವರಿಗೂ ಕೂಡ ಪ್ರೀತಿಯಿಂದ ಧನ್ಯವಾದವನ್ನು ತಿಳಿಸಿಕೊಳ್ತಾ ಈ ಕಾರ್ಯಕ್ರಮಕ್ಕೆ ಒಂದು ಶುಭ ಚುಕ್ಕಿಯನ್ನು ಇಡುವ. ನಮಸ್ಕಾರ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಸುಪ್ರೀತ ಪುರಾಣಿಕ. ಬದುಕಿನ ಸಂಗೀತವಿ ಸುಪ್ರೀತ ಕಾರ್ಯಕ್ರಮಕ್ಕೆ ಶುಭ ಚುಕ್ಕಿಯನ್ನು, ಪೂರ್ಣ ಚುಕ್ಕಿಯನ್ನು ಇಡ್ತಾ ಇದ್ದೆ. ನಮಸ್ಕಾರ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಇವತ್ತಿನ ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋದಲ್ಲಿ ಮತ್ತೆ ಜಗ್ಮಗ್ ಜಗ್ಮಗ್ ಜಗ್ಮಗ್ ಲೈಟ್ ಆಕ್ಷನ್ ಅಂತೆಲ್ಲ ಕಾಣಿಸ್ತಾ ಇದೆ, ಕೇಳಿಸ್ತಾ ಇದೆ. ಯಾಕಂತ ಕೇಂದ್ರೆ ಮತ್ತೆ ಬಂದಿದ್ದಾರೆ ನಮ್ಮೂರಿನವರೇ, ನಮ್ಮೂರಿನ ಟೀಮ್, ನಮ್ಮ ಕುಂದಾಪುರದ ಪುಣಕ್ ಮಕ್ಕಳ ನಂಗೆ ಗೊತ್ತಿಲ್ಲ. ಆದ್ರೆ ಇವತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದು ನಾನು ಎಂತಾರು ಮಾಡ್ಕೆ ಅಂತ ಅಂದ್ಕೊಂಡಿರುವಂತಹ ಚಲದಂಕ ಮಲ್ಲರು. ಸೊ ಇವ್ರು ಯಾವ ಪಿಕ್ಚರ್ ಮಾಡ್ತಾ ಇದ್ರು, ಮಾಡಿ ಆಯ್ತು, ಪಿಕ್ಚರ್ ರೆಡಿ. ಈಗ ಇದೆ May 22 ಶುಕ್ರವಾರ ಮೂವಿ ರಿಲೀಸ್ ಆಪ್ಗೆ ರೆಡಿ ಆಗಿ ಕಾಯ್ತಿತ್ತು. ಸೊ ಪಿಕ್ಚರ್ ಯಾವ್ದು ಮಾರತ್ತೆ ಹೇಳಿ, ಮಾರತ್ತೆ ಎಷ್ಟು ಕಾಯಿಸ್ತೆ ಅಂತ ಕೇಂದ್ರೆ ಅದು ನೀವು ಈಗಾಗಲೇ ಕಂಡಿಪ್ಕೂ ಸಾಕ. ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಗಳಲ್ಲಿ ತುಂಬಾ ತುಂಬಾ ಸದ್ದು ಮಾಡ್ತಾ ಇದೆ, ಅಸುರನ ಕೈಯಲ್ಲಿ ಪಾರಿಜಾತ. ಈ ಹೆಸರು ಕೇಂದ್ರ ಕೂಳೆ ನಮ್ಮ ಆಟದ ಕೆಲವೊಂದು ಪ್ರಸಂಗಗಳು ನೆನಪತ್ತ. ಸೊ ಆದ್ರೆ ಈ ಪಿಕ್ಚರ್ ಅಲ್ಲಿ ಅಸುರನ ಕೈಯಲ್ಲಿ ಪಾರಿಜಾತ ಎಂತ ಕೊಟ್ರಪ್ಪ, ಒಳ್ಳೆ ಸುರನ ಕೈಯಲ್ಲಿ ಪಾರಿಜಾತ ಕೊಡು ಕೈಯಲ್ಲಿ ಇವರಿಗೆ ಅಂತೆಲ್ಲ ಪ್ರಶ್ನೆಗಳು ಉದ್ಭವಿಸಕ್ಕೂ ಸಾಕ. ಅದಕ್ಕೆಲ್ಲ ಉತ್ತರ ಹೇಳುಕೆ ನಮ್ಮೊಟ್ಟಿಗೆ ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋದಲ್ಲಿದ್ರ ನಮ್ಮ ಅಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ನಿರ್ಮಾಪಕರು ಮತ್ತು ನಟರು, ನಾಯಕ ನಟ ಆಗಿರುವ ಕಾರ್ತಿಕ್ ಅವರು, ಮಿಕ್ಷಾ ಪಿಕ್ಚರ್ಸ್ ನ ಕಾರ್ತಿಕ್ ಅವರಿಗೆ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ ಮೇಡಮ್.
1: ಹಾಗೆ ನಮ್ಮೊಟ್ಟಿಗಿದ್ರು ಈ ಪಿಕ್ಚರ್ ಅಸುರನ ಕೈಯಲ್ಲಿ ಪಾರಿಜಾತದ ನಿರ್ದೇಶಕರು, ಇವರು ಹೆಸರು ಭಾರಿ ಖುಷಿ ಆಯ್ತು. ನಾನು ಅದೇ ಕಂಡೆ, ಒಬ್ರಿಗೊಂದು ಎಷ್ಟು ಹೆಸರು ಇಡ್ತಾರಪ್ಪ ಅಂತ. ತೇಜಸ್ವಿ ಅಂತಿದೆ, ವಿಘ್ನೇಶ್ ಅಂತಿದೆ, ಊರ ಹೆಸರು ಕುಂದಾಪುರ ಅಂತ ಇದೆ. ಸೊ ತೇಜಸ್ವಿ ಯಾರಂತ ಕೇಂದ್ರೆ ಅವ್ರು ಹೇಳ್ರಿ, ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರಿಂದ ಇನ್ಸ್ಪೈರ್ ಆಗಿ ಫಸ್ಟ್ ಹೆಸರು ತೇಜಸ್ವಿ ಇಟ್ಕೊಂಡು ಮತ್ತವರ ನಿಜನಾಮಧೇಯ ಅದೆಂತ ಹೇಳಿ ವಿಘ್ನೇಶ್ ಅಂತ ಇಟ್ಕೊಂಡು ಊರ ಹೆಸರು ಕುಂದಾಪುರ ಅಂತ ಇಟ್ಕೊಂಡು ಈಗಾಗಲೇ ಒಂದು ಪಿಕ್ಚರ್ ಅವ್ರು ರಿಲೀಸ್ ಆಯತ್ತು. ಇದು ಎರಡನೇ ಸಿನಿಮಾ ಅಸುರನ ಕೈಯಲ್ಲಿ ಪಾರಿಜಾತ. ತೇಜಸ್ವಿ, ವಿಘ್ನೇಶ್, ಕುಂದಾಪುರ ಇವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಹಂಗೆಯೇ ನಮ್ಮೊಟ್ಟಿಗೆ ಇನ್ನೊಬ್ರು ಇದ್ರು ಕಾಣೆ, ಇವರು ಸಹ ನಿರ್ದೇಶಕರು. ಈ ಚಿತ್ರದ ಉಸ್ತುವಾರಿನ ನಮ್ಮ ಕುಂದಾಪುರ, ಉಡುಪಿ, ಮಂಗಳೂರು ಕಡೆ ಎಲ್ಲ ಸೂಪರ್ ಆಗಿ ಕಂಡ್ಕೊಂಡವರು ಇವರೇ, ಅವರೇ ನಮ್ಮ ಎಸ್ ಎನ್ ಭಟ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮೊಟ್ಟಿಗೆ ಇನ್ನೊಬ್ರು ಇದ್ರ, ಧನ್ಯಾ ಹೆಬ್ಬಾರ್ ಅವರು. ಇವರು ಸಿನಿಮಾನ ಪ್ರಮೋಟ್ ಮಾಡ್ತಾ ಇದ್ರ, ಪ್ರಮೋಷನ್ ಟೀಮ್ ಅಲ್ಲಿ ಇದ್ರ. ಉತ್ತರ ಕನ್ನಡದಲ್ಲಿ ನಂಬದಿ ಸಿನಿಮಾ ಹೋಯ್ಕಲ್ಲ, ಅದಕ್ಕೆ ಭಯಂಕರ ಪ್ರಮೋಷನ್ ಮಾಡ್ತಿದ್ರಮ್ರ. ಧನ್ಯಾ ಹೆಬ್ಬಾರ್ ಅವರು, ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
1: ಎಲ್ರಿಗೂ ನಮಸ್ಕಾರ ಹೇಳಿ ಆಯ್ತು. ಅಸುರನ ಕೈಯಲ್ಲಿ ಪಾರಿಜಾತ ಎಂಬ ಈ ಒಂದು ಪಿಕ್ಚರ್ ಹೆಸರೇ ಸ್ವಲ್ಪ ಡಿಫ್ರೆಂಟ್ ಕಂಡಗಳಿಕೆ. ಅಲ್ಲ, ವಿಲನ್ ಹೀರೋ ಅಥವಾ ಹೀರೋ ವಿಲನ್ ಇಲ್ಲ ಅನ್ನೋದೊಂದು ಕನ್ಫ್ಯೂಷನ್ ಆತ. ಅದ್ರೊಟ್ಟಿಗೆ ಟ್ರೈಲರ್ ಕಂಬತ್ತಿಗೆ ಈ ಹೀರೋ ವಿಲನ್ನ ಹೀರೋ ಮರ್ರೆ ಅನ್ನೋ ಕನ್ಫ್ಯೂಷನ್ ಬತ್ತತ್ತ. ಸೊ ನಮ್ಮೊಟ್ಟಿಗೆ ತೇಜಸ್ವಿ, ವಿಘ್ನೇಶ್ ಅವರಿದ್ರು ಡೈರೆಕ್ಟರ್. ಸರ್, ಅಲ್ಲ ಫಸ್ಟ್ ಆಫ್ ಆಲ್, ನೀವು ಅಸುರನ ಕೈಯಲ್ಲಿ ಪಾರಿಜಾತ, ನಮ್ಗೆ ಪಾರಿಜಾತ ಅಂತ ಕೇಳಿದ್ರು ಕೂಡ ಯಕ್ಷಗಾನ ಆಟ ನೆನಪಾಪದಾಯ್ತಾ, ಅಂತದ್ರಲ್ಲಿ ನೀವು ಅದರಿಂದ ಇನ್ಸ್ಪೈರ್ ಆಗಿ ಹೆಸರಿಟ್ರೆ ಅಥವಾ ಹೆಂಗೆ ಅಂತ?
2: ಒಂದ್ ಲೆಕ್ಕಕ್ಕೆ ಅದೇ ರೀತಿ ಅನ್ಕೋಬಹುದು. ನಾನು ಕೂಡ ಇದೇ ಕುಂದಾಪುರದ ಹುಟ್ಟಿ ಬೆಳೆದವನು, ನಂಗೂ ಯಕ್ಷಗಾನ ಎಲ್ಲ ಕಣ್ಕಂಡೆ ಹೋಯ್ ಅಭ್ಯಾಸ. ಶಾಲೆಗೆ ಪೂರ್ತಿ ಸಾಯಂಕಾಲ 7:30 ಮೇಲೆ ಅಪ್ಪನೊಟ್ಟಿಗೆ ಯಕ್ಷಗಾನ ಹೋಗ್ತಿದ್ದೆ. ಅವಾಗ ಕೇಳದಂತ ಕೆಲವು ಶಬ್ದಗಳು, ನೆನಪುಗಳು ನನ್ನ ಮೋಸ್ಟ್ಲಿ ಬರುವತ್ತಿಗೆ ಇದನ್ನೆಲ್ಲ ಬರುವಂಗ್ ಮಾಡ್ತೇನೋ.
1: ನೀವೇ ಬರೆದದ್ದು ಚಿತ್ರಕಥೆ?
2: ಚಿತ್ರಕಥೆ ನಾನೇ ಬರೆದಿರೋದ್ರಿಂದ. ಸೊ ನಾನು ಬರೆಯೋ ಪ್ರತಿಯೊಂದು ಏನು ಕತೆ ಅಂತೀವೋ ಅದನ್ನು ವಾಸ್ತವದಿಂದ ಪೌರಾಣಿಕಕ್ಕೆ ಕನೆಕ್ಟ್ ತಗೊಂತಾ ಇದ್ದೆ. ಯಾಕಂದ್ರೆ ಯಾವ್ದಕ್ಕೂ ನಿಜ ಘಟನೆ ಸಿನಿಮಾ ಮಾಡ್ಬೇಕಂದ್ರೆ ಅದಕ್ಕೆ ತುಂಬಾ ಸಾಕ್ಷಿ ಆಧಾರಗಳ ಕೊರತೆ
1: ಇರುತ್ತೆ.
2: ಅದೇ ರೀತಿ ನಾವು ಪುರಾಣ ಅಂತ ಇಟ್ಕೊಂಡ್ರೆ ನಮ್ಮ ಹತ್ರ ಬಂಡ್ಲು ಬಂಡ್ಲು ಒಂದಿಷ್ಟು ಯಕ್ಷಗಾನ ಕಂಡ ನೆನಪುಗಳಿದೆ, ಅಥವಾ ಭಾಗವತರು ಹೇಳದಂತ ವರ್ಡ್ಗಳು ಇನ್ನೂ ಹಂಗೆ ಕೂತಿತ್ತು ತಲೆಯೊಳಗೆ. ಸೊ ಅದನ್ನ ಇಟ್ಕೊಂಡು ನಾವ್ ಏನಾದ್ರು ಬರಿಬಹುದು ಅನ್ನೋದೊಂದಿತ್ತು. ನಾನು ಅನ್ಕೊಂಡಿದ್ದು ಪಾರಿಜಾತನ ಯಾವ ರೀತಿ ತೋರಿಸ್ಬೇಕು ಅಂತ ಅನ್ಕೊಂಡು ಅದೇ ಅಸುರ, ಅಸುರನ ಮೂಲಕ ಪಾರಿಜಾತ ತೋರಿಸೋಣ ಅನ್ನೋದು ಸಿನಿಮಾದ ಕತೆ.
1: ಸೊ ಪಾರಿಜಾತ ಅಸುರನ್ ಕೈಯಂಗಿಲ್ಲ,
2: ಕೈಯಾಗಿಲ್ಲ, ಅಸುರನ ಕೈ ಪಾರಿಜಾತ ಹ್ಯಾಂಗ್ ಸಿಕ್ಕಂತಂದೇ ಕತೆ.
1: ಓ, ಅದೇ ಕತೆ ಅಲ್ಲ. ಸೊ ನೀವು ಒಂದು ಸಿನಿಮಾ ಈಗಾಗಲೇ ಮಾಡಿರಿ, ಇದು ನಿಮ್ಮ ಎರಡನೆಯ ಸಿನಿಮಾ. ಆ ಒಂದನೆಯ ಸಿನಿಮಾ ಇನ್ಸ್ಪೈರ್ ಮಾಡ್ತಾ ಎರಡನೇ ಸಿನಿಮಾ ಮಾಡೋಕೆ ಹೆಂಗೆ?
2: ಇಲ್ಲ, ಒಂದನೇ ಸಿನಿಮಾ ಅದೊಂದು ABCD ಕಲುಕೆ ಒಂದ್ ಗೆರೆ ಹಾಕಿ ಕೊಟ್ಟಂಗೆ. ಪಿಕ್ಚರ್ ಅಂದ್ರೆ ಹಿಂಗಿರುತ್ತೋ ಅಂದ್ರೆ 100 ಜನರ ಹತ್ರ ಹೋಗಿ ಕೆಲಸ ಮಾಡ್ರ ಕೂಡಲೇ ಅವ್ರು ಮಾಡಿದ ಕೆಲಸ ಮಾತ್ರ ಕಂಡಿರುತ್ತೆ ನಾವು. ಕೆಲಸ ಮಾಡೋತ್ತಿಗೆ ಕೈಯಲ್ಲಿ ನಡ್ಗತ್ತೋ ಕಾಲಲ್ಲಿ ನಡ್ಗತ್ತೋ, ಯಾವ್ದು ತಪ್ಪೋ ಯಾವ್ದು ಸರಿ ಗೊತ್ತಿಲ್ಲ. ಇನ್ಯಾರೋ ದುಡ್ಡ ಹಾಕೋರ ಹತ್ರ ಹೋಗಿ ಕೂತ್ಕೊಂಡು ನಾನು ಎಂತದೋ ಇಂಗ್ಲಿಷ್ ಮಾಡ್ತೇನೆ ಅಂತ ಹೇಳಿದ್ರು ಕೂಡಲೇ ಅವ್ರು ಬಡ್ದು ಹೇಗೆ ಓಡಿಸ್ತಾರಲ್ಲ, ಅದಕ್ಕೆ ನಾವು ನನ್ನ ಹತ್ರ ಎಂತ ಪೊಟೆನ್ಶಿಯಲ್ ಕೆಪಾಸಿಟಿ ಇತ್ತು, ನಂತರ ನಮ್ಮ ನಾಯಕ ಅವರು ಏನ್ ಮಾಡ್ತಾರೆ ಅನ್ನೋದನ್ನ ಒಂದು ಪ್ರೂವ್ ಮಾಡ್ಕೋಬೇಕಾಗಿತ್ತು. ಅದಕ್ಕೋಸ್ಕರ ಒಂದು ಸಣ್ಣ ರೀತಿಯಲ್ಲಿ ಮಾಡಿದ್ವಿ, ಅದು ಸಕ್ಸಸ್ ಆಯ್ತು. ಎರಡನೇ ಸರಿ ದುಡ್ಡು ಹಾಕು ಅವರೇ ಮುಂದೆ ಬಂದ್ರು ಆ ಪೊಟೆನ್ಶಿಯಲ್ ಎನರ್ಜಿ ನಿನ್ನ ಹತ್ರ ಇತ್ತು ವಿಘ್ನೇಶ್ ನೀವು ಮಾಡಿ ದುಡ್ಡು ನಾನು ರೆಡಿ ಮಾಡ್ತೆ ಅಂದ್ರೆ. ಸೊ ಇಬ್ರು ಖುಷಿಯಾಗಿ ಸಿನಿಮಾ ಶುರು ಮಾಡಿದ್ವಿ. ಈಗ ರಿಲೀಸಿಗೆ ಬಂದು ನಿಂತಿದ್ದೀವಿ. ಎಲ್ಲರೂ ಕೂಡ ಕುಂದಾಪುರದವರು ಸಿನಿಮಾ ಥಿಯೇಟರ್ಗೆ ಬಂದು ಭಾರತ್ ಮಾಲಲ್ಲಿ ಸಂಜೆ 7 ಗಂಟೆಗೆ ಸಿನಿಮಾ ನೋಡಿ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಓಪನ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಬರೀನಿ, ಎಲ್ಲರಿಗೂ ಶೇರ್ ಮಾಡಿ. ನಂಗೊಂದು ಪೂರ್ಣ ನಂಬಿಕೆ ಇದೆ, ನಾನು ಮಾಡಿರೋ ಸಿನಿಮಾ 100 ಡೇಸ್ ಆಗುವಂತ ಸಾಧ್ಯತೆ ಇದೆ. ಆದ್ರೆ ಆ ಲೆವೆಲ್ ಗೆ ನೀವು ನನಗೆ ಕರ್ಕೊಂಡು ಹೋಗ್ತೀರಿ ಅನ್ನೋ ನಂಬಿಕೆ ಇದೆ ಅಂತ.
1: ಐ ಲೈಕ್ ದ ಕಾನ್ಫಿಡೆನ್ಸ್. ಇದು ಕುರುಡ ನಂಬಿಕೆ ಅಲ್ಲ, ಬಂಡದೈದ್ಯ.
2: ಯಾಕಂದ್ರೆ ಒಂದು ನಾನು ಇಷ್ಟು ತನಕ ಒಂದು 15 ಜನಕ್ಕೆ ಸಿನಿಮಾ ತೋರಿಸಿದೀವಿ. ನಮ್ಗೆಲ್ಲೂ ಕೂಡ ಕಟಿಂಗ್ ಅನ್ನೋ ಒಂದು ಆಪ್ಷನ್ ಇರಲಿಲ್ಲ. ನಾನು ಸೆನ್ಸರ್ ಮಾಡುವಾಗಲೂ ಅದೇ ಅನ್ಕೊಂಡ್ವಿ ನಂಗೆ ಕಟಿಂಗ್ ಸಿಗುತ್ತೆ ಅಂತ. ಕಟಿಂಗ್ ಸಿಗ್ಲಿಲ್ಲ, ಒಂದೇ ಒಂದು ವರ್ಡ್ ಕಟಿಂಗ್ ಕೂಡ ಸಿಕ್ಕಿರ್ಲಿಲ್ಲ ನಂಗೆ. ಒಂದು ಮ್ಯೂಟ್ ಅನ್ನೋ ಒಂದು ಆಪ್ಷನ್ ಇತ್ತು, ಅದು ಕೂಡ ಕಾಸ್ಟ್ ಅನ್ನೋ ಒಂದು ರೀಸನ್ಗೋಸ್ಕರ. ಅಲ್ಲೊಂದು ಡೈಲಾಗ್ ಬರುತ್ತೆ, ಅಲ್ಲಿ ಪೂಜಾರಿ ಅನ್ನೋ ಒಂದು ಡೈಲಾಗಿಗೆ ಅದನ್ನ ಹಾಕ್ಬೇಡಿ, ಪೂಜಾರಿ ಅನ್ನೋ ಕ್ಯಾರೆಕ್ಟರ್ಗೆ ಅವಮಾನ ಆಗುತ್ತೆ ಅನ್ನೋದಕ್ಕೋಸ್ಕರ ಆ ಕ್ಯಾರೆಕ್ಟರ್ ನ ಜಸ್ಟ್ ಅದನ್ನ ಪೂಜಾರಿ ಅನ್ನೋ ಮ್ಯೂಟ್ ಮಾಡಿದ್ರು. ಅದನ್ನ ಬಿಟ್ಟು ನೋ ಕಟಿಂಗ್, ಮತ್ತು ಗ್ಲಿಚ್ಚು ಗಿಚ್ಚು ಸಣ್ಣ ಪುಟ್ಟ ಟೆಕ್ನಿಕಲ್ ಇಶ್ಯೂಸ್ ಇದೆ, ಅದಕ್ಕೆ ನಾವು ಡಿಸ್ಕ್ಲೇಮರ್ ಕೊಡಬೇಕಾಗಿತ್ತು, ಕೊಟ್ಟಿದೀವಿ. ಕಟ್ ಅನ್ನೋ ಆಪ್ಷನ್ ಒಂದು ಎರಡು ಸಿನಿಮಾದಲ್ಲಿ ಇರಲಿಲ್ಲ. ಸೊ ವಿತೌಟ್ ಕಟ್ ಸಿನಿಮಾ ಮಾಡದಲ್ಲೇ ಅನ್ನೋದು ನನಗೊಂದು ಖುಷಿ. ಅದಕ್ಕೆಲ್ಲ ಕಾರಣ ಇದೇ ಕುಂದಾಪುರ, ಇದೇ ಹಳೆ ನೆನಪುಗಳು.
1: ಬಂಡರ್ಕರ್ಸ್ ಕಾಲೇಜಿನ ಹಳೆ ವಿದ್ಯಾರ್ಥಿನಿ
2: ಕೂಡ. ಬಂಡರ್ಕರ್ಸ್ ಕಾಲೇಜಲ್ಲಿ ಇದೇ ಪ್ಲಾಟ್ಫಾರ್ಮ್ ಅಲ್ಲಿ ನಾನೊಂದು 15 ನಾಟಕದ ಮೇಲ್ ಮಾಡಿದ್ದೆ. ಅದಾದ್ಮೇಲೆ ಇದೇ ಬಂಡರ್ಕರ್ಸ್ ಕಾಲೇಜಲ್ಲಿ ನಾನು ಸೈನ್ಸ್ ತಗೊಂಡಿದ್ದೆ. ಒಂದೇ ಒಂದು ಲ್ಯಾಬ್ಗೂ ಅಟೆಂಡ್ ಆಗ್ತಿರ್ಲಿಲ್ಲ. ಯಾಕಂತಂದ್ರೆ ಹಿಂದ್ಗಡೆ ನಮ್ಮ ಡ್ರಾಮಾ ಟೀಚರ್ ಇದ್ರು, ಅವ್ರ ಜೊತೆ ಕೂತ್ಕೊಂಡು ಡ್ರಾಮಾ ಓದೋದು, ಡ್ರಾಮಾ ಮಾಡದೇ ಮಾಡ್ತಿದ್ದೆ. ಇದೆಲ್ಲ ನಾನು ಮೋಸ್ಟ್ಲಿ ಇವತ್ತು ಸಿನಿಮಾ ರಂಗದಲ್ಲಿ ಕರ್ಕೊಂಡ್ ಬಂದಿದೆ ಅಂತ ಹೇಳಿದ್ರೆ ತಪ್ಪಿಲ್ಲ. ಸೊ ಇದೆಲ್ಲ ಏನು ಒಂದ್ ಸ್ಟೆಪ್ ಬೈ ಸ್ಟೆಪ್. ಎಲ್ಲರೂ ಕಾಲೇಜಿಗೆ ಬಂದು ನಾನು ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು ಅನ್ಕೊಂತಾರೆ. ಮೋಸ್ಟ್ಲಿ ನಾನು ಕಾಲೇಜಿಗೆ ಬರೋವಾಗ್ಲೇ ಅನ್ಕೊಂಡಿದ್ದೆ ಸಿನಿಮಾ ರಂಗದಲ್ಲಿ ಏನೋ ಮಾಡ್ಬೇಕು ಅಂತ.
1: ಆಗಲಿಕ್ಕೆ ಅನ್ಕೊಂಡಿದ್ದೀನಿ ನೀವು
2: SLC ಆದ ತಕ್ಷಣ ಅನ್ಕೊಂಡಿದ್ದೆ.
1: ಓ,
2: ಅದಕ್ಕೆ ಕಾಲೇಜಿಗೆ ಬಂದು ಎಲ್ಲರೂ ಲ್ಯಾಬಿಗೆ ಹೋದ್ರೆ ಅಥವಾ ಬುಕ್ ಓದಕ್ಕೆ ಲೈಬ್ರರಿಗೆ ಹೋದ್ರೆ ನಾನು ಹಿಂದ್ಗಡೆ ಇರೋ ಇದಕ್ಕೆ ಹೋಗ್ತಿದ್ದೆ,
1: ರಂಗ ಅಧ್ಯಯನ
2: ಕೇಂದ್ರಕ್ಕೆ ಹೋಗ್ತಿದ್ದೆ. ಯಾರು ಇರ್ತಿರ್ಲಿಲ್ಲ, ಒಂದಿಷ್ಟು ಟೀಚರ್ ಕೂತ್ಕೊಂಡು ಅದ ನಮ್ಮ ಮಾಸ್ಟರ್ ಕೂತ್ಕೊಂಡು ಒಂದಿಷ್ಟು ಓದ್ತಾ ಕೂತ್ಕೊಂಡಿರ್ತಿದ್ರು. ಅದನ್ನ ಬಿಟ್ಟರೆ ಒಂದಿಷ್ಟು ಪ್ರಾಪರ್ಟೀಸ್ ಇರ್ತಿತ್ತು, ಮುಖವಾಡಗಳು ಅದೆಲ್ಲ ಇರ್ತಿತ್ತು. ಮೋಸ್ಟ್ಲಿ ಮುಖವಾಡಗಳು ನನ್ನ ಜೊತೆ ಮಾತಾಡಿದಕ್ಕೆ ಇವತ್ತು ಬರೆಯೋದಕ್ಕೇನೋ ಕಲಿತೆ ಅಂತ ಹೇಳಿದ್ರು.
1: ವೆರಿ ನೈಸ್, ಬ್ಯೂಟಿಫುಲ್. ತೇಜಸ್ವಿ ಅವರಿಂದ ನೀವು ತುಂಬಾ ಇನ್ಸ್ಪೈರ್ ಆದ್ರಿ ಅಂತ ಹೇಳಿದ್ರೆ.
2: ಯಾಕಂದ್ರೆ ನನಗೆ ಕತೆಗಳನ್ನ ಡಿಸ್ಕಸ್ ಮಾಡೋದಕ್ಕಿರ್ಬೋದು ಅಥವಾ ಕತೆಗಳನ್ನ ಕಲೀಲಿಕ್ಕಿರ್ಬೋದು ತುಂಬಾ ಪ್ಲಾಟ್ಫಾರ್ಮ್ಸ್ ಇದೆ. ನನ್ನನ್ನ ನಾನು ಕಲ್ತ್ಕೊಳ್ಳೋಕೆ ಯಾರು ಪ್ಲಾಟ್ಫಾರ್ಮ್ ಇಲ್ಲ. ಮೋಸ್ಟ್ಲಿ ಎಲ್ಲರಿಗೂ ಅನ್ಸಿರ್ಬೋದು ಏನೋ ಗೊತ್ತಿಲ್ಲ, ನನಗೆ ಅನ್ಸಿದ್ದು ನನ್ನನ್ನ ನಾನು ಕಲ್ತ್ಕೊಳ್ಳೋಕೆ ಯಾವ್ದು ಪ್ಲಾಟ್ಫಾರ್ಮು ಅಂತ. ಯಾರೋ ಒಬ್ಬರನ್ನ ಗುರು ಅಂತ ಎದುರುಗಡೆ ಇಡಿ, ಅವ್ರನ್ನ ಫಾಲೋ ಮಾಡಿ ಅಂತ ಹೇಳ್ತಾರೆ. ಸೊ ನಾನು ಡಾಕ್ಟರ್ ಆದ್ರೆ ಯಾರೊಬ್ಬ ಡಾಕ್ಟರ್ನ ಎದುರುಗಡೆ ಇಡ್ಬೋದು. ನಾನೊಬ್ಬ ಡೈರೆಕ್ಟರ್ ಅಂತ ಆಗ್ಬೇಕು ಅಂತಿದ್ರೆ ತುಂಬಾ ಜನ ಡೈರೆಕ್ಟರ್ ಇದಾರೆ, ಎಲ್ಲಾ ಡೈರೆಕ್ಟರ್ನು ಎದುರುಗಡೆ ಇಟ್ಕೊಂಡ್ರೆ ಅವ್ರು ತೆಗೆಯುವಂತ ಫ್ರೇಮ್ಸ್ ನ ನಾನು ತೆಗಿಬೇಕಾಗಿರುತ್ತೆ. ಸೊ ಅದು ಇನ್ಸ್ಪೈರ್ ಆಗಿದ್ದು ಅಂತ ಆಯ್ತು. ಸೊ ನಾನಂಗಾದ್ರೆ ಒಂದು ರೈಟರ್ನ ಇಟ್ಕೊಂಡ್ರೆ, ರೈಟರ್ ಎರಡು ವಿಷಯಗಳ ಕೆಲಸ ಮಾಡ್ತಾರೆ, ಒಂದು ಬರೆಯೋದು ಹೆಂಗೆ ಅಂತ, ಇನ್ನೊಂದು ಕನ್ಸು ಕಾಣೋದು ಹೆಂಗೆ ಅಂತ. ಅವ್ರ ಕನ್ಸು ಕಾಣದೆ ಬರೆಯೋಕೆ ಆಗಲ್ಲ,
1: ಕರೆಕ್ಟ್.
2: ಅದಕ್ಕೋಸ್ಕರ ನಾನು ರೈಟರ್ನ ಎದುರುಗಡೆ ಇಟ್ಕೊಂಡಿದ್ದೆ. ಸೊ ಅದನ್ನ ನನಗೆ ದಾರಿ ತೋರಿಸಿದ್ದು, ನಾನು ಹುಡ್ಕೊಂಡು ಹೋಗಿದ್ದಲ್ಲ, ನನಗೆ ಎದುರಾಗಿ ದಾರಿ ತೋರಿಸಿದ್ದು ತೇಜಸ್ವಿ ಅವರ ಪುಸ್ತಕ. ಸೊ ನಮ್ಮ ಚಿತ್ರರಂಗ ಫಸ್ಟ್ ಬಂದಾಗ ಬೆಂಗಳೂರಲ್ಲಿ ನಾವು ಒಂದಿಷ್ಟು ಅಲ್ದಾಡಿದ್ವಿ, ಎಲ್ಲೂ ಕೂಡ ನಮ್ಗೆ ಪ್ಲಾಟ್ಫಾರ್ಮ್ ಸಿಗ್ಲಿಲ್ಲ ಲಿಟ್ರಲಿ. ಸೊ ಫೈನಲಿ ಡಿಸೈಡ್ ಆಗಿದ್ದೇನಂತಂದ್ರೆ ಒಂದು ನಾಟಕ ಜಾಯ್ನ್ ಆಗೋಣ ಅಂತ. ಒಂದಿಷ್ಟು ನಾಟಕ ಟೀಚರ್ಸ್ಗಳನ್ನ, ಆಮೇಲೆ ರಂಗಾಧ್ಯಯನ ಕೇಂದ್ರಗಳನ್ನ ಮೀಟ್ ಆದ್ವಿ. ಅವೆಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಮಾಡಿ ಅದಾದ್ಮೇಲೆ ನೀವು ಆಕ್ಟ್ ಮಾಡ್ಬೋದು, ಅಸಿಸ್ಟೆಂಟ್ ಡೈರೆಕ್ಟರ್ ಬೋದು ಎಲ್ಲ ಹೇಳಿದ್ರು. ಅದೆಲ್ಲ ಆಗಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಸಾಧಾರಣ ಒಂದು ಲೆಕ್ಕಾಚಾರ ಹಾಕಿದ್ವಿ, ಅದೊಂದು 3-3.5 ವರ್ಷ ತನಕ ಬಂತು. ಅಷ್ಟೆಲ್ಲ ಪೇಷನ್ಸು ಟೈಮು ನಂಗೆ ಇರಲಿಲ್ಲ. ಸೊ ಅದಕ್ಕೆ ನಾನು ಮಾಡ್ತೀವಿ, ಒಂದು 2 ತಿಂಗಳು ಓಡಾಡಿದ್ಮೇಲೆ ಗೊತ್ತಾಯ್ತು, ಬೇರೆಯವ್ರ ಹತ್ರ ಹೋಗಿ ನಾವು ಕೆಲಸ ಕೇಳೋದಕ್ಕಿಂತ ನಾವೇ ಓನ್ ಆಗಿ ಒಂದು ಸಣ್ಣದ ಕಟ್ಟಣ, ಅದು ಮೋಸ್ಟ್ಲಿ ನಾನು ಇಲ್ಲಿಗೆ ಕರ್ಕೊಂಡು ಹೋಗ್ಬೋದು ಅಂತ. ನಾವೊಂದು 12 ಜನ ಸೇರಿ ಒಂದು ಸಣ್ಣದು ರಂಗ ವಿಸ್ಮಯ ಅಂತ ಒಂದು ಸಣ್ಣ ಟೀಮ್ನ ಕಟ್ಟಿದ್ವಿ. ಪ್ರೆಸೆಂಟ್ ಇವಾಗ ರನ್ನಿಂಗ್ ಅಲ್ಲಿದೆ, ಬಟ್ ನಾವು ಅಲ್ಲಿ ಆಕ್ಟಿವ್ ಇಲ್ಲ. ಒಂದು ಪಾರ್ಕಲ್ಲಿ ಕೂತ್ಕೊಂಡು ಅದನ್ನು ಸ್ಟಡಿ ಮಾಡಿದ್ವಿ. ಅದಕ್ಕೆ ತೇಜಸ್ವಿ ಅವ್ರ ಪುಸ್ತಕ ಸಿಕ್ತು, ಅದನ್ನೇ ಇಟ್ಕೊಂಡು ಸ್ಟಡಿ ಮಾಡಿ ಫಸ್ಟ್ ಶೋ ಪ್ರೆಸ್ ಕ್ಲಬ್ ಅಲ್ಲಿ ಮಾಡಿದ್ವಿ. ಎರಡನೇ ಶೋ ರಂಗಶಂಕರಕ್ಕೆ ನಮ್ಗೆ ಅಲರ್ಟ್ ಆಯ್ತು. ಸೊ ನಮ್ಗಲ್ಲೊಂದು ಕಾನ್ಫಿಡೆನ್ಸ್ ಬಂತು, ನಾವು ಹಿಡಿದಿರೋ ಪುಸ್ತಕ ನಮ್ ಕೈ ಬಿಡ್ಲಿಲ್ಲ, ಒಂದ್ ಕಡೆ ಕರ್ಕೊಂಡು ಹೋಗ್ತಾ ಇದೆ ಅಂತ. 3 ಶೋ ಮುಗಿಯುವಾಗ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಡೈರೆಕ್ಟರ್ ಅವ್ರ ಹೆಸರು ಹೇಳೋಕೆ ನಮ್ಗೆ ತುಂಬಾ ಖುಷಿ ಇದೆ. ಉಪೇಂದ್ರ ಅವ್ರ ಜೊತೆ ಸೇರ್ಕೊಂಡ್ರು ಒಂದಿಬ್ರು, ಮತ್ತೊಂದಿಬ್ರು ಹಿಂದಿ ಚಾನಲ್ ಸೇರ್ಕೊಂಡ್ರು. ಸೊ ನಾನೇನ್ ಮಾಡಿದೆ, ಇಲ್ಲ ನಾನು ಡೈರೆಕ್ಟರ್ ಆಗ್ಬೇಕು, ಮುಂದಿರೋನು ಡೈರೆಕ್ಟರ್ ಆಗ್ತೀನಿ ಅಂತ ಕೂತ್ಕೊಂಡೆ. ಬಟ್ ಅವಕಾಶ ಇರಲಿಲ್ಲ. ಅದಾದ್ಮೇಲೆ ಮತ್ತೆ ಸೀರಿಯಲ್ ಹೋಗಿ ಜಾಯ್ನ್ ಆದೆ. ಒಂದು 9 ವರ್ಷ ಕಂಟಿನ್ಯೂ ಸೀರಿಯಲ್ ಮಾಡಿದೆ. ಸೊ ಸೀರಿಯಲ್ ಮಾಡಿದಾಗ ಒಂದಿಷ್ಟು ಮಿಡ್ ಕ್ಲೋಸು ಕಟ್ಟು ಅದು ಇದು ಟೆಕ್ನಿಕಲ್ ಇಶ್ಯೂಸ್ ಅದೆಲ್ಲ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡೆ, ಕಲ್ತಿದ್ದೀನಿ ಅಂತ ಹೇಳ್ತಲ್ಲ ಅರ್ಥ ಮಾಡ್ಕೊಂಡೆ. ಅರ್ಥ ಮಾಡ್ಕೊಂಡು ನಾನೇ ಒಂದು ಕ್ಯಾಮ್ರಾ ತುಂಬ ಒಂದು ಶಾರ್ಟ್ ಮೂವಿನೂ ಮಾಡಿದೆ, ಕ್ಯಾಂಡಲ್ ಅಂತ. ನಾನೇ ಕ್ಯಾಮ್ರಾಮ್ಯಾನು, ನಾನೇ ಡೈರೆಕ್ಟರ್, ನಾನೇ ಎಡಿಟರ್, ನಾನೇ ಮ್ಯೂಸಿಕ್, ಎಲ್ಲ ನಂದೇನೆ. ಓನ್
1: ಹೀರೋ
2: ಒಬ್ಬ ಆರ್ಟಿಸ್ಟ್ ಒಬ್ಬನೇ ಇಟ್ಕೊಂಡು ಅದಿಷ್ಟು ಮಾಡಿದೆ. 20 ನಿಮಿಷ ಶೂಟ್ ಮಾಡಿ ಅಂದ್ರೆ ಒಂದ್ ನೈಟ್ ಬೆಳಿಗ್ಗೆ ಸಂಜೆ 6 ಗಂಟೆಗೆ ಸ್ಟಾರ್ಟ್ ಮಾಡಿ ಬೆಳಿಗ್ಗೆ 6 ಗಂಟೆಗೆ ಶೂಟ್ ಮುಗಿಸಿದ್ದೆ. ಅದನ್ನೇ ಕೂತ್ಕೊಂಡು ಒಂದ್ 4 ದಿನ ಶೂಟ್ ಎಲ್ಲ ಮಾಡಿದ್ದನ್ನೆಲ್ಲ ಎಡಿಟ್ ಮಾಡಿದಾಗ ಎಡಿಟಿಂಗ್ ನಾಲೆಜ್ ನನ್ನ ತಲೆಯಲ್ಲಿ ಏನಿತ್ತು ಅದು ನನ್ನ ಕೈಗೆ ಬಂತು. ಓ ಎಡಿಟ್ ಅಂದ್ರೆ ಇದೆ, ಮ್ಯೂಸಿಕ್ ಏನ್ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಮಾಡಿಸ್ತಿದೆ ಅದು ನಾನೇ ಮ್ಯೂಸಿಕ್ ಮಾಡಿದಾಗ ಗೊತ್ತಾಯ್ತು ಇದು ಮ್ಯೂಸಿಕ್. ಡೈಲಾಗ್ ನಾ ರೈಟ್ ಮಾಡಿದ್ದೀನಿ, ಡಬ್ಬಿಂಗ್ ಮಾಡಿಸ್ಬೇಕಾದ್ರೆ ಗೊತ್ತಾಯ್ತು ಇದು ಡಬ್ಬಿಂಗ್. ಸೊ ಸೆಲ್ಫ್ ನಾನೇ ಎಲ್ಲವನ್ನೂ ಟ್ರಯಲ್ ಮಾಡಿದಾಗ ನಂಗೆ ನೀಟಾಗಿ ಗೊತ್ತಾಯ್ತು ನನ್ನ ಹ್ಯಾಂಡ್ ಓವರ್ ಅಲ್ಲಿ ಇದು ಇದೆ.
1: ಸೊ ತೇಜಸ್ವಿ ವಿಘ್ನೇಶ್ ಅವರು ಒಂದು ಡಿರೆಕ್ಟರ್ ಹೌದು, ಎಡಿಟರು ಹೌದು, ಕ್ಯಾಮ್ರಾಮನ್ ಆಗಿಯೂ ಗೊತ್ತು, ಅದ್ರ ಜೊತೆಗೆ ಪ್ರೊಡ್ಯೂಸ್ ಮಾಡಿಯೂ ಗೊತ್ತು
2: ಗೊತ್ತು
1: ಅಲ್ಲ ಮಾರ್ರೆ. ಊರ್ ಬದಂಗೆಲ್ಲ ಎಂತ ಹೇಳ್ತಾರೆ ಹೇಳಿ, ಪಿಕ್ಚರ್ ಅಂದ್ರೆ ಸಿನಿಮಾ ಮಾಡಾರಂದ್ರೆ ಕೆಲಸ ಇಲ್ಲೇ ಕಂದ್ಗಂಡಿಗೆ ಅದಕ್ಕೆ ಹೋಯ್ತು, ಆ ಕೆಲಸ ಇಲ್ಲದಕ್ಕೆ ಹೋದ್ದ, ಬೇರೆ ಎಲ್ಲೂ ಸಲ್ಲೋದಿಲ್ಲ ಅದಕ್ಕೆ ಎಲ್ಲಿಗೆ ಹೋದ್ದ.
2: ಎಲ್ಲೂ ಸಲ್ಲದವನು ಮೋಸ್ಟ್ಲಿ ಇಲ್ಲಿ ಸಲ್ಲಬಹುದು ಅಂತ. ಯಾಕಂದ್ರೆ ಸಿಂಪಲ್, ಈಗ ನಾವು ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು ಮನೆಯಲ್ಲಿ ಯಾವುದೇ ಕೆಲಸ ಮಾಡದೇ ಇದ್ರೆ ತಗೊಂಡೋಗಿ ಶಾಲೆ ಹಾಕು, ಶಾಲೆಯಲ್ಲಿ ಒಂದು 4 ಅಕ್ಷರ ಕಲಿತ್ರೆ ಬೇರೆ ಮೇಲೆ ಲೆಕ್ಕ ಬರ್ಕೊಂಡು ಹೋಗ್ತಾ. ಸೊ ನಾವೇನ್ ಮಾಡಿದ್ವಿ, ಲೆಕ್ಕ ಬರೆಯೋ ಕೆಲಸ ಬೇಡ ಓನಾಗಿ ಮಾಡೋಣ ಅಂತಾನೆ. ಅಂದ್ರೆ ಇದೇ ಪ್ಯಾಟರ್ನ್. ಈಗ ನೋಡಿ ನಾವು ಹೋಗಿ ಒಬ್ಬ ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿ ಒಂದು 10 ವರ್ಷ ಅಪ್ರೋಚ್ ಮಾಡಿ 10 ವರ್ಷ ವೇಸ್ಟ್ ಮಾಡೋ ಬದಲು 10 ವರ್ಷದ ದುಡಿಮೆ ಮೋಸ್ಟ್ಲಿ 1 ವರ್ಷಕ್ಕೆ 1.5 ಲಕ್ಷ ನಾನು ಉಳಿಸಿದ್ರೆ 10 ವರ್ಷಕ್ಕೆ ಎಷ್ಟಾಗ್ಬೋದು, ಅದನ್ನು ಫಸ್ಟಿಗೆ ಸಾಲ ಮಾಡಿ ಒಂದು ಸಿನಿಮಾ ಮಾಡಿ, ಸಿನಿಮಾ ಗೆದ್ರೆ 10 ವರ್ಷದ ಸಾಲನ ಒಂದೇ ಸರಿ ತೀರಿಸಿ, ಇಲ್ಲ ಅಂದ್ರೆ ರೆಗ್ಯುಲರ್ ಪ್ಯಾಟರ್ನ್ ಅಲ್ಲಿ ಹೆಂಗಿದ್ರು 10 ವರ್ಷ ನೀವು ತೀರಿಸಲೇಬೇಕಲ್ಲ, ಆರಾಮ್ಸೆ ಕೂತ್ಕೊಂಡು ತೀರಿಸಿ.
1: ಕಾಣಿ ನೀವು ಲೆಕ್ಕಾಚಾರ ಹಾಕಿ ಈ ಲೆಕ್ಕ ತಕ್ಕಂದ್ರೆ ತಕ್ಕಣಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತಾ. ಈಗ ಅಸುರನ ಕೈಯಲ್ಲಿ ಪಾರಿಜಾತ, ಇದ್ರ ತಾರಾಗಣದಲ್ಲಿ ಯಾರೆಲ್ಲ ಇದ್ರು, ಕ್ಯಾಮ್ರಾಮನ್ ಆಗಿ ಯಾರು ವರ್ಕ್ ಮಾಡಿದ್ರು, ಇದೆಲ್ಲ ಒಂಚೂರು ಡೀಟೇಲ್ಸ್ ಹೇಳ್ಕೊಂಡ್ಬಾ.
2: ಮೇಜರ್ ಇದ್ರಲ್ಲಿ ಕಾಸ್ಟ್ ಅಂತ ತಗೊಂಡ್ರೆ ಯಶ್ ಶೆಟ್ಟಿ ಮತ್ತೆ ಕಾರ್ತಿಕ್ ಅವರು ಲೀಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಪ್ರಮೋದ್ ಶೆಟ್ಟಿ, ಪ್ರಮೋದಣ್ಣ ಕುಂದಾಪುರದವ್ರು ಎಲ್ಲರಿಗೂ ಗೊತ್ತಿರುವಂತವ್ರು, ಅವರು ಇದರಲ್ಲಿ ಒಂದು ಡಿಟೆಕ್ಟಿವ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅದಾದ್ಮೇಲೆ ರಜನಿ ಅಂತ ಅಮೃತಭೂಷಣಿ ಅವರು ಹೀರೋಯಿನ್ ಆಗಿ ಮಾಡಿದ್ದಾರೆ. ಅದ್ರ ಜೊತೆ ನಿಶಾ ಅಂತ ಅವರು ಇದ್ದಾರೆ, ಅವರು ಕೂಡ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ ಸೆಕೆಂಡ್ ಹೀರೋಯಿನ್ ಆಗಿ. ಅದಾದ್ಮೇಲೆ ಇ ಟಿ ವಿ ಶ್ರೀಧರ್, ಮಂಜುನಾಥ್ ಹೆಗಡೆ, ಮಮತಾ, ಉಗ್ರಂ ಪ್ರದೀಪ್ ಪೂಜಾರಿ ಅವರು ವಿಲನ್ ಆಗಿ ಕಾಣಿಸ್ಕೊಂಡಿದ್ರು ಅಲ್ಲಿ, ಅಂದ್ರೆ ಸ್ಪೆಷಲ್ ಕ್ಯಾರೆಕ್ಟರ್ ಅದು ಪ್ರದೀಪ್ ಪೂಜಾರಿ. ಅದ್ರ ನೋಡೋಕೆ ಒಂದು ಅಂಡರ್ ಪ್ಲೇ ಕ್ಯಾರೆಕ್ಟರ್ ಆದ್ರೂ ಕೂಡ ಅಷ್ಟು ಕ್ಯಾರೆಕ್ಟರ್ ನ ಬ್ಯಾಲೆನ್ಸ್ ಮಾಡುವಂತದ್ದು ಪ್ರದೀಪ್ ಪೂಜಾರಿ.
1: ಅಂಡರ್ ಪ್ಲೇ ಕ್ಯಾರೆಕ್ಟರ್ ಅಂದ್ರೆ ಎಂತ ಇವ್ರು?
2: ಅಂಡರ್ ಪ್ಲೇ ಅಂತ ನಿಮ್ಗೆ ಮೇಲ್ಗಡೆಯಿಂದ ಕಾಣಿಸ್ಬೇಕು ಒಂದು ನಾರ್ಮಲ್ ಕ್ಯಾರೆಕ್ಟರ್ ತರನೇ ಕಾಣಿಸ್ತಾ ಇರುತ್ತೆ. ಸೊ ಅಂಡರ್ ಪ್ಲೇ ಅಂತಂದ್ರೆ ಎಲ್ಲದಕ್ಕೂ ಸೂತ್ರಧಾರ ಅವನೇ ಆಗಿರ್ತಾನೆ, ಪ್ರತಿಯೊಂದನ್ನು ಅವನೇ ಮಾಡಿಸ್ತಾ ಇರ್ತಾನೆ, ಬಟ್ ಕನೆಕ್ಟಿವಿಟಿ ಮಾತ್ರ ನಿಮ್ಗೆ ನಾರ್ಮಲ್ ಆಗಿ ಕಾಣಿಸ್ತಾ ಇರುತ್ತೆ.
1: ಓಕೆ,
2: ಆ ರೀತಿ ಇರುತ್ತೆ. ಮತ್ತೆ ಇಡೀ ಸಿನಿಮಾ ಕೂಡ ಅದೇ ಬೇಸ್ ಅಲ್ಲಿ ನಾವು ರೈಟ್ ಮಾಡ್ಕೊಂಡಿದ್ವು, ಅಂದ್ರೆ ಅಂಡರ್ ಪ್ಲೇ ಸ್ಟೈಲ್ ಅಲ್ಲೇ ಹೋಗಿದೀವಿ. ನಾವು ಯಕ್ಷಗಾನ ಅಂತಂದ್ರೆ ನೀವು ಯಕ್ಷಗಾನ ನೋಡೋರಿಗೆ ತಾಳಮದ್ದಳೆ ಕೇಳೋದಕ್ಕೂ ಯಕ್ಷಗಾನ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ, ಬಟ್ ಕತೆ ಎರಡರಲ್ಲೂ ಒಂದೇ ಇರುತ್ತೆ. ತಾಳಮದ್ದಳೆಯಲ್ಲಿ ಏನಾಗುತ್ತೆ, ಬರೀ ಕತೆ ಮಾತ್ರ ಕೇಳಿಸ್ತಿರುತ್ತೆ, ಆದ್ರೆ ಇದಿರಲ್ಲ, ವಿಷನ್ ಇರಲ್ಲ.
1: ಕರೆಕ್ಟ್.
2: ಬಟ್ ಯಕ್ಷಗಾನದಲ್ಲಿ ಏನಾಗುತ್ತೆ, ವಿಷನ್ ತಾಳಮದ್ದಳೆ ಅಂದ್ರೆ ಭಾಗವತಿಗೆ ಎರಡೂ ಇರುತ್ತೆ.
1: ಹೌದು.
2: ಸೊ ನಮ್ಮ ಸಿನಿಮಾದಲ್ಲಿ ಏನಾಗುತ್ತೆ ಅಂದ್ರೆ ವಿಷನ್ ಏನ್ ಓಡ್ತಾ ಇದೆ ಅದ್ರ ಹಿಂದ್ಗಡೆ ಇನ್ನೊಂದು ತಾಳಮದ್ದಳೆ ಇರುತ್ತೆ, ಅದು ಕೇಳಿಸಲ್ಲ. ಒಂದು ಸೀನ್ ಮುಗಿದು ಎರಡನೇ ಸೀನ್ ನೋಡ್ಬೇಕಾದ್ರೆ ಅದ ಅರ್ಥ ಮಾಡ್ಕೊಬೇಕು.
1: ಆತರ
2: ಅಂದ್ರೆ ಯಾವ ಕ್ಯಾರೆಕ್ಟರು ಕೂಡ ತನ್ನನ್ನು ತಾನು ಎಲ್ಲೂ ಕೂಡ ಹೈಲೈಟ್ ಮಾಡ್ಕೊಳ್ಳಲ್ಲ, ನಾನು ಅನ್ನೋದನ್ನ ಎಲ್ಲೂ ಹೇಳ್ಕೊಳ್ಳಲ್ಲ. ಈಗ ನೀವು ಬೇರೆ ಸಿನಿಮಾಗಳನ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಹೀರೋ ಬಂದ ತಕ್ಷಣ ಒಂದಿಷ್ಟು ಉದ್ದ ಡೈಲಾಗ್
1: ಎಂಟ್ರಿನೇ ಹಂಗಿರುತ್ತೆ.
2: ಹೌದು. ನಮ್ಮ ಸಿನಿಮಾದಲ್ಲಿ ಹೀರೋ ಬಂದ ಅಂದ್ರೆ ಇಲ್ಲಿ ಎಂಟ್ರಿ ದೊಡ್ಡದಾಗಿ ಏನು ಹೇಳಲ್ಲ, ಅವ್ನು ಹೀರೋ ಅನ್ನೋದನ್ನ ತೋರ್ಸಕ್ಕೆ ಏನ್ ಬೇಕು ಅಷ್ಟೇ ಹೇಳ್ತೀವಿ, ಬಟ್ ಅವನು ಹಿಡನ್ ಕ್ಯಾರೆಕ್ಟರ್ ಏನು ಅನ್ನೋದನ್ನ ಸೆಕೆಂಡ್ ಹಾಫ್ ಅಲ್ಲಿ ಓಪನ್ ಆಗುತ್ತೆ.
1: ಅಂದ್ರೆ ನಿಮ್ಮ ಸಿನಿಮಾದಲ್ಲಿ ಇಬ್ಬರಿಬ್ರು ಹೀರೋಸ್ ಇದ್ದಾರೆ ಅಥವಾ ಒಬ್ರು ಹೀರೋ ಒಬ್ರು ವಿಲನ್ನ? ಹೆಂಗೆ
2: ಹೀರೋ,
1: ಯಾಕಂದ್ರೆ ಟ್ರೈಲರ್ ಕಂಡಾಗ ನಂಗೆ ಇದೊಂದು ಚೂರು ಕನ್ಫ್ಯೂಷನ್ ಆಯ್ತು.
2: ಇಲ್ಲಿ ಹೀರೋ ಅನ್ನೋದಕ್ಕಿಂತ ಕತೆ ಹೀರೋ,
1: ಕತೆ ಹೀರೋ.
2: ಇಲ್ಲಿ ಏನಾಗುತ್ತೆ, ಹೀರೋ ಅಂತ ರಿಜಿಸ್ಟರ್ ಮಾಡೋದಕ್ಕಿಂತ ಹೆಚ್ಚಾಗಿ ಆ ಕಥೆಯಲ್ಲಿ ಆ ಪಾತ್ರಕ್ಕೆ ಏನಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ಫ್ರೆಂಡು, ಒಬ್ಬ ಬಾಸು, ಒಬ್ಬ ವಿಲನ್ನು ಅಂತ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಅದಕ್ಕೆ ಒಂದೊಂದು ಕ್ಯಾರೆಕ್ಟರೈಸೇಷನ್ಗಳಿದೆ, ಆ ಕ್ಯಾರೆಕ್ಟರೈಸೇಷನ್ಗಳೇ ಹೀರೋ. ಇಲ್ಲಿ ಬರುವಂತ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದರದೇ ಆದ ಜಸ್ಟಿಫಿಕೇಶನ್ ಇದೆ. ಒಂದು ಸೀನಿಗೆ ಯಾವುದೋ ಒಂದು ಕ್ಯಾರೆಕ್ಟರ್ ಬಂದಿದೆ ಅಂತಂದ್ರೆ ಎಂಡಲ್ಲಿ ಅದಕ್ಕೆ ಜಸ್ಟಿಫಿಕೇಶನ್ ಇದೆ, ಇಲ್ಲೂ ಕೂಡ ಕಟ್ ಆಗಲ್ಲ. ಅದಕ್ಕೆ ನಾನು ಫಸ್ಟ್ ಆಲ್ ಹೇಳಿದೆ, ನನ್ನ ಸಿನಿಮಾದಲ್ಲಿ ನೋ ಕಟ್ಸ್ ಅಂತಂದೆ. ಅಂದ್ರೆ ರೈಟ್ ಆಗುವಾಗಲೇ ನಾವು ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ, 62 ಸೀನ್ ಮುಗಿಸ್ಬೇಕು ಅಂತ. ಆ 62 ಸೀನ್ಗೆ ಮುಗಿಸಿದ್ವಿ.
1: ಓಕೆ.
2: ನಮ್ಮ ಸಿನಿಮಾ ಶೂಟ್ ಮುಗ್ದಾಗ ನಮ್ಮ ಓವರ್ಆಲ್ ಫುಟೇಜ್ ಇಷ್ಟು ಬರಬೇಕು ಅಂತಿತ್ತು, ಅಷ್ಟೇ ಬಂದಿತ್ತು, ಅದಕ್ಕಿಂತ ಅಡಿಷನಲ್ ಆಗಿರಲಿಲ್ಲ, ಆಗಿದ್ರೆ ಕಟ್ ಆಗ.
1: ವೆರಿ ಗುಡ್, ತುಂಬಾ ಪ್ಲಾನ್ ಮಾಡಿ ಮಾಡಿದಿರಿ ಅಂತಾಯ್ತು.
2: ಅಂದ್ರೆ ನಮ್ಮ ನಿರ್ಮಾಪಕರು ಏನ್ ದುಡ್ಡು ಕೊಟ್ಟಿದಾರೋ ಅದನ್ನಷ್ಟು ಉಳಿಸಬೇಕಾದ ಜವಾಬ್ದಾರಿ ನಮ್ಮ ತಲೆ ಮೇಲೆ ಇರುತ್ತೆ. ಹಂಗಾಗಿ ಪ್ರತಿಯೊಬ್ಬ ನಿರ್ದೇಶಕನ ಕರ್ತವ್ಯ ಅದು. ಯಾಕಂದ್ರೆ ಯಾರೊಬ್ರು ಪ್ರೊಡ್ಯೂಸರ್ ದುಡ್ಡು ಕೊಡ್ತಾರೆ ಅಂದ್ರೆ ಬೇಕಾಬಿಟ್ಟಿ ಅದನ್ನ ಖರ್ಚು ಮಾಡಕ್ಕಾಗಲ್ಲ. ನಮ್ಮ ಪ್ಲಾನ್ ಅಲ್ಲಿ ಅಥವಾ ಅವರು ಎಷ್ಟು ಒಂದು ನನಗಿಷ್ಟು ಸಾಧ್ಯ ಇದೆ ಅಂತ ಹೇಳಿರ್ತಾರೆ, ಅದ್ರ ಒಳಗಡೆ ಮುಗಿಸ್ಬೇಕಾದ ಒಂದು ಜವಾಬ್ದಾರಿ ಇರುತ್ತೆ, ಅದಕ್ಕೆ ತಕ್ಕನಾಗಿ ಅದನ್ನ ಮುಗಿಸಿದೀವಿ.
1: ಓಕೆ. ಈಗ ನಿರ್ಮಾಪಕರು ಮತ್ತು ನಾಯಕ ನಟ ಕಾರ್ತಿಕ್ ಅವರು, ನಮಸ್ಕಾರ ಸರ್.
3: ನಮಸ್ಕಾರ.
1: ಈಗ ನೀವು ನಾಯಕ ನಟರು ಹೌದು, ಪ್ರೊಡ್ಯೂಸರು ಹೌದು, ನಿಮ್ಗೆ ನಾಯಕ ನಟನೂ ಆಗಿ ಸೇಮ್ ಟೈಮ್ ಪ್ರೊಡ್ಯೂಸರು ಆಗಿರುವಾಗ ಆ ಪ್ರೆಷರ್ ಒಂದಿರುತ್ತಲ್ಲ, ನೀವು ಬರೀ ನಾಯಕ ನಟ ಆದ್ರೆ ನೀವೇ ದುಡ್ತಕ್ಕಂದು ನೀವೇ ಹೀರೋ, ಯಸ್ ಐ ಆಮ್ ದ ಹೀರೋ ಅನ್ನೋ ಒಂದು ಫೀಲ್ ಇರುತ್ತ. ಈಗ ಖರ್ಚಾಪ್ ದುಡ್ಡು ಅನ್ಬೋದು ಲೆಕ್ಕಾಚಾರ, ಅದ್ರ ಜೊತೆಗೆ ಇಲ್ಲಿ ನೀವು ಹೀರೋಯಿಸಮ್ ಕೂಡ ತೋರಿಸ್ಬೇಕು. ಅದೆಲ್ಲಾದ್ರೂ ಒತ್ತಡ ನಿಮ್ಗೆ ಎಫೆಕ್ಟ್ ಆದದಿತ್ತ?
3: ಇಲ್ಲ ಖಂಡಿತ ಒತ್ತಡ ಆಯ್ತಾಯೇ ಆಗ್ತದ. ಈಗ ಅಂದ್ರೆ ನಿರ್ಮಾಣ ಅಂದ್ರ ಮೇಲೆ ಈಚಿಂದ ಹಣ ಒಟ್ಟು ಮಾಡಕ್ ಆತಿಂದ ಆಕ್ಟ್ ಮಾಡಕ್ ಇದೆಲ್ಲ ಫುಲ್ ಪ್ರಾಬ್ಲಮ್, ಫುಲ್ ಒತ್ತಡ ಆತ. ಆ ಒತ್ತಡಕ್ಕೆ ಏನ್ ಮಾಡೋದು ಅಂದ್ರೆ ನಮ್ಗೆ ಹೆಂಗ್ ಏನ್ ಮಾಡಕಂತ ಗೊತ್ತಾಗ್ದಿದ್ದ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಹೆಲ್ಪ್ ಹಂಗಪ್ಪ. ಅಲ್ಲಿ ನಿರ್ಮಾಣದ್ದು ಒಂದ್ ಸ್ವಲ್ಪ ಫ್ರೆಂಡ್ಸ್ ಆಗ್ಲಿ ಫ್ಯಾಮಿಲಿ ಆಗ್ಲಿ ಎಲ್ಲರೂ ಹೆಲ್ಪ್ ಮಾಡ್ರು. ಹಂಗಪ್ಪ ಅಲ್ಲಿ ನಿರ್ಮಾಣದ್ದು ಸ್ವಲ್ಪ ನಮ್ಗೆ ಒತ್ತಡ ಕಮ್ಮಿ ಬಿತ್ತು, ಬಟ್ ಈಗ ಜಾಸ್ತಿ ಬಿದ್ದಿತ್ತು. ಅಷ್ಟು ಏನು ಮಾಡೋಕಾತಿಲ್ಲ. ಆ ಟೈಮಲ್ಲಿ ಸ್ವಲ್ಪ ಇದಾಯ್ತು,
1: ಕಷ್ಟನೇ
3: ಕಷ್ಟ ಅಂತ ಅನ್ಸಲ್ಲ ಆ ಟೈಮಲ್ಲಿ. ಬೇಗ ಬೇಗ
1: ಈಸಿ ಆಯ್ತು,
3: ಆಗ ಈಸಿ ಆಯ್ತು ಅಂದ್ರೆ ಅಮೌಂಟ್ ಒಂದು ಅಷ್ಟೊಂದು ಕಷ್ಟ ಆಗಿರಲ್ಲ. ನಾನು ಅನ್ಕೊಂಡದ ಬಜೆಟ್ಗಿಂತ ಜಾಸ್ತಿ ಆದರೂ, ನಾವು ಅನ್ಕೊಂಡಿದ್ದಂತ ಇದು ಸ್ಟಾರ್ ಕಾಸ್ಟೆಲ್ಲ ಜಾಸ್ತಿ ಹಾಕೊಂಡಿತ್ತು ನಾವು. ಈಗ ನಾರ್ಮಲ್ ಯಾರು ಹೊಸಬ್ರಲ್ಲ, ಎಲ್ಲರೂ ಈಗ ಪ್ರಮೋದ್ ಶೆಟ್ಟಿ ಸರ್ ಇದ್ರ, ಆಮೇಲೆ ಎಸ್ ಶೆಟ್ಟಿ ಅವರಿದ್ರು, ಪ್ರದೀಪ್ ಪೂಜಾರಿ ಅವರಿದ್ರು, ಈ ಟಿ ವಿ ಶ್ರೀಧರ್ ಅವರಿದ್ರು, ಮಂಜುನಾಥ್ ಹೆಗ್ಡೆ, ನಿಶಾ ಅಂತ, ರಜನಿ ಅವರಿದ್ದಾರೆ, ಇವರೆಲ್ಲರೂ ಎಲ್ರಿಗೂ ಗೊತ್ತಿರೋರೆ. ಹಂಗಾಗಿ ಅಷ್ಟೊಂದು ಇದು ಬಜೆಟ್ ಹೋಯೋ ಹೊತ್ತು ಆ ಟೈಮ್ ಹಂಗಲ್ಲ. ನನ್ನ ಫ್ರೆಂಡ್ ಸರ್ಕಲ್ ಆಗಲಿ ಫ್ಯಾಮಿಲಿ ಅವರೆಲ್ಲ ಹೆಲ್ಪ್ ಮಾಡೋದಕ್ಕಾಗಿ ನಮ್ಗೆ ಅದ್ರ ಕಡೆ ಒಂಚು ಅಷ್ಟೊಂದು ಪ್ರಾಬ್ಲಮ್ ಆಗಿಲ್ಲ.
1: ನಿಮ್ಗೆ ನಾಯಕ ನಟ ಐಕಂತ ಮೊದ್ಲಿಂದ ಆಸೆ ಇದ್ದಿತ್ತ?
3: ಹೌದು, ಮೊದ್ಲಿಂದ ನಟ ಐಕಂತ ಆಸೆ ಇತ್ತು. ನಾಯಕ ನಟ ಅದು ಎಂತ ಗೊತ್ತಿಲ್ಲ, ಒಂದು ಆಕ್ಟರ್ ಐಕಂತ ಬರೀ ಆಸೆ ಇತ್ತು. ಅದೇ ಫಸ್ಟ್ ಸಿನಿಮಾದಂಗೆ ಆಕ್ಚುಲಿ ನಾನು ಇವ್ರು ಫಸ್ಟ್ ಮಾಡದ್ದು, ಅಲ್ಲಿಂದ ಬಂದ ನಂಗೆ ನಾಯಕ ನಟ. ಆಕ್ಚುಲಿ ನಾನು ಅದ್ರಂಗ ಹೀರೋ ಅಲ್ಲ, ನಾನು ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡೋಕೆ ಹೋದಲ್ಲಿ
1: ಮೊದಲ ಸಿನಿಮಾದಲ್ಲಿ
3: ಮೊದಲು ಶಾಂತಿಯನ್ನು ಕಳೆದುಕೊಳ್ಳಬೇಡಿ. ಅದು ಅಚಾನಕ್ಕಾಗಿ ನಂಗೆ ಹೀರೋ ಆಯ್ತು.
1: ಅದ್ರಲ್ಲೂ ನೀವೇ ಹೀರೋ?
3: ಅದ್ರಲ್ಲೂ ನಾನೇ ಹೀರೋ. ಆಕ್ಚುಲಿ ನಾನು ಅದು ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡೋಕೆ, ಹೀರೋ ಏನೋ ಎಂತ ಇದಾಯ್ತು ಅಂತ ಇದಾಯಿ, ಅಲ್ಲಿ ಕಡೆಗೆ ನಂಗೆ ಹೀರೋ ಬಂತು, ಅಲ್ಲಿಂದ ಕಂಟಿನ್ಯೂ ಆಯ್ತು ಹೀರೋ ಅಂತ.
1: ಅದು ನಾಕೆಂದು ಯೂಶ್ವಲಿ ನಮ್ದು ಹೀರೋ ಅಂತಂದ್ರೆ ಈಗ ಡಾಕ್ಟರ್ ರಾಜ್ಕುಮಾರ್ ಅವರು, ಈಗ ಒಂದ್ ವೆಲ್ ಬಿಲ್ಟ್ ಬಾಡಿ, ಅದೊಂದು ಪರ್ಸೋನಾ ಅಂತ ಇರುತ್ತೆ. ಹಿಂಗ್ ಕಂಡ್ರು ಕೂಡ ಅವ ಹೀರೋ ಕಣಂಗಿದ್ದ ಮಾರೆ ಅಂತ. ನಿಮ್ಗೆ ಈಗ ಈಗ ಅಥವಾ ನಮ್ಮ ಮಲಯಾಳಂ ಚಿತ್ರಗಳನ್ನ ತಗೊಂಡ್ರೆ ಆಕ್ಚುಲಿ ಹೀರೋ ಅನ್ನೋ ನಮ್ದೇನ್ ಸ್ಟೀರಿಯೋಟೈಪಿಕ್ ಕಾನ್ಸೆಪ್ಟ್ ಇದೆಯಲ್ಲ ಅದೆಲ್ಲ ಇಲ್ಲ. ಒಬ್ಬ ಸಣಾಕಲ ಒಂದ್ ಲುಂಗಿ ಉಡ್ಕೊಂಡು ಹರಿದು ಬನಿಯನ್ ಹಾಕೊಂಡ್ರೆ ಆಕ್ಚುಲಿ ಅವ್ನು ಹೀರೋ. ಅಲ್ಲಿ ಹೀರೋ ಅನ್ನೋದು ಅಲ್ಲಿ ವ್ಯಕ್ತಿ ಅಲ್ಲ, ಹೆಚ್ಚಾಗಿ ಕಥೆ ಆಗಿರುತ್ತೆ. ಈಗ ನಿಮ್ಗೆ ಆ ಕಾನ್ಫಿಡೆನ್ಸ್ ಅಥವಾ ಇವ್ರು ಹೀರೋ ನೀನು ಮಾಡೋ ಮರೆ ಕಾರ್ತಿಕ್ ಅಂದ್ರೆ ನಿಮ್ಗೆ ಅಥವಾ ನಿಮ್ಗೆ ಅನ್ಸಿದ್ರು ಕೂಡ ಅಲ್ಲ ಕನ್ನಡಿ ಮುಂದೆ ನಿತ್ಕೊಂಡು ಒಂದು ಅನಲೈಸ್ ಮಾಡೋದು ಇತ್ತೀಗ?
3: ಅದು ಹೇಗಳು ಮಾಡುತ್ತೆ ನಾವು ಹೇಗಳ್ಕೊಂಡ್ರೆ, ಅಯ್ಯೋ ನಾನು ಈ ಥರ ಆಯ್ಕ ಇದು ಆಗ್ತ ಹೀರೋ ಪರ್ಸ್ನಾಲಿಟಿ ಇತ್ತ ಈ ಥರ ಎಲ್ಲ. ಈಗ ಆ್ಯಕ್ಚುಲಿ ಹೀರೋಗೆ ಪರ್ಸ್ನಾಲಿಟಿ ಬೇಡ ಎಂಥದ್ದು ಬೇಡ, ಅವನ ಹತ್ರ ಆ್ಯಕ್ಟಿಂಗ್ ಇದ್ರೆ ಸಾಕು, ಒಳ್ಳೆ ಕಲೆ ಇದ್ರೆ 100%. ಈಗ ಕಾಣಿ ನೀವು ಎಷ್ಟೋ ಜನ ಇದ್ರೆ ಮೊದಲಿನ ಥರ ಆತರ ಈಗ ಅಷ್ಟೇ ಹೈಟ್ ಬೇಕು ಅಷ್ಟೇ ಜಿಮ್ ಬಾಡಿ ಬೇಕು ಅದಂತ ಇಲ್ಲ. ಈಗ
1: ಈಗ ರಾಜ್ಬೀರ್ ಶೆಟ್ಟಿ ಕಾಣಂಗಿದ್ದಾರೆಲ್ಲ,
3: ಅವ್ರು ಎಂತ ಕತೆ ಹುಡ್ಕೊಂಡ್ರೆ ಹೆಂಗ್ ಬಂದ್ರು ಈಗ ಎಲ್ಲಿದ್ರು ಅವರು ಆತರ.
1: ಸೊ ಹಾಗಾಗಿ ಇಂದಿನ ಯುಗದಲ್ಲಿ ಸಿನಿಮಾದಲ್ಲಿ ಪರ್ಸೋನ ಅಂದ್ರೆ ಅವ್ರ ಕಾಂಬತಿಗೆ ಹೆಂಗಿದ್ರು ಎಂಬುದು ಇಂಪಾರ್ಟೆಂಟ್ ಇಪ್ಪುದಿಲ್ಲ, ಅವ್ರಿಗೆ ಆಕ್ಟಿಂಗ್ ಸ್ಕಿಲ್ ಇದೆಯಾ, ಕತೆ ಗಟ್ಟಿಯಾಗಿದೆಯಾ, ಇದು ಇಂಪಾರ್ಟೆಂಟ್. ಅದು ನಂಗೆ ಒಂದು ಬೇಜಾರ ಅಂತ ಗೊತ್ತಾ, ನಿಮ್ ಗಂಡ್ಮಕ್ಳಿಗೆ ಹೀರೋಗಳಿಗೆಲ್ಲ ಈ ಕಾನ್ಸೆಪ್ಟ್ ಚೇಂಜ್ ಆತ, ನಮ್ ಹೆಣ್ಮಕ್ಳಿಗೆ ಮಾತ್ರ ಚೇಂಜ್ ಆತಿಲ್ಲ ಕಣಿ. ಹಂಗೆ ಒಂಚೂರು ಕೊಡಿ ಕಣಿ, ಕೊಡಿ ಕಮಾನ್
2: ಕಾಣಿ. ನೀವ್ ಹೇಳ್ರಿ ಹೆಣ್ಮಕ್ಳಿಗೆ ಚೇಂಜ್ ಆಗಿಲ್ಲ ಅಂದೇಳಿ, ನಮ್ಮ ಸಿನಿಮಾದ ಹೀರೋಯಿನ್ ಕಾಣಿ ಅವರು ಮೋಸ್ಟ್ಲಿ ನಾನು ಇಂಡಸ್ಟ್ರಿಗೆ ಎಂಟ್ರಿ ಆಗೋತ್ತಿಗೆ ಅವರು ಇಂಡಸ್ಟ್ರಿಗೆ ಎಂಟ್ರಿ ಆಯ್ತು, ಅವ್ರ ಅಷ್ಟೊತ್ತಿಗೆ ಹೀರೋಯಿನ್ ಎಂಟ್ರಿ ಆದ್ದು, ನಾನು ಅಷ್ಟೊತ್ತಿಗೆ ಅಸ್ಟೆಂಡ್ ಡೈರೆಕ್ಟರ್ ಎಂಟ್ರಿ ಆದ್ದು. ನಾನು ಅಸ್ಟೆಂಡ್ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಆಗಿ ಓನ್ ಪ್ರೊಡಕ್ಷನ್ ಮಾಡಿ ಸಿನಿಮಾ ಮಾಡೋ ಟೈಮಿಗೆ ಅವ್ರು ಒಂದು ಸಿನಿಮಾದಲ್ಲಿ ಹೀರೋಯಿನ್ ಅಂತ ಕಾಣಿಸ್ಕೊಂಡಿದ್ರು ಅಷ್ಟೇ, ಹೆಸರು ಬೇಡ ಒಂದು ಕಾಣಿಸ್ಕೊಂಡಿದ್ರು. ನಾನು ಕಾಸ್ಟ್ ಮಾಡುವಾಗ ಅವ್ರ ಫೋಟೋ ಕೂಡ ನನ್ನ ಪ್ರೊಫೈಲ್ಗೆ ಬಂದು ಬಿದ್ದಿತ್ತು. ಯಾಕೆ ಬಿತ್ತು ಅಂತಂದ್ರೆ ನೋಡೋದಕ್ಕೆ ಆ ಮೇಂಟೆನೆನ್ಸ್ ಮಾಡಿದ್ರು ಅನ್ನೋ ಒಂದೇ ಒಂದು ರೀಸನ್.
1: ನೋಡಿ ನಾವು ಮೇಂಟೆನೆನ್ಸ್ ಮಾಡಿದ್ರೆ ನೀವು ನಮ್ಮನ್ನ ಸೆಲೆಕ್ಟ್ ಮಾಡ್ತೀರಿ.
2: ಆಬ್ವಿಯಸ್ಲಿ ಏನ್ ಗೊತ್ತಾ, ಹುಡುಗರಿಗೆ ಏಜ್ ಆಗದ್ದು ಗೊತ್ತಾಗಲ್ಲ, ಹುಡುಗರಿಗೆ ಏಜ್ ಆಗಿದ್ದು ಇಮಿಡಿಯೇಟ್ ಆಗಿ ಗೊತ್ತಾಗತ್ತೆ. ಅದು ನ್ಯಾಚುರಲ್, ಅದ್ ನಾವು ಅದನ್ನ ಹೇಳ್ಬೇಕಂತಿಲ್ಲ.
1: ಇಲ್ಲ ನೀವು ಹೆಣ್ಮಕ್ಳು ಅಂತ ಬಂದ್ರೆ ಅವ್ರ ಏಜ್ ಡೇಟ್ ಆಫ್ ಬರ್ತ್ ಕರೆಕ್ಟ್ ಚಾರ್ಟ್ ಇಟ್ಕೊಂಡ ಲೆಕ್ಕ ಮಾಡ್ತಿರ್ತೀರಿ?
2: ಇಲ್ಲ ಇಲ್ಲ ಇಲ್ಲ, ನಮ್ಮ ಸಿನಿಮಾದಲ್ಲಿ ಹೀರೋಗೆ ಹೀರೋಯಿನ್ಗೂ ಏಜ್ ಡಿಫ್ರೆನ್ಸ್ ಅಂತ ಎಲ್ಲೂ ನಾನು ಹೇಳೇ ಇಲ್ಲ. ಇಡೀ ಸಿನಿಮಾದಲ್ಲಿ ಏಜ್ ಡಿಫ್ರೆನ್ಸ್ ಕಾಣಿಸೋದೇ ಇಲ್ಲ, ಆದ್ರೆ ನೋಡೋರಿಗೆ ಕಾಣಿಸುತ್ತೆ. ಕೇಳಿದ್ರು ತುಂಬಾ ಜನ ಏಜ್ ಡಿಫ್ರೆನ್ಸ್ ಕಾಣಿಸ್ತಾ
1: ಇದೆ ನಿಮ್ಮ ಸಿನಿಮಾದಲ್ಲಿ, ಅದು ಕಾಣಿಸಿತ್ತು.
2: ನಾನು ಹೇಳಿದೆ ಹುಡುಗ ಅವನು ಒಂದು ಕಂಪನಿ ನಡೆಸ್ತಾ ಇರ್ತಾನೆ, ಅವನಿಗೊಂದು ಹುಡುಗಿ ಮೇಲೆ ಲವ್ ಆಗುತ್ತೆ, ಹುಡುಗಿ ಏಜ್ ನೋಡಿ ಲವ್ ಆಗಿಲ್ಲ ಅವನಿಗೆ, ಹುಡುಗಿ ಮೇಲೆ ಲವ್ ಆಗಿರುತ್ತೆ. ಹುಡುಗಿಗೆ ಇಷ್ಟು ಏಜ್ ಆದ್ಮೇಲೆ ಮದುವೆ ಆಗಬೇಕು ಅಂತ ಯಾವುದೇ ಕ್ರೈಟೀರಿಯಾ ಇಲ್ಲ, ಅದು ಯಾರು ಬರ್ದಿಟ್ಟಿಲ್ಲ
1: ಇಷ್ಟೇ ಏಜ್.
2: ಅದು ಅಲ್ಲದೆ ನಾವು ಈಗ ಸಿನಿಮಾ ಮಾಡ್ತಾ ಇರೋದು 2022 ಇವತ್ತಿನ ಮಾಡರ್ನ್ ಹುಡುಗಿರೆಲ್ಲರೂ ಮದುವೆ ಆಗೋದು 32 ನಂತರ,
1: ಕರೆಕ್ಟ್
2: ಅಲ್ವಾ? ನಾನು 17-18-19 ವರ್ಷದ ಹುಡುಗ ಅಂತ ತೋರಿಸಿದ್ದಿದ್ರೆ ಅವಳಿಗೆ ಒಂದು 16-17 ವರ್ಷ ಅಂತ ತೋರಿಸ್ಬೋದಿತ್ತು. ನಮ್ಮ ಹೀರೋಗ್ ನಾ 32-33 ಅಂತ ಆಲ್ರೆಡಿ ಹೇಳ್ತಿರ್ಬೇಕಾದ್ರೆ ಹೀರೋಗನ್ಗೆ 28-27 ಅನ್ನೋ ತಪ್ಪೇ ಅಲ್ವಲ್ಲ? ಆ ಏಜ್ ಕಾಣಿಸ್ತಿದೆ ಆಬ್ವಿಯಸ್ಲಿ, ಅದೇ ಏಜ್ ಅಲ್ಲಿ.
1: ಎಸ್, ಅಂದ್ರೆ ನೀವು ಯಂಗ್ ಹುಡುಗಿನ ತೋರಿಸಿಲ್ಲ ಹೀರೋಯಿನ್ ಆಗಿ
2: ಅಂತ ನಾನು ಎಲ್ಲೂ ಹೇಳ್ತಿಲ್ಲ. ಹುಡುಗಿ ಅಂತ ಹೇಳ್ತಿದ್ದೀನಿ ಅಷ್ಟೇ.
1: ಅಲ್ಲ ಅಲ್ಲ, ನೀವು ಯಂಗ್ ಹುಡುಗಿನ ತೋರಿಸಿಲ್ಲ ಅಂತ ನಿಮ್ಮನ್ನ ಬೇರೆಯವ್ರು ಕೇಳಿದ್ರು?
2: ಹಾ, ಕೇಳಿದ್ರು. ಅಂದ್ರೆ ಹೀರೋಯಿನ್ ಅಂತ ಕ್ಯಾಟಗರಿ ಬಂದಾಗ ಕೇಳಿದ್ರು ನಂಗೆ, ಯಾಕೆ ಹೀರೋಯಿನ್ ಬೇರೆಯವ್ರನ್ನೆಲ್ಲ ತಗೋಬೋದಿತ್ತಲ್ಲ, ಇವ್ರು ಅಮೃತ ವರ್ಷಿಣಿಯಿಂದ ಇದಾರೆ, ನನ್ನ ಮಗ ಹುಡ್ದಾಗ ಅಮೃತ ವರ್ಷಿಣಿ ಟೆಲಿಕಾಸ್ಟ್ ಆಯ್ತು, ಈಗ ನನ್ನ ಮಗ 7ನೇ ಕ್ಲಾಸಿಗೆ ಹೋಯ್ತವನೆ, ಇನ್ನೂ ಅವ್ಳು ಫಾರ್ಮಲ್ ಇದ್ದಾಳಲ್ಲ ಅಂತ ಹೇಳೋದು. ನಾನು ಹೇಳಿದೆ ನೋಡಿ, ಅವರು ಫಾರ್ಮಲ್ ಇದಾರೆ ಅನ್ನೋದಕ್ಕೆ ಅವ್ರು ಮೇಂಟೈನ್ ಮಾಡಿದ್ದಾರೆ, ಅದು ಅವರು. ಅದು ನಾನು ಹೇಳ್ತೇವೆ, ನನಗೆ ಬೇಕಾಗಿದ್ದೇನಂದ್ರೆ ರಜನಿ ಅವರು ಆಲ್ರೆಡಿ ಎಲ್ಲರ ಮನೆ ಮನೆಗೆ ತಲುಪಿದಾರಲ್ವಾ ಅಮೃತ ವರ್ಷಿಣಿ ಮೂಲಕ. ಸೊ ನನಗೆ ಎಲ್ಲರ ಮನೆ ಮನೆಯಲ್ಲಿ ಇರುವ ಪಾರಿಜಾತಕ್ಕೆ ಅದು ಕಾಣಿಸ್ಬೇಕು ಅಸುರ.
1: ಓಕೆ,
2: ಎಲ್ಲರಿಗೂ ಅದು ಟಚ್ ಆಗಬೇಕು ಅಂತಂದ್ರೆ, ನಮ್ಮನೆ ಹುಡುಗಿಗೇನೋ ಅನಿಸ್ತಾ ಇದೆಯಲ್ಲ ಅನ್ನೋದು ಟಚ್ ಆಗಬೇಕು ಅಂತಂದ್ರೆ ಅವಾಗ ಅವ್ರ ಮನೆಗೆ ತುಂಬಾ ಹತ್ತಿರದವರೇ ಯಾರೋ ಇರಬೇಕು ಅಲ್ವಾ. ಸೊ ನಾನು ಹೇಳ್ತಿರೋದು, ಪ್ರತಿಯೊಬ್ಬ ಆರ್ಟಿಸ್ಟ್ಗಳನ್ನೂ ನಾನು ಫೆಮಿಲಿಯರ್ ಇರೋರ್ನೇ ತಗೊಂಡಿದ್ದು. ರೀಸನ್ ಏನಂತಂದ್ರೆ, ಯಾರಿಗೂ ಕೂಡ ಹೊಸಬರು ಅಂತ ಅನ್ನಿಸ್ಬಾರ್ದು. ಈಗ ಕಾರ್ತಿಕ್ ಹೊಸಬರು ಅಂತ ಅನ್ನಿಸ್ಬೋದು ಬೆಂಗಳೂರಿನವ್ರಿಗೆ ಅಥವಾ ಆ ಕಡೆಯವ್ರಿಗೆ, ಮೋಸ್ಟ್ಲಿ ನಮ್ಮ ದಕ್ಷಿಣ ಕನ್ನಡದವರಿಗೆ ಅವ್ರು ಹೊಸಬರು ಅಂತ ಅನ್ಸಲ್ಲ. ಆಲ್ರೆಡಿ ಒಂದು ಸಿನಿಮಾ ರಿಲೀಸ್ ಆಗಿದೆ, ಆಮೇಲೆ ಒಂದಿಷ್ಟು ಅವ್ರದ್ದು ಸಾಂಗ್ಗಳು ರಿಲೀಸ್ ಆಗಿದೆ, ಇದು ಸೇರಿದ್ರೆ 8 ಸಾಂಗ್ ಆಯಿತು ರಿಲೀಸ್ ಆಗಿದ್ದು. ಆಲ್ಮೋಸ್ಟ್ ಟ್ರೈಲರ್ ಅದು ಇದು ನೋಡಿರ್ತಾರೆ, ಹೆಸರು ಎಲ್ಲೂ ಕೂಡ ಅವ್ರ ಹೆಸರು ಗೊತ್ತಿಲ್ಲ ಅಂತ ಯಾರು ಹೇಳಲ್ಲ. ನೋಡಿದ್ದೀನಿ, ಹೆಸರು ಗೊತ್ತಿಲ್ಲ ಅಂತ ಹೇಳ್ಬೋದು ಅಲ್ವಾ? ಹಂಗಿರುತ್ತೆ,
1: ಎಲ್ಲೋ ಕಂಡಿದ್ದೀವಿ ಮರೆಯ.
2: ಹೌದು
1: ಅಲ್ವಾ. ಯಶ್ ಶೆಟ್ಟಿ ಅವರು,
2: ಯಶ್ ಶೆಟ್ಟಿ ಅವರು ನನ್ಗೆ ಗೊತ್ತಿದ್ದಾಗೆ ಆಲ್ಮೋಸ್ಟ್ ಫೆಮಿಲಿಯರು. ಯಾಕಂತಂದ್ರೆ ಯಾವುದೇ ಸಿನಿಮಾ ರಿಲೀಸ್ ಆಗಲಿ ವಿಲನ್ ಅಂತ ಬಂದ್ರೆ ಅವ್ರು ಇರ್ತಾರಲ್ಲಿ, ಯಾವುದೇ ಸಿನಿಮಾ ಬರಲಿ ವಿಲನ್ ಅಂತ ಬಂದ್ರೆ ಯಶ್ ಶೆಟ್ಟಿ ಇರ್ತಾರೆ. ನಮ್ಮ ಸಿನಿಮಾದಲ್ಲೂ ಅವರು ಹೀರೋನ ವಿಲನ್ ಅನ್ನೋದನ್ನ ಸಿನಿಮಾದಲ್ಲಿ ನೋಡ್ಲಿ.
1: ಅದೇ ಹೀರೋನ ವಿಲನ್ ಅದನ್ನ ಪಿಕ್ಚರ್ ಕಂಡೆ ನೀವು ಹೇಳ್ಕೊಂತ.
2: ಯಾಕಂತಂದ್ರೆ ಈಗ ನಾನು ನಾಯಕ ಅಥವಾ ನಾಯಕಿ ಅಥವಾ ಇಬ್ರು ನಾಯಕ ಅಂತ ಹೇಳಲ್ಲ, ಇಬ್ರು ಕೂಡ ಅಲ್ಲಿ ಕೆಟ್ಟವ್ರೆ. ನನ್ನ ಸಿನಿಮಾದಲ್ಲಿ ಎಲ್ಲ ಕೆಟ್ಟವ್ರ ಮಧ್ಯದಲ್ಲಿ ಒಂದು ಪಾರಿಜಾತ ಅಂತ ಹೇಳಿದೀನಿ, ಕೈಯಲ್ಲಿ ಪಾರಿಜಾತ.
1: ಅಯ್ಯೋ,
2: ಅಸುರ ಕೆಟ್ಟವನ ಒಳ್ಳೆಯವನ ನನಗೆ ಗೊತ್ತಿಲ್ಲ,
1: ಅದು ಡಿಸೈಡ್ ಮಾಡೋ ಕಾತೆ
2: ಅಲ್ಲ. ಯಾಕಂದ್ರೆ ಥಿಯೇಟರ್ ಬಂದು ನೋಡಿ.
1: ಅಲ್ಲ, ನೀವು ಅಸುರ ಅಂತ ಹೆಸರು ಕೊಟ್ಟ ಮೇಲೆ ನಮ್ಮ ಲೆಕ್ಕದಲ್ಲಿ ಅಸುರ ಅಂದ್ರೆ ಹೀಸ್ ನಾಟ್ ಸುರ ಅಂದ್ರೆ ಒಳ್ಳೆಯವನಲ್ಲ, ಅವ್ನು ರಾಕ್ಷಸ. ಸೊ ಅದೊಂದು ಪಿಕ್ಚರ್ ನೀವು ಅಸುರದ ಆ ವರ್ಡ್ ಇದೆಯಲ್ಲ, ಅದು ಆ ಪಿಕ್ಚರ್ ಕೊಟ್ಟಿದೆ ನಮ್ಗೆ. ಈಗ ಪಾರಿಜಾತ ಇಬ್ಬರಿಬ್ರನ್ನ ತೋರಿಸ್ತಿದ್ರಿ ನೀವು ಟ್ರೈಲರ್ ಗೆ, ಈಗ ಪಾರಿಜಾತ ಯಾರು ದಪ್ಪ, ಇದ್ರಲ್ಲಿ ಯಾರು ಸುರ ಯಾರು ಅಸುರ ಅನ್ನೋ ಒಂದು ಕನ್ಫ್ಯೂಷನ್.
2: ನಾನು ಹೇಳ್ತಿರೋದು ಅದನ್ನೇ ಸಿನಿಮಾದಲ್ಲಿ ನೋಡಿ.
1: ಅದೇ ಅದನ್ನ ಬಂದು ಸಿನಿಮಾದಲ್ಲೇ ನೀವು ಕಂಡಂತೆ ಹಂಗೆ. ಈಗ ನಮ್ಮ ಎಸ್ ಎನ್ ಭಟ್ರ ಸಹ ನಿರ್ದೇಶಕರು ಮತ್ತೆ ಉಸ್ತುವಾರಿ ಎಲ್ಲ ಈ ಬದಿದೆಲ್ಲ ಮ್ಯಾನೇಜ್ ಮಾಡೋದು ಇವರೇ ಅಮ್ರ ಅಲ್ದ ಸರ್?
4: ಹೌದು ಮೇಡಮ್, ಫಸ್ಟ್ ಹೇಳ್ರು ಪಣಕ ಮಕ್ಕಳ ಅಂತ. ಎಲ್ಲಾ ಮಕ್ಕಳು ಶಾಲೆಗೆ ಇಂಜಿನಿಯರ್ ಡಾಕ್ಟರ್ ಆದ್ರೆ ಪಿಕ್ಚರ್ ಮಾಡಿರ್ಬೇಕಲ್ಲ.
1: ಅದೇ
4: ಹಂಗೆ ಅಂತವ್ರು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಬೇಕು. ಸೊ ನಾವೆಲ್ಲ MIT ಕಲಿತು ಒಂದು ವರ್ಷ ಸ್ವಲ್ಪ ಹೊರಗೋಯ್ ಚೆನ್ನೈ ಬೇಸಡಲ್ಲಿ ತಮಿಳ್ ಮೂವಿ ಅಲ್ಲೆಲ್ಲ ಆಕ್ಟ್ ಮಾಡಿ ಡೈರೆಕ್ಷನ್ ಮಾಡಿ ಈಚೆ ಬಂದವರು. ವಿಘ್ನೇಶದ ಅವ್ರದ್ದು ಅದೇ ಕತೆ, ಕಾರ್ತಿಕ್ ಅವ್ರದ್ದು ಅದೇ ಕತೆ. ಸೊ ಎಲ್ಲರದು ನೀವೊಂದು ಫಿಲ್ಮಿಗ್ರಾಫಿ ಒಬ್ಬನ ಬ್ಯಾಕ್ ಅಂಡ್ಕಂಡ್ರೆ ಅವನೇನೋ ಒಂದು ಟ್ರಾಜಡಿ ಇರುತ್ತೆ, ಆ ಟ್ರಾಜಡಿ ಅವನಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಅದು. ಸೊ ಎಲ್ಲರೂ ನಾವು ಹೇಳ್ದಂಗೆ ಶಾಲೆಗೆ ಹೋಯ್ಯೋ ಡೌಟ್ರ್ ಇಂಜಿನಿಯರ್ ಆದ್ರೆ ಫಿಲಮ್ ಮಾಡೋರು ಯಾರು ಇಪ್ಪುದಿಲ್ಲ.
1: ಅಲ್ಲ, ನಮಗೆ ಬೇಕಿರೋದು ಪಣಕ್ ಮಕ್ಕಳೇ.
4: ಹೌದು,
1: ಜೀವನದಲ್ಲಿ ಎಂತಾರು ಮಾಡದಿದ್ರೆ ಅದು ಯಾವತ್ತಿಗೂ ಪಣಕ್ ಮಕ್ಕಳು. ಹಂಗೆ ಆ ಪಣಕ್ ಮಕ್ಕಳನ್ನ ಕಂಡ್ರೆ ಎಲ್ಲರಿಗೂ ಇಷ್ಟ ಆಗೊಂಡು ಬರೀ ಪಣಕ್ ಅಂತ್ರ. ಆ ಪಣಕ್ ಅಂಬುದ್ರಲ್ಲಿ ಒಂದು ತುಂಬಾ ಪ್ರೀತಿ ಇರುತ್ತೆ. ಹಿಂದೆ ನಮ್ಮ ರವಿ ಬಸ್ರೂರ್ ಅವ್ರ ಪಣಕ್ ಮಕ್ಕಳು ಅಂತ ಒಂದು ಆಲ್ಬಮ್ ಸಾಂಗ್ ಒಂದು ಇದೆ
4: ತಂದಿದ್ದಾರೆ.
1: ಸೊ ಅಂತದ್ದು ಆ ಪಣಕ್ ಅನ್ನೋ ಪದ ಇದೆಯಲ್ಲ, ನಾವು ತುಂಬಾ ಪ್ರೀತಿಯಿಂದ ಹೇಳುದು ಅದೇ ಪಣಕ್ ಅದು ಹಾಡಿ ಪೊಳದಿ ಈ ಪದಗಳಿದಾವಲ್ಲ, ಅದು ಒಂಥರ ಕೊಂಗಾಟದ ಪದಗಳು ಕುಂದಾಪುರ ಕನ್ನಡದ. ಈಗ ನಿಮ್ಮ ವಿಷಯಕ್ಕೆ ಬಂದ್ರೆ ನೀವು ಈಗಲೇ ಹೇಳಿದ್ರಿ ಇದ್ರ ಮುಂಚೆನೆ ನೀವು ಸಿನಿಮಾದಲ್ಲೆಲ್ಲ ಕೆಲಸ ಮಾಡಿದ್ರಿ ಅಂತ ಒಂಚೂರು ಅದ್ರ ಬಗ್ಗೆ ಹೇಳಿದ್ರೆ ನಮ್ಗೆ ಒಳ್ಳೇದು.
4: ಹೈಸ್ಕೂಲ್ ಬೇಸ್ ಇಂದ ಆಕ್ಚುಲಿ ನನ್ಗೆ ಇನ್ಸ್ಪೈರ್ ಆಗಿದ್ದು ವಿಘ್ನೇಶ್ ತರಣ. ಆಕ್ಚುಲಿ ನಂಗೆ ಥಿಯೇಟ್ರಿಕಲ್ ಆರ್ಟಿಸ್ಟ್ ಅಂದ್ರೆ ನಮ್ಗೆ, ಸೊ ಅಲ್ಲಿ ವೀರಣ್ಣ ಗೌಡ ಅಂತ ಇದ್ರು ತುಮಕೂರು ಗುಬ್ಬಿ ವೀರಣದಲ್ಲಿ. ಸೊ ಅಲ್ಲಿ ನಾನು ಹೋಗ್ಬಿಟ್ಟು ಒಂದು ಥಿಯೇಟ್ರಿಕಲ್ಲಿ ರಂಗದಿಂದ ಸ್ಟಾರ್ಟ್ ಮಾಡಿ ಏನ್ ಆಕ್ಚುಲಿ ಆಕ್ಟಿಂಗ್ ಅಂದ್ರೆ ಏನು, ಲೈವ್ ಆಗಿ ಏನಿರುತ್ತೆ, ಯಾವುದು ಒಂದು ಆಫ್ ಸ್ಕ್ರೀನ್ ಏನು ವರ್ಕ್ ಇರುತ್ತೆ ಅದೇ ಇಂಪಾರ್ಟೆಂಟ್ ಇರುತ್ತೆ. ತುಂಬ ಜನ ಏನು ಮಾಡ್ತಾರಂದ್ರೆ ಆನ್ ಸ್ಕ್ರೀನಲ್ಲಿ ಹಿಂಗಾಗ್ಬಿಡ್ತು ಶಾರ್ಟು ಕಟ್ಟಿಂಗು ಆ್ಯಕ್ಟಿಂಗ್, ಬಟ್ ರಿಯಾಲಿಟಿಯಲ್ಲಿ ನೀವು ಆಫ್ ಸ್ಕ್ರೀನ್ ವರ್ಕ್ ಇದೆಯಲ್ಲ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇದನ್ನು ಯಾರು ಇವಾಗ ಗೆಸ್ ಮಾಡಲ್ಲ, ಬಂದರು ಇಲ್ಲ ನಾನು ಆ್ಯಂಕರಿಂಗ್ ಮಾಡ್ತೀನಿ ಸರ್ ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಸರ್ ಹಂಗೆ ಹಿಂಗೆ, ಬಟ್ ಒಂದು ಲೈಟ್ ಮ್ಯಾನಿಂದ ಹಿಡಿದು ಪೋಸ್ಟರ್ ಅನ್ಸೋ ತನಕ ಎಷ್ಟು ವರ್ಕ್ ಇದೆ, ಟೆಕ್ನಿಕಲ್ ವರ್ಕ್ ಇರ್ಬೋದು ಅದು ಯಾರಿಗೂ ಗೊತ್ತಿರಲ್ಲ. ಹಾಗಾಗಿ ಸೊ ಬೇಸಿಕ್ ಇಂದ ಕಲಿಬೇಕಂದ್ರೆ ನನ್ನ ಪ್ರಕಾರ ಥಿಯೇಟಿಕಲ್ ಆರ್ಟಿಸ್ಟ್ ಎಲ್ಲರೂ ಕೂಡ ನೀವು ಇಷ್ಟೇ ನೋಡಿ, ಯಾರ್ದು ಇವಾಗ ಇದಾರೆ ಅನಂತ್ ನಾಗೇಂದ್ರ ಹಿಡಿದು ಪ್ರಮೋದ್ ಅಣ್ಣ ತನಕ ಅವರೆಲ್ಲ ಹಿಂದೆ ರಂಗಭೂಮಿಯಲ್ಲೇ ವರ್ಕ್
1: ಮಾಡಿದ್ದಾರೆ. ರಂಗಭೂಮಿಯ ನಟ ಅಥವಾ ನಟಿ ಅಂದ್ರೆ ಅವರಿಗಿರೋ ಕ್ಯಾಲಿಬರ್ ಬೇರೆ,
4: ಖಂಡಿತ
1: ಅವರ ನಟನೆಯಲ್ಲಿರೋ ಆ ಡಿಫ್ರೆನ್ಸ್ ಇದೆಯಲ್ಲ,
4: ನಾರ್ಮಲ್ ಆಗಿ ಹೀಗೆ ಬಂದು ಎಕ್ಸಾಕ್ಟ್ಲಿ
1: ಅದು ಆಕ್ಚುಲಿ ಅದು ರಂಗಭೂಮಿ ಕೊಟ್ಟಿರೋದು ಅದ್ರ ತಾಕತ್ತೆ ಅದು. ಹಾ ಹೇಳಿ. ಈಗ ನೀವು ಇದರ ಸಹ ನಿರ್ದೇಶಕರು, ಇದಕ್ಕಿಂತ ಮುಂಚೆಯೂ ಸಹ ನಿರ್ದೇಶಕರು
4: ಶಾಂತಿಯಲ್ಲಿ ನಾವು ಫಸ್ಟ್ ಫಿಲಮ್ ಅಲ್ಲಿ ಕೂಡ ಅದ್ರಲ್ಲಿ ವರ್ಕ್ ಮಾಡಿದ್ದೆ.
1: ಸೊ ಈ ಟೀಮ್ ಎಲ್ಲ ನಿಮ್ಮದೇ ಟೀಮ್?
4: ಎಲ್ಲ ನಮ್ದೇ ಟೀಮ್ ಎಲ್ಲ,
1: ವರ್ಷಗಳಿಂದ
4: ಎಲ್ಲ ಊರ್ ಮನೆಯಾಗಿ ನಾವು ಕೂಡ ಹಿಂದೆ ವರ್ಕ್ ಮಾಡಿದವ್ರೆ. ಸೊ ಬೇರೆ ಬೇರೆ ರೋಲು, ಬೇರೆ ಬೇರೆ ಆಕ್ಟಿಂಗ್, ಒಂದ್ ಮನೆ ಅಂತ ಬಂದಾಗ ಬೇರೆ ಬೇರೆ ಜವಾಬ್ದಾರಿ ಇರುತ್ತೆ, ಆ ಜವಾಬ್ದಾರಿನ ಕ್ಲೀನ್ ಆಗಿ ನಮ್ಮ ಯಜಮಾನ್ ಜೊತೆ ನಿಭಾಯಿಸ್ಕೊಂಡು ಹೋಗ್ತಿದ್ದೀವಿ.
1: ಇದ್ರ ಶೂಟಿಂಗ್ ಆಯ್ತಾ ಸುರನ ಕೈಯಲ್ಲಿ ಪಾರಿಜಾತ?
4: ಆಲ್ಮೋಸ್ಟ್ ನಾವು ಬೆಂಗಳೂರಲ್ಲಿ ಎಲ್ಲ ಮಾಡಿದ್ವಿ, ಸಣ್ಣ ಪುಟ್ಟದ್ದು ಮಂಗಳೂರು ಉಡುಪಿ ಕುಂದಾಪುರ ಭಾಗದಲ್ಲಿ ಕಂಪೀಟ್ ಮಾಡಿದ್ವಿ.
1: ಈ ಬದಿಗೂ ಮಾಡ್ರಿ.
4: ಹೌದು.
1: ಬಟ್ ಮೇಜರ್ ಕನ್ನಡ ಇಪ್ಪುದು ನಾರ್ಮಲ್ ಕನ್ನಡ?
4: ಹೌದು, ನಾರ್ಮಲ್ ಕನ್ನಡ
1: ಅಲ್ದಾ. ನೀವು ಬೇರೆ ಎಲ್ಲೂ ಮಂಗಳೂರು ಕನ್ನಡ ಅಥವಾ ಕುಂದಾಪುರ ಕನ್ನಡ ಬಳಕೆ ಇಲ್ಲ, ರಾಜ್ಯಾದ್ಯಂತ ಬಿಡುಗಡೆ ಆಗುವ ಚಿತ್ರ, ಸೊ ನಾರ್ಮಲ್ ಕನ್ನಡನೇ ಬಳಸಿರಿ ನೀವು ಅಂತ ಹೇಳ್ಕೊಂಡು. ನಿಮ್ದು ಎಷ್ಟು ಕಾನ್ಫಿಡೆನ್ಸ್ ಅವ್ರು 100% 100 ದಿನ ಓಡ್ತಂದ್ರೆ ಒಂದ್ ಧೈರ್ಯ ನಂಗೆ ಅಂತ ಹೇಳ್ರ ನಿಮ್ಗೆ ಎಸ್ ಎನ್ ಭಟ್ರಿಗೆ?
4: ಅದೇ ಮಾಡಿ ಮೇಡಮ್, ಆಕ್ಚುಲಿ ಆ ಕಾನ್ಫಿಡೆಂಟ್ ಇದ್ರೆ ಮಾತ್ರ ಆಕ್ಚುಲಿ ಕ್ಲಿಕ್ ಆಗುತ್ತೆ. 99 ಇದ್ರೂ ಕೂಡ ಆಗಲ್ಲ, 200 ಕ್ಕಿಂತ ಮೇಲಿದ್ರೆ ಮಾತ್ರ ನಮ್ಗೆ ವರ್ಕ್ ಆಗುತ್ತೆ ಸ್ಟ್ರಾಟಜಿ. ಇಲ್ದಿದ್ದೆ ನಮ್ಗೆ ತುಂಬಾ ನರ್ವಸ್ ಆಗ್ಬಿಡ್ತೀವಿ. ಹಾಗಾಗಿ ಅವ್ರಕ್ಕಿಂತ ಒಂದು 100 ಇನ್ನೂ ಜಾಸ್ತಿನೇ ಇದೆ.
1: ಹೌದಾ?
4: ಹೌದು.
1: ಇದು ಪ್ರೀಮಿಯರ್ ಶೋ ಅಲ್ಲ ಆಯ್ತಾ?
2: ನಾನು ಇದಕ್ಕೆ ಪ್ರೀಮಿಯರ್ ಅಂತ ಮಾಡಿಲ್ಲ. ಇದಕ್ಕೆ ನಾವು ಪ್ರೀಮಿಯರ್ ಅನ್ನೋ ಕಾನ್ಸೆಪ್ಟ್ ಅನ್ನ ಇಟ್ಟಿಲ್ಲ, ಯಾಕಂದ್ರೆ ಅದು ಇತ್ತೀಚೆಗೆ ಹುಟ್ಕೊಂಡಿರುವಂತ ಒಂದು ಸಣ್ಣ ಬದಲಾವಣೆ. ಪ್ರೀಮಿಯರ್ ಶೋ ಅಂತ ಮಾಡಿದ್ರು. ನಾನು ಹೇಳ್ತಾ ಇರೋದು ಎಲ್ಲರೂ ಕೂಡ ಸಿನಿಮಾಗೆ ಅಂತ ಕಾಯ್ತಾ ಇದ್ದಿದ್ದು ಶುಕ್ರವಾರ, ನಾನು ಶುಕ್ರವಾರನೇ ಬರ್ತೀನಿ. ಸೊ ಬೆಳಿಗ್ಗೆ 10:00 ಬರಲ್ಲ, ಯಾಕಂದ್ರೆ ನಮ್ಮ ಕಡೆ ಎಲ್ಲ ಕೆಲ್ಸಕ್ಕೆ ಹೋಗಿ ಎಲ್ಲ ಬರೋ ಸ್ವಲ್ಪ ಲೇಟ್ ಆಗುತ್ತೆ. ಸಂಜೆ 7 ಗಂಟೆಗೆ ಬರ್ತೀನಿ ಅಂತ, ಯಾಕಂತಂದ್ರೆ ಪ್ರೀಮಿಯರ್ ಅಂತ ಮಾಡಿದ್ರೆ ಸರ್ಟೇನ್ ಕೆಲವೊಬ್ಬರನ್ನ ಮಾತ್ರ ಕರಿಬೇಕಾಗಿರುತ್ತೆ. ಎಲ್ಲರೂ ಬನ್ನಿ ಅಂತಂದ್ರೆ ಯಾರಿಗೂ ಪುರ್ಸೋತಿರಲ್ಲ, ಅವ್ರವ್ರ ಕೆಲಸದಲ್ಲಿ ಬಿಸಿ ಇರ್ತಾರೆ. ಪ್ರೀಮಿಯರ್ಗೆ ಅಂತ ನಾವು ಯಾರನ್ನ ಅಲರ್ಟ್ ಮಾಡ್ತೀವಿ ಅವ್ರು ಮಾತ್ರ ಬರ್ತಾರೆ. ಸೊ ಅವರಿಗೋಸ್ಕರ ಒಂದು ಶೋ ಮಾಡೋದಕ್ಕಿಂತ ನನಗೆ ಬೇಕಾಗಿರೋದು ನಮ್ಮವರು ಅನ್ನೋದು ಬೇಕಾಗಿದೆ. ನಂಗೆ ಎಲ್ಲರೂ ಬೇಕು, ಅವರು ಇವರು ಅಂತ ಯಾರನ್ನು
1: ಡಿಫ್ರೆನ್ಶಿಯೇಟ್
2: ಮಾಡ್ತಾ ಇಲ್ಲ. ಹಂಗಾಗಿ ಎಲ್ಲರೂ ಕೂಡ ಸಂಜೆ 7 ಗಂಟೆಗೆ ಭಾರತ್ ಮಾಲಿಗ್ ಬಂದು
1: 22 ತಾರೀಕು
2: 22 ತಾರೀಕು
1: ಎಲ್ಲರೂ,
2: ಹಾ ಮೇ ಇದೆ ನಾಳೆ ಅಲ್ಲ, ನಾಳೆ ಬಂದು ಸಿನಿಮಾ ನೋಡಿ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಓಪನ್ ಆಗಿ ಹೇಳಿ. ನಾನು ಅಲ್ಲೇ ನಿಂತಿರ್ತೆ, ಅಲ್ಲೇ ಬಂದು ಹೇಳ್ರೋ ಅಡ್ಡಿಲ್ಲ. ನೀವು ನಂಗೆ
1: ಡೈರೆಕ್ಟ್ ಹೇಳ್ರೋ ಅಡ್ಡಿಲ್ಲ,
2: ಮುಖದ ಮೇಲೆ ಹೇಳಕ್ ಬಂದ್ಲ ಬೇಜಾರತ್ತೆ ಬೇಡ ಗಂಡಿ ಬೇಜಾರತ್ತೇನೋ ಮಂಗಿದ್ರೆ ನಿಮ್ ಮೊಬೈಲ್ ತೆಗ್ದು ಸೋಷಿಯಲ್ ಮೀಡಿಯಾದಾಗೆ ಎತ್ತಿ 2 ಫೋಟೋ ಹೊಡೆದ ಪಿಕ್ಚರ್ ಕಂಬ ಬಂದಿದೆ ಅಂತ ಹೇಳಿ ಪಿಕ್ಚರ್ ಬಗ್ಗೆ ನಿಮ್ಗೆ ಅನ್ಸತ್ತೋ ಅದನ್ನ ಹಾಕ್ರೆ ಅದು ಒಳ್ಳೆ ರೀತಿ ಪ್ರಮೋಷನ್ ಆಯ್ತು, ನಮ್ಗೆ ಒಂದು ಗೈಡ್ಲೈನ್ಸ್ ಕೊಟ್ಟಂಗೂ ಆಯ್ತು. ನೆಕ್ಸ್ಟ್ ನಾನು ಕತಿ ಬರೋತ್ತಿಗೆ ನೀವು ಹೇಳದಷ್ಟು ಏನು ಕಂಟೆಂಟ್ ಇತ್ತು ಅಥವಾ ನಿಮ್ಮ ಅನಿಸಿಕೆಗಳನ್ನಿತ್ತು ಅದನ್ನ ತಲೆಗೆ ಇಟ್ಕೊಂಡು ಇಂಪ್ರೂವೇಷನ್ ಮಾಡ್ಕಂತ ಹೇಳೋಕೆ.
1: ವೆರಿ ನೈಸ್. ನಂಗೆ ಆಕ್ಚುಲಿ ನಿಮ್ಮ ಅಸುರನ ಕೈಯಲ್ಲಿ ಪಾರಿಜಾತದ ಹಾಡು ಇಷ್ಟ ಆಯ್ತು, ತುಂಬಾ ಲೈಕ್ ಇದ್ದಿತ್ತು. ಅದು ಕೇಂಬುಕು ಲಿರಿಕ್ಸ್ ಮ್ಯೂಸಿಕ್ ಎಲ್ಲ, ಮ್ಯೂಸಿಕ್ ಯಾರು ಮಾಡಿದ್ದು?
2: ಕ್ರಿಸ್ಟೋಫರ್ ಜಾಯ್ಸನ್ ಅಂತ. ಹಿಂದೆ ಹಿಂದಿ ಸಿನಿಮಾದಲ್ಲಿ ಅವರೊಂದು ವೈ ಅಂತ ಒಂದು ಸಿನಿಮಾ ಮಾಡಿದ್ರು, ಅದಾದ ಮೇಲ್ಗಡೆ ಕನ್ನಡ ಸಿನಿಮಾ ಮಾಡಿದ್ದಾರೆ. ಬಟ್ ಅವ್ರು ಅದನ್ನೇ ಹೇಳ್ಕೊಳಕ್ ರೆಡಿ ಇಲ್ಲ. ವಿಘ್ನೇಶ್ ಅಸುರನ ಕೈಯಲ್ಲಿ ಪಾರಿಜಾತ ಹೇಳ್ಕೊತೀನಿ, ಅದನ್ನ ಬಿಟ್ಟು ಕನ್ನಡ ಬೇರೆ ಸಿನಿಮಾ ಹೇಳ್ಕೊಳಲ್ಲ ಅಷ್ಟೊಂದು ಅಂದ್ರೆ ಏನ್ ಕೇಳ್ದೆ ಅಂದ್ರೆ ಪ್ರತಿಯೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ಒಬ್ಬ ಡೈರೆಕ್ಟರ್ ಅಂತ ಹೇಳಿದ ತಕ್ಷಣ ಅವನಿಗೊಂದು ಏನೋ ತನ್ನ ಮಗು ಅನ್ನೋ ಒಂದು ಪ್ರೀತಿ ಇರುತ್ತೆ. ಸೊ ನಮ್ಮ ಸಿನಿಮಾದಲ್ಲಿ ಬರುವಂತ ಪ್ರತಿಯೊಂದು ಸಾಂಗ್ ಅನ್ನು ಸರ್ ಇವ್ರ ಹತ್ರನೇ ಹಾಡ್ಸೋಣ, ಸರ್ ಇವ್ರ ಹತ್ರನೇ ಬರ್ಸೋಣ, ಸರ್ ಇದು ಇಲ್ಲೇ ಮ್ಯೂಸಿಕ್ ಕಂಪೋಸ್ ಮಾಡೋಣ, ಯಾಕಂತಂದ್ರೆ ಇದಕ್ಕೆ ಇಲ್ಲೇ ರೆಕಾರ್ಡಿಂಗ್ ಹೋಗೋಣ, ಯಾಕೆ ಡೆಪ್ತ್ ಇದೆ ಅದಕ್ಕೆ. ನಾವೊಂದು 2 ರೂಪಾಯಿ ಕಮ್ಮಿ ಮಾಡಿಬಿಟ್ರೆ ಮೋಸ್ಟ್ಲಿ ಅದು 10 ರೂಪಾಯಿ ವ್ಯಾಲ್ಯೂ ಕಮ್ಮಿ ಆಗ್ಬಿಡುತ್ತೆ. ಸೊ ನಮ್ಮ ಅದಕ್ಕೆ ಅವರು ಕೇಳಿದಾಗ ನಾನಿಲ್ಲ ಅಂತ ಹೇಳಿಲ್ಲ, ನಮ್ಮ ಪ್ರೊಡ್ಯೂಸರ್ನ ಒಂದು ಮಾತು ಕೇಳೋಣ ಅಂತಂದೆ. ಪ್ರೊಡ್ಯೂಸರ್ ಅಯ್ಯೋ ಸಿನಿಮಾಗೆ ಬೇಕಾಗಿದ್ದೀನಿ, ಯಾವುದು ಕಮ್ಮಿ ಮಾಡಬೇಡಿ ಡೈರೆಕ್ಟ್ರೆ, ನಾನು ಬೇಕಾದ್ರೆ ಇನ್ನೊಂದು 2 ಲಕ್ಷ ಸಾಲ ಜಾಸ್ತಿ ಮಾಡ್ತೀನಿ ಅಂದ್ಬಿಟ್ಟು ತಂದು ಹಾಕಿದ್ರು. ಅಂದ್ರೆ ಇನ್ವಿಟೇಷನ್ ಒಂದು, ಇನ್ನೊಂದು ಅದು ಕಾದಂಬರಿ ತರ, ಒಂದು ಸಿನಿಮಾ ಅಂದ್ರೆ ಒಂದು ಕಾದಂಬರಿ. ಇವತ್ತು ರಿಲೀಸ್ ಆಯ್ತು ಅಂದ ತಕ್ಷಣ ಮುಗ್ದಿಲ್ಲ, ಮೋಸ್ಟ್ಲಿ ಇನ್ನೊಂದು 10 ವರ್ಷ ಬಿಟ್ಟು ಅವ್ರ ಮಗಳು ನನ್ನ ಮಗ ಅವ್ರ ಜೊತೆ ಕೂತ ನನ್ನ ಅಪ್ಪ ನಿನ್ನಪ್ಪ ಸೇರ್ಕೊಂಡೇನೋ ಮಾಡಿದ್ರೆ ಅಂತ ನೋಡಿದಾಗ ಅವ್ರಿಗೆ ಅದು ಖುಷಿ ಕೊಡ್ಬೇಕು, ದಟ್ ದರಿದ್ರವಾಗ ಮಾಡವ್ರೆ ಅಂತ ಎಲ್ಲೂ ಅನ್ನಿಸ್ಬಾರ್ದು.
1: ಆಮೇಲೆ
2: ಇನ್ನೊಂದು, ನಮ್ಮವ್ರಿಗೆ ಅದು ಎಷ್ಟು ಇಷ್ಟ ಆಗುತ್ತೆ ಅನ್ನೋದಕ್ಕಿಂತ ನೋಡಿದವ್ರು ಎಲ್ಲರಿಗೂ ಇಷ್ಟ ಆಗ್ಬೇಕು ಅನ್ನೋದು ವಾಸ್ತವ ಸತ್ಯ. ಈಗ ನಮ್ಮನೆ ಮಗು ಎಲ್ಲರಿಗೂ ಇಷ್ಟನೇ, ಊರವ್ರಿಗೆಲ್ಲ ಇಷ್ಟ ಬೇಕು ಅಂದ್ರೆ ಅದ್ರಲ್ಲಿ ಏನೋ ಒಂದು ಎಕ್ಸ್ಟ್ರಾ ಇರ್ಬೇಕು.
1: ಎಕ್ಸಾಕ್ಟ್ಲಿ ಕರೆಕ್ಟ್.
2: ನಮ್ಮ ಊರವ್ರಿಗೆ ಎಲ್ಲರಿಗೂ ಇಷ್ಟ ಆಗ್ಲಿ ಅನ್ನೋದಕ್ಕೋಸ್ಕರ ಎಲ್ಲರಿಗೂ ಲೈಕ್ ಆಗೋ ರೀತಿಯಲ್ಲೇ ಮ್ಯೂಸಿಕ್ ರೈಟ್ ಮಾಡೋರಿಂದ ಹಿಡಿದು ಸಾಹಿತ್ಯ ಬರೆದು ಮ್ಯೂಸಿಕ್ ಕಂಪೋಸ್ ಮಾಡಿಸಿ ಲೈವ್ ಮಾಡಿಸಿ ಹಾಡುವವ್ರನ್ನು ಕೂಡ ಆ ವೋಕಲ್ ಅವ್ರಿಗೆ ಆ ಕಂಠ ಇಂಥದ್ದಿದ್ರೇನೆ ಚಂದ ಅಂತ ಯಾವಾಗ ಮ್ಯೂಸಿಕ್ ಡೈರೆಕ್ಟರ್ ಜಡ್ಜ್ಮೆಂಟ್ ಕೊಟ್ಟಿದಾರೋ ಅವ್ರನ್ನೇ ಕಾಡ್ದು ಹಾಡ್ಸಿದೀವಿ. ನಾವ್ಯಾರೋ ಇವ್ರು ಇಷ್ಟು ಕಾಡ್ತಾರಂತೆ ಅವ್ರು ಅಷ್ಟು ಕಾಡ್ತಾರೆ ಇವ್ರನ್ನ ಚಿಕ್ಕಪ್ಪ
1: ದುಡ್ಡಿನ ವಿಷಯದಲ್ಲಿ ಕಾಂಪ್ರಮೈಸ್
2: ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಅದಕ್ಕೆ ಬೇಕು ಅನ್ಸಿದ್ ಕೊಟ್ಟಿದೀವಿ ಇಡೀ ಆ ಲೆಕ್ಕಕ್ಕೆ ಬಂದ್ರೆ ಇಡೀ ಸಿನಿಮಾಗೆ ಇನ್ಕ್ಲೂಡಿಂಗ್ ಪೋಸ್ಟರ್ ಡಿಸೈನಿಂಗ್ ಮಾಡಿ ಪೋಸ್ಟರ್ ಮೆತ್ತ ತನಕನು ಅದಕ್ಕೆ ಏನ್ ಬೇಕೋ ಅದನ್ನ ಕೊಟ್ಟಿದೀವಿ. ಈಗ ಕೆಲವರು ಹೇಳಿರ್ಬೋದು ಅದು ಇಷ್ಟು ಕಮ್ಮಿಯಲ್ಲಿ ಮಾಡೋರಂತೆ ಇಷ್ಟು ಕಮ್ಮಿಯಲ್ಲಿ ಮಾಡೋರಂತೆ, ಕಮ್ಮಿಯಲ್ಲಿ ಎಲ್ಲೂ ಮಾಡಿಲ್ಲ. ಅದಕ್ಕೆ ಏನು ಕೊಡಬೇಕಾಗಿದೆ ಅದೆಲ್ಲವನ್ನು ಕೊಟ್ಟಿದ್ದೀವಿ. ಈಗ ನನಗೆ ಭಟ್ರು ತುಂಬ ಪರಿಚಯ,
1: ಎಸ್ ಎನ್ ಭಟ್ರು.
2: ನಾನು ಬಿಟ್ರೆ ಈಗ ಒಂದು ಪ್ರಮೋಷನ್ ಮಾಡ್ಬೇಕಲ್ಲ ಹಿಂಗಂದ್ರೆ ವಿಘ್ನೇಶ್ವರ ತಲೆ ಕೆಡಿಸ್ಕೊಂಡ್ಬಿಡಿ, ನಾನಿದ್ದೆ ಅವ್ರು ಅವ್ರ ಫ್ರೆಂಡ್ಶಿಪ್ ಅಲ್ಲಿ ಅವ್ರು ಅದನ್ನ ಎಷ್ಟು ಕಮ್ಮಿ ಮಾಡ್ಬೋದು, ಅವ್ರು ಅವ್ರ ಎನರ್ಜಿ ಅದು ಅವ್ರು ಇದನ್ನ ಮಾಡಿರ್ತಾರೆ, ಅದನ್ನ ನೋಡಿದ್ರೆ ಯಾರೋ ಇನ್ನೊಂದು ಹೇಳ್ತಾರೆ ಅಂತಂದ್ರೆ ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ.
1: ರೈಟ್
2: ಅಲ್ವಾ?
1: 100% ಕರೆಕ್ಟ್. ನೀವೀಗ ನಿಮ್ಮದೊಂದು ಫ್ಯಾಮಿಲಿ, ಈಗ ಅಸುರನ ಕೈಯಲ್ಲಿ ಪಾರಿಜಾತ ಫ್ಯಾಮಿಲಿಯಲ್ಲಿ ಇದ್ದೀರಿ ನೀವು, ಎಲ್ಲ ಒಟ್ಟಾಗಿ ಒಂದು ಫುಲ್ ಪಿಕ್ಚರ್ ಅನ್ನ ಯಾವತ್ ಕಂಡ್ರಿ, ಹ್ಯಾಂಗ್ ಅನ್ನಿಸ್ ನಿಮ್ಗೆ ಕಂಡಾಗ?
2: ನಾನು ಹೆಚ್ಚು ಕಮ್ಮಿ ಇಡೀ ಸಿನಿಮಾನ ಒಂದು 25-30 ಸಾರಿ ಕಾಂತ. ರೀಸನ್ ಅಂದ್ರೆ ಟೆಕ್ನಿಕಲ್ ಟೀಮ್ ಕೂತ್ಕೊಂಡಾಗ ಪ್ರತಿ ಸಾರಿ ನೋಡಬೇಕು, DCP ಮಾಡೋಕೆ ನೋಡಬೇಕು, DPX ಮಾಡಬೇಕು ನೋಡಬೇಕು, ಸೆನ್ಸರ್ಗೆ ನೋಡಬೇಕು, ಸೆನ್ಸರ್ ಸ್ಕ್ರಿಪ್ಟ್ಗೆ ನೋಡಬೇಕು, ಮ್ಯೂಸಿಕ್ ಆದ್ಮೇಲೆ ಮ್ಯೂಸಿಕ್ ಲೆಂತ್ ಸರಿ ಇದೆಯಾ ನೋಡಬೇಕು, ಮ್ಯೂಸಿಕ್ ಲೆಂತ್ ಸರಿ ಇದೆಯಾ ಅಂತ ನೋಡಿದ್ರೆ ಮತ್ತೆ ಓಕೆ ಎಫೆಕ್ಟ್ ಸರಿಯಾಗಿದೆಯಾ ನೋಡಕ್ಕೆ ಇನ್ನೊಂದ್ಸರಿ ನೋಡಬೇಕು, ಎಲ್ಲ ಆದ್ಮೇಲೆ ಕರೆಕ್ಷನ್ ರಿಪೋರ್ಟ್ಗೆ ಅಂತ ಇನ್ನೊಂದ್ಸರಿ ಕೂತ್ಕೊಂಡು ನೋಡಬೇಕು. ಸೊ ಪ್ರತಿಯೊಂದು ಸ್ಟುಡಿಯೋದಲ್ಲೂ 4-4 ಸರಿ ಅಂತಂದ್ರೆ 6 ಸ್ಟುಡಿಯೋದಲ್ಲಿ 6-4 24 ಅಲ್ಲೇ ಆಯಿತು. ಲಾಸ್ಟಿಗೆ ಇನ್ನೊಂದ್ಸರಿ ಥಿಯೇಟ್ರಿಕಲ್ ಪ್ರಿವ್ಯೂ ನೋಡಬೇಕು, ಅಲ್ಲಿ 25 ಆಯಿತು, ಲೆಕ್ಕ ಹಿಡಿದ್ರೆ 25.
1: ಹೆಂಗ ಅನ್ಸ್ತು ನಿಮ್ಗೆ ಫಸ್ಟ್ ಟೈಮ್ ಕಂಡಾಗ, 25ನೇ ಸಲ ಕಂಡಾಗ, ವಾಟ್ ಇಸ್ ದ ಡಿಫ್ರೆನ್ಸ್ ಯು ಹ್ಯಾವ್ ಸೀನ್ ದಟ್?
2: ಮೋಸ್ಟ್ಲಿ ನಾನು ಇಡೀ ಸಿನಿಮಾ ಏನ್ ಅನ್ಕೊಂಡ್ ಬಂದಿದ್ನಲ್ಲ ಅದರಲ್ಲಿ ರೀಚ್ ಮಾಡಕ್ ಟ್ರೈ ಮಾಡಿದೀನಿ, ಇನ್ನೂ ಒಂದಿಷ್ಟು ಮಾಡಬಹುದಿತ್ತು ದುಡ್ಡಿದ್ರೆ ಅಂತ ಅನ್ಸುತ್ತೆ,
1: ಇನ್ನೂ ಒಂದಷ್ಟು ಮಾಡಬಹುದಿತ್ತು
2: ಅನ್ನಿಸ್ತು. ಅದು ಹುಚ್ಚುತನ ಅನ್ಸುತ್ತೆ, ನಮ್ಗೆ ಮುಗಿಯಲ್ಲ, ಬಣ್ಣ ಹೊಡೆದಷ್ಟು ಬಣ್ಣ ಖಾಲಿ ಆಗತ್ತ ಅಂತ ಅದು ಬ್ರಷ್ ಏನು ಇಲ್ಲ,
5: ರಂಗೋಲಿ ತರ ಚುಪ್ಪಿ ಹಾಕ್ತಾ ಹಾಕ್ತಾ ಹೋಗ್ತೇವೆ.
2: ನಾನದಕ್ಕೆ ಕಾರ್ತಿಕ್ರಿಗೆ ಹೇಳಿದೆ, ಕಾರ್ತಿಕ್ರೆ ಈ ಸಾರಿ ಒಂದು ಚುಕ್ಕೆ ಇಟ್ಟಿದ್ವಿ, ಈಗ ಸುರಕ್ಕೆ 2 ಚುಕ್ಕೆ ಇಟ್ವಿ, ಮೂರನೇ ಸಾರಿ ಇನ್ನೊಂದು 2 ಚುಕ್ಕೆ ಜಾಸ್ತಿ ಇಡುವ, ದುಡ್ಡು ಒಂದು ವ್ಯವಸ್ಥೆ ಇಲ್ಲಿ.
1: ಕಾರ್ತಿಕ್ ಅವ್ರಿಗೆ ಒಂಚೂರು ಕೊಡಿ. ಈಗ ಸಿನಿಮಾ ರಿಲೀಸ್ ಡೇಟ್ ಹತ್ರ ಬಂದಂಗು ಪುಕ್ಕು ಪುಕ್ಕು ಪುಕ್ಕು ಪುಕ್ಕು ಜಾಸ್ತಿ ಆಯ್ತು, ನಮ್ದು ಎಕ್ಸಾಮ್ ರಿಸಲ್ಟ್ ಬಂದಂಗೆ, ಎಷ್ಟು ಪರ್ಸೆಂಟ್ ಪಾಸ್ ಆ ಫೇಲ್ ಆ ಎಂತೋ ಏನಾತ್ತೋ ಅಂತ ಜೀವ ಬಾಯಿಗೆ ಬಂದಂಗೆ ಇರುತ್ತೆ. ಈ ಪುಕ್ಕು ಪುಕ್ಕು ಅಂಬುದು ಡೈರೆಕ್ಟರ್ಗೆ ಜಾಸ್ತಿಯಾ ಪ್ರೊಡ್ಯೂಸರ್ಗೆ ಜಾಸ್ತಿಯಾ?
3: ಇಲ್ಲ, ಪುಕ್ಕು ಪುಕ್ಕು ಅಂದ್ರೆ ಇಬ್ಬರಿಗೂ ಜಾಸ್ತಿ ಇರುತ್ತೆ, ಯಾಕಂದ್ರೆ ಇಬ್ಬರ ಕೈಯಲ್ಲಿ ದುಡ್ಡಿಲ್ಲ, ಈಗ ದುಡ್ಡಿದ ಪ್ರಶ್ನೆ ಬರ್ತಿಲ್ಲ. ನಾನವರಿಗೆ ಹೇಗಳು, ನಾನವ್ರು ದಿನ ಇವತ್ತು ಬೆಳಿಗ್ಗೆ ಜಗಳ ಮಾಡ್ಕೊಂಡಿತ್ತು, ದಿನ ಜಗಳ ಮಾಡ್ಕೊಂತಿ, ಇವ್ರ ಅವ್ರಿಗೆ ಕಾಲ್ ಮಾಡಿ ಇವ್ರಿಗೆ ಕಾಲ್ ಮಾಡಿ, ನಮ್ಮ ತಲೆ ತಿಮ್ದು ಇಲ್ಲಿ ನಮ್ಮ ತಲೆ ತಿಮ್ಮಕ್ಕೆ ನಮ್ಗಲ್ಲಿ ದುಡ್ಡೇ ರೆಡಿ ಆಗಲ್ಲ, ನಾಳೆ ದುಡ್ಬೇಕಲ್ಲ, ನಾವು ದುಡ್ಡು ರೆಡಿ ಅಪ್ಪ ಮಂಡಿ ವಿಷಯ ಇರುತ್ತೆ. ಇವ್ರು ಇಲ್ಲಿ ಇದನ್ನ ನೀವು ಮಾಡ್ಕೊಂಡು ಅಂದ್ರೆ ಅದ ಆತ್ಲ ಅದು ಜಗಳ ಆತಿರುತ್ತೆ, ಇಬ್ರು ಈ ವಿಷಯದಂಗೆ ಇಬ್ರಿಗೂ ಪುಕ್ಕು ಪುಕ್ಕು ಇರುತ್ತೆ. ಇಲ್ಲ ಅಂದ್ರೆ ಬೇರೆ ಇದ್ರಂಗ ಆದ್ರೆ ಡೈರೆಕ್ಟರ್ ಸ್ವಲ್ಪ ಜಾಸ್ತಿ ಇದಿರುತ್ತೆ, ಯಾಕಂದ್ರೆ ಅವ್ರ ಒಂದು ಕನ್ಸ್ ಕಟ್ಕೊಂಡು ಸಿನಿಮಾ ಮಾಡಿರ್ತಾರೆ. ಪ್ರೊಡ್ಯೂಸರ್ ಇದಕ್ಕೆ ಬಂದಾಗ ಅವ್ರಿಗೂ ಹೆದರಿಕೆ ಇರುತ್ತೆ, ಅವ್ರು ಹಾಕದ ಬಂಡವಾಳ ಹೆಂಗಪ್ಪ ಹಂಗ ಅಂತ. ಸೊ ಪುಕ್ಕು ಪುಕ್ಕು ಒಂದು ಇಬ್ರಿಗೆ ಇರುತ್ತೆ.
1: ಬಟ್ ನಿಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಆಸ್ ಅ ಪ್ರೊಡ್ಯೂಸರ್ ಅಂಡ್ ಆಸ್ ಅ ಹೀರೋ?
3: ನಂಗೆ ಇದೆ ಪರವಾಗಿಲ್ಲ, 100% ಇದೆ. ನನ್ನ 100% ಹೇಳ್ತಾ ಇದ್ದೀನಿ, 100 ಡೇಸ್ ಹೇಳ್ತಾ ಇಲ್ಲ,
1: 100% ಇದೆ,
3: 100% ನಂಬಿಕೆ ಇದೆ ಅಂದ್ರೆ ಅಷ್ಟು ಮಾಡಿತ್ತು ನಾವು. ಇನ್ನೆಂತ ಹತ್ತು ಕಾಣಕ್ಕೆ, ಇನ್ನೆಲ್ಲ ಜನಕ್ಕೆ ಬಿಟ್ಟಿದ್ದು. ನೀವು ಆಗ ಒಂದು ಮಾತ್ಕೊಂಡ್ರಿ ಇವರಿಗೆ, ನಾವು ಸಿನಿಮಾದವ್ರು ಕುತ್ಕೊಂಡು ಸಿನಿಮಾ ಕಂಡಾಗ ಹೆಂಗೆ ಅನಿಸ್ತು ಅಂದ್ರೆ, ಬಿಡಿ ನಾವು ಒಂದು 10-15-20 ಸಲ ಕಂಡಿತ್ತು, ಫಸ್ಟ್ ಹತ್ತಿ ಕಂಡಲ್ಲಿ 100% ಜನಕ್ಕೆ ಹೆಂಗೆ ಮನಸ್ಸಿಗೆ ತಲುಪಬೇಕು ಹಂಗೆ ತಲುಪತ್ತೆ. ನಾವು ಮತ್ತೆ 25 ಸಲ ಕಂಡಾಗ ನಮ್ಗದು ಅಯ್ಯೋ ಇಲ್ಲ ಹತ್ತಲ್ಲ, ನಾವು ತಪ್ಪುಗಳನ್ನ ಕಂಡುಹಿಡಿತು ಬಿಟ್ರೆ, ಫಸ್ಟ್ ಆಡಿಯನ್ಸ್ಗೆ ಯುಎಫ್ಎ ಕ್ಯೂಬ್ ಅಂತ ಕಟ್ಟುತ್ತೆ, ಅಲ್ಲಿ ಕ್ಯೂಬ್ ಕಟ್ಟಕೋದಲ್ಲಿ ಅವ್ರು ಕಂಡ್ರೆ, ಅವ್ರು ಕಂಡಿರೋ ಒಂದು ಮಾತು ಹೇಳ್ರಿ ಅಂತ ಹೇಳ್ರಿ ಅಂದ್ರೆ, ನಾನು ಇವತ್ತಿಗೆ ಒಂದು 25 ಸಿನಿಮಾ ಅಪ್ಲೋಡ್ ಮಾಡಿದೆ ಈ ಇದ್ರಂಗೆ, ತುಂಬ ದಿ ಬೆಸ್ಟ್ ಸಿನಿಮಾ, ತುಂಬ ಚೆನ್ನಾಗಿ ಮಾಡಿರಿ, ಒಳ್ಳೆ ಪ್ರಮೋಷನ್ ಮಾಡಿ ಅಂತ ಹೇಳ್ರಿ. ಅವ್ರಿಗೆ ಇಷ್ಟ ಆಯ್ತು. ನಾನು ಅವ್ರು ಹೇಳ್ರ ಮೇಲೆ ನಾನು ಕೇಂದ್ರೆ ಕತೆ ಏನಾರು ಗೊತ್ತತ್ತಾ ಅಂತ. ಇಲ್ಲ ಫಸ್ಟ್ ಎಲ್ಲ ಈಗ ಅವ್ರು ಈಗ ನಾನು ಹೇಳ್ರಿ ನಿಮ್ಗೆ ಕತೆ ರಿವಿಲತ್ ಅವ್ರು, ನಾವು ಏನು ಅನ್ಕೊಂಡಿತ್ತು ಅದೇ ಥರ ಅವ್ರು ಹೇಳ್ರಿ, ಹಿಂಗೆ ಡೌಟ್ ಬತ್ತು, ಹಿಂಗೆ ಆತು, ಹಿಂಗೆ ಆತು, ನಾನು ಹಂಗೆ ಅನ್ಕೊಂಡೆ ಅಂತ. ಸಾಕು, ಇಷ್ಟ ಸಾಕಂತ. ಮೋಸ್ಟ್ಲಿ ಜನಗಳಿಗೆ ಖುಷಿ ಆಗ್ಬಹುದು ಅಂತ ಅನ್ಸುತ್ತೆ.
5: ಜನರು ನೋಡಿದಾಗ ವ್ಯೂವರ್ಸ್ ಇಂದ ಬರುವಂತದ್ದು ಏನ್ ನಮ್ಗೆ ಫೀಡ್ಬ್ಯಾಕ್ ಇದೆ, ತುಂಬಾ ಇನ್ಸ್ಪೈರ್ ಆಗುತ್ತೆ ಕಾರ್ತಿಕ್ ಅವ್ರು ಹೇಳದಂಗೆ ಹಂಗೆ. ಸೊ ನಾನು ಒಂದು ಪಣಕ ಗಂಡ ಹೇಳುದಂದ್ರೆ, ನೀವು ಸಂಜೆ 7 ಗಂಟೆ ಕುಂದಪ್ಪರ್ ಪಾರಜಾತೆ ಹೆಂಗ ಚಾ ಕುಡಿತ್ರಿ, ಹಂಗೆ ನೀವು ಇದು ಹಸುರಕಲ್ಲಿ ಪಾರಜಾತೆ ಬನ್ನಿ, ಅದ್ಯಾ ಪಾರಜಾತೆ ಕಡೆ ಹೊಯ್ಲಕ್ ಹಂಗಾಗಿ ಎಲ್ಲ ಥಿಯೇಟ್ರಿಗೆ ಬನ್ನಿ ಅಂತ ನಾನು ಕೇಳ್ತಿದ್ದೆ.
1: ನೀವು ಪಾರಜಾತೆ ಹೋಟ್ಲಿಗೆ ಹೋಗಿ ಇದು ಪ್ರಮೋಷನ್ ಮಾಡಬಹುದು ಅನ್ಸುತ್ತೆ ನಂಗೆ.
5: ಪ್ರಮೋಷನ್ ಮೇಡಮ್, ನಾವೇನ್ ಗೊತ್ತಾ, ಇವಾಗ ತುಂಬಾ ವ್ಯೂವ್ಸ್ ಇದೆ. ಸೊ ಈಗ ವ್ಯೂವರ್ಸ್ ಅಂದಾಗ ಪೋಸ್ಟರ್ಸ್ ಫ್ಲೆಕ್ಸ್ ಎಲ್ಲ ಮಾಡ್ತೀವಿ, ಸೋಶಿಯಲ್ ಮೀಡಿಯಾ ಸ್ವಲ್ಪ ನಮ್ಗೆ ತುಂಬಾ ಹೆಲ್ಪ್ ಆಯ್ತು. ಧನ್ಯ ಅವರು ಕೂಡ ನಮ್ಗೆ ಹೆಬ್ಬರು ತುಂಬಾ ಹೆಲ್ಪ್ ಮಾಡಿದಾರೆ ಅದರಿಂದ. ಹಂಗಾಗಿ ಯಾವ್ದಲ್ಲಿ ಯುಟಿಲೈಸ್ ಮಾಡ್ಕೊಳ್ಬಹುದು ನಮ್ಮ ಸರ್ಕಲ್ ಅಲ್ಲಿ ಏನೆಲ್ಲ ಆಗತ್ತೆ, ನಮ್ಗೆ ಪಬ್ಲಿಕ್ಗೆ ಒಂಥರ ಪ್ರಮೋಟರ್ ಅನ್ಸ್ತು ಆಕ್ಚುಲಿ. ಪೋಸ್ಟರ್ ಆಡ್ ಕಿಂತ ನಮ್ಮ ಸರೌಂಡಿಂಗ್ ಇರೋ ಪಬ್ಲಿಕ್ ಆಕ್ಚುಲಿ ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನಾನು ಯಾರಿಗೂ ಶೇರ್ ಮಾಡ್ತೀನಿ, ಅವ್ರು 4 ಜನ ಶೇರ್ ಮಾಡ್ತಾರೆ, ಹಾಗಾಗಿ ಸೊ ಒಬ್ಬರಿಂದ ಒಬ್ಬರಿಂದ ಅದು ಆಕ್ಚುಲಿ ಒಂದು ನೆಟ್ವರ್ಕಿಂಗ್ ಆಗಿದೆ.
1: ಆಗಿದೆ ಅಂತ. ಧನ್ಯ ಹೆಬ್ಬಾರ್ ಅವರೇ, ನೀವು ಪ್ರಮೋಟಿಂಗ್ ಟೀಮ್ ಹಂಗಿದ್ರಿ, ಈಗ ಉತ್ತರ ಕನ್ನಡ ಬದಂಗಲ್ಲ ನೀವು ಪ್ರಮೋಷನ್ ಮಾಡ್ತಾ ಇದ್ರಿ ಅಂತ ಹೇಳ್ರಿ. ಈಗ ನಮ್ ಬದಿ ಸಿನಿಮಾ ಅಂತಲ್ಲ, ನಮ್ ಬದಿಯರ್ ಸಿನಿಮಾ ಕತೆ ಕೂಡ ನಮ್ಮೂರಿದಂತಲ್ಲ, ನಾರ್ಮಲ್ ಕತೆ. ನಂಗೆ ಎಂತಂದು ಗೊತ್ತಾಯಿಲ್ಲ, ಈಗ ಇನ್ ಪಿಕ್ಚರ್ ಹೋಗಿ ಕಂಡು ಗೊತ್ತಾಯ್ಕ. ಸೊ ಯಾವ ತರ ನೀವು ಪ್ರಮೋಷನ್ ಮಾಡ್ತಾ ಇದ್ರಿ?
6: ಒಂದು ಎಸ್ ಎನ್ ಭಟ್ ಸರ್ ಹೇಳಿದ ಹಾಗೆ ಸೋಷಿಯಲ್ ಮೀಡಿಯಾನ ತುಂಬಾ ಇನ್ಫ್ಲೂಯೆನ್ಸರ್ ಆಗಿ ಆಕ್ಟ್ ಮಾಡ್ತು. ಒಂದು ಯಾರಾದ್ರೂ ಹಾಕಿದ ಕೂಡಲೇ ಯಾವತ್ತು ರಿಲೀಸ್, ಯಾವ ಫಿಲ್ಮ್ ಹೆಂಗಿತ್ತು, ಯಾರು ಹೀರೋಸ್, ಯಾರು ಹೀರೋ, ನಮ್ದೇ ಟೀಮ್, ನಮ್ದೇ ಲೋಕಲ್ ಟೀಮ್ ಅಂತ ಹೇಳಿದಾಗ ಅದು ಇನ್ನೂ ಹೆಮ್ಮೆಯಿಂದ ನಾವು ಪ್ರಮೋಟ್ ಮಾಡಬಹುದು. ಓ ನಮ್ಮೋರ ಯಾರಿದ್ರೆ ಯಾರಿದ್ರೆ ಆವದ್ಯು ಕ್ಯೂರಿಯಾಸಿಟಿಯಲ್ಲಿ ಜನ ಬಂದ್ರಿ. ಚಾತ್ರ ನನ್ನದೇ ಆದಂತ ಒಂದು ಶಹರಿ ಸ್ಟುಡಿಯೋಸ್, ಅದರಲ್ಲಿ ಕೂಡ ನಾನು ಹಾಕಿದೆ. ಸೊ ಅದರಲ್ಲಿ ಕೂಡ ಒಳ್ಳೆ ರೆಸ್ಪಾನ್ಸಸ್ ಬಂತು ಜನರಿಂದ. ಏನಿದು ಕುಂದಾಪುರದವ್ರ ಮೂವಿ ಅಂತ ಹೇಳ್ತಿದ್ದೆ ಮಾರೇತಿ, ನಮ್ದೇ ಪಕ್ಕದವ್ರ, ಎಂತ ಮಾಡ್ತಿದ್ರ, ಯಾವತ್ತು ರಿಲೀಸ್ ಬತ್ತು, ಹಂಗಾದ್ರೆ ನಾವು ಮತ್ತೊಂದಷ್ಟು ಜನರಿಗೆ ಹೇಳ್ತೋ. ಸೊ ಆಲ್ರೆಡಿ ಅವ್ರ ಕನ್ವರ್ಸೇಷನ್ ಅಲ್ಲಿ ಹೇಳ್ದಾಗೆ ಪಬ್ಲಿಕ್ಕೆ ನಮಗ್ ತುಂಬಾ ಸಪೋರ್ಟ್ ಮಾಡ್ತಾ. ಮತ್ತೆ ನಾನು ಓದ್ತಾ ಇದ್ದಂತ ಕಾಲೇಜಸ್, ನಾನು ಸ್ಟೂಡೆಂಟ್ ಆಗಿರೋದ್ರಿಂದ ಒಂದ್ ಕಡೆ, ಸೊ ನಾನು ಓದ್ತಾ ಇದ್ದ ಕಾಲೇಜಸ್ ಅಲ್ಲಿ ಆಗಿರ್ಬೋದು, ಪ್ರತಿಯೊಂದು ಕಡೆ ಮತ್ತೊಂದು ಫಿಲ್ಮ್ ಇದು ಹೈಲೈಟ್ ಪಾಯಿಂಟ್ ಆಗಿರುವಂತ ಕರೆಂಟ್ ಸಿಚುವೇಶನ್ ಅನ್ನು ತಗೊಂಡು ಅವ್ರು ಮಾಡ್ತಾ ಇರೋ ಕಾರಣದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಜನರಿಗೆ ಆದಷ್ಟು ಬೇಗ ರೀಚ್ ಆಗುತ್ತೆ. ಮತ್ತೆ ಸೈಕಾಲಜಿಕಲಿ ಕೂಡ ಅದಿರೋದ್ರಿಂದ ಏನಾಗುತ್ತೆ, ಮೇನ್ ಆಗಿ ಈಗ ಜನರಿಗೆ ಬೇಕಾಗಿರೋದೇ ಸೈಕಾಲಜಿಕಲಿ, ಮತ್ತೆ ಅದ್ರ ಮೇಲೆ ತುಂಬಾ ಇಂಪ್ಯಾಕ್ಟ್ ಆಗುವ ಕಾರಣ ತುಂಬಾ ಜನರಿಗೆ ಇದು ರೀಚ್ ಆಗುತ್ತೆ. ಸೊ ಸೋಷಿಯಲ್ ಮೀಡಿಯಾ ಒಂದು ಮೇನ್ ಆಯಿತು, ಮತ್ತೆ ಆಬ್ವಿಯಸ್ಲಿ ನ್ಯೂಸ್ ಪೇಪರ್ ಜನರ ಬಾಯಿಂದ ಜನರ ಬಾಯಿಗೆ ಹೋಗಿದ್ದು. ಸೊ ಇದೆಲ್ಲದೂ ನಮಗೆ ಮೇನ್ ಆಕ್ಟ್ ಆಗಿ ಮಾಡ್ತು.
1: ಅಡ್ಡಿಲ್ಲ, ಹಂಗಾದ್ರೆ ನೀವೀಗ ಬಾರಿ ಪ್ರಚಾರ ಕೊಡ್ತಿದ್ರಿ ಈಗ. ಬಟ್ ಸೋಷಿಯಲ್ ಮೀಡಿಯಾ ಇವತ್ತಿನ ದಿನದಲ್ಲಿ ಯಾವುದೇ ಪ್ರಚಾರಕ್ಕೆ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಮತ್ತೆ ಧರ್ಮಕ್ಕೆ ಅಲ್ದ
6: ಖಂಡಿತ.
1: ಹಾಂಗಾಯಿ ಅದನ್ನ ಆದಷ್ಟು ಬಳಸ್ಕೊಂಡ್ರೆ ಎಲ್ಲರೂ ಇಪ್ಪುದು ಮೊಬೈಲ್ ಹಂಗೆ ಸೋಷಿಯಲ್ ಮೀಡಿಯಾದಲ್ಲೇ. ಸೊ ಆದಷ್ಟು ರೀಚ್ ಆಗ್ತ ಅಂತ
6: ಹೇಳಿ.
1: ಓಕೆ ಹೇಳಿ ಡೈರೆಕ್ಟರ್ ಅಂತ ಹೇಳ್ಕೊಂಡಿದ್ರಿ.
2: ಹೌದು, ನೀವ್ ಹೇಳದಂಗೆ ಧರ್ಮಕ್ಕೆ ಒಳ್ಳೆ ಪ್ರಚಾರ ಮಾಡ್ಲಿ ಅಂತ ಹೇಳುದು.
1: ನಾನು ಅದೇ ಹೇಳುದು, ಎಷ್ಟೋ ನೆಗೆಟಿವ್ ಪ್ರಚಾರಗಳಾಗ್ತಲ್ಲ, ಸಿ ಒಳ್ಳೇದಿರೋದು ಪ್ರಚಾರ ಆಯ್ಕ, ಒಳ್ಳೆ ರೀತಿಯಲ್ಲೇ ಹೋಯ್ಕ ಅಂತ.
2: ನಾನು ಹೇಳುದು ಈಗ ಪಿಕ್ಚರ್ ಕಣಕ ಪತ್ರಿಕ ಕೇಂತಿಪ್ಪವರು ಒಂದ್ 15 ಜನ ಯಾರು ಈಗ ಪಿಕ್ಚರ್ ಕಂಡ್ರೆ ಅನ್ಸ್ಕೊಂಬ ಮೊಬೈಲ್ ಜೇಬಾಗೆ ಇರುತ್ತೆ. ಪಿಕ್ಚರ್ ಇಂಟರ್ವಲ್ ಬಿಟ್ಟರು ಕೂಡ ರಪ್ಪ ಮೊಬೈಲ್ ತೆಗೆದು ಒಂದು ಸೆಲ್ಫಿ ಹಾಕಿ ಪಿಕ್ಚರ್ ಕಾಣಿ ಊರ್ ಮನೆಯವ್ರದಲ್ಲಿ ಒಂದು ಬರ್ದು ಹಾಕ್ರೆ, ಅವ್ರು ಬರ್ದು ಸುಮ್ಮನೆ ಹೈಕಂಬಾರ, ಬರ್ದು 100 ಜನಕ್ಕೆ ಕಳಿಸ್ರೆ ನೆಕ್ಸ್ಟ್ ಡೇ ಶೋಗೆ ಒಂದು 10 ಜನ ಅವ್ರ ಕಡೆಯಿಂದ ಆ್ಯಡ್ ಆತರು. ಅವ್ರ ಕಡೆಯಿಂದ ನಮಗೆ ಬೆನಿಫಿಟ್ ಅಂತ ಅಂದರೆ ನಾವು ಮಾಡೋದನ್ನ ನಾವೇ ಹೇಳ್ಕೊಬೋಕ್ಕಿಂತ ನಾವು ಮಾಡೋದನ್ನ ಅವರು ತಪ್ಪು ಸರಿ ಎರಡನ್ನೂ ಹುಡುಕ್ಲಿ, ಸರಿನ ಎತ್ತಿಡಿಲಿ, ತಪ್ಪನ್ನ ನಮ್ಮ ಕಿವಿಗೆ ಹೇಳಿಯವರೆ ನಾವು ನೆಕ್ಸ್ಟ್ ಅದನ್ನು ಸರಿ ಮಾಡ್ಕೊಬೇಕೊಂದು ಆಪ್ಷನ್ ಇತ್ತು ನಮಗೆ. ಆಮೇಲೆ ಎರಡನೇದೇನಂತಂದ್ರೆ ಕುಂದಾಪುರದವ್ರು, ನಾನು ತುಂಬ ಕಡೆ ಹೇಳಿದ್ದೆ ಇದನ್ನ, ಕುಂದಾಪುರದವ್ರು ಎಲ್ಲಿ ತನಕ ರೆಡಿ ಅಂತಂದ್ರೆ ಈ ತುದಿ ಈಗ ಕೋಡಿ ಬದ ತುದ ನಿತ್ಕೊಂಡ ಸಮುದ್ರ ಎಂಡ್ ಆಯ್ತಂತ ಹೇಳುದಿಲ್ಲ, ಅವ್ರ ಸಮುದ್ರ ಇಲ್ಲಿಂದ ಶುರು ಆಯ್ತಂತ.
1: ನಾವು ಹೋಪ್ಫುಲ್, ಆಶಾಭಾವನೆ ಹೌದು.
2: ಯಾಕಂದ್ರೆ ನೀವು ಡೆಲ್ಲಿ ತನಕ ಹೋಯ್ನಬೇಕಾರೆ ಕುಂದಾಪುರದವ್ರ ಬ್ಯಾಗ್ ಒಂದು ಚೂರಿ ಒಂದು ಲುಂಗಿ ಇದ್ರೆ ಅವ್ರ ಜೀವನ ಮಾಡ್ತಾರ. ಹಂಗಾಗಿ ಎಲ್ಲಾ ಬಿಸ್ನೆಸ್ ಅಲ್ಲೂ ಕುಂದಾಪುರದವ್ರು ಇದ್ರು. ಸಿನಿಮಾ ರಂಗದಾಗ ಇಲ್ಲ ಅಂದ್ರೆ ಹೇಳ್ತಿದ್ದೀರ, ಕೇಂದ್ರ ಬೇಕರಿ ಹೋಟ್ಲ ಎರಡೇ ಅಂತಿದ್ರು. ತಪ್ಪು, ಒಂದ್ಸರಿ ಬೆಂಗಳೂರು ಬದಿ ಕರೆಕ್ಟೇ ಮಂಡಿ ನೀಕಿ ಕಂಡ್ರೆ ಈ ಸಿನಿಮಾ ಎಂಬು ಇಂಡಸ್ಟ್ರಿಗೆ ಲೈಟ್ ಹೊರುದು, ಮತ್ತೊಂದು ಈ ಕಷ್ಟ ಹೊರ ಕೆಲಸ ಎಲ್ಲ ಬೇರೆಯವ್ರು ಮಾಡ್ತಾ ಇದ್ರು. ಟೆಕ್ನಿಕಲಿ ಕ್ರಿಯೇಟಿವ್ ವರ್ಕ್ ಮಾಡ್ತಿದ್ದ ಪೂರ್ತಿ ಉಡುಪಿ ಮಂಗಳೂರಿನವರು ಕುಂದಾಪುರದವರು ಅಂತ ಹೇಳಕ್ ನಂಗೆ ತುಂಬ ಖುಷಿ ಆಗುತ್ತೆ. ಯಾಕಂದ್ರೆ ನಾನು 15 ವರ್ಷದಿಂದ ಅಲ್ಲೇ ಇದ್ದೀನಿ, 15 ವರ್ಷದಿಂದ ನನ್ನ ಜೊತೆ ವರ್ಕ್ ಮಾಡ್ತಿರೋ ಪ್ರತಿಯೊಬ್ಬರು ಕೂಡ ಉಡುಪಿ ಕುಂದಾಪುರದವರು ಮಂಗಳೂರಿನವರು ಆಗಿದ್ದಾರೆ. ಅವ್ರು ಹೇಳ್ಕತ್ತಿಲ್ಲ, ಯಾಕಂತಂದ್ರೆ ಇಲ್ಲಿನವರಿಗೆ ಹೋಟ್ಲು ಮತ್ತೆ ಬೇಕರಿ ಅಂದ್ರೆ ತುಂಬಾ ಪ್ರೀತಿ ಜಾಸ್ತಿ. ಅದನ್ನ ನಾನು ತಪ್ಪು ಅಂತ ಹೇಳಲ್ಲ, ನಾನು ಅದೇ ಫೀಲ್ಡ್ ಇಂದ ಬಂದಿರೋನು. ಆದ್ರೆ ಅಲ್ಲಿ ಹೋಗಿ ಪ್ರೂವ್ ಮಾಡ್ಕೊಳ್ಳಕ್ಕೆ ಸಿನಿಮಾ ರಂಗದಲ್ಲಿ ಯಾರು ಇಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ, ಸುಳ್ಳು. ಬ್ಯಾಕ್ಗ್ರೌಂಡ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ, ತಲೆಯಲ್ಲಿ ಏನಾದರೂ ಕನ್ಸಿಲ್ಲ ಅಂದ್ರೆ ಮಾತ್ರ ಏನು ಮಾಡೋಕ್ಕಾಗಲ್ಲ,
1: ಕನ್ಸು
2: ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ನೈಜ ಉದಾಹರಣೆ ಕಾರ್ತಿಕ್, ಅವರು ಕೂಡ ಬೇಕರಿ ಇಟ್ಕೊಂಡೇ ಇರೋದು ಬೆಂಗಳೂರಲ್ಲಿ.
1: ಹೌದಾ?
2: ಈಗ ಪ್ರೊಡ್ಯೂಸರ್ ಆಗಿದ್ದಾರೆ.
1: ಓಕೆ ಓಕೆ.
2: ಸೊ ಬೇಕರಿಯಿಂದ ಪ್ರೊಡ್ಯೂಸರ್ ಆಗಿದ್ದಾರೆ ಅಂತಂದ್ರೆ ಬೇಕರಿಯಿಂದ ಇನ್ಕಮ್ ಸೋರ್ಸ್ ಎಷ್ಟಿದೆ ಅಂತ ನೋಡ್ಬೇಡಿ, ತಲೆ ಒಳಗಡೆ ಇರೋ ಕನಸು ಎಷ್ಟು ದೊಡ್ಡದಿದೆ ಅಂತ ನೋಡ್ಬೇಕು.
1: ಸೊ ಕನಸುಗಳ ಬೆನ್ ಹತ್ತಿರೋ ನೀವೆಲ್ಲರೂ
2: ಅಸುರರು.
1: ಅಸುರರು
7: ಕೇಳಿದ್ರೆ ಮೇಡಮ್, ಆಕ್ಚುಲಿ ಉಡುಪಿಯಿಂದ ನೀವು ಮಂಗಳೂರು ತನಕ ಹೋದ್ರೆ ಒಂದು 100 ಜನ ಸರ್ವೆ ಮಾಡಿ 10-20 ಜನ ಸಿನಿಮಾ ಬಿಟ್ಟಿಗೆ ಫ್ಯಾಷನ್ ಇದ್ದೇ ಇರ್ತಾರೆ. ಕೆಲವು ಕಮೆಂಟ್ಮೆಂಟ್ ಇಂದ ಲಾಕ್ ಆಗಿದ್ದಾರೆ, ಬಿಟ್ರೆ ಆಕ್ಚುಲಿ ಅವ್ರ ತರ ಎಲ್ಲ ಇವತ್ತು ಫ್ಯಾಷನ್ ಸಿನಿಮಾ ಬೇರೆ ಬೇರೆ ರೀಸನ್ ಇಂದ ಅಲ್ಲೇ ಲಾಕ್ ಆಗಿರ್ತಾರೆ ಅಷ್ಟೇ. ಅದು ಹೊರಗ್ ಬಂದ್ರೆ ಅವ್ನು ಖಂಡಿತ ಸಕ್ಸಸ್ ಆಗ.
1: ನಾನು ಈ ಮಾತು ಒಪ್ಪುತ್ತೇನೆ.
7: ಕಂಫರ್ಟ್ ಝೋನ್ ಬಿಟ್ಟು ಬನ್ನಿ, ನಾನು ಹೇಳ್ತೀನಲ್ಲ, ಕಂಫರ್ಟ್ ಝೋನ್ ಬಿಟ್ಟು ಬನ್ನಿ. ವಿಘ್ನೇಶ್ ಹೇಳದಾಗೆ 10 ವರ್ಷ ನೆಕ್ಸ್ಟ್ಗಿಂತ ಸಾಲ ಮಾಡೋಕ್ಕಿಂತ ಈಗಲೇ ಸಾಲ ಮಾಡಿ 10 ವರ್ಷ ತೀರ್ಸು.
1: ಓಕೆ. ಅಸುರನ ಕೈಯಲ್ಲಿ ಪಾರಿಜಾತ ತಂಡ, ಇಷ್ಟೋ ತನಕ ಅವರ ಮನಸ್ಸಿನಲ್ಲಿರುವ ಮಾತು, ಅವರ ಚಿತ್ರದ ಬಗೆಗಿನ ಮಾತನ್ನ ಎಲ್ಲ ಹೇಳ್ರ. ನಾವೆಲ್ಲ ಕೇಂದ್ರಾಯ್ತು, ಈಗ ನಾವೆಂತ ಮಾಡ್ಕೊಂಡ್ರೆ May 22 ನಮ್ಮ ಭಾರತ್ ಸಿನಿಮಾಸ್ ಕೋಟೇಶ್ವರದಲ್ಲಿ ರಿಲೀಸ್ 7 PM. ಒಟ್ಟು ನೀವು ಎಷ್ಟು ಕರ್ನಾಟಕದಾದ್ಯಂತ ಥಿಯೇಟರ್?
7: ಒಂದು 27 ಥಿಯೇಟರ್.
1: 27 ಥಿಯೇಟರ್, ಅದು ನಮಗೆ
7: ಎಲ್ಲ ಮಲ್ಟಿಪ್ಲೆಕ್ಸ್,
1: ಎಲ್ಲ ಮಲ್ಟಿಪ್ಲೆಕ್ಸ್ಗಳು. ಸೊ ನಮಗೀಗ ಹತ್ತಿರದಲ್ಲಿ ಇಪ್ಪುದು ಭಾರತ್ ಸಿನಿಮಾಸ್ ಕೋಟೇಶ್ವರ. ಸೊ ಒಂದು ಗಳಿಗೆ ಏಳು ಗಂಟೆಗೆ ಸಾಯಂಕಾಲ ನಿಮ್ಮ ಮನೆ ಮಂದಿ ಎಲ್ಲ ಹೋಗಿ ಹಸುರನ್ನ ಕೈಯಲ್ಲಿ ಪಾರಿಜಾತ ಹೆಂಗಿತ್ತು ನೋಡಿ ಕಣ್ಕಂಡು ಖಂಡಿತ ಬರ್ಲಕ್ಕ. ಹಾಗೆ ಪಾಪ ನಮ್ಮ ವಿಘ್ನೇಶ್ ಅವ್ರು ಆಗಿಂದ ಹೇಳ್ತಾ ಇದ್ರು, ಕಾಂಬದ್ ಮಾತ್ರ ಅಲ್ಲ ಕಮೆಂಟ್ ಹಾಕಿ ಫೋಟೋ ಹಾಕಿ ಪೋಸ್ಟ್ ಮಾಡಿ ಅಂತ ಹೇಳಿ ಖಂಡಿತವಾಗ್ಲೂ ಇದು ಮಾಡ್ಕ ನಾವು, ಯಾಕಂದ್ರೆ ನಂಬದಿ ಟೀಮ್ ನಮ್ಮ ಕುಂದಾಪುರದವ್ರ ಟೀಮ್ ಹಾಂಗಾಯಿ ಅವರನ್ನ ಸಪೋರ್ಟ್ ಮಾಡೋದು ನಮ್ಮ ಮೇನ್ ಅಂತ ಜವಾಬ್ದಾರಿ ಆಗಿರುತ್ತೆ. ಅದರೊಟ್ಟಿಗೆ ಅವರೆಲ್ಲ ಬಹಳಷ್ಟು ವರ್ಷಗಳಿಂದ ಸಿನಿಮಾ ರಂಗದಲ್ಲಿ ಎಂತಾರು ಮಾಡ್ಕೆ ಅಂತ ಕನಸನ್ನ ಕಟ್ಕೊಂಡು ಕನಸನ್ನ ಹೊತ್ಕೊಂಡು 15-20 ವರ್ಷದಿಂದ ಸೈಕಲ್ ಹೊಡಿತಾ ಈಗ ನೆಕ್ಸ್ಟ್ ಪ್ರಮೋಷನ್ ನಲ್ಲಿ ಇರೋರು. ಸೊ ಇವರ ಚಿತ್ರ 100 ದಿನ ಓಡ್ಲಿ, ಯಾರಿಗೆ ಗೊತ್ತು ಎಲ್ಲಿ ಯಾವ್ದು ಅದೃಷ್ಟ ಕಾದಿದ್ಯೋ ಅಂತ ಹೇಳ್ಕೊಂಡ ಆಮೇಲೆ 100 ದಿನ ಆದ್ಮೇಲೆ ಇನ್ನೊಂದ್ಸಲ ರೇಡಿಯೋ ಕುಂದಾಪುರಕ್ಕೆ ಬರ್ತಾರವ್ರು. ಅಷ್ಟೊತ್ತಿಗೆ ಗ್ರ್ಯಾಂಡ್ ಆಗಿ ನಾವು ಇನ್ನೊಂದು ಇಂಟರ್ವ್ಯೂನ ಮಾಡ್ಲಕ್ಕ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಹಸುರನ್ನ ಕೈಯಲ್ಲಿ ಪಾರಿಜಾತ.
8: ಥ್ಯಾಂಕ್ ಯು ಮೇಡಮ್.
1: ಎಲ್ರಿಗೂ ಒಳ್ಳೇದಾಗ್ಲಿ, ತುಂಬಾ ಸಕ್ಸಸ್ ಸಿಗ್ಲಿ, ಇನ್ನಷ್ಟು ಒಳ್ಳೊಳ್ಳೆ ಒಳ್ಳೊಳ್ಳೆ ಒಳ್ಳೊಳ್ಳೆ ಸದಭಿರುಚಿಯ ಚಿತ್ರಗಳು ನಿಮ್ಮ ಚಿತ್ರ ತಂಡದಿಂದ ನಿಮ್ಮೆಲ್ಲರ ಕೈಯಲ್ಲಿ, ಪ್ರೊಡ್ಯೂಸರು ಡೈರೆಕ್ಟರು ಸಹ ನಿರ್ದೇಶಕರು ಎಲ್ಲ ಇದ್ರು ಪ್ರಮೋಟರ್ ಕೂಡ ಇದ್ರೆ ನಿಮ್ಮಿಂದ ಬರ್ಲಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್ ಹಸುರನ ಕೈಯಲ್ಲಿ ಪಾರಿಜಾತ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 ಎಫ್ಎಂ, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಸಿಕ್ವಕ ಪ್ರಿಯ ಕೇಳುಗ್ರೆ, ಈಗ ಕೇಳಿ ತೇಜಸ್ವಿ ವಿಘ್ನೇಶ್ ಕುಂದಾಪುರ ಇವರ ನಿರ್ದೇಶನದ ಚಿತ್ರ ಹಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ಕಣ್ಣಂಚಿನಲ್ಲಿ ಹಾಡು. ಸಂಗೀತ ನಿರ್ದೇಶನ ನೀಡಿದವರು ಕ್ರಿಸ್ಟೋಫರ್ ಜೈಸನ್, ಹಾಡಿದವರು ವಿಶಾಖ್ ನಾಗಲಪುರ ಮತ್ತು ಸಾಹಿತ್ಯ ನೀಡಿದವರು ಗೌತಮ್ ಎಂಕೆ.

ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ಪ್ರಿಯ ಕೇಳುಗರೆ, ಈಗ ಅಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ಇನ್ನೊಂದು ಹಾಡು ನಿಮ್ಮ ಮುಂದೆ. ಸುಕ್ರಿತ್ ಶೆಟ್ಟಿ ಅವರು ಸಾಹಿತ್ಯ ರಚಿಸಿರುವ, ಕ್ರಿಸ್ಟೋಫರ್ ಜೈಸನ್ ಅವರು ಸಂಗೀತ ನೀಡಿರುವಂತಹ, ಐಶ್ವರ್ಯ ರಂಗರಾಜನ್ ಮತ್ತು ಬಸವಂತ್ ರಾವ್ ಅವರು ಹಾಡಿರುವ ಈ ಹಾಡು ನಮ್ಮ ಊರಿನ ಪ್ರತಿಭೆ ತೇಜಸ್ವಿ ವಿಘ್ನೇಶ್ ಅವರ ನಿರ್ದೇಶನದ ಚಿತ್ರ ಅಸುರನ ಕೈಯಲ್ಲಿ ಪಾರಿಜಾತದ ಹಾಡು.

ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ನಾಗಮಂಡಲ ಚಿತ್ರದ ಹಸಿರು ಸೀರೆಯಲ್ಲಿ ಹಾಡು ಕೊಳಲಿನಲ್ಲಿ ನುಡಿಸುತ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ, ಗಂಗೊಳ್ಳಿ.

ಕೇಳುಗ್ರೆ, ರೇಡಿಯೋ ಕುಂದಾಪುರದಲ್ಲೀಗ ಅಸುರನ ಕೈಯಲ್ಲಿ ಪಾರಿಜಾತ ಚಿತ್ರದ ಹೊಚ್ಚ ಹೊಸ ಹಾಡು. ಆ ಹಾಡಿನ ಹೆಸರು ಹೃದಯ ಹೆದರಿದೆ ಎಂದು. ಈ ಚಿತ್ರ ನಿರ್ದೇಶನ ಮಾಡಿದವರು ತೇಜಸ್ವಿ ವಿಘ್ನೇಶ್ ಕುಂದಾಪುರ. ಈ ಹಾಡಿಗೆ ಸಂಗೀತ ನಿರ್ದೇಶನ ಮಾಡಿದವರು ಕ್ರಿಸ್ಟೋಫರ್ ಜೈಸನ್, ಸಾಹಿತ್ಯ ಶ್ವೇತಾ ಮಂಜುನಾಥ್, ಹಾಡಿದವರು KS ಹರಿಶಂಕರ್. ಬನ್ನಿ ಕೇಳೋಣ ಹೃದಯ ಹೆದರಿದೆ ಇಂದು.

0: ಐಶನ್ ನಿನ್ನ ಅಕ್ಕ ಒಂದ್ ಕಾಲೇಜ್ ಅಡ್ಮಿಷನ್ ತಕೊಂಡಾಳ.
1: ಯಾವ ಕಾಲೇಜ್?
0: ಇನ್ಯಾವ್ದಪ್ಪ ಅಂಡರ್ಕರ್ಸ್ ಕಾಲೇಜ್.
1: ನೀ ದೊಡ್ಡಾದ್ಮೇಲೆ ಯಾವ ಕಾಲೇಜಿಗೆ ಸೇರ್ಕೊಂಬೋದ?
0: ಇನ್ಯಾವ್ದ ಬಂಡರ್ಕರ್ಸ್ ಕಾಲೇಜಿಗೆ ಸೇರೋದು.
1: ನೀನ್ ಈಗಲೇ ಡಿಸೈಡ್ ಮಾಡ್ಬಿಟ್ಟಿಯಾ?
0: ಹೌದು, ಇಟ್ಸ್ ಮೈ ಡ್ರೀಮ್ ಕಾಲೇಜ್.
2: ಅಡ್ಮಿಷನ್ಸ್ ಓಪನ್ ಫಾರ್ BA, BSc, BCA, BCOM ಮತ್ತು BBA. ವಿಸಿಟ್ ಬಂಡರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.